ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 MHz. ಆತ್ಮೀಯ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಬಸವರಾಜನ ಶುಭ ಮುಂಜಾವಿನ ನಮಸ್ಕಾರಗಳು. ಇಂದು ಬುಧವಾರ, 2026 ಜೂನ್ ತಿಂಗಳು 10ನೇ ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಜ್ಯೇಷ್ಠ ಮಾಸದ 20ನೇ ದಿನ. ಈಗ ಸಮಯ 5:58:48. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ.

ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6 ಗಂಟೆ. ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಬಗ್ಗೆ ಇದೀಗ ಪರಿಚಯ. ಆರು ಗಂಟೆ 10 ನಿಮಿಷಕ್ಕೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6 ಗಂಟೆ 30 ನಿಮಿಷಕ್ಕೆ ಚಿಂತನ ಪ್ರಸಾರವಾಗಲಿದೆ. ಬಿಎಂ ಭಾರತಿ ಅವರಿಂದ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6 ಗಂಟೆ 35 ನಿಮಿಷಕ್ಕೆ ದೇಶಭಕ್ತಿಗೀತೆ, ಕ್ಷಮಿಸಿ, 6 ಗಂಟೆ 30 ನಿಮಿಷಕ್ಕೆ ಚಿಂತನ ಬಿಎಂ ಭಾರತಿ ಅವರಿಂದ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ, 6 ಗಂಟೆ 35 ನಿಮಿಷಕ್ಕೆ ದೇಶಭಕ್ತಿಗೀತೆ ಶ್ರೀನಿವಾಸ್ ಕರ್ಕಳ ಅವರ ರಚನೆ ರಂಗಗಾನದಲ್ಲಿ. 6 ಗಂಟೆ 40 ನಿಮಿಷಕ್ಕೆ ರೈತರಿಗೆ ಸಲಹೆ ಕೇಳಿವಿರಿ ಅಮರೀಶ್ ಆಶಿಹಾಳ್ ಅವರಿಂದ. ಇನ್ನು ಜನಪದ ಗೀತೆಗಳು ಬಿತ್ತರಿಸಲಿದ್ದೇವೆ 6 ಗಂಟೆ 45 ನಿಮಿಷಕ್ಕೆ. ಕಾರ್ಯಕ್ರಮದಲ್ಲಿ ಆಲಿಸುವಿರಿ ಮಾನವಿ ತಾಲೂಕಿನ ಚೇಕಲಪರವಿ ಗ್ರಾಮದ ನಾಗಮ್ಮ, ಹನುಮವ್ವ ಹಾಗೂ ಸುಶೀಲಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು. 7 ಗಂಟೆ 15 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರುವುದು ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ, ಪ್ರಾಯೋಜಕರು ಸಿಡಾಕ್ ಬೆಂಗಳೂರು. ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ. 7 ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳು, 8 ಗಂಟೆ 30 ನಿಮಿಷಕ್ಕೆ ವಿವಿಧ ಕಲಾವಿದರುಗಳ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮ ಆರಿಸುವಿರಿ. ಇನ್ನು 9 ಗಂಟೆ 5 ನಿಮಿಷಕ್ಕೆ ಭಾವಗೀತೆಗಳ ಕಾರ್ಯಕ್ರಮ, 9 ಗಂಟೆ 30 ನಿಮಿಷಕ್ಕೆ ಚಿತ್ರಗೀತೆಗಳನ್ನು ಕೇಳುವಿರಿ. 10 ಗಂಟೆ 2 ನಿಮಿಷದಿಂದ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಬಿತ್ತರಿಸಲಿದೆ.

ಕೇಳುತ್ತೇವೆ. 12:05 ವನಿತಾ ವಿಹಾರದಲ್ಲಿ ಕೇಳಿಬಿರಿ. ಕಾವಿ ಕಲೆ ಕಲಾವಿದರಾದ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ಸಂದರ್ಶನವನ್ನು ನಡೆಸಿಕೊಡುವವರು ಮಮತಾ ನವೀನ್ ಶೆಟ್ಟಿ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆಲಿಸುವಿರಿ. ಕಣ್ಣಿಗೆ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ತದನಂತರ ಕೇಳುವಿರಿ, ಮೆದುಳು ಜ್ವರಕ್ಕೆ ಚಿಕಿತ್ಸೆ ಕುರಿತು ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ ಮೂಡಿಬರುವುದು. ಇನ್ನು 1 ಗಂಟೆಗೆ ಪ್ರಗತಿ ಪಥ ಸಿ ಡ್ರೈವ್ ಸ್ಕೀಮ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ HR ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. 2:40 ಹಿಂದಿ ಪಾಠ, 3 ಗಂಟೆಗೆ FM 102.3 ಮೆಗಾಹರ್ಸ್ಗಳ ಕಾರ್ಯಕ್ರಮಗಳನ್ನು ಬಿತ್ತರಿಸಲಿದ್ದೇವೆ. ಇನ್ನು ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ತುತ್ತಿಗೊಂದು ಮಾರ್ಗ, ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮವಿದು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶುದ್ಧ ನೀರಿನ ಘಟಕ ನಡೆಸುವ ಪಿ ಹರೀಶ್ ಶೆಟ್ಟಿ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:15 ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ಆಲಿಸುವಿರಿ. ರಾಯಚೂರು ತಾಲೂಕಿನ ವಡ್ಡೂರು ಗ್ರಾಮದ ಪರಿಚಯವನ್ನು ಮಾಡಿಕೊಡಲಿದ್ದಾರೆ ವೀರೇಶ್ ಅವರು, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಮುಂಗಾರು ಹಂಗಾಮಿನ ವಿವಿಧ ಬೆಳೆ ಪದ್ಧತಿಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ MA ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ತದನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ನಂತರ ಪೇಟೆ ಧಾರಣೆ. 7:20 ಜನಪದ ಸಂಗೀತದಲ್ಲಿ ಯಲಬುರ್ಗಾ ತಾಲೂಕಿನ ಲಿಂಗರಮಂಡಿ ಗ್ರಾಮದ ಹಿರೇ ಹನುಮಂತ ಮತ್ತು ಸಂಗಡಿಗರಿಂದ ತತ್ವಪದಗಳು. 7:45 ಚಿತ್ರಗೀತೆಗಳು, 8:30 ಜನಪದ ಸಂಗೀತ, 9:15 ಬೆಂಗಳೂರು ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನ ಕೇಳುವಿರಿ. 9:30 ಕ್ರೀಡಾಲೋಕ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಜಾದೇವಿ ಅವರ ಗಾಯನ. 10:30 NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಕಾರ್ಯಕ್ರಮಗಳ ಬಗ್ಗೆ ವಿವರಣೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:05 ಆಗುತ್ತಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳೋಣ ದೆಹಲಿ ಕೇಂದ್ರದಿಂದ.

ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಗುತ್ತಾ ಇದೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರದಿಂದ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳ ಮೇಲೆ ಆತ್ಮೀಯ ಶ್ರೋತೃ ಬಂಧುವರೇ, ಇದೀಗ ಕೇಳೋಣ ಪುರಂದರದಾಸರ ಕೀರ್ತನೆಯನ್ನು ವೃಂದಗಾನದಲ್ಲಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳೋಣ ಚಿಂತನ.

0: ಆಕಾಶವಾಣಿ ಬಿಎಂ ಭಾರತಿ ಅವರಿಂದ ಚಿಂತನ ಕೇಳುವಿರಿ.
1: ನಮ್ಮ ಪ್ರತಿನಿತ್ಯದ ಮಾತುಕತೆಯ ನಡುವೆ ಆಗಾಗ ಅವಕಾಶ ಎಂಬ ಪದದ ಬಳಕೆಯಾಗುತ್ತಿರುತ್ತದೆ. ನನಗೂ ಏನಾದರೂ ಸಾಧಿಸಬೇಕು ಅಂತ ಆಸೆ ಇತ್ತು, ಕನಸಿತ್ತು, ಆದರೆ ಆಗಲೇ ಇಲ್ಲ, ನನಗೆ ಅವಕಾಶಗಳೇ ಸಿಗಲಿಲ್ಲ ಎನ್ನುತ್ತಿರುತ್ತಾರೆ. ಮತ್ತೆ ಕೆಲವರು ಎಲ್ಲ ಥರದ ಅವಕಾಶಗಳು ನನ್ನನ್ನು ಹುಡುಕಿಕೊಂಡು ಬಂದವು, ನಾನು ಯಾರ ಬಳಿಯೂ ಅವಕಾಶ ಕೇಳಲಿಲ್ಲ, ಒಂದೊಂದಾಗಿ ಅವೇ ನನ್ನನ್ನು ಅರಸಿಕೊಂಡು ಬಂದವು ಎನ್ನುತ್ತಾರೆ. ಇನ್ನು ಕೆಲವರು ಯಾವುದಾದರೂ ಅವಕಾಶ ಸಿಗಬಹುದೇನೋ, ಯಾರಾದರೂ ಕೊಡಬಹುದೇನೋ, ಹುಡುಕಿಕೊಂಡು ಬರಬಹುದೇನೋ ಅಂತ ಯೋಚಿಸುತ್ತಾ ಕುಳಿತರೆ ಯಾವುದೂ ಹುಡುಕಿಕೊಂಡು ಬರುವುದಿಲ್ಲ. ನಮಗೆ ಬೇಕಾದದ್ದನ್ನು ಕಷ್ಟಪಟ್ಟು ಇಷ್ಟಪಟ್ಟು ಮುನ್ನುಗ್ಗಿ ಪಡೆದುಕೊಳ್ಳಬೇಕು. ಎಷ್ಟು ದಿನ

0: ಎಷ್ಟು ವರ್ಷ ಯಾರು ಯಾಕಾಗಿ ನಮ್ಮನ್ನು ಹುಡುಕಿಕೊಂಡು ಬಂದು ಅವಕಾಶ ಮಾಡಿಕೊಡುತ್ತಾರೆ ಎಂಬಿತ್ಯಾದಿ ಪ್ರಶ್ನೆಗಳು ಸಹಜವಾಗಿ ಮೂಡಿ ಮರೆಯಾಗುವುದಿದೆ. ಆದರೆ ಲೆಕ್ಕವಿಲ್ಲದಷ್ಟು ಜನ ಸಿಕ್ಕಿದ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳದೆ ಉದಾಸೀನ ಮಾಡಿ ಮುಂದಕ್ಕೆ ಹಾಕುವುದು ಇದೆ. ಇದಕ್ಕೊಂದು ನಿದರ್ಶನ ಹೀಗಿದೆ. ಬಹಳ ವರ್ಷಗಳ ಹಿಂದಿನ ಮಾತು. ಒಂದು ಹಳ್ಳಿಯ ಬದುಕು. ಬಿಸಿರಕ್ತದ ಒಬ್ಬ ಯುವಕ, ಅಲ್ಲೊಬ್ಬ ಜಮೀನುದಾರ, ಅವನಿಗೊಬ್ಬಳು ಪುತ್ರಿ. ಆಕೆ ಕೆರೆಯೇರಿ ಮೇಲೆ ಅಲೆದಾಡುತ್ತಿದ್ದಾಗ ಯುವಕ ನೋಡಿದ, ವಿವಾಹವಾಗುವ ಬಯಕೆಯನ್ನು ವ್ಯಕ್ತಪಡಿಸಿದ. ಯುವತಿ ಅಂದಳು, ಸರಿ ಸರಿ, ಬಂದು ನಮ್ಮ ತಂದೆಯ ಬಳಿ ಮಾತಾಡು. ಮರುದಿನ ಯುವಕ ಗಟ್ಟಿ ಮನಸ್ಸು ಮಾಡಿಕೊಂಡು ಹುಡುಗಿಯ ತಂದೆಯ ಮುಂದೆ, ತಮ್ಮ ಪುತ್ರಿಯನ್ನು ಮನಸಾರಿ ಒಪ್ಪಿದ್ದೇನೆ, ವಿವಾಹಕ್ಕೆ ಅವಕಾಶ ನೀಡಿ ಹರಸಿ ಎಂದು ಕಾಲಿಗೆ ಬಿದ್ದ. ನನ್ನ ಮಗಳು ಒಪ್ಪಿದ ಮೇಲೆ ಆಯಿತು, ಆದರೆ ನೀನು ನನ್ನ ಒಂದು ಪರೀಕ್ಷೆಯಲ್ಲಿ ಗೆಲ್ಲಬೇಕು. ನಿನ್ನ ಶಕ್ತಿಯನ್ನು ನಾನು ಪರೀಕ್ಷೆ ಮಾಡಬೇಕು. ಮಾತ್ರವಲ್ಲ, ಕೊಟ್ಟ ಅವಕಾಶವನ್ನು ನೀನು ಹೇಗೆ ಸದುಪಯೋಗ ಮಾಡಿಕೊಳ್ಳುತ್ತೀಯಾ ಎಂಬುದನ್ನು ನೋಡಬೇಕು. ನೋಡು, ನನ್ನ ಬಳಿ 3 ಎತ್ತುಗಳಿವೆ. ಬಯಲು ಪ್ರದೇಶದಲ್ಲಿ ನೀನು ಅವುಗಳನ್ನು ಎದುರಿಸಬೇಕು. 3 ಎತ್ತುಗಳಲ್ಲಿ ಒಂದರ ಬಾಲವನ್ನು ನೀನು ಹಿಡಿದರೂ ನಾನು ನನ್ನ ಮಗಳನ್ನು ನಿನಗೆ ಕೊಟ್ಟು ವಿವಾಹ ಮಾಡುತ್ತೇನೆ ಎಂದನು. ಹೋರಿಯ ಬಾಲ ಹಿಡಿಯುವುದು ಇದಾವ ಮಹಾಪರೀಕ್ಷೆ? ಇದು ಒಂದು ಅವಕಾಶವೇ? ಯುವಕ ಈಗ ಮೊದಲಿಗೆ ಭುಜ ತಟ್ಟಿಕೊಂಡು ತೊಡೆ ತಟ್ಟಿದ. ಕೊಟ್ಟಿಗೆಯ ಬಾಗಿಲು ತೆಗೆಯಿತು. ದೊಡ್ಡ ಹೋರಿ ಗತ್ತೋ ಟಿವಿಯೋ ನುಗ್ಗಿ ಬಂದೇ ಬಿಟ್ಟಿತು. ಯುವಕ ಒಮ್ಮೆಲೆ ಗಾಬರಿಯಾದ. ಇದು ಮೊದಲನೇ ಹೋರಿ, ಇನ್ನೂ ಎರಡಿವೆಯಲ್ಲ, ಹೋದರೆ ಹೋಗಲಿ ಅಂತ ಸುಮ್ಮನೆ ನಿಂತ. ಎರಡನೇ ಬಾರಿ ಕೊಟ್ಟಿಗೆಯ ಬಾಲು ತೆಗೆದಾಗ ಮತ್ತೊಂದು ದೊಡ್ಡ ಹೋರಿ ನುಗ್ಗಿ ಬಂತು. ಈಗಲೂ ತರುಣ, 3ನೇ ಹೋರಿ ಇದೆಯಲ್ಲ, ಅದರ ಬಾಲವನ್ನು ಹಿಡಿದರೆ ಆಯಿತು ಎಂದುಕೊಂಡ. ಸುಮ್ಮನೆ ನಿಂತ. 3ನೇ ಬಾರಿ ಕೊಟ್ಟಿಗೆಯ ಬಾಗಿಲು ತೆಗೆದಾಗ ಮತ್ತೊಂದು ಹೋರಿ ಬಂತು. ಮೊದಲ ಮತ್ತು ಎರಡನೇ ಹೋರಿಗಳಿಗಿಂತ ಇದು ಸ್ವಲ್ಪ ಸಣ್ಣದಾಗಿತ್ತು. ತರುಣ ಈಗ ಮುಗುಳ್ನಗೆ ಬೀರಿದ. ಒಂದು ಹಿಡಿ ಹುಲ್ಲು ಕೈಗೆತ್ತಿಕೊಂಡು ಹೋರಿಯ ಕಡೆ ತೋರಿಸುತ್ತಾ, ಬಾ ಬಾ ಎಂದು ಕರೆದ. ಅದಕ್ಕೆ ಹುಲ್ಲು ಕೊಟ್ಟು ಇನ್ನೇನು ಬಾಲ ಹಿಡಿಯಬೇಕೆಂದು ಬಾಲದ ಹತ್ತಿರ ಕೈ ಹಾಕಿದ. ಆದರೆ ಆ ಹೋರಿಗೆ ಬಾಲವೇ ಇರಲಿಲ್ಲ. ಇದ್ದರೂ ಇವನ ಕೈಗೆ ಸಿಗಲಾರದಷ್ಟು ಸಣ್ಣದಿತ್ತು. ಯಾವುದೋ ಕಾರಣದಿಂದ ಅದರ ಬಾಲವನ್ನು ಕತ್ತರಿಸಿ ಹಾಕಲಾಗಿತ್ತು. ತರುಣ ಅವಕಾಶಗಳನ್ನು ಮುಂದಕ್ಕೆ ಹಾಕಿದ ಪರಿಣಾಮ ಹೋರಿಯ ಬಾಲವನ್ನು ಹಿಡಿಯಲಾಗಲಿಲ್ಲ. ಮಾತಿನ ಪ್ರಕಾರ ಮದುವೆ ನಿಂತು ಹೋಯಿತು. ಯುವಕನಿಗೆ ಬಹಳ ನಿರಾಸೆಯಾಯಿತು. ಸಿಕ್ಕಿದ ಅವಕಾಶವನ್ನು ಯೋಗ್ಯ ರೀತಿಯಲ್ಲಿ ಬಳಸಿಕೊಳ್ಳುವುದು, ಹಿಡಿದ ಕೆಲಸವನ್ನು ಮಾಡಿ ಮುಗಿಸುವುದು, ಅದರಲ್ಲಿ ಆನಂದ ಪಡುವುದು ಎಷ್ಟರ ಮಟ್ಟಿಗೆ ವಿಶಿಷ್ಟವೋ ಅಷ್ಟೇ ವಿರಳ ಗುಣವೂ ಹೌದು. ನಾಳೆ ಮಾಡಿದರಾಯಿತು, ಇನ್ನೂ ಸಮಯವಿದೆಯಲ್ಲ ಎಂದು ನಮ್ಮ ಅವಕಾಶಗಳನ್ನು ಮುಂದಕ್ಕೆ ಹಾಕುತ್ತೇವೆ, ಕೈಬಿಡುತ್ತೇವೆ, ಕಳೆದುಕೊಳ್ಳುತ್ತೇವೆ. ಚಾಣಕ್ಯ ತನ್ನ ನೀತಿ ಸೂತ್ರದಲ್ಲಿ ಕಾರ್ಯಾಂತರೇ ದೀರ್ಘ ಸೂತ್ರಾನಾನ ಕರ್ತವ್ಯ ಎಂದು ಹೇಳಿದ್ದಾರೆ. ಕೆಲಸದ ನಡುವೆ ಆಲಸ್ಯ ಮುಂದೂಡುವಿಕೆ ಕರ್ತವ್ಯಕ್ಕೆ ಅಡ್ಡಿಯೇ ಸರಿ, ಕರ್ತವ್ಯ ಲೋಪದಿಂದ ಕಾರ್ಯಸಿದ್ಧಿಯಾಗದು ಎಂದಿದ್ದಾರೆ. ವಿದ್ಯಾರ್ಥಿಗಳು ಪ್ರತಿ ಅವಕಾಶವನ್ನು ಕೊನೆಯ ಅವಕಾಶ ಎಂದು ತಿಳಿದು ಸಾಧಿಸಬೇಕು. ಪರೀಕ್ಷೆ ಟೆಸ್ಟುಗಳ ಸಂಖ್ಯೆ ಹೆಚ್ಚುತ್ತಿರುವ ಹೊತ್ತಿನಲ್ಲಿ ಇನ್ನೊಮ್ಮೆ ಬರೆದರಾಯಿತು, ಓದಿದರಾಯಿತು, 3-4 ಪರೀಕ್ಷೆಗಳಿವೆ, ಎಲ್ಲ ವರ್ಷಕ್ಕೆ ಪರೀಕ್ಷೆಗಳು ಬಂದೇ ಬರುತ್ತವೆ, ಮೌಲ್ಯಮಾಪನ ಮರುಮೌಲ್ಯಮಾಪನ ಇವುಗಳ ಗೊಡವೆಗೆ ಹೋಗದೆ ಪರೀಕ್ಷಾ ಸಿದ್ಧತಾ ಕಾರ್ಯದಲ್ಲಿ ತಮಗೆ ಸಿಕ್ಕ ಒಂದೇ ಒಂದು ಅವಕಾಶ ಸಾಕು ಎಂದು ದೃಢ ನಿರ್ಧಾರ ಮಾಡಬೇಕು ಮತ್ತು ಸಾಧಿಸಬೇಕು. ನಾಳೆಯ ಕೆಲಸವನ್ನು ಇಂದೇ ಮಾಡಬೇಕು. ಇದು ವಿದ್ಯಾರ್ಥಿಗಳ ಆದ್ಯ ಕರ್ತವ್ಯವಾಗಬೇಕು.
1: ಇದುವರೆಗೂ ಬಿಎಂ ಭಾರತಿಯವರ ಚಿಂತನಾ ಪ್ರಸಾರವಾಯಿತು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:35. ಕೇಳೋಣ ರೈತರಿಗೆ, ಕ್ಷಮಿಸಿ, ದೇಶಭಕ್ತಿ ಗೀತೆಯನ್ನು. ಶ್ರೀನಿವಾಸ್ ಕರಕಳ ಅವರ ರಚನೆಯಲ್ಲಿರುವ ದೇಶಭಕ್ತಿ ಗೀತೆಯನ್ನು ಆಲಿಸೋಣ ಅರವಿಂದ ಗಾನದಲ್ಲಿ.

0: ಇದುವರೆಗೆ ದೇಶಭಕ್ತಿ ಗೀತೆ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಕರ್ಕಳ ಅವರ ರಚನೆಯಲ್ಲಿದ್ದ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ ಕೇಳಿದರೆ. ದೇಶಭಕ್ತಿ ಗೀತೆ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ ಸರಿಯಾಗಿ 6:40:17. ಕೇಳೋಣ ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ.
1: ಎಳ್ಳು ಬೆಳೆ ಒಂದು ಎಣ್ಣೆಕಾಳಿನ ಬೆಳೆಯಾಗಿದ್ದು ಕರ್ನಾಟಕದಲ್ಲಿ ಈ ಬೆಳೆಯನ್ನು ಸುಮಾರು 0.36 ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಬೆಳೆಯಲಾಗ್ತದೆ. ಉತ್ಪಾದನೆಯು 0.31 ಲಕ್ಷ ಇದ್ದು ಉತ್ಪಾದಕತೆ ಸರಾಸರಿ 9.24 ಕ್ವಿಂಟಲ್ ಪ್ರತಿ ಹೆಕ್ಟೇರ್ಗೆ ಇಳುವರಿ ಬರ್ತದೆ. ಈ ಬೆಳೆಯನ್ನು ಉತ್ತರ ಕರ್ನಾಟಕದ ಜಿಲ್ಲೆಗಳಾದಂತಹ ರಾಯಚೂರು, ಕಲಬುರಗಿ, ಬೀದರ್, ಬಳ್ಳಾರಿ, ಕೊಪ್ಪಳ, ಬಾಗಲಕೋಟೆ, ಗದಗ, ಹಾವೇರಿ ಹಾಗೂ ಧಾರವಾಡ ಭಾಗಗಳಲ್ಲಿ ಹೆಚ್ಚಾಗಿ ನೀರು ಬಸದಿ ಹೋಗುವ ಕೆಂಪು ಮರಳು ಮಿಶ್ರಿತ ಕೆಂಪುಗೋಡು ಅಥವಾ ಕಪ್ಪು ಮಣ್ಣು ಪ್ರದೇಶಗಳಲ್ಲಿ ಬೆಳೆಯಬಹುದು. ಈ ಬೆಳೆಗೆ ನೀರು ನಿಲ್ಲುವ ಜೌಗು ಮಣ್ಣಿನ ಪ್ರದೇಶ ಸೂಕ್ತವಾದದ್ದು ಅಲ್ಲ. ಇನ್ನು ಎಳ್ಳು ಬಿತ್ತನೆಯ ಸಮಯವನ್ನು ಕುರಿತು ಹೇಳೋದಾದರೆ ವಲಯ 3 ಹಾಗೂ 8ರಲ್ಲಿ ಮುಂಗಾರು ಬೆಳೆಯನ್ನು ಜೂನ್ ಕೊನೆಯ ವಾರದಿಂದ ಜುಲೈ ಮಧ್ಯದವರೆಗೂ ಕೂಡ ಬಿತ್ತಬಹುದು. ಹಿಂಗಾರು ಬೆಳೆಯನ್ನು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ವಲಯ 1 ಮತ್ತು 2ರಲ್ಲಿ ಬಿತ್ತನೆಯನ್ನು ಮಾಡಬಹುದು. ಇನ್ನು ಎಳ್ಳಿನ ತಳಿಗಳ ಕುರಿತು ಹೇಳೋದಾದರೆ DS5 ಇದು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಬೆಳೆಯಬಹುದು. 90-95 ದಿನಗಳಲ್ಲಿ ಇದು ಕಟಾವಿಗೆ ಬರ್ತದೆ. ಇದರ ವಿಶೇಷತೆ ಕುರಿತು ಹೇಳೋದಾದರೆ ದಪ್ಪ ಕಾಳಿನ ತಳಿ, ಕಾಯಿಗಳು ಉದ್ದ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತದೆ. 49%-52% ಎಣ್ಣೆ ಅಂಶ

0: ಭೂಮಿಯಲ್ಲಿ ಉಳಿದ ತೇವಾಂಶದಲ್ಲಿ ಎಳ್ಳನ್ನು ಬೆಳೆಯುವುದು ಹೆಚ್ಚಿನ ಲಾಭದಾಯಕ ಆಗ್ತದೆ. ಇನ್ನು ಬಿತ್ತನೆ ವಿಧಾನಗಳ ಕುರಿತು ಹೇಳೋದಾದರೆ, ಬಿತ್ತನೆಗಿಂತ 2-3 ವಾರಗಳ ಮೊದಲೇ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟನ್ನು ಮಣ್ಣಲ್ಲಿ ಸೇರಿಸಿ ಬಿತ್ತನೆ ಬೀಜವನ್ನು 30 ಸೆಂಟಿಮೀಟರ್ ಅಂತರದ ಕೂರಿಗೆಯ ಸಹಾಯದಿಂದ ಬಿತ್ತಬೇಕು. ಮೊದಲು ಬೀಜವನ್ನು ಥೈರಾಮ್ 75 WP ಅಥವಾ ಕ್ಯಾಪ್ಟಾನ್ 80 WP ಅಥವಾ ಕಾರ್ಬನ್ಡೈಸಮ್ 50 WP 3 ಗ್ರಾಂ ಪ್ರತಿ KG ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ದುಂಡಾಣು, ಎಲೆಚುಕ್ಕೆ ರೋಗ, ಬಾಧೆಯ ಪ್ರದೇಶಗಳಲ್ಲಿ ಬೀಜಗಳನ್ನು 25 ಗ್ರಾಂ ಅಗ್ರಿಮೈಸಿನ್ ಪ್ರತಿ ಲೀಟರ್ ನೀರಿನ ದ್ರಾವಣದಲ್ಲಿ 30 ನಿಮಿಷಗಳವರೆಗೆ ನೆನೆಸಬೇಕು. ಬೀಜವನ್ನು 1:3 ಪ್ರಮಾಣದಲ್ಲಿ ಮರಳಿನೊಡನೆ ಬೆರೆಸಿ ಬಿತ್ತಬೇಕು. ಇದರಿಂದ ಬಿತ್ತನೆ ಬೀಜವನ್ನು ಪ್ರತಿ ಎಕರೆಗೆ ಪ್ರದೇಶಕ್ಕೆ ಸಮನಾಗಿ ಹಂಚಲು ಸಹಾಯ ಆಗ್ತದೆ. ಬಿತ್ತನೆಗೆ ಎಲ್ಲ ರಸಗೊಬ್ಬರಗಳನ್ನು ಮಣ್ಣಿನಲ್ಲಿ ಸೇರಿಸಿ ಬೀಜೋಪಚಾರವನ್ನು ಮಾಡಬೇಕು. 2-3 ಸೆಂಟಿಮೀಟರ್ಗಿಂತ ಆಳವಾಗಿ ಎಳ್ಳನ್ನು ಬಿತ್ತಬಾರ್ದು. ಸಸಿಯಿಂದ ಸಸಿಗೆ 15 ಸೆಂಟಿಮೀಟರ್ ಅಂತರ ಇರುವಂತೆ ಸಸಿಗಳನ್ನು ಸಾಲಿನಲ್ಲಿ ಉಳಿಸಿ ಅತಿ ಹತ್ತಿರದಿಂದ ಬೆಳೆದ ಸಸಿಗಳನ್ನು 15 ದಿನಗಳಿಗಾಗಿ ಕಿತ್ತು ಹಾಕಬೇಕು. ಮುಖ್ಯವಾಗಿ ಎಳ್ಳಿನಲ್ಲಿ ಶಿಫಾರಸು ಮಾಡಿದ ತಳಿಗಳನ್ನು ಕೊಟ್ಟಿಗೆ ಹಾಗೂ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಬೇಕು. ಮೊಳಕೆ ಪ್ರಮಾಣ ಹೆಚ್ಚಿಸಲು ಹಂಟೆಗಳಿಲ್ಲದಂತೆ ಭೂಮಿಯನ್ನು ಹದವಾಗಿ ತಯಾರಿಸಿಟ್ಕೊಳ್ಬೇಕು. ಕಾಲಕಾಲಕ್ಕೆ ಸರಿಯಾಗಿ ಸಾಲು ಹಾಗೂ ಸಸಿಗಳ ನಡುವೆ ಅಂತರವಿಟ್ಟು ತೇಲಿಸಿ ಬಿತ್ತಬೇಕು. ಹಾಗೂ ಸಾಲಿನ ಮಧ್ಯದಲ್ಲಿ ಸಸಿಗಳಿಂದ ಸಸಿಗೆ ಸರಿಯಾಗಿ ಅಂತರವನ್ನು ಬಿಟ್ಟು 15-20 ದಿನಗಳ ಒಳಗೆ ಹೆಚ್ಚಿನ ಸಸಿಗಳನ್ನು ಕಿತ್ತು ಹಾಕಬೇಕು. ಬಿತ್ತಿದ 20-30 ದಿವಸಗಳವರೆಗೆ ಕಳೆಯ ನಿಯಂತ್ರಣವು ಎಳ್ಳಿನಲ್ಲಿ ಅತಿ ಅವಶ್ಯಕವಾಗಿರ್ತದೆ. ಸಮಯಕ್ಕನುಸಾರವಾಗಿ ಕೀಟ ಹಾಗೂ ರೋಗಬಾಧೆಯನ್ನು ರೈತ ಬಾಂಧವರು ನಿರ್ವಹಣೆ ಮಾಡಿದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಗಿಡದ ಎಲೆ, ಟೊಂಗೆ, ಕಾಂಡ ಹಾಗೂ ಕಾಯಿಗಳು ಹಳದಿ ಬಣ್ಣಕ್ಕೆ ತಿರುಗಿದಾಗ ಕೊಯ್ಲು ಮಾಡಿ ಕಾಳುಗಳನ್ನು ಕೆಳಗೆ ಚೆಲ್ಲದಂತೆ ಗಿಡಗಳ ಗೂಡನ್ನು ಹಾಕಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಸಬೇಕು. ಇದರಿಂದ ಎಣ್ಣೆಕಾಳಿನ ಬೆಳೆಯದಂತಹ ಎಳ್ಳಿನ ಇಳುವರಿಯನ್ನು ಹೆಚ್ಚಿಗೆ ಮಾಡಿಕೊಂಡು ರೈತ ಬಾಂಧವರು ಹೆಚ್ಚಿನ ಲಾಭವನ್ನು ಪಡ್ಕೋಬಹುದಾಗಿದೆ.
1: ಇದುವರೆಗೆ ಅಮರೀಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದ್ರಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:45. ಜನಪದ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಆಲಿಸೋಣ ಮಾನ್ವಿ ತಾಲೂಕಿನ ಚೇಕಲಪರವಿ ಗ್ರಾಮದ ನಾಗಮ್ಮ, ಹನುಮವ್ವ ಹಾಗೂ ಸುಶೀಲಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು.

ಇದುವರೆಗೆ ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಚಿಕ್ಕಲಪರ್ವಿ ಗ್ರಾಮದ ನಾಗಮ್ಮ, ಹನುಮವ್ವ ಹಾಗೂ ಸುಶೀಲಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಕೇಳಿದಿರಿ. ಜನಪದ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ ಸಮಯವಾಗುತ್ತಲಿದೆ 6:55. ಕೇಳೋಣ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಬೆಳಗ್ಗೆ 9:05 ಭಾವಗೀತೆಗಳನ್ನು ಕೇಳಿದಿರಿ, ಹಾಗೆಯೇ 9:30 ಚಿತ್ರಗೀತೆಗಳನ್ನು ಆಲಿಸುವಿರಿ. ಇನ್ನು ಸಂಜೆ 5:00 ಚಿತ್ರಗೀತೆಗಳನ್ನು ಬಿತ್ತರಿಸಲಿದ್ದೇವೆ. 5:30 ಯುವವಾಣಿಯಲ್ಲಿ ಕೇಳಲಿದ್ದೀರಿ ತುತ್ತಿಗೊಂದು ಮಾರ್ಗ, ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶುದ್ಧ ನೀರಿನ ಘಟಕ ನಡೆಸುವ ಪಿ ಹರೀಶ್ ರೆಡ್ಡಿ ಅವರು. ಆರು 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಕೇಳಿರಿ. ಮುಂಗಾರು ಹಂಗಾಮಿನ ವಿವಿಧ ಬೆಳೆ ಪದ್ಧತಿಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎಂ ಎ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನವನ್ನು. ಏಳು 20:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಯಲಬುರ್ಗಾ ತಾಲೂಕಿನ ಲಿಂಗರಬಳ್ಳಿ ಗ್ರಾಮದ ಹಿರೇ ಹನುಮಂತ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಆರಿಸುವಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 7:02. ಮೊದಲಿಗೆ ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ, ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.
2: ಕಾಯಕ ಕೈಲಾಸ ಅನುದಿನ ಉಲ್ಲಾಸ ಈ ಶ್ರಮ ಸಾಹಸ ನಾಳೆಗೆ ಸಂತಸ.
1: ಆಕಾಶವಾಣಿ ಸಮಯ ಸರಿಯಾಗಿ 7:02:10. ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
5: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನು
7: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
8: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
7: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ OTPಗಳು ಬರ್ತಾ ಇದೆ. ಯಾರ್ಯಾರೋ OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
8: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲ್ ತಗೋಬೇಡ, OTP ಅಂತ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
1: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಸಶಕ್ತ ಸಮೃದ್ಧ ನವ ಕರ್ನಾಟಕ ನಿರ್ಮಿಸಲು ಶ್ರಮಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ವಿಕಸಿತ್ ಭಾರತ್ ಜೀರಾಮ್ ಜಿಯಾ ಕನಿಷ್ಠ ವೇತನ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಖೇತ್ ಬಚಾವೋ ಅಭಿಯಾನದ ಉದ್ದೇಶ ಸಾಕಾರಗೊಳಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ರೈತರಿಗೆ ಕರೆ. ಪಾರದರ್ಶಕ ಗೊಬ್ಬರ ವಿತರಣೆಗೆ ಕೇಂದ್ರ ಸರ್ಕಾರದ ಕ್ರಮ, ಆಪ್ ಮೂಲಕ ಬುಕಿಂಗ್ ವ್ಯವಸ್ಥೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಪ್ರಗತಿಯೊಂದಿಗೆ ಕನ್ನಡಿಗರ ಅಭಿವೃದ್ಧಿಯ ಭರವಸೆಯನ್ನಿತ್ತು ಅಧಿಕಾರಕ್ಕೆ ಬಂದಿರುವ ತಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ. ಜನಪರ ಕಾರ್ಯಕ್ರಮಗಳು, ಯೋಜನೆಗಳನ್ನು ಜಾರಿಗೊಳಿಸಿ ಸಶಕ್ತ ಸಮೃದ್ಧ ರಾಜ್ಯವನ್ನು ಕಟ್ಟುವಲ್ಲಿ ಶ್ರಮಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ತಾವು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ರಾಜ್ಯದ ಪ್ರಗತಿಗೆ ಮತ್ತೊಂದು ದೃಢ ಹೆಜ್ಜೆಯನ್ನಿಟ್ಟಿದ್ದು, ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಯುವಕರಿಗೆ ಉದ್ಯೋಗಾವಕಾಶ ನೀಡಲು ಯುವ ಉದ್ಯೋಗ ಸೇತು, 10,000 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ, ಜಿಬಿಎ ವ್ಯಾಪ್ತಿಯ ಅರ್ಹ ಮನೆಗಳಿಗೆ ವಿದ್ಯುತ್ ಸಂಪರ್ಕಕ್ಕಾಗಿ ಓಸಿ ವಿನಾಯಿತಿ, ರಾಜ್ಯಾದ್ಯಂತ ಬಿ ಖಾತಾಗಳು ಎ ಖಾತಾಗಳಾಗಿ ಪರಿವರ್ತಿಸಲು ಅವಕಾಶ, ಬೆಂಗಳೂರಿನ ರಸ್ತೆಗಳ ಸುಧಾರಣೆಗಾಗಿ 2,000 ಕೋಟಿ ಅನುದಾನ ಘೋಷಿಸುವ ಮೂಲಕ ನವ ಕರ್ನಾಟಕದ ನಿರ್ಮಾಣಕ್ಕಾಗಿ ಪಣ ತೊಟ್ಟಿರುವುದಾಗಿ ಹೇಳಿದ್ದಾರೆ. ವಿಶ್ವದ ಅತಿದೊಡ್ಡ ಉದ್ಯೋಗ ಖಾತರಿ ಯೋಜನೆಯಾದ ವಿಕಸಿತ್ ಭಾರತ್ ಜಿರಾಮ್ಜಿ ಕಾಯ್ದೆ ಜುಲೈ 1 ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಮಿಕರು ಒಂದೇ ಒಂದು ದಿನವೂ ಕೆಲಸ ಕಳೆದುಕೊಳ್ಳದೆ ಉದ್ಯೋಗ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕಾಗಿ ಬಜೆಟ್ನಲ್ಲಿ 30,000 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಎಂದರು. ಈ ಯೋಜನೆಯಡಿ 1/3 ಭಾಗದಷ್ಟು ಕೆಲಸವನ್ನು ಮಹಿಳೆಯರಿಗೆ ಹಂಚಿಕೆ ಮಾಡುವುದು ಕಡ್ಡಾಯವಾಗಿದೆ. ಕೃಷಿ ಚಟುವಟಿಕೆ ನಡೆಯುತ್ತಿರುವ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಮಿಕರ ಲಭ್ಯತೆ ಖಚಿತಪಡಿಸಿಕೊಳ್ಳಲು ವಿಪಿ ಜಿರಾಮ್ಜಿ ರಾಜ್ಯ ಸರ್ಕಾರಗಳಿಗೆ ಗರಿಷ್ಠ 60 ದಿನಗಳ ಅವಧಿಗೆ ಕೊಯ್ಲು ಮತ್ತು ಬಿತ್ತನೆಯಂತಹ ಕೃಷಿ ಕಾರ್ಯಗಳಿಗೆ ಕಾರ್ಮಿಕರನ್ನು ನಿಯೋಜಿಸುವ ಅಧಿಸೂಚನೆಗಳನ್ನು ಹೊರಡಿಸಲು ವಿಶೇಷ ಅಧಿಕಾರವನ್ನು ನೀಡುತ್ತದೆ ಎಂದು ಹೇಳಿದ್ದಾರೆ. ಮನ್ರೇಗಾದ ಹೊಸ ರೂಪವಾದ ವಿಕಸಿತ ಭಾರತ ಜಿರಾಮ್ಜಿಯ ಕನಿಷ್ಠ ವೇತನವನ್ನು ಹೆಚ್ಚಿಸಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸಚಿವರನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅಧ್ಯಕ್ಷತೆಯಲ್ಲಿ ಎಲ್ಲ ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ನಡೆದ ವಿಡಿಯೋ ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಈಗಾಗಲೇ ಕಾರ್ಮಿಕರ ಕನಿಷ್ಠ ವೇತನ ಹೆಚ್ಚಳಕ್ಕೆ ಅನುಮೋದನೆ ನೀಡಿದ್ದು, ಇದೇ ಪ್ರಕಾರವಾಗಿ ಕೇಂದ್ರ ಸರ್ಕಾರವು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹಣ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಬರುವ 28 ಹಾಗೂ 29 ನವದೆಹಲಿಯಲ್ಲಿ ವಿಕಸಿತ್ ಭಾರತ್ ಜಿರಾಮ್ಜಿ ಯೋಜನೆ ಅನುಷ್ಠಾನದ ಬಗ್ಗೆ ಎಲ್ಲ ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರ ಸಭೆ ಕರೆಯಲಾಗಿದ್ದು, ತಾವು ಈ ಸಭೆಯಲ್ಲಿ ಭಾಗಿಯಾಗಿ ರಾಜ್ಯದ ಬೇಡಿಕೆಗಳನ್ನು ಮಂಡಿಸುವುದಾಗಿ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಖೇತ್ ಬಚಾವೋ ಅಭಿಯಾನದ ಮೂಲಕ ರೈತರಿಗೆ ಕೃಷಿ ಭೂಮಿಯ ಸಂರಕ್ಷಣೆ, ಮಣ್ಣಿನ ಸವಕಳಿ ತಡೆ, ಬೆಳೆ ವೈವಿಧ್ಯತೆ, ನೀರಿನ ಸಂರಕ್ಷಣೆ ಹಾಗೂ ಪರಿಸರ ಸ್ನೇಹಿ ಕೃಷಿ ಪದ್ದತಿಗಳ ಕುರಿತು ಅರಿವು ಮೂಡಿಸಲಾಗುವುದು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಆಯೋಜಿಸಲಾದ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗ್ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಅಭಿಯಾನವು ರೈತರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ. ರೈತ ಸಮುದಾಯವು ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಇದರ ಉದ್ದೇಶಗಳನ್ನು ಸಾಕಾರಗೊಳಿಸಬೇಕು ಎಂದು ಕರೆ ನೀಡಿದರು. ನಾಳಿನ ಪೀಳಿಗೆಗೆ ಇಂದಿನ ಬದಲಾವಣೆಗಾಗಿ ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಲು ಕೃಷಿ ಇಲಾಖೆ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳುವಿಕೆ, ಮಣ್ಣಿನ ಆರೋಗ್ಯ ಸಂರಕ್ಷಣೆ ಹಾಗೂ ಸುಸ್ಥಿರ ಕೃಷಿ ಪದ್ದತಿಗಳ ಕುರಿತು ರೈತರಲ್ಲಿ ವ್ಯಾಪಕ ಅರಿವು ಮೂಡಿಸಲು ಬಳ್ಳಾರಿ ತಾಲೂಕಿನ ಮೋಕಾ ಬೆಳಗಲು ಗ್ರಾಮದಲ್ಲಿ ಧರ್ತಿ ಮಾತಾ ಬಚಾವೋ ಖೇತ್ ಬಚಾವೋ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಇಲಾಖೆ ಉಪನಿರ್ದೇಶಕರಾದ ಮಂಜುನಾಥ್, ಭೂಮಿ ಮತ್ತು ಕೃಷಿ ಪದ್ದತಿಯನ್ನು ಉಳಿಸುವುದು ಇಂದಿನ ತುರ್ತು ಅಗತ್ಯವಾಗಿದ್ದು, ಮುಂದಿನ ಪೀಳಿಗೆಗೆ ಫಲವತ್ತಾದ ಭೂಮಿಯನ್ನು ಉಡುಗೊರೆಯಾಗಿ ನೀಡಲು ರೈತರು ಸಾವಯವ ಮತ್ತು ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಬೇಕು, ಭೂಮಿಯ ಆರೋಗ್ಯ ಕಾಪಾಡಲು ಕೊಟ್ಟಿಗೆ ಗೊಬ್ಬರ, ಎರೆಗೊಬ್ಬರ ಬಳಸಬೇಕು ಮತ್ತು ನಿಯಮಿತವಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನ ಆರೋಗ್ಯ ಕಾರ್ಡ್ ಪಡೆದುಕೊಳ್ಳುವುದು ಕಡ್ಡಾಯ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರೈತರು ತಾವಿರುವ ಸ್ಥಳದಿಂದಲೇ ಆಂಡ್ರಾಯ್ಡ್ ಮೊಬೈಲ್ ಮೂಲಕ ರಸಗೊಬ್ಬರ ಕಾಯ್ದಿರಿಸುವ ನೂತನ ವ್ಯವಸ್ಥೆಯ ಪ್ರಾಯೋಗಿಕ ಜಾರಿಗೆ ರಾಜ್ಯದ ಚಿತ್ರದುರ್ಗ ಹಾಗೂ ತುಮಕೂರು ಜಿಲ್ಲೆ ಆಯ್ಕೆಯಾಗಿವೆ ಎಂದು ಚಿತ್ರದುರ್ಗ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಡಾ ಬಿ ಮಂಜುನಾಥ್ ತಿಳಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಕೇಂದ್ರ ಸರ್ಕಾರ ನಮ್ಮ ಚಿತ್ರದುರ್ಗ ಮತ್ತು ತುಮಕೂರು ಎರಡು ಜಿಲ್ಲೆಗಳನ್ನ ರಸಗೊಬ್ಬರಗಳ ವಿತರಣೆಗೆ ಸಂಬಂಧಪಟ್ಟ ಹಾಗೆ ಫರ್ಟಿಲೈಸರ್ ಸೇಲ್ ಅಪ್ಲಿಕೇಶನ್ ಆಪ್ ಅಂತೇಳಿ ಒಂದು ಹೊಸ ಆಪ್ ಅನ್ನ ತೆಗೆದುಕೊಂಡು ಬಂದಿದೆ. ಮೂಲ ಉದ್ದೇಶ ಅಂತಂದ್ರೆ ರಸಗೊಬ್ಬರಗಳ ಬಳಕೆ ವ್ಯವಸ್ಥೆಯನ್ನು ಸರಿಪಡಿಸುವ ಸಲುವಾಗಿ ಫರ್ಟಿಲೈಸರ್ ಸೇಲ್ ಅಪ್ಲಿಕೇಶನ್ ಆಪ್ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರದಿಂದ ಈ ವರ್ಷ June 17 ಅನುಷ್ಠಾನ ಮಾಡತಕ್ಕಂಥದ್ದು ಇದೆ. ಇದರ ಮೂಲಕ ರೈತರು ತಮಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳನ್ನು ಪಡಿಬೇಕು ಅಂತ ಕಡ್ಡಾಯವಾಗಿ FIDಗಳನ್ನು ಹೊಂದಿರಲೇಬೇಕಾಗುತ್ತೆ. ಆ FIDಗಳ ಮೂಲಕ ಆ ವಿಸ್ತೀರ್ಣದಲ್ಲಿ ಬೆಳೆ ಬೆಳೀತಕ್ಕಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ಅದು ತೋರಿಸುತ್ತೆ. ಅವ್ರಿಗೆ ಎಷ್ಟು ಶಿಫಾರಸಿನ ಪ್ರಕಾರ ಎಷ್ಟು ರಸಗೊಬ್ಬರ ಬೇಕಾಗುತ್ತೆ ಅಂತಂದ್ರೆ ಎಲ್ಲಿ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನ ಅಲ್ಲೇ ತೋರಿಸ್ತಾರೆ.

0: ಇರುತ್ತೆ ಆಪ್ ಅಲ್ಲಿ. ಸೊ ಯಾವ ಶಾಪ್ ಅಲ್ಲಿ ಅವರು ಪಡಿಬಹುದು ಅಂತಕ್ಕಂಥದ್ದು, ಆ ಶಾಪ್ ಅನ್ನ ಆಯ್ಕೆ ಮಾಡಿಕೊಂಡಾಗ ಆ ಶಾಪ್ ಅಲ್ಲಿ ಯಾವ ಪ್ರಮಾಣದಲ್ಲಿ ರಸಗೊಬ್ಬರಗಳ ಲಭ್ಯತೆ ಇದೆ ಅಂತಕ್ಕಂಥದ್ದು ಸಹ ನಮ್ಮ ಪಾಯಿಂಟ್ ಆಫ್ ಸೇಲ್ ಅಂತಕ್ಕಂಥ ಮಿಷನ್ ಮೂಲಕ ಅವರಿಗೆ ಎಷ್ಟು ಸಪ್ಲೈ ಆಗಿದೆ, ಎಷ್ಟು ವಿತರಣೆ ಆಗಿದೆ, ಇನ್ನೂ ಸಹ ಎಷ್ಟು ಸ್ಟಾಕ್ ಬಾಕಿ ಇದೆ ಅಂತಕ್ಕಂಥದ್ದನ್ನು ಸಹ ತೋರಿಸುತ್ತೆ. ಅದಕ್ಕೆ ಅನುಗುಣವಾಗಿ ಇವರ ಬೇಡಿಕೆಯನ್ನು ಸಹ ಸಲ್ಲಿಸಿದಾಗ ಅಲ್ಲಿ QR ಕೋಡ್ ಜನರೇಟ್ ಆಗುತ್ತೆ. QR ಕೋಡ್ ಜನರೇಟ್ ಆಗಿರ್ತಕ್ಕಂಥದ್ದನ್ನ ಅವ್ರು ಬುಕ್ ಮಾಡಿದ 3 ದಿನಗಳ ಒಳಗಾಗಿ ಹೋಗಿ QR ಕೋಡ್ ಅನ್ನ ಅದನ್ನು ತೋರಿಸಿದ್ರೆ ಪಾಸ್ ಮಷಿನ್ ಮೂಲಕ ಅವ್ರಿಗೆ ಬಿಲ್ಲನ್ನು ಸಹ ರೈಸ್ ಮಾಡಿ ಬೇಕಾಗಿರ್ತಕ್ಕಂಥ ರಸಗೊಬ್ಬರವನ್ನು ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ.
1: ಕಾಶ್ಮೀರ, ಹಿಮಾಚಲ ಪ್ರದೇಶ ಸೇರಿದಂತೆ ತಂಪಾದ ವಾತಾವರಣದ ಪ್ರದೇಶಗಳಲ್ಲಿ ಬೆಳೆಯುವ ಸೇಬು ಹಣ್ಣನ್ನು ಅದಕ್ಕೆ ವ್ಯತಿರಿಕ್ತವಾದ ವಾತಾವರಣದ ಬರ ಪೀಡಿತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳೆಯುವ ಮೂಲಕ ಯುವ ರೈತ ಅಡ್ಡಗಲ್ ಗ್ರಾಮದ ಅನಿಲ್ ಗಮನ ಸೆಳೆದಿದ್ದಾರೆ ಮತ್ತು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಹೋಬಳಿ ವ್ಯಾಪ್ತಿ ಅಡ್ಡಗಲ್ ಗ್ರಾಮದ ಯುವ ರೈತ ಅನಿಲ್ ತನ್ನ ಅರ್ಧ ಎಕರೆ ಜಮೀನಿನಲ್ಲಿ ಸೇಬು ಬೆಳೆಯುವ ವಿನೂತನ ಪ್ರಯೋಗಕ್ಕೆ ಮುಂದಾಗಿ ಯಶಸ್ಸನ್ನು ಕಂಡಿದ್ದಾರೆ. ಸಾಮಾನ್ಯವಾಗಿ ಬಯಲುಸೀಮೆಯ ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದರೆ ಬರ ಪೀಡಿತ ಜಿಲ್ಲೆ ಎಂದೇ ಕರೆಯಲಾಗುತ್ತದೆ. ಮಳೆಯ ಕೊರತೆ ಮತ್ತು ಅಂತರ್ಜಲ ಕುಸಿತದಂತಹ ಗಂಭೀರ ಸಮಸ್ಯೆಗಳ ನಡುವೆಯೂ ಈ ಭಾಗದ ರೈತರು ಲಭ್ಯವಿರುವ ಕಡಿಮೆ ಅವಕಾಶಗಳನ್ನೇ ಸದ್ಬಳಕೆ ಮಾಡಿಕೊಂಡು ವಿವಿಧ ತರಕಾರಿ ಮತ್ತು ಹಣ್ಣಿನ ಬೆಳೆಗಳನ್ನು ಬೆಳೆಯುವ ಜೊತೆಗೆ ಹೈನುಗಾರಿಕೆಯಲ್ಲೂ ಹೆಸರು ಮಾಡಿದ್ದಾರೆ. ಕೆಲವು ರೈತರು ಸಾಂಪ್ರದಾಯಿಕ ಬೆಳೆಗಳಿಂದ ನಷ್ಟ ಅನುಭವಿಸಿದ ಪರಿಣಾಮ ಅವುಗಳಿಂದ ವಿಮುಖರಾಗಿ ಹೊಸ ಬೆಳೆ ಹೊಸ ಪ್ರಯೋಗಗಳತ್ತ ಮುಂದಾಗುತ್ತಿದ್ದಾರೆ. ಅಡ್ಡಗಲ್ ಗ್ರಾಮದ ರೈತ ಅನಿಲ್ ಅರ್ಧ ಎಕರೆ ಜಮೀನಿನಲ್ಲಿ ಅನ್ನಾತಳಿಯ 200 ಗಿಡಗಳನ್ನು ತಂದು ನಾಟಿ ಮಾಡಿದ ಪರಿಣಾಮವಾಗಿ ಈಗ ಉತ್ತಮ ಫಸಲು ಫಲ ದೊರೆಯುತ್ತಿದ್ದು ಈ ಕುರಿತು ಪ್ರದೇಶ ಸಮಾಚಾರಕ್ಕೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
2: ನಾನು ಆಪಲ್ ಟ್ರೈ ಮಾಡೋಣ ಒಂದ್ಸರಿ ಅಂತೇಳಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಆರಾಧ್ಯ ನರ್ಸರಿಯ ಶಶಿಯ ಕೊಟ್ರು ಗಿಡ ನಾಟಿ ಮಾಡಿದೆ. 1 ವರ್ಷಗಳ ಕಾಲ ನಾವು ಗಿಡಗಳನ್ನ ಪೋಷಣೆ ಮಾಡಿದ್ವಿ. ನವೆಂಬರ್ ಡಿಸೆಂಬರ್ ಅಲ್ಲಿ ನಾವು ಡ್ರೈಗ್ ಬಿಟ್ವಿ ಗಿಡಗಳನ್ನ. ಜನವರಿಯಿಂದ ನಮ್ಗೇನು ಮಂಜು ಸ್ಟಾರ್ಟ್ ಆಗ್ತದೆ, ಆ ಮಂಜಿನ ಕಾಲದಲ್ಲಿ ನಾವು ಕಟಿಂಗ್ ಅನ್ನು ಹಾಕ್ತಿವಿ. ಆ ಕಟಿಂಗ್ ತಗೊಂಡಾಗ ಫ್ರೂಟ್ಗೆ ಬಿಡ್ತೀವಿ, ಆಮೇಲೆ ಸ್ವಲ್ಪ ನೀರು ಬಿಡ್ತೀವಿ, ಆಮೇಲೆ ಫುಲ್ ಎಲ್ಲ ಫ್ಲವರ್ ಬಂತು, ಅದು ಪಾಲಿನೇಷನ್ ಆಗಿ ಕರೆಕ್ಟ್ ಆಗಿ ಹೂ ಸೆಟ್ರೇಟ್ ಆಗಿ ಕುತ್ಕೊಂತು, ಸ್ವಲ್ಪ ಹಣ್ಣು ಚೆನ್ನಾಗಿ ಬಂತು. ಯಾರೇನಾದ್ರೂ ಅನ್ಕೊಳ್ಳಿ ಪ್ರಯತ್ನ ಯಾಕೆ ಬಿಡಬಾರ್ದು, ನಾವು ಹಾಕಿರೋ ಒಂದು ಶ್ರಮ ಪಟ್ಟು ಬೆಳೆ ಬೆಳೆಯೋಣ ಅಂತೇಳಿ ಕಷ್ಟಪಟ್ಟೆ, ಒಳ್ಳೆ ಬೆಳೆ ಸಿಕ್ತು. ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಬಗ್ಗೆ ನಮಗೆ ಬೆಂಗಳೂರಿಂದ, ಹೊಸಕೋಟೆ ಆಂಧ್ರ ಪ್ರದೇಶದಿಂದ, ಈಶಾಪಂಡ ಬರೋರು ಕೂಡ ಇಲ್ಲಿ ಬಂದು ನನ್ನ ತೋಟ ನೋಡಿಕೊಂಡು ಕೆಜಿಗೆ 200 ರೂಪಾಯಿಗೆ ನನಗೆ ಕೊಟ್ಟು ತಗೊಂಡೋಗೋರು. 1 ಟನ್ ಕಾಯಿ ಇಲ್ಲೇನೆ ರೈತರೇ ಬಂದಂತ ಅವರು ಫ್ಯಾಮಿಲಿಗಳ ಸಮೇತ ಬಂದು ಇಲ್ಲೇ ನನಗೆ ತಗೊಂಡೋಗಿದ್ದು ಒಂದು ಸಂತಸದ ವಿಷಯ.
1: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಕ್ತ ಸಮೃದ್ಧ ನವ ಕರ್ನಾಟಕ ನಿರ್ಮಿಸಲು ಶ್ರಮಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ವಿಕಸಿತ್ ಭಾರತ್ ಜಿರಾಮ್ಜಿಯ ಕನಿಷ್ಠ ವೇತನ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಖೇತ್ ಬಚಾವೋ ಅಭಿಯಾನದ ಉದ್ದೇಶ ಸಾಕಾರಗೊಳಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ರೈತರಿಗೆ ಕರೆ. ಪಾರದರ್ಶಕ ಗೊಬ್ಬರ ವಿತರಣೆಗೆ ಕೇಂದ್ರ ಸರ್ಕಾರದ ಕ್ರಮ, ಆಪ್ ಮೂಲಕ ಬುಕ್ಕಿಂಗ್ ವ್ಯವಸ್ಥೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯುರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಅನುದಾನಿತ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ACTS ಕೋರ್ಸ್ಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶ್ರೀಕೃಷ್ಣ ಎಸ್ ಚಿಪ್ಪಲ್ಕಟ್ಟಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀಕೃಷ್ಣ ಎಸ್ ಚಿಪ್ಪಲ್ಕಟ್ಟಿ ಅವರು, ಸೈಂಟಿಸ್ಟ್ ಇ

0: ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
1: ನಮಸ್ಕಾರ.
0: ನಾವು ದಿನನಿತ್ಯ ಕೇಳುವ ಒಂದು ಘಟನೆಯ ಮೂಲಕ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀನಿ. ಒಬ್ಬ ಪೋಷಕರಿಗೆ ಒಂದು ಕರೆ ಬರುತ್ತೆ, ನಿಮ್ಮ ಮಗನಿಗೆ ಅಪಘಾತವಾಗಿದೆ, ತಕ್ಷಣ ಹಣ ಕಳುಹಿಸಿ ಅಂತ. ಪೋಷಕರು ಗಾಬರಿಯಿಂದ ಆತಂಕದಿಂದ ಏನೂ ಯೋಚನೆ ಮಾಡದೆ ಹಣವನ್ನ ವರ್ಗಾವಣೆ ಮಾಡ್ತಾರೆ. ಪೋಷಕರಿಗೆ ಆಮೇಲೆ ಗೊತ್ತಾಗತ್ತೆ ಇದು ಸುಳ್ಳು ಕರೆ, ನಮಗೆ ವಂಚನೆ ಆಗಿದೆ ಅಂತ. ಈ ರೀತಿಯ ಸೈಬರ್ ವಂಚನೆಗಳು ಹೆಚ್ಚುತ್ತಾ ಇರುವಂತ ಸಂದರ್ಭದಲ್ಲಿ ನಾಗರಿಕರನ್ನ ರಕ್ಷಣೆ ಮಾಡಲು ಸಿಡ್ಯಾಕ್ ಏನಾದರೂ ಮಾಡ್ತಾ ಇದೆಯಾ?
2: ಇಂತಹ ಘಟನೆಗಳಿಗೆ ISEA ಅಂದ್ರೆ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಎಜುಕೇಶನ್ ಅಂಡ್ ಅವೇರ್ನೆಸ್ ಎಂಬತಕ್ಕಂಥ ಪ್ರಾಜೆಕ್ಟ್ ಅನ್ನು ಆರಂಭಿಸಲಾಗಿದೆ. ಇದು ಭಾರತ ಸರ್ಕಾರದ ಮೀಟಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಚಿವಾಲಯದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆ 2005 ಆರಂಭಗೊಂಡು ಸೆಕ್ಯೂರ್ ಅಂಡ್ ಟ್ರಸ್ಟೆಡ್ ಸೈಬರ್ ಜಗತ್ತನ್ನು ನಿರ್ಮಿಸಲು ಕೆಲಸ ಮಾಡುತ್ತಿದೆ. ಇಂದಿಗೆ ISEA ಅದರ 3 ಹಂತದಲ್ಲಿ ಇದ್ದು 4 ಪ್ರಮುಖ ಕ್ಷೇತ್ರದಲ್ಲಿ ಕಾರ್ಯ ಮಾಡ್ತಾ ಇದೆ. ಒಂದನೇದಾಗಿ ಸೈಬರ್ ಭದ್ರತಾ ತಜ್ಞರನ್ನು ತರಬೇತಿಗೊಳಿಸೋದು, ಅಂದರೆ CISO ಚೀಫ್ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಆಫೀಸರ್ಗಳನ್ನು ತರಬೇತಿಗೊಳಿಸೋದು. ಎರಡನೇದಾಗಿ ಸ್ಟೂಡೆಂಟ್ಸಲ್ಲಿ ಇನ್ನೋವೇಷನ್ ಮನೋಭಾವವನ್ನು ಬೆಳೆಸುವುದು. ಮೂರನೇದು ಶಿಕ್ಷಣ ಮತ್ತು ಸಂಶೋಧನೆಯನ್ನು ಬಲಪಡಿಸುವುದು. ಆಮೇಲೆ 4 ಸೈಬರ್ ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸುವುದು. ಇಂದಿನ ಕಾಲದಲ್ಲಿ ಸೈಬರ್ ಸುರಕ್ಷತೆ ಎನ್ನುವುದು ಕೇವಲ ತಂತ್ರಜ್ಞರ ವಿಷಯವಾಗದೆ ಎಲ್ಲ ನಾಗರಿಕರ ಜೀವನದ ಕೌಶಲ್ಯವಾಗಿದೆ.
0: ಈಗ ತಾನೇ ಹೇಳಿದ್ರಿ ವಿದ್ಯಾರ್ಥಿಗಳಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ. ಹಾಗಾದ್ರೆ ಶಾಲಾ ಕಾಲೇಜುಗಳಲ್ಲಿ ಕಚೇರಿಗಳಲ್ಲಿ ಸೈಬರ್ ಜಾಗೃತಿ ಕಾರ್ಯಕ್ರಮ ಮಾಡೋದಕ್ಕೆ ಸಿಡ್ಯಾಕ್ನ ಸಹಕಾರ ಸಿಗ್ತಾ ಇದೆಯಾ, ಸಿಗುತ್ತಾ?
2: ISEA ಯೋಜನೆಯಡಿ ಸಿಡ್ಯಾಕ್ ಬೆಂಗಳೂರು ಕರ್ನಾಟಕ, ಕೇರಳ, ತಮಿಳುನಾಡು, ಪಡಿಚೇರಿ ಮತ್ತು ಲಕ್ಷದ್ವೀಪ್ ಐಲ್ಯಾಂಡ್ಗಳಿಗೆ ರೀಜನಲ್ ಕೋಆರ್ಡಿನೇಷನ್ ಸೆಂಟರ್ RCC ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಆಮೇಲೆ ರಾಜ್ಯ ಸೈಬರ್ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರಿ ಸಂಸ್ಥೆಗಳೊಂದಿಗೆ ಸೇರಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ.
0: ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳಿಂದ ಜನರು ಎಚ್ಚೆತ್ಕೊಳ್ತಾರೆ ಅಂತ ನಿಮ್ಗೆ ಅನ್ಸತ್ತಾ? ಅಷ್ಟು ಪರಿಣಾಮ ಬೀರುತ್ತಾ ಈ ಜಾಗೃತಿ ಕಾರ್ಯಕ್ರಮಗಳು?
2: ಖಂಡಿತವಾಗಿಯೂ. ISEA Phase 3 ಅಡಿಯಲ್ಲಿ ಇಂದಿನವರೆಗೆ ಸಿಡ್ಯಾಕ್ ಬೆಂಗಳೂರು 81 ಹೆಚ್ಚು ವರ್ಕ್ಶಾಪ್ಗಳು ಮತ್ತು ವೆಬಿನಾರ್ಗಳನ್ನು ನಡೆಸಿದೆ. ಆಮೇಲೆ ಇದರಿಂದ 21,000 ಪಾರ್ಟಿಸಿಪೆಂಟ್ಸ್ಗಳಿಗೆ ನಾವು ತಲುಪಿದ್ದೇವೆ. ಇಂದಿನವರೆಗೆ 3 ಮಾಸ್ಟರ್ ಟ್ರೈನರ್ ಪ್ರೋಗ್ರಾಮ್ಗಳನ್ನು ನಡೆಸಿ 263 ಮಾಸ್ಟರ್ ಟ್ರೈನರ್ಸ್ಗಳನ್ನು ನಿರ್ಮಿಸಿದ್ದೇವೆ. ಈ ತರಬೇತಿ ಪಡೆದವರು ತಮ್ಮ ಕುಟುಂಬ ಮತ್ತು ಕಾಲೇಜು ಹಾಗೂ ಸಮಾಜದಲ್ಲಿ ಸೈಬರ್ ಅಂಬಾಸಿಡರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ.
0: ಹಾಗಾದ್ರೆ ಕಾರ್ಯಕ್ರಮ ಕೇಳ್ತಾ ಇರುವಂತ ನಮ್ಮ ಶ್ರೋತೃಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸರಳವಾಗಿ 3 ಸೈಬರ್ ಸುರಕ್ಷತಾ ಸಲಹೆಗಳನ್ನ ನೀಡಬಹುದಾ?
2: ಮೊದಲನೆಯದು, ಅಪರಿಚಿತವಾದಂತಹ SMSಗಳು, ವಾಟ್ಸ್ಆ್ಯಪ್ ಅಥವಾ ಇಮೇಲ್ ಲಿಂಕ್ಗಳನ್ನು ಎಂದಿಗೂ ಕ್ಲಿಕ್ ಮಾಡಬೇಡಿ. ಎರಡನೇದಾಗಿ, ಬಲವಾದಂತಹ ಪಾಸ್ವರ್ಡ್ಗಳನ್ನು ಅಳವಡಿಸಿಕೊಳ್ಳಿ. ಆಮೇಲೆ ಅದರ ಜೊತೆಗೆ 2-factor ಅಥೆಂಟಿಕೇಷನ್ ಅನ್ನು ಸಕ್ರಿಯಗೊಳಿಸಿ. ಮೂರನೇದಾಗಿ, OTP, ಬ್ಯಾಂಕ್ ವಿವರಗಳು ಅಥವಾ ವೈಯಕ್ತಿಕವಾದಂತಹ ಮಾಹಿತಿಗಳನ್ನು ಯಾರಿಗೂ ನೀಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ staysafeonline.in ಈ ವೆಬ್ಸೈಟ್ ಅನ್ನು ಭೇಟಿ ಮಾಡಬಹುದು. ಆಮೇಲೆ ನಿಮ್ಮ ಸ್ಕೂಲ್ಗಳು, ಕಾಲೇಜ್ಗಳು, ಆಮೇಲೆ ಯಾವುದೇ ಸಂಸ್ಥೆಗಳಲ್ಲಿ ಜಾಗೃತಾ ಕಾರ್ಯಕ್ರಮಗಳನ್ನು ಮಾಡಬೇಕಾದರೆ ಈ ಇಮೇಲ್ ಅಡ್ರೆಸ್ಗೆ ನೀವು ಸಿಡ್ಯಾಕ್ ಬೆಂಗಳೂರನ್ನು ಸಂಪರ್ಕಿಸಬಹುದು. ಇಮೇಲ್ ಅಡ್ರೆಸ್ ಯಾವುದಪ್ಪ ಅಂದ್ರೆ ISEA RCC BLR@cdac.in. ಈ ವೆಬ್ಸೈಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು.
0: ಕೇಳಿದ್ರೆ ನಿಮಗೆ ಏನಾದ್ರೂ ಶಾಲಾ ಕಾಲೇಜುಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಜಾಗೃತ ಕಾರ್ಯಕ್ರಮಗಳನ್ನ ಮಾಡಬೇಕು, ಆಯೋಜನೆ ಮಾಡಬೇಕು ಅನ್ನೋದಾದ್ರೆ ಇಮೇಲ್ ಕಳುಹಿಸಿ ನಿಮ್ಮ ರಿಕ್ವೆಸ್ಟ್ ಅನ್ನ ಅವರಿಗೆ ಹೇಳಬಹುದು. ಇಮೇಲ್ ವಿಳಾಸ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ISEA RCC BLR@cdac.in. ಇನ್ನು ತಂತ್ರಜ್ಞಾನ ವೇಗವಾಗಿ ಬದಲಾಗ್ತಾ ಇದೆ, ನಮ್ಮ ಯುವಜನತೆ ಭವಿಷ್ಯಕ್ಕೆ ಹೇಗೆ ಸಿದ್ಧರಾಗಬೇಕು?
2: ಕೆಲವು ವರ್ಷಗಳ ಹಿಂದೆ ಕೇವಲ ಪ್ರೋಗ್ರಾಮಿಂಗ್ ಕಲ್ತಿದ್ರೆ ಸಾಕಾಗಿತ್ತು, ಎಸ್ಪೆಷಲಿ ಟೆಕ್ನಾಲಜಿ ಮತ್ತು IT ಫೀಲ್ಡ್ಗಳಲ್ಲಿ. ಬಟ್ ಇಂದಿನ ಕಾಲದಲ್ಲಿ ಟೆಕ್ನಾಲಜಿ ಲ್ಯಾಂಡ್ಸ್ಕೇಪ್ ಅನ್ನೋದು ತುಂಬಾ ಚೇಂಜ್ ಆಗ್ತಾ ಇದೆ. ಅಡ್ವಾನ್ಸ್ ಡೀಪ್ ಟೆಕ್ ಟೆಕ್ನಾಲಜೀಸ್ ಅಂತ ಏನ್ ಹೇಳ್ತೀವಿ, ಲೈಕ್ ಯುನೋ ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ಲೌಡ್ ಕಂಪ್ಯೂಟಿಂಗ್, IoT, ಈ ತರಹ ಟೆಕ್ನಾಲಜೀಸ್ಗಳು ಇಂದಿನ ಯುಗದಲ್ಲಿ ಇಂದಿನ ಇಂಡಸ್ಟ್ರಿಗಳಿಗೆ ತುಂಬಾ ಬೇಕಾಗಿದೆ. ಸೊ ಇದಕ್ಕಾಗಿಯೇ ಮೇಟಿ ಮತ್ತು ನ್ಯಾಸ್ಕಾಮ್

0: ಈ ಎರಡು ಸಂಸ್ಥೆಗಳು ಸೇರಿ ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್ ಎಂಬತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿದೆ. ಈ ಪ್ಲಾಟ್ಫಾರ್ಮ್ ಮುಖಾಂತರ ಅಡ್ವಾನ್ಸ್ ಟೆಕ್ನಾಲಜೀಸ್ಗಳಲ್ಲಿ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ಗಳು ನೀಡಲಾಗ್ತಾ ಇದೆ.
1: ವಿದ್ಯಾರ್ಥಿಗಳು ಕಾಲೇಜ್ ಮುಗಿಸಿ ಹೊಸ ಕನಸನ್ನ ಹೊತ್ತು ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ ಅನ್ಕೊಳ್ಳೋಣ. ಪದವಿ ಇದೆ, ಅನುಭವ ಅಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರ ಹತ್ರ. ಅಂಥವ್ರನ್ನ ಸಿದ್ಧಗೊಳಿಸೋದಿಕ್ಕೆ ಸಿಡ್ಯಾಕ್ ಏನಾದ್ರೂ ಮಾಡ್ತಾ ಇದೆಯಾ?
0: ಇದಕ್ಕಾಗಿಯೇ 2022 ವರ್ಕ್ ಬೇಸ್ಡ್ ಲರ್ನಿಂಗ್ ಎಂಬತಕ್ಕಂಥ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅನ್ನು ಆರಂಭಿಸಿದ್ದೇವೆ. ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇನ್ ಪರ್ಸನ್ ಆಗಿರುತ್ತೆ. ಆಮೇಲೆ ಈ ಇಂಟರ್ನ್ಶಿಪ್ ಪ್ರೋಗ್ರಾಮಿಗೆ ಎಲಿಜಿಬಿಲಿಟಿ ಏನಪ್ಪಾ ಅಂದ್ರೆ ಇಂಜಿನಿಯರಿಂಗ್ ಬಿ ಆರ್ ಬಿಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ರಿಲೇಟೆಡ್ ಬ್ರಾಂಚಸ್ ಆ ಎಲಿಜಿಬಿಲಿಟಿ ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳು ಈವನ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆರ್ ಆಲ್ಸೋ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಪರ್ಟಿಕ್ಯುಲರ್ ಇಂಟರ್ನ್ಶಿಪ್ ಪ್ರೋಗ್ರಾಮ್. ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ಗೆ ತಿಂಗಳಿಗೆ 10,000 ಸ್ಟೈಫಂಡ್ ಕೂಡ ನೀಡಲಾಗುತ್ತದೆ. ನಿಮಗೆ ಅರ್ಜಿಯನ್ನು ದಾಖಲಿಸಲು AICTE ವೆಬ್ಸೈಟ್ ಅನ್ನು ವಿಸಿಟ್ ಮಾಡಬಹುದು. ಆಮೇಲೆ ನಿಮ್ಮ ಅಪ್ಲಿಕೇಶನ್ ಅನ್ನು ಅಲ್ಲಿ ಸಬ್ಮಿಟ್ ಮಾಡಬಹುದು.
1: ಗ್ರಾಮೀಣ ಭಾಗದ ಒಬ್ಬ ವಿದ್ಯಾರ್ಥಿನಿ ಸೂಪರ್ ಕಂಪ್ಯೂಟಿಂಗ್ ಹಾಗೂ AI ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಾಳೆ. ಆದ್ರೆ ಇದು ದೊಡ್ಡ ನಗರದಲ್ಲಿ ಓದದವರಿಗೆ ಮಾತ್ರ ಸಾಧ್ಯ, ನನ್ನಂಥವ್ರಿಗೆ ಅಲ್ಲ ಅಂದ್ಕೊಂಡು ಸುಮ್ಮನಾಗ್ತಾಳೆ. ಈ ರೀತಿಯ ಕನಸು ಕಾಣುವ ವಿದ್ಯಾರ್ಥಿಗಳ ಕನಸು ನನಸಾಗುತ್ತಾ?
0: ನಾನು ಅವಳಿಗೆ ಒಂದೇ ಮಾತು ಹೇಳುತ್ತೇನೆ, ಪ್ರತಿಭೆಗೆ ಯಾವುದೇ ರೀತಿಯಾದಂತಹ ಬ್ಯಾರಿಯರ್ ಇರುವುದಿಲ್ಲ. ಇದನ್ನೇ ಅರ್ಥಕೊಂಡು ಸಿಡಾಕ್ ಬೆಂಗಳೂರು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಸಿಹಕ್ ಅಂದರೆ ಸೆಂಟರ್ ಫಾರ್ HPC ಅಪ್ಸ್ಕಿಲಿಂಗ್ ಅಂಡ್ ನಾಲೆಡ್ಜ್ ಶೇರಿಂಗ್ ಎಂಬುದನ್ನು ಆರಂಭಿಸಿದೆ. ಇದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿ ಪರಿಣಿತ HR ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿದೆ. ವಿಶೇಷವಾಗಿ SC/ST ಮಹಿಳೆಯರು ಆಮೇಲೆ EWS ಅಭ್ಯರ್ಥಿಗಳಿಗೆ ಹೆಚ್ಚಿನ ಅವಕಾಶ ಇದರಲ್ಲಿ ಕಲ್ಪಿಸಲಾಗ್ತಾ ಇದೆ. 2023 2025 ACC/HPC ಕೋರ್ಸ್ಗಳಲ್ಲಿ 777 ಕ್ಯಾಂಡಿಡೇಟ್ಸ್ ಟ್ರೈನ್ ಆಗಿದ್ದು ಅದರಲ್ಲಿ 473 ಕ್ಯಾಂಡಿಡೇಟ್ಸ್ ಸರ್ಟಿಫೈಡ್ ಆಗಿದ್ದಾರೆ. ಮತ್ತು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ 586 ಶಿಕ್ಷಕರು ಭಾಗವಹಿಸಿ 331 ಮಂದಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಆಮೇಲೆ AICTE ಮಾಸ್ಟರ್ಸ್ ಟ್ರೈನರ್ ಪ್ರೋಗ್ರಾಂನಲ್ಲಿ 102 ಅಭ್ಯರ್ಥಿಗಳು ಭಾಗವಹಿಸಿ 84 ಮಂದಿ ಪೂರ್ಣಗೊಳಿಸಿದ್ದಾರೆ. ಇದಲ್ಲದೇ IEEE ಬ್ಲೆಂಡೆಡ್ ಲರ್ನಿಂಗ್ ಪ್ರೋಗ್ರಾಂ ಮೂಲಕ 1068 ಪಾರ್ಟಿಸಿಪೆಂಟ್ಸ್ಗಳು ಟ್ರೈನ್ಡ್ ಆಗಿ ಅದರಲ್ಲಿ 976 ಮಂದಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಒಟ್ಟಾಗಿ ಹೇಳೋದಾದರೆ 2500 ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇದರ ಲಾಭವನ್ನು ಪಡೆದಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ chuck.cdacb.in ವೆಬ್ಸೈಟ್ ಅನ್ನು ಭೇಟಿ ನೀಡಬಹುದು.
1: ನಮ್ಮ ಕೇಳುಗರಿಗೆ ಸಿಡಾಕ್ ಅಂದ್ರೆ ಈಗ ACTS ಕೋರ್ಸ್ಗಳು ನೆನಪಾಗುತ್ತೆ. ಮತ್ತೊಮ್ಮೆ ಅವರಿಗೆ ACTS ಬಗ್ಗೆ ತಿಳಿಸಬಹುದಾ?
0: ACTS ಅಂದರೆ ಅಡ್ವಾನ್ಸ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್. ಇದೊಂದು ಸಿಡಾಕಿನ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಗಿದೆ. ಇದರ ಮೂಲಕ ಅಡ್ವಾನ್ಸ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IT ಇನ್ಫ್ರಾಸ್ಟ್ರಕ್ಚರ್, ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್ ಹಾಗೂ ಬಿಗ್ ಡೇಟಾ ಅನಾಲಿಟಿಕ್ಸ್ ಕ್ಷೇತ್ರದಲ್ಲಿ ಉದ್ಯೋನ್ಮುಖ PG ಡಿಪ್ಲೊಮಾ ಕಾರ್ಯಕ್ರಮಗಳನ್ನು ನೀಡಲಾಗುತ್ತಿದೆ. ಹೆಚ್ಚಿನ ವಿವರಗಾಗಿ ನೀವು ಈ ವೆಬ್ಸೈಟ್ ಅನ್ನು ಸಂಪರ್ಕಿಸಬಹುದು. acts.cdac.in ಈ ವೆಬ್ಸೈಟ್ ಅನ್ನು ಭೇಟಿ ನೀಡಿ ನಿಮ್ಮ ಅಪ್ಲಿಕೇಶನ್ ಅನ್ನು ಇದರಲ್ಲಿ ರಿಜಿಸ್ಟರ್ ಮಾಡಿಕೊಳ್ಬಹುದು. ಇಂಪಾರ್ಟೆಂಟ್ ಡೇಟ್ಸ್ ಏನಪ್ಪಾ ಅಂತಂದ್ರೆ, ಅರ್ಜಿ ಸಲ್ಲಿಸಲು 26 May 2026 ಆಗಿರುತ್ತೆ. ಆಮೇಲೆ CCAT ಪರೀಕ್ಷೆ, ದಟ್ ಇಸ್ ಎಂಟ್ರೆನ್ಸ್ ಎಕ್ಸಾಮ್, ಪರೀಕ್ಷೆ 4 and 5 July 2026 ಇರುತ್ತೆ. ಆಮೇಲೆ ಕೋರ್ಸ್ ಆರಂಭವಾಗೋದು 24 August 2026.
1: ಕಾರ್ಯಕ್ರಮ ಮುಗಿಸುವ ಸಮಯ ಆಯ್ತು. ಕೊನೆಯದಾಗಿ ನಿಮ್ಮ ಸಂದೇಶ ನಮ್ಮ ಕೇಳುಗರಿಗೆ.
0: ನನ್ನ ಸಂದೇಶ ಬಹಳ ಸರಳ, ಆನ್ಲೈನ್ನಲ್ಲಿ ಸುರಕ್ಷಿತವಾಗಿರಿ, ಹೊಸದನ್ನು ಕಲಿಯುತ್ತೀರಿ, ನಿಮ್ಮ ಸ್ಕಿಲ್ಸ್ ಅನ್ನು ನಿರಂತರವಾಗಿ ಅಪ್ಡೇಟ್ ಮಾಡ್ತಾ ಇರಿ. ಸಿಡಾಕಿನ ಪ್ರೋಗ್ರಾಮ್ಸ್ಗಳು ISCA ಮೂಲಕ ಸೈಬರ್ ಜಾಗೃತಿ, ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್ ಮೂಲಕ ಭವಿಷ್ಯದ ಸ್ಕಿಲ್ಸ್ಗಳು, WBL ಮೂಲಕ ಅನುಭವ, ಆಮೇಲೆ ಸಿಹಕ್ ಮೂಲಕ ಸೂಪರ್ ಕಂಪ್ಯೂಟಿಂಗ್ ಮತ್ತು ACTS ಮೂಲಕ ಉದ್ಯೋನ್ಮುಖ ಶಿಕ್ಷಣವನ್ನು ಪ್ರತಿಯೊಬ್ಬರಿಗೆ ಅವಕಾಶವಾಗಿದೆ. ನಮ್ಮ ದೇಶದ ಡಿಜಿಟಲ್ ಭವಿಷ್ಯವನ್ನು ತಂತ್ರಜ್ಞಾನ ಮಾತ್ರವಲ್ಲ, ಜಾಗೃತ ಮತ್ತು ಸ್ಕಿಲ್ಡ್ ನಾಗರಿಕರು ನಿರ್ಮಿಸಲಿದ್ದಾರೆ.
1: ತುಂಬಾ ಉಪಯುಕ್ತ ಮಾಹಿತಿಯನ್ನ ಹಂಚಿಕೊಂಡ್ರಿ. ಇದುವರೆಗೂ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು.
0: ನಮಸ್ಕಾರ.
1: ಶ್ರೋತೃಗಳೇ, ಸೈಬರ್ ಸುರಕ್ಷತೆಗಾಗಿ ಹೊಸ ಕೌಶಲ್ಯಗಳನ್ನ ಕಲಿಯಿರಿ, ಡಿಜಿಟಲ್ ಭಾರತದ ನಿರ್ಮಾಣದಲ್ಲಿ ಕೈ ಜೋಡಿಸಿ. ನಮಸ್ಕಾರ. ಅನುದಾನಿತ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಎಸಿಟಿಎಸ್ ಕೋರ್ಸ್ಗಳು. ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶ್ರೀಕೃಷ್ಣ ಎಸ್ ಚಿಪ್ಪಲ್ಕಟ್ಟಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು, ಸಂದರ್ಶಕರು ನಿರ್ಮಲಾ ಎಸ್.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
3: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
4: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
3: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ OTPಗಳು ಬರ್ತಾ ಇದೆ. ಯಾರ್ಯಾರೋ OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
4: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ.
5: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:30.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ಕೆಳಗರೆ ಗಮನಿಸಿ, ಈ ಸಂಜೆ 6:15 ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ವಡ್ಲೂರು ಗ್ರಾಮದ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ.

0: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
1: ಈ ಸಂಜೆ 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗದಲ್ಲಿ ಕೇಳಲಿದ್ದೀರಿ. ಮುಂಗಾರು ಹಂಗಾಮಿನ ವಿವಿಧ ಬೆಳೆ ಪದ್ಧತಿಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎಂಎ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನವನ್ನು

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಿದೆ 7:34. ಮೊದಲಿಗೆ ಜಾಹೀರಾತುಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ.
2: ಅಮ್ಮ ಅಮ್ಮ,
3: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಸ್ ಬರ್ತೀನಿ.
2: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
1: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
3: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
3: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀ
4: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ 12 ವರ್ಷಗಳ ಪೂರೈಕೆ. ಇಂದು ನವದೆಹಲಿಯಲ್ಲಿ ಮೈತ್ರಿಕೂಟದ ನಾಯಕರ ಸಭೆ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆ. ಜಾಗತಿಕ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ. ಇಂದಿನಿಂದ ಬಲ್ಗೇರಿಯಾ, ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ಪುರುಷರ ತ್ರಿಕೋನ ಎ ಕ್ರಿಕೆಟ್ ಸರಣಿ ಆರಂಭಿಕ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಭಾರತ ಎ ತಂಡಕ್ಕೆ 8 ರನ್ಗಳ ಜಯ. ವಾರ್ತೆಗಳ ವಿವರ. ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರವು 12 ವರ್ಷಗಳನ್ನು ಪೂರೈಸಿರುವುದನ್ನು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿರುವುದನ್ನು ಆಚರಿಸಲು ಇಂದು ನವದೆಹಲಿಯಲ್ಲಿ ಸಭೆ ನಡೆಯಲಿದೆ. ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿಯ ಉನ್ನತ ನಾಯಕತ್ವದ ಹೊರತಾಗಿ ಮೈತ್ರಿಕೂಟದ ಎಲ್ಲಾ ಘಟಕ ಸದಸ್ಯರು ಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಎನ್ಡಿಎ ಸಭೆಯಲ್ಲಿ ಎಲ್ಲಾ ಮೈತ್ರಿಕೂಟದ ಘಟಕಗಳ ನಾಯಕರು ಮತ್ತು 22 ಎನ್ಡಿಎ ಆಡಳಿತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ವಿವಿಧ ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯಕ್ರಮಗಳು, ಮೂಲಸೌಕರ್ಯ ಕಾರ್ಯಕ್ರಮಗಳು ಮತ್ತು 2047ರ ವೇಳೆಗೆ ರಾಷ್ಟ್ರವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸುವ ನರೇಂದ್ರ ಮೋದಿ ಸರ್ಕಾರದ ದೃಷ್ಟಿಕೋನವನ್ನು ಪರಿಶೀಲಿಸುವತ್ತ ಸಭೆ ಗಮನಹರಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ವಿಶ್ವ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಪರಿವರ್ತನಾತ್ಮಕ ಆಡಳಿತ, ಜಾಗತಿಕ ದಕ್ಷಿಣಕ್ಕಾಗಿ ಅವರ ಪ್ರತಿಪಾದನೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಆರ್ಥಿಕವಾಗಿ ಕ್ರಿಯಾತ್ಮಕ ಭಾರತದ ದೃಷ್ಟಿಕೋನಕ್ಕೆ ಜಗತ್ತಿನಾದ್ಯಂತ ವಿಶ್ವ ನಾಯಕರು ಗೌರವ ಸಲ್ಲಿಸಿದ್ದಾರೆ. ಶ್ರೀಲಂಕಾದ ಅಧ್ಯಕ್ಷರಾದ ಅನುರಾ ಕುಮಾರ ದಿಸಾನಾಯಕ ಅವರು 8 ಜೂನ್ 2026ರಂದು ಪ್ರಧಾನಿಯವರನ್ನು ಉದ್ದೇಶಿಸಿ ಬರೆದ ಪತ್ರದಲ್ಲಿ ಈ

0: ರೈಲುಗಳು ನಿಮ್ಮ ಅಧಿಕಾರದ ವರ್ಷಗಳಿಗೆ ಮಾತ್ರವಲ್ಲ, ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಜನರು ನಿಮ್ಮ ನಾಯಕತ್ವದಲ್ಲಿ ಇಟ್ಟಿರುವ ನಂಬಿಕೆ ಮತ್ತು ವಿಶ್ವಾಸಕ್ಕೂ ಸಾಕ್ಷಿಯಾಗಿದೆ. ಪ್ರಧಾನಿ ಮೋದಿಯವರ ದೃಷ್ಟಿಕೋನವು ಶ್ರೀಲಂಕಾ ಸೇರಿದಂತೆ ಭಾರತದ ಗಡಿಗಳನ್ನು ಮೀರಿ ಅನೇಕರಿಗೆ ಸ್ಫೂರ್ತಿ ನೀಡಿದೆ ಎಂದು ಅವರು ಹೇಳಿದ್ದಾರೆ. ಪಪುವಾ ನ್ಯೂಗಿನಿಯಾದ ಪ್ರಧಾನಿ ಜೇಮ್ಸ್ ಮರಾಪೆ ಅವರು ತಮ್ಮ ವೈಯಕ್ತಿಕ ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ ಮೋದಿಯವರನ್ನು ಮಾದರಿ ಮತ್ತು ನಾಯಕತ್ವದ ಉದಾಹರಣೆ ಎಂದು ಬಣ್ಣಿಸಿದ್ದಾರೆ. ಇಂದು 200 ಮಿಲಿಯನ್ಗಿಂತಲೂ ಹೆಚ್ಚು ಜನರನ್ನು ಬಡತನದಿಂದ ಉತ್ತಮ ಜೀವನಕ್ಕೆ ತರುವಲ್ಲಿ ಅದ್ಭುತ ಸಾಧನೆ ಎಂದು ಅವರು ಬಣ್ಣಿಸಿದ್ದಾರೆ. ಪಪುವಾ ನ್ಯೂಗಿನಿಯಾದ ಆತ್ಮೀಯ ಸ್ನೇಹ ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಬಯಕೆಯನ್ನು ಪ್ರಧಾನಿ ಮರಾಪೆ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೆಸರ್ ಅವರು ಪ್ರಧಾನಿ ಮೋದಿಯವರ ನಾಯಕತ್ವದಲ್ಲಿ ಭಾರತವು ಜಾಗತಿಕ ವಿಷಯಗಳಲ್ಲಿ ಪ್ರಮುಖ ಧ್ವನಿಯಾಗಿ ವಿಕಸನಗೊಂಡಿದೆ ಎಂದು ಹೇಳಿದ್ದಾರೆ. ಅವರು ಆರಂಭದಿಂದ 1.4 ಶತಕೋಟಿ ಜನರ ರಾಷ್ಟವನ್ನು 3 ಅವಧಿಗಳಲ್ಲಿ ಮುನ್ನಡೆಸುವ ಪ್ರಧಾನಿ ಮೋದಿಯವರ ಪ್ರಯಾಣವನ್ನು ಬಣ್ಣಿಸಿದ್ದಾರೆ. ವಿದೇಶಾಂಗ ನೀತಿ, ಆರ್ಥಿಕ ಬೆಳವಣಿಗೆ, ಮೂಲಸೌಕರ್ಯ ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾರತದ ಮಹತ್ವದ ಸಾಧನೆಗಳನ್ನು ಪ್ರಸ್ತಾಪಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಜ್ಯದ ಚಹಾ ತೋಟದ ಕಾರ್ಮಿಕರಿಗಾಗಿ ಪ್ರಧಾನಮಂತ್ರಿ ಚಾಯ್ ಶ್ರಮಿಕ್ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತ್ ಕುಮಾರ್ ಕೋಲ್ಕತ್ತಾದಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಇಂದಿನಿಂದ ಬಲ್ಗೇರಿಯಾ ಮತ್ತು ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಬಲ್ಗೇರಿಯಾ ಭೇಟಿಯ ಸಮಯದಲ್ಲಿ ಡಾಕ್ಟರ್ ಜೈಶಂಕರ್ ಅವರು ಬಲ್ಗೇರಿಯಾದ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಫಿನ್ಲ್ಯಾಂಡ್ ಭೇಟಿಯ ಸಂದರ್ಭದಲ್ಲಿ ಡಾಕ್ಟರ್ ಜೈಶಂಕರ್ ಅವರು 14ನೇ ಆವೃತ್ತಿಯ ಕಲ್ತರಂತ ಮಾತುಕತೆಯಲ್ಲಿ ಭಾಗವಹಿಸಲಿದ್ದಾರೆ. ಪರಿವರ್ತನೆಯಲ್ಲಿ ಒಂದು ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬುದು ಈ ಆವೃತ್ತಿಯ ವಿಷಯವಾಗಿದೆ. ಇದೇ ವೇಳೆ ಅವರು ಫಿನ್ಲ್ಯಾಂಡ್ನ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ಮಾಹಿತಿ ನೀಡಿದೆ. ರಾಷ್ಟೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ನಿರ್ವಹಣಾ ಪದ್ಧತಿಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ತಂತ್ರಜ್ಞಾನ ಚಾಲಿತ ಉಪಕ್ರಮಗಳ ಸರಣಿಯನ್ನು ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ NHAI ಪರಿಚಯಿಸಿದೆ. ಈ ಕ್ರಮದ ಭಾಗವಾಗಿ ನಗರ ಮತ್ತು ಅಂತರ್ನಿರ್ಮಿತ ಪ್ರದೇಶಗಳಲ್ಲಿ ಒಳಚರಂಡಿ ವ್ಯವಸ್ಥೆಗಳ ಯಾಂತ್ರೀಕೃತ ನಿರ್ವಹಣೆ ಮತ್ತು ಸ್ವಯಂಚಾಲಿತ ಗುಂಡಿ ತುಂಬುವಿಕೆ ಮತ್ತು ಯಾಂತ್ರೀಕೃತ ರಸ್ತೆ ಸ್ವಚ್ಛಗೊಳಿಸುವ ಯಂತ್ರಗಳು ಸೇರಿದಂತೆ ಸುಧಾರಿತ ಯಾಂತ್ರೀಕೃತ ರಸ್ತೆ ನಿರ್ವಹಣಾ ಉಪಕರಣಗಳ ನಿಯೋಜನೆಗಾಗಿ NHAI ಸಮಗ್ರ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದು, ತಡೆಗಟ್ಟುವ ನಿರ್ವಹಣಾ ಪದ್ಧತಿಗಳು ಮತ್ತು ಒಪ್ಪಂದದ ಬಾಧ್ಯತೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಮೂಲಕ ರಾಷ್ಟೀಯ ಹೆದ್ದಾರಿ ನಿರ್ವಹಣೆಯ ದಕ್ಷತೆ ಮತ್ತು ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಈ ಉಪಕ್ರಮಗಳು ಹೊಂದಿವೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ತಿಳಿಸಿದೆ. ಮುಂಬರುವ ಮಳೆಗಾಲಕ್ಕಾಗಿ ಮತ್ತು ಒಳಚರಂಡಿ ನಿರ್ವಹಣೆಯ ದಕ್ಷತೆ, ಗುಣಮಟ್ಟ ಮತ್ತು ಪರಿಣಾಮಕಾರಿತ್ವವನ್ನು ಸುಧಾರಿಸಲು ರಾಷ್ಟೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳ ನಗರ ಮತ್ತು ಅಂತರ್ನಿರ್ಮಿತ ಪ್ರದೇಶಗಳಲ್ಲಿ ಲೈನ್ಡ್ ಡ್ರೈನ್ಗಳ ಯಾಂತ್ರೀಕೃತ ಶುಚಿಗೊಳಿಸುವಿಕೆಯನ್ನು NHAI ಕಡ್ಡಾಯಗೊಳಿಸಿದೆ ಎಂದು ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಶನಿವಾರದಿಂದ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ದೇಶಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಮೊದಲ ಹಂತದಲ್ಲಿ ಪ್ರಧಾನಮಂತ್ರಿ ಭಾನುವಾರ ನೀಸ್ ನಗರಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವರ್ಷದ ಆರಂಭದಲ್ಲಿ ವಿಶೇಷ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಏರಿಸಲಾದ ಭಾರತ ಫ್ರಾನ್ಸ್ ದ್ವಿಪಕ್ಷೀಯ ಬಾಂಧವ್ಯದ ಸಂಪೂರ್ಣ ಆಯಾಮಗಳನ್ನು ಉಭಯ ನಾಯಕರು ಪರಾಮರ್ಶಿಸಲಿದ್ದಾರೆ. ನೀಸ್ ನಗರದಲ್ಲಿ ಉಭಯ ನಾಯಕರು ಜಂಟಿಯಾಗಿ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮವು ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳ ಉನ್ನತ ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು ಹಾಗೂ ಸಾಹಸೋದ್ಯಮ ಬಂಡವಾಳ ನಿಧಿಗಳನ್ನು ಒಂದೆಡೆ ಸೇರಿಸಲಿದೆ. ಭಾರತ ಫ್ರಾನ್ಸ್ ನಾವೀನ್ಯತೆ ವರ್ಷದ ಸಂದರ್ಭದಲ್ಲಿ ಆಯೋಜಿಸಲಾಗುತ್ತಿರುವ ಈ ಪ್ರಮುಖ ಕಾರ್ಯಕ್ರಮವು ಉಭಯ ದೇಶಗಳ ನಡುವೆ ಇರುವ ನಾವೀನ್ಯತೆ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಒಮನ್ ಕರಾವಳಿಯಲ್ಲಿ ಅಮೆರಿಕ ಸೈನ್ಯದ ಅಪಾಚೆ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸುವುದಕ್ಕೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಸೇನೆ ಇರಾನ್ ವಿರುದ್ಧ ದಾಳಿ ನಡೆಸಿದೆ. ಡ್ರೋನ್ ಮೂಲಕ ಇರಾನ್ನ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಲಾಗಿದ್ದು ಇಬ್ಬರು ಪೈಲಟ್ಗಳನ್ನು ರಕ್ಷಿಸಲಾಗಿದೆ ಎಂದು ಅಮೆರಿಕ ಅಧಿಕಾರಿಗಳು ತಿಳಿಸಿದ್ದಾರೆ. ಅಮೆರಿಕ ದಾಳಿಯ ನಂತರ ಇರಾನಿನ ನಗರಗಳಾದ ಸಿರಿಕ್, ಮಿನಾಬ್, ಬಂದರ್, ಅಬ್ಬಾಸ್ ಮತ್ತು ಹಾರ್ಮುಜ್ ಜಲಸಂಧಿಯ ಗಡಿಯಲ್ಲಿರುವ ಕೆಶ್ಮ್ ದ್ವೀಪದಲ್ಲಿ ಸ್ಫೋಟಗಳು ಕೇಳಿಬಂದಿವೆ.

0: ಸಲಿದೆ. ಎಲ್ಲ ಪಂದ್ಯಗಳು ದಂಬುಲಾದಲ್ಲಿ ನಡೆಯಲಿವೆ. ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯನ್ ಬ್ಯಾಡ್ಮಿಂಟನ್ ಓಪನ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಪುರುಷರ ಡಬಲ್ಸ್ನ ಎರಡನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಭಾರತೀಯ ಜೋಡಿ ಆರಂಭಿಕ ಸುತ್ತಿನ ಪಂದ್ಯದಲ್ಲಿ ಅಮೆರಿಕದ ಜೋಡಿಯಾದ ಅರ್ಡೆನಾ ಕ್ವಾನ್ ಲೀ ಮತ್ತು ಸ್ಟ್ಯಾನ್ಲಿ ಸಿಂಗ್ ಅವರನ್ನು 21-13 21-13 ಸೆಟ್ಗಳಿಂದ ಸೋಲಿಸಿತು. ಆದಾಗ್ಯೂ ಟೂರ್ನಮೆಂಟ್ನಲ್ಲಿ ಭಾರತದ ಮತ್ತೊಂದು ಪುರುಷರ ಡಬಲ್ಸ್ ಜೋಡಿ ಅಚ್ಯುತಾದಿತ್ಯ ರಾವ್ ದೊಡ್ಡವರಪು ಮತ್ತು ಅರ್ಜುನ್ ರೆಡ್ಡಿ ಪೋಚನಾ ಅವರು ಆರಂಭಿಕ ಸುತ್ತಿನಲ್ಲಿ ಸ್ಥಳೀಯ ಜೋಡಿಯಾದ ಕಾಂಕಿ ಇಗಾವ ಮತ್ತು ಒಇಎ ಹೆರ್ನ್ ವಿರುದ್ಧ 15-21 15-21 ನೇರ ಸೆಟ್ಗಳಿಂದ ಸೋತ ನಂತರ ಆರಂಭಿಕ ಹಂತದಿಂದ ಹೊರಬಿದ್ದರು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ನಿನ್ನೆ ನವದೆಹಲಿಯಲ್ಲಿ ಡಿಜಿಟಲ್ ಬಂಧನ ಹಗರಣಗಳ ವಿರುದ್ಧ ಮಾನವ ಹಕ್ಕುಗಳನ್ನು ರಕ್ಷಿಸುವ ಕುರಿತು ಮುಕ್ತ ಸಭೆಯ ಚರ್ಚೆಯನ್ನು ಆಯೋಜಿಸಿತ್ತು. ಚರ್ಚೆಯ ಅಧ್ಯಕ್ಷತೆ ವಹಿಸಿದ ಎನ್ಎಚ್ಆರ್ಸಿ ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ಸೈಬರ್ ಶಕ್ತಗೊಂಡ ವಂಚನೆಗಳಿಂದ ಹೆಚ್ಚುತ್ತಿರುವ ಬೆದರಿಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಮತ್ತು ನಾಗರಿಕರ ಹಕ್ಕುಗಳು, ಘನತೆ ಮತ್ತು ಭದ್ರತೆಯ ಮೇಲೆ ಅವುಗಳ ಗಂಭೀರ ಪರಿಣಾಮವನ್ನು ಪ್ರಸ್ತಾಪಿಸಿದರು. ಕಳೆದ 6 ವರ್ಷಗಳಲ್ಲಿ ಭಾರತೀಯರು ಸೈಬರ್ ಶಕ್ತಗೊಂಡ ವಂಚನೆಗಳಿಂದ 52,900 ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟವನ್ನು ಅನುಭವಿಸಿದ್ದಾರೆ ಎಂದು ಅವರು ಹೇಳಿದರು. ಇದರಲ್ಲಿ ಸುಮಾರು 8% ನಷ್ಟಗಳು ಡಿಜಿಟಲ್ ಬಂಧನ ಹಗರಣಗಳಿಗೆ ಸಂಬಂಧಿಸಿವೆ. ಅಂತಹ ಅಪರಾಧಗಳನ್ನು ತಡೆಗಟ್ಟಲು ವಂಚನೆಗೆ ಒಳಗಾದವರಿಗೆ ವಸೂಲಾತಿ ಕಾರ್ಯವಿಧಾನಗಳನ್ನು ಸುಧಾರಿಸಲು ಮತ್ತು ಕಾನೂನು ಜಾರಿ ಪ್ರತಿಕ್ರಿಯೆಗಳನ್ನು ಬಲಪಡಿಸಲು ಪ್ರಾಯೋಗಿಕ ಕ್ರಮಗಳ ಅಗತ್ಯವನ್ನು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ 12 ವರ್ಷಗಳ ಪೂರೈಕೆ, ಇಂದು ನವದೆಹಲಿಯಲ್ಲಿ ಮೈತ್ರಿಕೂಟದ ನಾಯಕರ ಸಭೆ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆ, ಜಾಗತಿಕ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ. ಇಂದಿನಿಂದ ಬಲ್ಗೇರಿಯಾ, ಫಿನ್ಲೆಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ಪುರುಷರ ತ್ರಿಕೋನ ಎ ಕ್ರಿಕೆಟ್ ಸರಣಿ ಆರಂಭಿಕ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಭಾರತ ಎ ತಂಡಕ್ಕೆ 8 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 7:45. ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು.
2: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಆಲಿಸೋಣ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಹಾಗೂ ಸಂಗಡಿಗರು ಇವರುಗಳ ಸ್ವರಗಳಲ್ಲಿ ಕಾಮನಬಿಲ್ಲು ಚಿತ್ರದ ಗೀತೆ. ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಗೆ ಚಿ ಉದಯಶಂಕರ್ ಅವರ ಗೀತಾರಚನೆ.

0: ಹಿಂಗ್ಯಾಕ ಅವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಿಂದೆ ಭೇಟಿ ಕೊಡಿ. ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9986568649.
4: ಈಗ ಕೇಳೋಣ ಗಾಳಿಪಟ ಚಿತ್ರದ ಗೀತೆಯನ್ನು.

0: ಅಕ್ಕ ಕೆಲ್ಸ ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
0: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
0: ಪಾರ್ಟಿ ನಂದು, ಬಜೆಟ್ ನಿಂದು.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆಕಾರವಿಲ್ಲದಂದು ವಚನಕಾರರು ಹೇಮಗಲ್ಲ ಹಂಪ ರಾಗ ಅಹೀರ್ ಭೈರವ್ ತಾಳ ಅರಜಂಪೆ ಗಾಯಕರು ದೇವೇಂದ್ರ ಕುಮಾರ್ ಮುಧೋಳ್ ಸಂಗೀತ ನಿರ್ದೇಶನ ದೇವೇಂದ್ರ ಕುಮಾರ್ ಮುಧೋಳ್.

ಅಣುವಿನೊಳಗೆ ಅಣುವಾಗಿಪ್ಪಿರಿ. ವಚನಕಾರರು ಸಿದ್ದರಾಮೇಶ್ವರ ಮೋಹನ್. ಸಂಗೀತ ನಿರ್ದೇಶನ ದೇವೇಂದ್ರ ಕುಮಾರ್ ಮುಧೋಳ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಅಷ್ಟ ವಿದಾರ್ಚನೆಯ ಮಾಡಿ ಒಲಿಸುವೆನೆ ಅಯ್ಯ. ವಚನಕಾರರು ಅಕ್ಕ ಮಹಾದೇವಿ, ರಾಗ ಭೂಪೇಶ್ರೀ, ತಾಳ ಕೇರ್ವಾ, ಗಾಯಕರು ಚೇತನಾ ಪತ್ತಾರ್, ಸಂಗೀತ ನಿರ್ದೇಶನ ದೇವೇಂದ್ರ ಕುಮಾರ್ ಮುಧೋಳ್.

ಚಿನ್ನವ ಕೊಂಬಲ್ಲಿ ಅದರ ಬಣ್ಣವ ಕಂಡು. ವಚನಕಾರರು ಘಟ್ಟಿವಾಳಯ್ಯ, ರಾಗ ಪಟ್ದೀಪ್, ತಾಳ ಕವಾಲೆ, ಗಾಯಕರು ಆರ್ತಿ ಆನಂದ್, ಸಂಗೀತ ನಿರ್ದೇಶನ ದೇವೇಂದ್ರ ಕುಮಾರ್ ಮುಧೋಳ್.

0: ಇದುವರೆಗೆ ವಿವಿಧ ಕಲಾವಿದರುಗಳ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮವನ್ನು ಆಲಿಸಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಕೇಳೋಣ ಪ್ರಕಟಣೆಗಳನ್ನು.
1: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಿಂದೆ ಭೇಟಿ ಕೊಡಿ. ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9986568649.
2: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
3: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
2: ಜಾಹೀರಾತು ಮುಖಾಂತರ
3: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
2: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
3: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
2: ಡಯಲ್ ಮಾಡಿ 8700014242 8700014242.
4: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ

0: 00420-22233.
1: ಎಲ್ಲಾ ಜೀವಿಗಳ ಜೀವವೇ ಜಲ.
2: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
3: ನೀರಿನ ಬಳಕೆ ಹಿತವಾಗಿರಲಿ,
4: ಕೊರತೆಯಾಗದಂತೆ ಗಮನವಿರಲಿ.
5: ಹನಿ ಹನಿಗೂಡ್ರೆ ಹಳ್ಳ,
6: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
2: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
1: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
4: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
6: ನೀರು ಬರಿದಾದಷ್ಟು ಆತಂಕ,
2: ಕಲುಷಿತವಾದಷ್ಟು ಕಳಂಕ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ.

ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:05. ಇದೀಗ ಕೇಳೋಣ ಭಾವಗೀತೆಗಳ ಕಾರ್ಯಕ್ರಮವನ್ನು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೆಎಸ್ ನಿಸಾರ್ ಅಹಮದ್ ಅವರ ರಚನೆಯಲ್ಲಿರುವ ಭಾವಗೀತೆಯನ್ನು ಆಲಿಸೋಣ. ರಾಜ್ಕುಮಾರ್ ಭಾರತಿ ಅವರ ಧ್ವನಿಯಲ್ಲಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸೋಣ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಭಾವಗೀತೆಯನ್ನು. ರಚನೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ.

0: ನನ್ನ ಬಳಿನ.
1: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಲಿಸಿದಿರಿ ಡಾಕ್ಟರ್ ದಾರಾ ಬೇಂದ್ರೆ ವಿರಚಿತ ಭಾವಗೀತೆಯನ್ನು ರಾಜೇಶ್ ಕೃಷ್ಣನ್ ಅವರ ಸ್ವರದಲ್ಲಿ. ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, ಸಮಯ 9:30. ಇದೀಗ ಆಲಿಸೋಣ ಚಿತ್ರಗೀತೆಗಳನ್ನು.
2: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: है द टेली लॉ के ऐप, वेबसाइट www.tele-law.in या टोल फ्री नंबर 14454 से प्राप्त की जा सकती है।
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಆಲಿಸೋಣ ಶಂಕರ್ ಮಹಾದೇವ್ ಅವರು ಹಾಡಿರುವಂತಹ ಅಜಯ್ ಚಿತ್ರದ ಗೀತೆಯನ್ನು. ಮಣಿಶರ್ಮಾ ಅವರ ಸಂಗೀತ ಸಂಯೋಜನೆಗೆ ಹಂಸಲೇಖ ಅವರ ಸಾಹಿತ್ಯವಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ, ಕವಿರಾಜ್ ಅವರ ಸಾಹಿತ್ಯದಲ್ಲಿ ಆಲಿಸೋಣ 99 ಚಿತ್ರದ ಗೀತೆಯನ್ನು. ಕೇಳಿ ಬರುವ ಧ್ವನಿಗಳು ಸಂಜಿತ್ ಹೆಗಡೆ ಹಾಗೂ ಶ್ರೇಯಾ ಘೋಷಾಲ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳ ಮೇಲೆ ಕೇಳುತ್ತಿರುವಿರಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಮುಂದಿನ ಗೀತೆಯನ್ನು ಆಲಿಸೋಣ. ಕಿಚ್ಚ ಚಿತ್ರದಿಂದ ಹಾಡಿದ್ದಾರೆ ಚಿತ್ರ ಹಾಗೂ ಹರಿಹರನ್. ಸಂಗೀತಕ್ಕೆ ಅಳವಡಿಸಿ ಗೀತ ರಚನೆ ಮಾಡಿದ್ದಾರೆ ಹಂಸರೇಖಾ ಅವರು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.

ವಾಣಿಜಯರಾಮ್ ಹಾಗೂ ಕೆಜೆ ಯೇಸುದಾಸ್ ಅವರ ಸ್ವರದಲ್ಲಿ ಆಲಿಸಿದ್ರಿ ಬೆಂಕಿ ಬಿರುಗಾಳಿ ಚಿತ್ರದ ಗೀತೆ. ಎಂ ರಂಗಾರಾವ್ ಅವರ ಸಂಗೀತ ಸಂಯೋಜನೆಯಿತ್ತು. ದೊಡ್ಡರಂಗೇಗೌಡ ಅವರ ಸಾಹಿತ್ಯವಿತ್ತು.

ಕಾರ್ಯಕ್ರಮದ ಕೊನೆಯಲ್ಲಿ ಆಲಿಸೋಣ ವಿಜಯ್ ಪ್ರಕಾಶ್ ಅವರು ಹಾಡಿರುವಂತಹ ಆಯುಷ್ಮಾನ್ ಭವ ಚಿತ್ರದ ಗೀತೆ. ಗುರುಕಿರಣ್ ಅವರ ಸಂಗೀತವಿದೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದೆ.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯಭಾಗದಲ್ಲಿದೆ 10:02. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು.

ಪ್ರದೇಶ ಸೇರಿದಂತೆ ತಂಪಾದ ವಾತಾವರಣದ ಪ್ರದೇಶಗಳಲ್ಲಿ ಬೆಳೆಯುವ ಸೇಬು ಹಣ್ಣನ್ನು ಅದಕ್ಕೆ ವ್ಯತಿರಿಕ್ತವಾದ ವಾತಾವರಣವಾದ ಬರಪೀಡಿತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅರ್ಧ ಎಕರೆ ಭೂಮಿಯಲ್ಲಿ ಸೇಬು ಬೆಳೆಯುವ ಮೂಲಕ ಯುವ ರೈತ ಅಡ್ಡಗಲ್ ಗ್ರಾಮದ ಅನಿಲ್ ಗಮನ ಸೆಳೆದಿದ್ದಾರೆ ಮತ್ತು ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯನ್ ಬ್ಯಾಡ್ಮಿಂಟನ್ ಓಪನ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸ್ಕರಣನ್ ಪುರುಷರ ಡಬಲ್ಸ್ನ ಎರಡನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಭಾರತೀಯ ಜೋಡಿ ಆರಂಭಿಕ ಸುತ್ತಿನ ಪಂದ್ಯದಲ್ಲಿ ಅಮೆರಿಕದ ಜೋಡಿಯಾದ ಆರ್ಡನ್ ಕ್ವಾನ್ಲಿ ಮತ್ತು ಸ್ಟ್ಯಾನ್ಲಿ ಸಿಂಗ್ ಅವರನ್ನು 21-13 21-13 ಸೆಟ್ಗಳಿಂದ ಸೋಲಿಸಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 10:02:54 ಆರಂಭಿಸೋಣ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಆರಂಭದ ಗೀತೆ ವೀರ ಕೇಸರಿ ಚಿತ್ರದ್ದು, ಘಂಟಸಾಲ ಮತ್ತು ಪಿ ಸುಶೀಲಾ ಅವರ ಧ್ವನಿಯಲ್ಲಿ.

ಮಧುರವಾದ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗಿದೆ. ಇನ್ನೀಗ ಮಯೂರ ಚಿತ್ರದ ಹಾಡು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕೇಳುಗ್ರೆ, ಯಾವುದೇ ಹಾಡಾಗ್ಲಿ ಹಾಡನ್ನ ಆರಂಭದಿಂದ ಕೇಳಿದ್ರೆ ಓ ಇದು ಇದೇ ಹಾಡು ಅಂತ ನಮ್ಗೆ ಗೊತ್ತಾಗತ್ತೆ, ಆ ಸಿನಿಮಾ ಯಾವುದು ಅಂತ ಗೊತ್ತಾಗತ್ತೆ, ಆ ಹಾಡಲ್ಲಿ ಯಾರೆಲ್ಲ ನಟನೆ ಮಾಡಿದ್ದಾರೆ, ಯಾರು ಹಾಡಿದ್ದಾರೆ ಎಲ್ಲವೂ ಗೊತ್ತಾಗತ್ತೆ. ಆದರೆ ಹಾಡನ್ನ ಮಧ್ಯದ ಭಾಗದಲ್ಲಿ ಕೇಳಿದ್ರೆ ಅಥವಾ BGM ಅಂತ ಏನು ಹೇಳ್ತೀವಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕನ್ನು ಮಾತ್ರನೇ ಕೇಳಿದ್ರೆ ಇದು ಯಾವ ಹಾಡು ಅನ್ನೋ ಆಲೋಚನೆಗೆ ನಮ್ಮನ್ನು ಹತ್ತಿಸುತ್ತೆ ಅಲ್ವಾ. ಈಗ ಒಂದು ಹಾಡಿನ ಮಧ್ಯದ ಸಾಲು, ಚರಣದ ಸಾಲು ಅಂತಲೇ ಹೇಳ್ಬೋದು, ಒಂದೇ ಒಂದು ಸಾಲನ್ನು ಕೇಳಿ. ಇದು ಯಾವ ಸಿನಿಮಾದ ಹಾಡಿರ್ಬೋದು ಅಥವಾ ಈ ಹಾಡಿನ ಆರಂಭದ ಸಾಲು, ಪಲ್ಲವಿ ಯಾವುದು ಅಂತ ಹೇಳಿ ಗುರುತು ಹಿಡಿಯುವ ಪ್ರಯತ್ನ ಮಾಡಿ. ಹಾಡಿನ ಸಾಲನ್ನು ಕೇಳಿಸ್ಕೊಳ್ಳಿ, ಇದು ಒಂದು ಹಾಡಿನ ಮಧ್ಯದ ಸಾಲು.

ಈ ಒಂದು ಹಾಡು ಯಾವ್ದಿರ್ಬಹುದು, ಹಾಡಿನ ಪ್ರಾರಂಭದ ಸಾಲು ಏನು ನಿಮ್ಗೇನಾದ್ರೂ ಗೊತ್ತಾದ್ರೆ 9483091029 ಈ ಸಂಖ್ಯೆಗೆ ಕಳುಹಿಸಿಕೊಡಿ. ಈಗ ಒಂದು ಹಾಡು ಪ್ರಸಾರ ಆಗತ್ತೆ, ಹಾಡಿನ ನಂತರ ಮಧ್ಯದ ಸಾಲನ್ನ ಕೇಳಿದ್ರಲ್ಲ ಆ ಹಾಡು ಪೂರ್ಣವಾಗಿ ನಿಮಗಾಗಿಯೇ ಪ್ರಸಾರ.

ರೀತಿ ಕರೆದ್ರೆ ಯಾವ ಸಂಗಾತಿ ತಾನೇ ಬರಲ್ಲ ಅಲ್ವಾ? ಎಷ್ಟು ಒಳ್ಳೆಯ ಹಾಡನ್ನ ಹುಲಿಯ ಹಾಲಿನ ಮೇವು ಚಿತ್ರದಿಂದ ಕೇಳಿದ್ರಿ. ಈ ಹಾಡಿಗೂ ಮುನ್ನ ಒಂದು ಹಾಡಿನ ಮಧ್ಯದ ಸಾಲನ್ನ ಕೇಳಿಸಲಾಗಿತ್ತು.

ಹಾಡಿನ ಪ್ರಾರಂಭದ ಸಾಲನ್ನ ನೀವು ಊಹೆ ಮಾಡಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಅನೇಕರು ಸಂದೇಶ ಕಳಿಸಿದಿರಿ. ವಿಜಯಲಕ್ಷ್ಮಿ ಕೊಣನಕುಂಟೆಯಿಂದ ಈ ಬಾಳ ಗೀತೆಗೆ ಇಂದು ಶ್ರುತಿಯಾದೆ ನೀನು ಅನ್ನೋ ಹಾಡು ಅಂತ ಹೇಳ್ತಾ ಇದ್ದಾರೆ ಗಾನಸುಮ ಪಟ್ಟಸೋಮನಹಳ್ಳಿ. ಸರಿಯಾಗಿ ಊಹೆ ಮಾಡಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವರಲಕ್ಷ್ಮಿ ಪೀಣ್ಯಾದಿಂದ, ಜೊತೆಗೆ ಸುಜಾತಾ ಮೂರ್ತಿ ಹೆಗ್ಗನಹಳ್ಳಿಯಿಂದ ಸಹ ಸಂದೇಶ ಕಳಿಸ್ಕೊಟ್ಟಿದ್ರು ಈ ಭಾವಗೀತೆಗೆ ಅಂತ ಹೇಳಿ. ಲಾವಣ್ಯ ರೂಪ ಶ್ರೀಧರ್ ಜ್ಞಾನ ಭಾರತಿ ಲೇಔಟಿಂದ ಸಂದೇಶ ಕಳಿಸಿದರೆ ಈ ಬಾಳ ಗೀತೆಗೆ ಅನ್ನೋದು ಸರಿಯಾದ ಉತ್ತರ. ಇನ್ನು ಶಾಲಿನಿ ಮುರಳೀಧರ್ ಸಂಜಯ್ ನಗರಿಂದ ಸಹ ಸಂದೇಶ ಕಳಿಸಿ ಸರಿಯಾಗಿ ಊಹೆ ಮಾಡಿದ್ದಾರೆ. ಪ್ರಶಾಂತ್ ನಾಗರಭಾವಿಯಿಂದ, ರೇಖಾ ಯಲಹಂಕದಿಂದ, ಇನ್ನು ಮಹಾತ್ಯಾಗ ಚಿತ್ರದ ಹಾಡಲ್ವಾ ಅಂತ ಹೇಳಿ ರಜನಿ ಅವರು ಸಂದೇಶ ಕಳಿಸಿದರೆ. ರಘು ಚೆನ್ನೈಯಿಂದ, ನಾಗೇಂದ್ರ ವಿದ್ಯಾರಣ್ಯಪುರದಿಂದ, ರಮೇಶ್ ರಂಗ ವಿದ್ಯಾರ್ಥಿ ರಾಯಚೂರಿನಿಂದ, ಇಬ್ಬನಿ ಕರಗಿತು ಚಿತ್ರದ ಹಾಡ ಅಂತ ಹೇಳಿ ಊಹೆ ಮಾಡೋ ಪ್ರಯತ್ನ ಮಾಡಿದರೆ ಆದರೆ ತಪ್ಪಾಗಿದೆ. ಇನ್ನು ಕೆ ತಿಪ್ಪೇಸ್ವಾಮಿ ಹರಿಹರದಿಂದ ಸಹ ಸರಿಯಾಗಿ ಊಹೆ ಮಾಡಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶ್ರೀನಿವಾಸ ರಾಜ ಚಿಕ್ಕಬಳ್ಳಾಪುರದಿಂದ, ಹಾಗೆ ಗೀತಾ ಶ್ರೀನಿವಾಸ್ ಜಿಪಿ ನಗರದಿಂದ, ಸಾಕಷ್ಟು ಜನರು, ಸುಮಾರು 30 ಜನರು ಸರಿಯಾಗಿ ಊಹೆ ಮಾಡಿ ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ಈಗ ನಿಮ್ಮೆಲ್ಲರಿಗಾಗಿ ಈ ಹಾಡು ಪೂರ್ತಿಯಾಗಿ ಪ್ರಸಾರ ಆಗ್ತಾ ಇದೆ. ಹೌದು, ಕೇಳಿದ್ರಿ ನೀವು.

ಇದು ಯಾವ ಹಾಡಿನ ಮಧ್ಯದ ಸಾಲು ಅಂತ ಹೇಳಿ ಊಹೆ ಮಾಡಿ. ನಮ್ಮ ಸಂಖ್ಯೆ 9483091029 ಈ ಸಂಖ್ಯೆಗೆ ಕಳುಹಿಸಿಕೊಡಿ. ಒಂದು ಹಾಡಿನ ನಂತರ ಖಂಡಿತ ಅದೇ ಗೀತೆ ನಿಮಗಾಗಿ ಪೂರ್ತಿಯಾಗಿ ಪ್ರಸಾರ ಆಗುತ್ತೆ.

ಸಾಕಾಯಿತು ಅಂತನೂ ಹಾಡ್ಬೋದಾ? ಯಾಕಂದ್ರೆ ಇವತ್ತು ವಿಶ್ವ ನೇತ್ರದಾನ ದಿನ ಇದೆ. ಹಾಗಾಗಿ ಕಣ್ಣು ಖಂಡಿತ ಮತ್ತೊಬ್ಬರ ಬದುಕಿಗೆ ಬೆಳಕಾಗತ್ತೆ. ಕೇಳಿದ್ರೆ ಈ ಹಾಡಿಗೂ ಮುನ್ನ ನೀವು ಒಂದು ಹಾಡಿನ ಮಧ್ಯದ ಸಾಲನ್ನ ಕೇಳಿದ್ರಿ ಅಲ್ವಾ?

ಸ್ವಲ್ಪ ಕಷ್ಟ ಅನ್ಸಿರ್ಬೋದು, ಹಾಗಾಗಿ ಕಡಿಮೆ ಜನ ಊಹೆ ಮಾಡಿದ್ದೀರಿ. ನೇತ್ರ ಕೆಂಗೇರಿಯಿಂದ ಬಾರೆ ಬಾರೆ ನನ್ನ ಒಳೆ ಹಾಡು ಗಂಡು ಬೇರುಂಡ ಚಿತ್ರದ್ದು ಅಂತ ಹೇಳ್ತಾ ಇದ್ದಾರೆ. ವರಲಕ್ಷ್ಮಿ ಪೀಣ್ಯದಿಂದ, ರೇಖಾ ಯಲಹಂಕದಿಂದ ಸ್ವಪ್ನ ಚಿತ್ರದ ಹಾಡು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದು ಬಾರೆ ಬಾರೆ ನನ್ನ ಒಳೆ ಹಾಡು. ಹಾಗೆ ಭವ್ಯ ಕೃತಿಕಾ ಅವರು ಸಹ ಮೆಸೇಜ್ ಮಾಡಿದ್ದಾರೆ. ಶುಭಾನ್ ಕೋರಿ ಹಂಪಸಾಗರದಿಂದ ಸರಿಯಾಗಿ ಊಹೆ ಮಾಡಿದ್ದೀರಿ. ನಾಗೇಂದ್ರ ವಿದ್ಯಾರಣ್ಯಪುರದಿಂದ ಸಹ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಗೀತಾ ಶ್ರೀನಿವಾಸ್ ಜೆಪಿ ನಗರಿಂದ, ವಿಶಾಲ್ ಮೋಹನ್ ಅವರು ತಾವರೆಕೆರೆಯಿಂದ, ಅಂಜಲಿ ಸಾಗರದಿಂದ, ಸಂಜಯ್ ಹುದ್ದಾರ ಬೆಳಗಾವಿಯಿಂದ, ಗಂಗಾಧರ್ ಜಿ ಬಿ ಭದ್ರಾವತಿಯಿಂದ ಬಾರೆ ಬಾರೆ ನನ್ನವಳೆ ಅನ್ನೋ ಹಾಡು ಅಂತ ಹೇಳಿ ಊಹೆ ಮಾಡಿದ್ದೀರಿ. ಹಾಗೆ ಮಹೇಶ್ ದಾಸ್ ಬಿ ಬೆಟ್ಟಹಳ್ಳಿಯಿಂದ ಸಹ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ವಿನಯ್ ಪಾರ್ಥಸಾರಥಿ ಇವರು ಸಹ ಕನಕಪುರ ರೋಡಿಂದ ಸಂದೇಶ ಕಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಚಳಕೇರಿಯಿಂದ ಮಲ್ಲಪ್ಪ ಶೆಟ್ರು ಬಾರೆ ಬಾರೆ ನನ್ನವಳೆ ಹಾಡು ಅಂತ ಊಹೆ ಮಾಡಿದ್ದಾರೆ. ಹಾಗೆ ಹಾಡಿನ ಮಧ್ಯದ ಸಾಲನ್ನು ಕೇಳಿದ್ರೆ ಊಹೆ ಮಾಡೋದು ಕಷ್ಟ ಆಗುತ್ತೆ. ಅಂತೂ ನಾವು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಒಂದೆರಡು ಸಂದೇಶಗಳು ಬಂದಿದೆ. ಹಾಗೆ ಯಾರು ಸರಿಯಾಗಿ ಊಹೆ ಮಾಡಿದ್ದೀರಿ ನೋಡೋದಾದರೆ, ಸುಬ್ರಹ್ಮಣ್ಯ ಜಯಂತ್ ಅವರು, ದೀಪ್ತಿ ದಿನೇಶ್ ಕಟಾವಕರ್, ತೀರ್ಥಪ್ರಸಾದ್ ಅವರು ಸಹ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ದೊಡ್ಡ ಮೇಟಿ ಕುರ್ಕೆಯಿಂದ. ಹೀಗೆ ಸಾಕಷ್ಟು ಜನರ ಸಂದೇಶ ಬಂದಿದೆ. ಹೌದು, ಕೇಳಿದ್ರಿ ನೀವೆಲ್ಲ ಊಹೆ ಮಾಡಿದ್ದು ಸರಿ. ಗಂಡು ಬೇರೆಂಡ ಚಿತ್ರದ ಹಾಡಿದು ಬಾರೆ ಬಾರೆ ನನ್ನವಳೆ. ಈ ಹಾಡನ್ನು ಪೂರ್ತಿಯಾಗಿ ಕೇಳಿ.

0: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:30.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯವಾಗುತ್ತಲಿದೆ 10:32. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಮುಂದುವರಿಯುವವು.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
5: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 10:35. ಈಗ ಮತ್ತೊಂದು ಹಾಡಿನ ಮಧ್ಯದ ಸಾಲು ಖಂಡಿತ ಕೇಳಿದ್ರೆ ಇದು ತುಂಬಾ ವಿಶೇಷವಾದ ಹಾಡು ಅಂತಾನೆ ಹೇಳ್ಬೋದು. ಒಂದು ರೀತಿ ಏನಂತಾರೆ, ವೈರಾಗ್ಯದ ಹಾಡು ಅಂತಾರಲ್ಲ, ಆ ರೀತಿಯ ಹಾಡು. ಈ ಹಾಡು ಯಾವ ಸಿನಿಮಾದು ಅಥವಾ ಹಾಡಿನ ಮೊದಲ ಸಾಲು ಯಾವುದು ಅಂತ ಸಾಧ್ಯ ಆದ್ರೆ ಊಹೆ ಮಾಡಿ ಕೇಳಿಸ್ಕೊಳ್ಳಿ.

ಖಂಡಿತ ಈ ಹಾಡನ್ನ ನಮ್ಮ ವಿವಿಧ ಭಾರತಿ ಕೇಂದ್ರದಿಂದ ಹಲವು ಬಾರಿ ಕೇಳಿರ್ತೀರಿ. ಹಾಗಾದ್ರೆ ಹಾಡು ಯಾವುದು, ಹಾಡಿನ ಮೊದಲ ಸಾಲು ಅಥವಾ ಚಿತ್ರದ ಹೆಸರು ನಿಮ್ಗೇನಾದ್ರೂ ಹೊಳೆದ್ರೆ 9483091019 ಈ ಸಂಖ್ಯೆಗೆ ಕಳುಹಿಸಿಕೊಡಿ.

1982ರಲ್ಲಿ ತೆರೆಕಂಡಂತಹ ನನ್ನ ದೇವರು ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಈ ಹಾಡಿಗೂ ಮುನ್ನ ಹಾಡಿನ ಮಧ್ಯದ ಸಾಲನ್ನ ಕೇಳಿದ್ರಿ.

0: ಒಂದ್ ರೀತಿ ವೈರಾಗ್ಯದ ಹಾಡಿದು ಯಾವ ಸಿನಿಮಾದು ಅಥವಾ ಹಾಡಿನ ಪ್ರಾರಂಭದ ಸಾಲು ಏನು ಅಂತ ಹೇಳಿ ಕೇಳಲಾಗಿತ್ತು. ನೇತ್ರ ಕೆಂಗೇರಿಯಿಂದ ಹೋಗು ಎನ್ನಲು ನೀ ಯಾರು ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದ ಹಾಡಿದು ಅಂತ ಮೊದಲ ಬಾರಿಗೆ ಊಹೆ ಮಾಡಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಪಿ ಇಂದುಮತಿ ಯಲಹಂಕದಿಂದ ಸಹ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ರೇಖಾ ಯಲಹಂಕದಿಂದ ಶ್ರೀಕಂಠ ಶರ್ಮಾ ಮತ್ತೆ ಸೀಮಾ ಸರಸ್ವತಿಪುರ ಮೈಸೂರಿನಿಂದ ಸಂದೇಶ ಕಳಿಸಿದರೆ, ಹೋಗು ಎನ್ನಲು ನೀ ಯಾರು ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದ ಹಾಡು ಅಂತ. ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ನಂಜನಗೂಡಿನಿಂದ ಒಂದು ಸಂದೇಶ ಬಂದಿದೆ. ಜೀವನ ಜ್ಯೋತಿ ಅವರು ಸಹ ಸರಿಯಾಗಿ ಊಹೆ ಮಾಡಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕೆಲವರಂತೂ ಪ್ರೀತಿಸಿ ನೋಡು ಚಿತ್ರದ ಹಾಡೇ ಅಂತ ಕೇಳ್ತಿದ್ದೀರಾ, ಖಂಡಿತ ಅಲ್ಲ, ಈಗಾಗಲೇ ಗೊತ್ತಾಗಿದೆ ಅದು. ಅದೇ ಗೀತೆ ಪೂರ್ತಿಯಾಗಿ ಪ್ರಸಾರ ಆಗುತ್ತೆ. ಅದಕ್ಕೂ ಮುನ್ನ ಯಾರೆಲ್ಲ ಸರಿಯಾಗಿ ಊಹೆ ಮಾಡಿದ್ದೀರಿ ಅಂತ ನೋಡೋದಾದ್ರೆ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ಇನ್ನು ನಾಗೇಂದ್ರ ವಿದ್ಯಾರಣ್ಯಪುರದಿಂದ ಸರಿಯಾಗಿ ಊಹೆ ಮಾಡಿದ್ದಾರೆ, ಜೊತೆಗೆ ರಾಘವೇಂದ್ರ ಶಿವಮೊಗ್ಗದಿಂದ, ವರಲಕ್ಷ್ಮಿ ಪೀಣ್ಯಾದಿಂದ ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದ ಹಾಡು ಅಂತ ಹೇಳಿ, ಗೀತಾ ನಾಗಪ್ಪ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗದಿಂದ ಸಹ ಸರಿಯಾಗಿ ಊಹೆ ಮಾಡಿ ಸಂದೇಶ ಕಳಿಸಿದರೆ, ದೀಪ್ತಿ ದಿನೇಶ್ ಕಟಾವ್ಕರ್ ಧಾರವಾಡದಿಂದ ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದ ಹಾಡಿದು ಅಂತ, ಆನಂದ ಮಿರಜ್ಕರ್ ಹಿರೇಕೆರೂರಿಂದ ಸಂದೇಶ ಕಳಿಸಿದ್ದೀರಿ. ಹಾಗೆ ದಯವಿಟ್ಟು ಕೇಳಿದ್ರೆ ನಿಮ್ಮ ಸಂದೇಶ ಚಿಕ್ಕದಾಗಿ ಇರಲಿ, ಒಂದೇ ಸಾಲಲ್ಲಿ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇನ್ನು ಓಕೆ, ಇಷ್ಟು ಜನರ ಉತ್ತರ ಸರಿ ಇದೆ. ಹಾಗಾದರೆ ಈಗ ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದ ಹೋಗು ಎನ್ನಲು ನೀ ಯಾರು ಈ ಹಾಡು ಸಂಪೂರ್ಣವಾಗಿ ನಿಮಗಾಗಿ.
1: ಹೋಗು ಹೋಗು ಎನ್ನಲು ನೀ ಯಾರು, ಹೋಗು ಎನ್ನಲು ನೀ ಯಾರು, ಹೋಗು ಎನ್ನಲು ನೀ ಯಾರು.

ಯಾವ್ದಿದು ಹಾಡು? ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಅಂತೂ ಕೇಳಿದ್ರಿ. ಸಾಧ್ಯ ಆದ್ರೆ ಊಹೆ ಮಾಡಿ. ನಮ್ಮ ಸಂಖ್ಯೆ 9483091029 ಈ ಸಂಖ್ಯೆಗೆ ಕಳುಹಿಸಿಕೊಡಿ. ಈಗ ಒಂದು ಹಾಡು ಪ್ರಸಾರ ಆಗ್ತಾ ಇದೆ, ಆಶಾ ಚಿತ್ರದ್ದು. ಈ ಹಾಡಿನ ನಂತರ ಈಗ ಕೇಳಿಸಿದಂತಹ ಹಾಡು ಸಂಪೂರ್ಣವಾಗಿ ಪ್ರಸಾರ ಆಗುತ್ತೆ.

ಈ ಒಂದು ಹಾಡು ಯಾವ ಚಿತ್ರದ್ದು ಅಥವಾ ಹಾಡಿನ ಪ್ರಾರಂಭದ ಸಾಲು ಯಾವುದು ಊಹೆ ಮಾಡಿ ಅಂತ ಕೇಳಲಾಗಿತ್ತು. ನೇತ್ರ ಕೆಂಗೇರಿಯಿಂದ ಕಾವೇರಿ ತೀರದ ಮೇಲೆ ಅನ್ನೋ ಹಾಡು ಅವಳ ನೆರಳು ಚಿತ್ರದ್ದು ಅಂತ ಹೇಳಿ ಸರಿಯಾಗಿ ಊಹೆ ಮಾಡಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಾಲಾ ಮಾಚಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಅವಳ ನೆರಳು ಚಿತ್ರದ ಹಾಡು ಅಂತ ಕಬಾಡಿ ವೆಂಕಟೇಶ್, ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ ಸುಧಾ ಮಂಗಳ ಅವರು ಸಹ ಮೆಸೇಜ್ ಮಾಡಿದ್ದಾರೆ. ಅವಳ ನೆರಳು ಚಿತ್ರದ ಹಾಡು ಅಂತ ಹೇಳಿ ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನಿಂದ, ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿಯಿಂದ, ಹಾಗೆ ನಾಗವೇಣಿ ಅವರು ಸಹ ಮೆಸೇಜ್ ಮಾಡಿದರೆ ಎಲ್ಲಿಂದ ಅಂತ ತಿಳಿಸಿಲ್ಲ. ದಾಸರಹಳ್ಳಿಯಿಂದ ಸಹ ಮೆಸೇಜ್ ಬಂದಿದೆ. ಟಿ ಬಿ ಚಂದ್ರಶೇಖರ್ ಕಾವೇರಿ ತೀರದ ಮೇಲೆ ಅಂತ ಹೇಳಿ ಸರಿಯಾಗಿ ಊಹೆ ಮಾಡಿ ಕಳಿಸಿದ್ದಾರೆ. ಇನ್ನು ಸುಬ್ರಹ್ಮಣ್ಯ ಜಯಂತ್ ಅವರು ಎರಡು ರೇಖೆಗಳು ಚಿತ್ರದ ಹಾಡ ಅಂತ ಹೇಳಿ ಊಹೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಇಷ್ಟು ಜನರು ಸರಿಯಾಗಿ ಊಹೆ ಮಾಡಿದ್ರು. ಹಾಗಾದ್ರೆ ಈಗ ಈ ಹಾಡನ್ನ ಸಂಪೂರ್ಣವಾಗಿ ಕೇಳಿ.

0: ಅಂದ್ರೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಹಾಡುಗಳನ್ನ ಕೇಳಿದ್ರಿ. ಕೆಲವೊಂದು ಹಾಡಿನ ಮಧ್ಯದ ಸಾಲನ್ನ ಕೇಳಿಸಿ ಹಾಡಿನ ಪ್ರಾರಂಭದ ಸಾಲನ್ನ ಸಹ ನೀವು ತುಂಬಾ ಜಾಣ್ಮೆಯಿಂದ ಗುರುತಿಸಿದಿರಿ. ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದೆ ವಿವಿಧ ಭಾರತಿ. ಇನ್ನು 11 ಗಂಟೆಗೆ ಸುದ್ದಿ ಮುಖ್ಯಾಂಶ ಇರುತ್ತೆ, ಆ ನಂತರ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು, ಆ ನಂತರ ಕಲಾಭಾರತಿ ಕಾರ್ಯಕ್ರಮ ನಿಮಗಾಗಿ ಕಾಯ್ತಾ ಇದೆ. ಇನ್ನು ಕಲಾಭಾರತಿ ಕಾರ್ಯಕ್ರಮ ಆಗಲಿ ಅಥವಾ ಬ್ಯಾಕ್ ಟು ಬ್ಯಾಕ್ ಚಿತ್ರಗೀತೆಗಳನ್ನು ಪ್ರಸಾರ ಮಾಡೋದಕ್ಕೆ ಅಂತ ಆರ್ ಜೆ ವರುಣ್ ಅವರು ಆಲ್ರೆಡಿ ಸ್ಟುಡಿಯೋಗೆ ಎಂಟ್ರಿಯನ್ನು ತೆಗೆದುಕೊಂಡಿದ್ದು. ಆಯಿತು ವರುಣ್,
1: ಹೇಳಿ ಮೇಡಮ್.
0: ಕಲಾಭಾರತಿ ಕಾರ್ಯಕ್ರಮದಲ್ಲಿ ಯಾರ ಬಗ್ಗೆ ಮಾತಾಡ್ತಿರೋದು ಇವತ್ತು?
1: ಇವತ್ತು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ನಮ್ಮ ಸಾಹಿತ್ಯ ಲೋಕದ ದೈತ್ಯ ಪ್ರತಿಭೆ ಇವರು. ಹಾಗೆ ಸಾಹಿತ್ಯ ಮಾತ್ರ ಅಲ್ಲ, ಸಿನಿಮಾ ಕ್ಷೇತ್ರದಲ್ಲಾಗಿರಬಹುದು, ಪ್ರಗತಿಪರ ಚಿಂತಕರಾಗಿಯೂ ಸಹ ಇವರು ಗುರುತಿಸಿಕೊಂಡಿದ್ದಾರೆ. ಇವತ್ತು ಅವರ ಪುಣ್ಯ ಸ್ಮರಣೆ. ಕೇಳಿದ್ರೆ ನಿಮಗೆ ಅವ್ರು ಯಾರು ಅಂತ ಈಗಾಗಲೇ ಗೊತ್ತಿರುತ್ತೆ. ಅವರ ಪುಣ್ಯ ಸ್ಮರಣೆ ಅಂತ ಸಹ ಹೇಳಿದೀನಿ, ಅದು ಸಾಹಿತ್ಯ ಲೋಕದ ದೈತ್ಯ ಪ್ರತಿಭೆ ಅಂತ ಸಹ ಹೇಳಿದೀನಿ.
0: ಈಗ ವರುಣ್ ಹೆಸರಂತೂ ಹೇಳಿಲ್ಲ.
1: ನಾನು ಹೇಳಲ್ಲ.
0: ಹಾಗಾದ್ರೆ ನಮ್ಮ ಕೇಳುಗರು ಯಾರಿರ್ಬೋದು ಕಲಾಭಾರತಿಯಲ್ಲಿ ಇವತ್ತು ಮಾತನಾಡ್ತಿರುವಂತಹ ವ್ಯಕ್ತಿ ಅಂತ ಅವ್ರು ಹಾಗೆ ಮನಸ್ಸಲ್ಲೇ ಆಲೋಚನೆ ಮಾಡಿಕೊಂಡು ಕಾರ್ಯಕ್ರಮ ಕೇಳೋದಕ್ಕೆ ಕಾಯ್ತಾ ಇರಲಿ ಅಂತ ಹೇಳೋಣ ಅಲ್ವಾ? ಓಕೆ, ಹಾಗಾದ್ರೆ 11 ಗಂಟೆಯಿಂದ ಕಾರ್ಯಕ್ರಮಕ್ಕೆ ಕಿವಿಯಾಗಿ ಅರುಣ್ ಅವರು ನಿಮ್ ಜೊತೆ ಇರ್ತಾರೆ. ಇನ್ನು ನಾನು ಮನೆಗೆ ಹೋಗುವ ಸಮಯ ಬಂದಿದೆ. ಎಲ್ರಿಗೂ ಟಾಟಾ, ಬೈ ಬೈ, ಥ್ಯಾಂಕ್ ಯು.

0: ಮಕ್ಕಳ ರಕ್ಷಣಾ ಘಟಕ.
1: ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯ 11 ಗಂಟೆ.
2: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
3: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
2: ಜಾಹೀರಾತು ಮುಖಾಂತರ
3: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
2: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
3: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
2: ಡಯಲ್ ಮಾಡಿ 8700014242
3: 8700014242.
4: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.

0: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 11:02. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳೋಣ ಕಾರ್ಯಕ್ರಮಗಳನ್ನು.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಶನಿವಾರದಿಂದ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ದೇಶಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಮೊದಲ ಹಂತದಲ್ಲಿ ಪ್ರಧಾನಮಂತ್ರಿ ಭಾನುವಾರ ನೀಸ್ ನಗರಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಕಿಂಗ್ಸ್ ಕಾಲೇಜ್ ಲಂಡನ್ ಪ್ರೊಫೆಸರ್ ಅಮ್ಮರ್ ಅಲ್ ಚಲಾಬಿ ಅವರು ದ ಮಿಸ್ಟರಿ ಆಫ್ ALS ಕ್ಯಾನ್ ಇಟ್ ಬಿ ಸಾಲ್ವ್ಡ್ ವಿಷಯದ ಕುರಿತು 3ನೇ ಡಾಕ್ಟರ್ ಎಂ ಗೌರಿ ದೇವಿ ಸ್ಮಾರಕ ಉಪನ್ಯಾಸ ನೀಡಲಿದ್ದಾರೆ. ಈ ಕಾರ್ಯಕ್ರಮವು ಬೆಂಗಳೂರಿನ ನಿಮಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಸಮಕಾಲೀನ ಭಾರತದಲ್ಲಿ ಸಾಂವಿಧಾನಿಕ ಭದ್ರತೆಗಳು ಮತ್ತು ಸಾಮಾಜಿಕ ಪರಿವರ್ತನೆ ವಿಷಯದ ಕುರಿತು ವಿಚಾರ ಸಂಕಿರಣವನ್ನು ಇದೇ ಸೆಂಟ್ರಲ್ ಕಾಲೇಜು ಆವರಣದ ಜ್ಞಾನಜ್ಯೋತಿ ಸಭಾಂಗಣದ ಸೆಮಿನಾರ್ ಹಾಲ್ನಲ್ಲಿ ಆಯೋಜಿಸಲಾಗಿದೆ. ಕಾಲಿವುಡ್ನ ಜನಪ್ರಿಯ ನಿರ್ದೇಶಕ, ನಿರ್ಮಾಪಕ ಮತ್ತು ನಟ ಭಾರತಿ ರಾಜ ಚೆನ್ನೈನ ಅವರ ನಿವಾಸದಲ್ಲಿ ಇಂದು ನಿಧನರಾಗಿದ್ದಾರೆ. ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ಅವರು ಬಹಳ ಸಮಯದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. 6 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, 4 ಫಿಲಂಫೇರ್ ಪ್ರಶಸ್ತಿಗಳು, 6 ತಮಿಳುನಾಡು ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದ್ದರು. ದಕ್ಷಿಣ ಫಿಲಿಪೈನ್ಸ್ನಾದ್ಯಂತ ನಿನ್ನೆ ಸಂಭವಿಸಿದ ಭೂಕಂಪದಿಂದ ಈವರೆಗೆ ಕನಿಷ್ಠ 37 ಮಂದಿ ಮೃತಪಟ್ಟಿದ್ದು ಸುಮಾರು 500 ಜನರು ಗಾಯಗೊಂಡಿದ್ದಾರೆ. 32,000ಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರಿಸಲಾಗಿದೆ ಎಂದು ವರದಿಯಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಕೇಳ್ತಿದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:04. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಇದು ಹೊಸ ಹಾಡುಗಳನ್ನ ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳೋಣ ಜಾಕಿ ಚಿತ್ರದ ಗೀತೆಯನ್ನ. ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವಂತಹ ಗೀತೆಯನ್ನ.

ಇದೀಗ ನೀವು ಕೇಳಿದ ಗೀತೆ ಯಜಮಾನ ಚಿತ್ರದ್ದು, ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಹಾಗೂ ಸಂಗಡಿಗರು ಈ ಧ್ವನಿಗೆ ಈ ಒಂದು ಗೀತೆಗೆ ಧ್ವನಿಯಾಗಿದ್ದರು. ಈ ಒಂದು ಗೀತೆಗೆ ಕವಿರಾಜ್ ಅವರ ಸಾಹಿತ್ಯ ಹಾಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು.

ಈಗ ನೀವು ಕೇಳ್ತಿರುವಂತಹ ಗೀತೆ ಸಿದ್ಲಿಂಗು ಚಿತ್ರದ್ದು. ಅವಿನಾಶ್ ಚಿಬ್ಬಿ ಅವರ ಧ್ವನಿಯಾಗಿರುವಂತಹ ಈ ಗೀತೆಗೆ ಅರಸುವಂತಹ ಅವರ ಸಾಹಿತ್ಯ, ಅನೂಪ್ ಸಿಳಿನ್ ಅವರ ಸಂಗೀತವಿದೆ.

0: ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 11:30.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
2: 8700 01 4242.
3: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:32 ವಾಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸೋಣ.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:30. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದು ಭಾರತೀಯ ರಂಗಭೂಮಿ ಸಿನಿಮಾ ಮತ್ತು ಸಾಹಿತ್ಯ ಲೋಕದ ದೈತ್ಯ ಪ್ರತಿಭೆ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರು ನಮ್ಮನ್ನು ಅಗಲಿದ ದಿನ ಇಂದು. ಇಂದಿಗೆ ಅವರು ನಮ್ಮನ್ನು ಅಗಲಿ 9 ವರ್ಷಗಳು ಸಂದಿವೆ. ಆದರೆ ಅವರ ಆಲೋಚನೆಗಳು, ಅವರು ಸೃಷ್ಟಿಸಿದಂತಹ ಪಾತ್ರಗಳು ಇಂದಿಗೂ ಜೀವಂತ. 1938 May 19 ಮಹಾರಾಷ್ಟ್ರದ ಮತೇರಾದಲ್ಲಿ ಜನಿಸಿದಂತಹ ಕಾರ್ನಾಡ್ ಅವರ ತಂದೆ ಅವರ ತಂದೆ ಡಾಕ್ಟರ್ ರಘುನಾಥ್ ಕಾರ್ನಾಡ್ ಮತ್ತು ತಾಯಿ ಕೃಷ್ಣಬಾಯಿ. ತಾಯಿಯ ರಂಗಭೂಮಿಯ ಮೇಲಿನ ಪ್ರೀತಿ ಗಿರೀಶ್ ಕಾರ್ನಾಡ್ ಅವರಲ್ಲಿ ಕಲೆಯ ಬೀಜ ಬಿತ್ತಿತು ಎಂದರೆ ತಪ್ಪಾಗಲಾರದು. ಜಾಗತಿಕ ಮಟ್ಟದಲ್ಲಿ ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರಿಸಿದಂತಹ ಆ ಮಹಾನ್ ಚೇತನಕ್ಕೆ ನಮ್ಮ ವಿವಿಧ ಭಾರತೀಯ ಭಾವಪೂರ್ಣ ನಮನ. ಈಗ ಕೇಳೋಣ ನಾಗಮಂಡಲ ಚಿತ್ರದ ಗೀತೆಯನ್ನ. ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ, ಗೋಪಾಲ್ ಯಜ್ಞಿಕ್ ಅವರ ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರ ಸಂಗೀತವಿರುವಂತಹ ಗೀತೆಯನ್ನು.

ಕೇಳಿದ್ರೆ ಗಿರೀಶ್ ಕಾರ್ನಾಡ್ ಅವರು ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಅವರ ಗಂಭೀರ ಸಾಹಿತ್ಯ. ಅವರು ಕೇವಲ ಕಥೆಗಾರರಲ್ಲ, ಇತಿಹಾಸ ಮತ್ತು ಪುರಾಣಗಳನ್ನು ಇಂದಿನ ಸಮಾಜಕ್ಕೆ ಕನ್ನಡಿ ಹಿಡಿಯುವಂತೆ ಮರುಸೃಷ್ಟಿಸಿದಂತಹ ಮಾಂತ್ರಿಕ. ಯಾಯಾತಿ, ತುಗಲಕ್, ಹಯವದನ, ನಾಗಮಂಡಲ ಮತ್ತು ತಲೆದಂಡದಂತಹ ನಾಟಕಗಳು ಕನ್ನಡ ಸಾಹಿತ್ಯವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದವು. ಇದೇ ಕಾರಣಕ್ಕೆ ಅವರಿಗೆ ದೇಶದ ಅತ್ಯುನ್ನತ ಜ್ಞಾನಪೀಠ ಪ್ರಶಸ್ತಿ ಒಲೆಯಿತು. ಅವರ ಸಾಹಿತ್ಯದಲ್ಲಿನ ಹೆಣ್ಣಿನ ಸಂವೇದನೆ ಮತ್ತು ಪುರಾಣದ ಕಲ್ಪನೆ ನಿಜಕ್ಕೂ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಈಗ ಕೇಳಿ ಆನಂದ ಭೈರವಿ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಸುರತ್ ಅಶ್ವಿವಾಂತ್ ಅವರ ಸಾಹಿತ್ಯಕ್ಕೆ ರಮೇಶ್ ನಾಯ್ಡು ಅವರ ಸಂಗೀತ ಇರುವಂತಹ ಗೀತೆಯನ್ನು. ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ ಜಂ

ढींकु तस ढींकु करता का तारीख तुम

ತಕ ಜಿಪು ತಿಂಗಿಣ ತಂತ ಜಂತ ತರಣ ತಟ ರೂಂ ತಟ ಜಿಂತ ತರಗಿಡ ತಂ ತಿಂಗಿಣ ತಂ ಕಿಣ ತಂ

ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದು ಗಿರೀಶ್ ಕಾರ್ನಾಡ್ ಅವರು ನಮ್ಮನ್ನು ಅಗಲಿ 9 ವರ್ಷಗಳಾಗಿವೆ. ಆ ಪ್ರಯುಕ್ತ ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಆತ್ಮೀಯ ಕೇಳುಗರೆ, ಗಿರೀಶ್ ಕಾರ್ನಾಡ್ ಅವರು ಕೇವಲ ಸಾಹಿತ್ಯಕ್ಕೆ ಸೀಮಿತವಾಗಲಿಲ್ಲ. ಕ್ಯಾಮರಾ ಹಿಡಿದು ನಿರ್ದೇಶಕರಾಗಿಯೂ ಹೊಸ ಅಲೆಯನ್ನು ಸೃಷ್ಟಿಸಿದವರು. ಬಿ ವಿ ಕಾರಂತರ ಜೊತೆಗೂಡಿ ಅವರು ನಿರ್ದೇಶಿಸಿದಂತಹ ವಂಶವೃಕ್ಷ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಮುಡಿಯೇರಿತು. ಅಷ್ಟೇ ಅಲ್ಲದೆ ತಬ್ಬಲಿಯು ನೀನಾದೆ ಮಗನೇ, ಒಂದಾನೊಂದು ಕಾಲದಲ್ಲಿ ಮತ್ತು ಉತ್ಸವ್ ಹಿಂದಿ ಚಿತ್ರ ಅದು, ಈ ಚಿತ್ರಗಳ ಮೂಲಕವಾಗಿ ಭಾರತೀಯ ಚಿತ್ರರಂಗದ ದಿಕ್ಕನ್ನೇ ಬದಲಿಸಿದರು ಕಾರ್ನಾಡರು. ಅನಂತರ ಸಮಾನಾಂತರ ಸಿನಿಮಾಗಳಿಗೆ ಅವರು ನೀಡಿದಂತಹ ಕೊಡುಗೆ ನಿಜಕ್ಕೂ ಅನನ್ಯವಾದದ್ದು ಅಂದರೆ ತಪ್ಪಾಗಲಾರದು. ಈಗ ಕೇಳಿ ಸಂತ ಶಿಶುನಾಳ ಶರೀಫ ಚಿತ್ರದ ಗೀತೆ. ನಾ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಶಿಶುನಾಳ ಶರೀಫರ ಈ ಒಂದು ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಗಿರೀಶ್ ಕಾರ್ನಾಡ್ ಅವರ ಪುಣ್ಯ ಸ್ಮರಣೆಯ ಪ್ರಯುಕ್ತ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಹೌದು, ಗಿರೀಶ್ ಕಾರ್ನಾಡ್ ಅವರ ಗಂಭೀರ ಧ್ವನಿ, ತೀಕ್ಷ್ಣ ಕಣ್ಣುಗಳು ಮತ್ತು ಅವರ ಆಕರ್ಷಕ ವ್ಯಕ್ತಿತ್ವ ಯಾರಂತಾನೆ ಸೆಳೆತಿರಲಿಲ್ಲ ಅಲ್ವಾ? ಸಂಸ್ಕಾರ ಚಿತ್ರದ ಪ್ರಾಣೇಶ್ ಆಚಾರ್ಯ ಪಾತ್ರದಿಂದ ಹಿಡಿದು ಕಲ್ಪನಾ ಅವರೊಂದಿಗೆ ನಟಿಸಿದಂತಹ ಯಾರ ಸಾಕ್ಷಿ, ಅನಂತನಾಗ್ ಜೊತೆಗಿನ ಅನ್ವೇಷಣೆ ಚಿತ್ರದವರೆಗೆ ಅವರ ನಟನೆ ಸದಾ ವಿಭಿನ್ನ. ಕೇವಲ ಕಲಾತ್ಮಕ ಚಿತ್ರಗಳಷ್ಟೇ ಅಲ್ಲದೆ ಶಂಕರ್ನಾಗ್ ಅವರ ಜೊತೆ ಅವರ ಮಾಲ್ಗುಡಿ ಡೇಸ್ ಧಾರಾವಾಹಿಯಲ್ಲಿ ಸ್ವಾಮಿಯ ತಂದೆಯಾಗಿ ಇಡೀ ದೇಶದ ಮನೆ ಮಾತಾದರು ಗಿರೀಶ್ ಕಾರ್ನಾಡ್ ಅವರು. ಕಮರ್ಷಿಯಲ್ ಸಿನಿಮಾಗಳಲ್ಲೂ ಪೋಷಕ ಪಾತ್ರಗಳಿಗೆ ಅವರು ಹೊಸ ಘನತೆಯನ್ನು ತಂದುಕೊಟ್ರು ಅಂದರೆ ತಪ್ಪಾಗಲಾರದು. ಈಗ ಅವರು ನಟಿಸಿರುವಂತಹ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಗೀತೆಯನ್ನು ಕೇಳಿ, ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರು ಈ ಒಂದು ಗೀತೆಗೆ ಸಂಗೀತ ಹಾಗೂ ಸಾಹಿತ್ಯವನ್ನು ನೀಡಿದ್ದಾರೆ.

ಗಿರೀಶ್ ಕಾರ್ನಾಡ್ ಅವರು ಕೇವಲ ಕರ್ನಾಟಕಕ್ಕೆ ಸೀಮಿತವಾದವರಲ್ಲ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿದ ಅವರು ಲಂಡನ್ನ ನೆಹರು ಸೆಂಟರ್ನ ನಿರ್ದೇಶಕರಾಗಿ, ಫಿಲಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಜಾಗತಿಕ ಮಟ್ಟದಲ್ಲಿ ಕೆಲಸ ಮಾಡಿದವರು. ಅವರಿಗೆ ಪದ್ಮಶ್ರೀ, ಪದ್ಮಭೂಷಣ ಹಾಗೆಯೇ ಜ್ಞಾನಪೀಠ ಪ್ರಶಸ್ತಿಗಳು ಸಹ ಅವರ ಮುಡಿಗೇರಿವೆ. ನಿಷ್ಠೂರವಾದಿಯಾಗಿ, ಪ್ರಗತಿಪರ ಚಿಂತಕರಾಗಿ ಹಾಗೂ ಸದಾ ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುತ್ತಿದ್ದಂತಹ ಈ ಮಹಾನ್ ಚೇತನ ದೈಹಿಕವಾಗಿ ಇಂದು ನಮ್ಮನ್ನು ಅಗಲಿದ್ದರೂ ಸಹ ಅವರ ಕೃತಿಗಳು, ಸಿನಿಮಾಗಳು ಜಗತ್ತಿನಾದ್ಯಂತ ಸದಾ ಜೀವಂತವಾಗಿರುತ್ತವೆ. ಗಿರೀಶ್ ಕಾರ್ನಾಡ್ ಅವರಿಗೆ ನಮ್ಮ ವಿವಿಧ ಭಾರತೀಯ ಪರವಾಗಿ ಅನಂತ ನಮನಗಳು.

ಈಗ ಕೇಳಿ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆಯನ್ನು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ, ಕೆ ಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯ, ಕೆ ಸಿ ಅಶ್ವಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಶತ್ರು ಬಾಂಧವರೇ, ಇದುವರೆಗೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ. ಈಗ ಸಮಯವಾಗುತ್ತಲಿದೆ 12 ಗಂಟೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆಲಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ, ಎಐ ಸಾಕ್ಷರತೆ ಹಾಗೂ ನಾವೀನ್ಯತೆಯ ದೃಷ್ಟಿಯಿಂದ ಕಿಯೋನಿಕ್ಸ್ ಎಐ ಆಧಾರಿತ ಗಣಕಯಂತ್ರಗಳನ್ನು ಸಿದ್ಧಪಡಿಸುತ್ತಿದೆ. ಮೊದಲ ಹಂತದಲ್ಲಿ 2000 ಕಿಯೋ ಪರ್ಸನಲ್ ಕಂಪ್ಯೂಟರ್ಗಳು ಸಿದ್ಧಗೊಂಡಿವೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್

0: ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರು ಕಿಯೋನಿಕ್ಸ್ ಘಟಕಕ್ಕೆ ಭೇಟಿ ನೀಡಿರುವ ಬಗ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಮೊದಲ ಹಂತದಲ್ಲಿ ಎಐ ಸಿದ್ಧ ವೈಯಕ್ತಿಕ ಕಂಪ್ಯೂಟರ್ಗಳನ್ನು ರಾಜ್ಯದ ಗ್ರಾಮೀಣ ಗ್ರಂಥಾಲಯ ಹಾಗೂ ಶಾಲೆಗಳಿಗೆ ಪೂರೈಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದ ಜನನಿಬಿಡ ರೈಲ್ವೆ ಕಾರಿಡಾರ್ಗಳಲ್ಲಿ ಒಂದಾಗಿರುವ ಬೆಂಗಳೂರು ತುಮಕೂರು ರೈಲ್ವೆ ಮಾರ್ಗದಲ್ಲಿ ರೈಲ್ವೆ ಸಾಮರ್ಥ್ಯ ಹಾಗೂ ಕಾರ್ಯಾಚರಣೆಯ ದಕ್ಷತೆ ಹೆಚ್ಚಿಸುವ ನಿಟ್ಟಿನಲ್ಲಿ ರೈಲ್ವೆ ವಿದ್ಯುದೀಕರಣ ವ್ಯವಸ್ಥೆಯನ್ನು ಉನ್ನತೀಕರಣ ಮಾಡಲಾಗುತ್ತಿದೆ. 162 ಕೋಟಿ 57 ಲಕ್ಷ ರೂಪಾಯಿ ಯೋಜನೆಗೆ ಅನುಮೋದನೆ ದೊರೆತಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. ದೇಶದ ಪ್ರಧಾನಮಂತ್ರಿಯಾಗಿ ಒಟ್ಟು 4,399 ಯಶಸ್ವಿ ದಿನಗಳನ್ನು ಪೂರೈಸಿರುವ ಅವರಿಗೆ ದೇಶ ವಿದೇಶಗಳ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭಾರತದ ನವಯುಗದ ಧೀಮಂತ ನಾಯಕ ಎಂದು ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪಯಣ ನವ ಭಾರತದ ಆತ್ಮವಿಶ್ವಾಸ, ಮಹತ್ವಾಕಾಂಕ್ಷೆ ಹಾಗೂ ವಿಕಸಿತ ಭಾರತ ಸಂಕಲ್ಪದ ದೃಢ ಸಂಕೇತವಾಗಿದೆ ಎಂದಿದ್ದಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸುದೀರ್ಘ ಅವಧಿಯ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಕೀರ್ತಿಗೆ ಭಾಜನರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಾಧನೆ ಚಾರಿತ್ರಿಕ ಎಂದು ಬಣ್ಣಿಸಿದ್ದಾರೆ. ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಇಂದು ಕನ್ನಡದ ಹಿರಿಯ ಸಾಹಿತಿ, ರಂಗಕರ್ಮಿ, ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದ ಗಿರೀಶ್ ಕಾರ್ನಾಡ್ ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಗಿರೀಶ್ ಕಾರ್ನಾಡ್ ವೈಚಾರಿಕತೆ, ಸಾಹಿತ್ಯ ಹಾಗೂ ಕಲಾಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ನೈಋತ್ಯ ರೈಲ್ವೆ ವತಿಯಿಂದ ಕೆಎಸ್ಆರ್ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಅಂತಾರಾಷ್ಟೀಯ ಲೆವೆಲ್ ಕ್ರಾಸಿಂಗ್ ಜಾಗೃತಿ ದಿನವನ್ನು ಆಚರಿಸಲಾಯಿತು. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದೆ. ಕರಾವಳಿಯ ಬಹುತೇಕ ಕಡೆ, ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಮುಂದಿನ 7 ದಿನ ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಂಗಳೂರು ಭಾರತೀಯ ಹವಾಮಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಿಎಸ್ ಪಾಟೀಲ್.
1: ಕರಾವಳಿ ಜಿಲ್ಲೆಗಳಲ್ಲಿ ಜೂನ್ 9 ರಿಂದ ಜೂನ್ 13 ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜೂನ್ 11 ರವರೆಗೆ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು, ಜೂನ್ 11 ರವರೆಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗು, ಬೀದರ್, ಕಲಬುರಗಿ, ಯಾದಗಿರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು, ಜೂನ್ 9 ರಿಂದ ಜೂನ್ 11 ರವರೆಗೆ ಯೆಲೋ ಅಲರ್ಟ್ ಅನ್ನು ಕೊಡಲಾಗಿದೆ.
0: ಯಾದಗಿರಿ ಜಿಲ್ಲೆಯ ವಿವಿಧೆಡೆ ಬಿತ್ತನೆ ಬೀಜ ಹಾಗೂ ಗೊಬ್ಬರ ಮಾರಾಟ ಪರಿಶೀಲನೆ ಸಂದರ್ಭ ನಿಯಮ ಉಲ್ಲಂಘನೆ ಪತ್ತೆಯಾದ ಹಿನ್ನೆಲೆ 175 ಕೃಷಿ ಮಳಿಗೆಗಳ ಮಾರಾಟ ಚಟುವಟಿಕೆಗೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ವಿವಿಧೆಡೆ ಪೂರೈಕೆಯಾಗುವ ಕುಡಿಯುವ ನೀರಿನ ಗುಣಮಟ್ಟ ಪರಿಶೀಲಿಸಿ ವರದಿ ನೀಡಬೇಕು, ನವೀಕೃತ ಕೆರೆಗಳಿಗೆ ಕಲುಷಿತ ನೀರು ಸೇರದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಕಡಲ ತೀರದಲ್ಲಿ ಸ್ವಚ್ಛತೆಗಾಗಿ 6 ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ಬೀಚ್ ಸ್ವಚ್ಛತಾ ಯಂತ್ರವನ್ನು ದುರಸ್ತಿಗೊಳಿಸಲಾಗಿದೆ. ಸಮುದ್ರ ಹಾಗೂ ನದಿ ಪಾತ್ರಗಳಲ್ಲಿ ಜಲಸಾಹಸ ಕ್ರೀಡೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುರುಡೇಶ್ವರ, ಗೋಕರ್ಣ ಸೇರಿದಂತೆ ಕಡಲ ತೀರಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಲೈಫ್ ಗಾರ್ಡ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಈ ತಿಂಗಳ 21ರಂದು ಆಯೋಜಿತವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಆಯುಷ್ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. 5ನೇ ಆವೃತ್ತಿಯ ಮಹಾರಾಜ ಟ್ರೋಫಿ ಟಿ20 ಪಂದ್ಯಾವಳಿ ಈ ತಿಂಗಳ 27ರಿಂದ ಜುಲೈ 12ರವರೆಗೆ ಆಯೋಜಿತವಾಗಿದೆ. ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲೂ ಈ ಬಾರಿ ಪಂದ್ಯಾವಳಿಗಳು ನಡೆಯಲಿದ್ದು ಸಿದ್ಧತೆಗಳು ಆರಂಭಗೊಂಡಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ.
3: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕಾವಿ ಕಲೆಯ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಕಲಾವಿದೆ ವೀಣಾ ಶ್ರೀನಿವಾಸ್ ಭಂಡಲ್ ಅವರೊಂದಿಗೆ ಸಂದರ್ಶನ.
2: ನಮಸ್ಕಾರ ಕೇಳುಗರೆ, ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ವೀಣಾ ಶ್ರೀನಿವಾಸ್ ಬ್ಯಾರಿ. ಇಂದಿನ ತಲೆಮಾರಿಗೆ ಪರಿಚಯವೇ ಇಲ್ಲದಷ್ಟು ನೇಪಥ್ಯಕ್ಕೆ ಸರಿದಿರುವ ಕಾವಿ ಕಲೆಗೆ ಜೀವ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾವಿ ಕಲೆ ಕುರಿತ ಸಂಶೋಧನೆಯನ್ನೂ ನಡೆಸ್ತಾ ಇರುವಂತಹ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ನಮಸ್ಕಾರ
2: ಮೇಡಮ್. ಈಗ ಕಾವಿ ಕಲೆ ಅಂದ್ರೆ ಏನು, ಅದು ಹೇಗೆ ಬೆಳೆದು ಬಂತು, ಅದರ ಇತಿಹಾಸವನ್ನ ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳಿ.
4: ಕಾವ್ ಅಂತ ಹೇಳಿದ್ರೆ ಕೆಂಪು, ಕೆಂಪು ಮಣ್ಣು ಹಾಗೂ ಸುಣ್ಣವನ್ನು ಬಳಸ್ಕೊಂಡು ಗೀರಿ ರಚದ ಭಿತ್ತಿ ಚಿತ್ರಗಳೇ ಕಾವಿ ಕಲೆ. ಇದರ ಇತಿಹಾಸ ಬಹಳ ಪುರಾತನವಾದದ್ದು. ಗೋವಾದಿಂದ ಪ್ರಾರಂಭವಾದ ಈ ಕಲೆಯು ಪ್ರಮುಖವಾಗಿ ಸಾರಸ್ವತ್ ಸಮುದಾಯದವರ ಪ್ರತಿಯೊಂದು ದೇವಸ್ಥಾನದ ಗೋಡೆಯ ಮೇಲೆ, ಮನೆ ಮಠದ ಗೋಡೆಯ ಮೇಲೆ 16ನೇ ಶತಮಾನದಲ್ಲಿ ನೋಡಲಿಕ್ಕೆ ಸಿಕ್ತಿತ್ತು. ಆದರೆ ಪೋರ್ಚುಗಲ್ ಆಕ್ರಮಣದ ನಂತರ ರಿಲಿಜಿಯಸ್ ಕನ್ವರ್ಷನ್ಗೆ ಯಾರು ಇಷ್ಟಪಡಲಿಲ್ಲ. ಆವಾಗ ಈ ಸಾರಸ್ವತ್ ಸಮುದಾಯದವರು ಬೇರೆ ಬೇರೆ ಕಡೆ ವಲಸೆ ಹೋದರು. ಎಲ್ಲೆಲ್ಲಿ ನೆಲೆಸಿದರೋ ಅಲ್ಲಿ ಅವರು ಅವರ ದೇವಸ್ಥಾನವನ್ನು ಕಟ್ಟಿ ಕಾವಿ ಕಲೆ ಮಾಡಿಸಿದ್ರು. ಸೊ ಈ ನಿಟ್ಟಿನಲ್ಲಿ ಕಾವಿ ಕಲೆ ಉಳಿಸುವಲ್ಲಿ ಬೆಳೆಸುವಲ್ಲಿ ಸಾರಸ್ವತ್ ಸಮುದಾಯದ ಪಾತ್ರ ಬಹಳ ಪ್ರಮುಖವಾದದಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ರೀತಿ ನಾವು ಕಾವಿ ಕಲೆ ಗೋವಾದಿಂದ ಹಿಡಿದು ಸಾಧಾರಣ ನಿಮ್ಮ ಮಂಗಳೂರು ಕೇರಳ ಸೈಡ್ ತನಕ ನೋಡ್ಲಿಕ್ಕೆ ಸಿಗ್ತದೆ
2: ಕಾವಿ ಕಲೆ.
4: ಹೌದು, ಇದು ಇದರ ಇತಿಹಾಸ.
2: ಹಿಂದಿನ ಕಾಲದಲ್ಲಿ ಅದು ಕೂಡ ನಮ್ಮ ಈ ಹಂಚಿನ ಮನೆಯು ಮುಳಿಹುಲ್ಲಿನ ಮನೆಗಳಲ್ಲೂ ಆ ಗೋಡೆಯಲ್ಲಿ ಕೆಳಗೆ ಮಾಡಿರ್ತಾರೆ ಅದನ್ನು. ಅಂದ್ರೆ ಅದರ ಬಗ್ಗೆ ಜಾಸ್ತಿ ನಾವು ಅಧ್ಯಯನ ಮಾಡ್ತಾ ಹೋದ್ರೆ ಈ ವರ್ಲಿ ಆರ್ಟ್ ತರನೇ ಕಾಣುವಂತಹ ಈ ಕಲೆ ನಿಜವಾಗಿ ಕೂಡ ಅದು ವರ್ಲಿ ಆರ್ಟ್ ಏನು?
4: ಇಲ್ಲ, ವರ್ಲಿ ಆರ್ಟ್ ಟೋಟಲಿ ಡಿಫ್ರೆಂಟ್ ಆರ್ಟ್. ಅದರಲ್ಲಿ ನಿಮ್ಗೆ ಎಲ್ಲ ಜಾಮೆಟ್ರಿಕಲ್ ಡಿಸೈನ್ ಸಿಗತ್ತೆ. ಅದು ಕೂಡ ನೈಸರ್ಗಿಕವಾಗಿ ಸಿಗುವಂತಹ ಸಾಮಗ್ರಿಗಳನ್ನು ಬಳಸಿಕೊಂಡೇ ಮಾಡಿರುವಂಥದ್ದು. ಆದರೆ ಕಾವಿ ಕಲೆಯದು ವಿಶೇಷತೆ ಏನಂತ ಹೇಳಿದ್ರೆ, ಸಾಂಪ್ರದಾಯಿಕವಾಗಿ ಕಾವಿ ಕಲೆಯನ್ನು ರಚಿಸುವ ವಿಧಾನ ಉಂಟಲ್ಲ, ಅದು ತೀರಾ ವಿಭಿನ್ನವಾದದ್ದು. ಆದ್ರಿಂದ ಇದು ಕಾವಿ ಕಲೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಅದನ್ನು ಮಾಡುವವರೇ ಇಲ್ಲ ಸಾಂಪ್ರದಾಯಿಕ ರೀತಿಯಲ್ಲಿ. ಈಗ ಕ್ಯಾನ್ವಾಸ್ ಮೇಲೆ ಇನಾಮಲ್ ಪೇಂಟ್ ಹಿಡಿದು ಗೋಡೆ ಮೇಲೆ ಎಲ್ಲ ಮಾಡುವವರು ನಿಮ್ಗೆ ಈಗ ಬಹಳಷ್ಟು ಜನ ಸಿಗ್ತಾರೆ. ಯಾಕೆಂದ್ರೆ ಕಾವಿ ಕಲೆದು ಪುನರುತ್ಥಾನ ಆಗಿದೆ. ಈಗ ಸಾಧಾರಣ ಎಲ್ಲ ಕಡೆ ಕಾವಿ ಕಲೆ ಅಂತ ಕೇಳಿದವರು ಇದ್ದಾರೆ, ಮಾಡುವವರು ಇದ್ದಾರೆ. ಆದ್ರೆ ನಮ್ಗೆ ಒರಿಜಿನಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡ್ತಿದ್ರು ನೋಡಿ ಗೋಡೆ ಮೇಲೆ, ಆ ರೀತಿ ಮಾಡುವವರು ಈಗ ಸಿಗ್ತಾ ಇಲ್ಲ ನಮ್ಗೆ.
2: ಪುರಾತನ ಶೈಲಿಯಲ್ಲಿ ಅಂದ್ರೆ ಅದಕ್ಕೆ ಈಗ ಆಧುನಿಕ,
4: ಈಗ ಅದನ್ನು ಉಳಿಸ್ಲಿಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದೇವೆ. ಅಳಿವಿನಂಚಿನಲ್ಲಿರುವಾಗ ಕಾವಿ ಕಲೆ ಹೆಸರು ಕೇಳದೇ ಇರುವಾಗ ನಾವು ಹೊಸ ಮೀಡಿಯಮ್ಸ್ ಎಲ್ಲ ಯೂಸ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಇದರ ಅರಿವು ಹಾಗೂ ಜಾಗೃತಿಯನ್ನು ನಾವು ಮೂಡಿಸಿದ್ದೇವೆ ನಿಜ. ಆದ್ರೆ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡುವವರು ಇದ್ದಾರೋ ಏನೋ, ಆದ್ರೆ ಇಷ್ಟರ ತನಕ ನಮ್ಗೆ ಸಿಗ್ಲಿಲ್ಲ. ಕೆಲವು ರೆಕಾರ್ಡ್ಸ್ ಪ್ರಕಾರ 70 ಇಯರ್ಸ್ ಬ್ಯಾಕ್ ಅಂತ ಜನರು ಆ ಜನರನ್ನ ಆಗಿ ಹೋಗಿದೆ ಅಂತ ಹೇಳ್ತಾರೆ.
2: ಸಾಮಾನ್ಯವಾಗಿ ನೀವು ಹೇಳಿದ್ರಿ ಗೋವಾದಿಂದ ಸಾಧಾರಣ ಕೇರಳದ ಮಧ್ಯಭಾಗದವರೆಗೆ ಈ ಕಾವಿ ಕಲೆ ಹಬ್ಬಿಕೊಂಡಿದೆ ಅಂತೇಳಿ. ಈಗ ಅದು ಹೊಸ ಮನೆಗಳಲ್ಲಿ ಅದನ್ನು ಮಾಡ್ತಾ ಇದ್ದಾರೋ ಅಥವಾ ದೇವಾಲಯಗಳಲ್ಲಿ ಇದನ್ನ ಮಾಡ್ತಾ ಇದ್ದಾರೋ ಅಥವಾ ಏನು ಈ ಬಗ್ಗೆ ಹೇಳಿ.
4: ಈಗ ಇದ್ರದ್ದು ಜಾಗೃತಿ ಮುಗಿದ ನಂತರ ತುಂಬಾ ಜನ ಇದರಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿಯವರು ದೇವಸ್ಥಾನದ ಗೋಡೆ ಮೇಲೆ ಆಕ್ರಿಲಿಕ್ ಪೇಂಟ್, ಇನಾಮೆಲ್ ಪೇಂಟ್ ಎಲ್ಲ ಯೂಸ್ ಮಾಡಿಸಿ ಕಲಾವಿದರ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಮನೆಯಲ್ಲಿಯೂ ಮಠಗಳಲ್ಲಿಯೂ ಆಸಕ್ತಿ ತೋರಿಸಿ ಜನರು ಈಗ ಮಾಡಿಸ್ಕೊಳ್ತಾ ಇದ್ದಾರೆ. ಪ್ಲಸ್ ಕ್ಯಾನ್ವಸಿನ ಮೇಲೆ ನಾವೇನ್ ಮಾಡ್ತೇವೆ ಅದನ್ನು ಕೂಡ ಬಹಳ ಆಸ್ತಿಯಿಂದ ಕೊಂಡ್ಕೊಳ್ತಾ ಇದ್ದಾರೆ.
2: ಈಗ ಈ ಕಲೆಗೆ ನಿಮ್ಮ ಪ್ರವೇಶ

0: ಹೇಗಾಯಿತು? ಸದಾ 2007ರಲ್ಲಿ ನಾನು ಕುಮಟಾ ದೇವಸ್ಥಾನಕ್ಕೆ ಹೋಗಿದ್ದೆ, ಶ್ರೀ ಮಹಾಲಸನಾರಾಯಣಿ ಟೆಂಪಲ್. ಅಲ್ಲಿ ಎಲ್ಲ ಗೋಡೆಗಳ ಮೇಲೆ ಈ ಭಿತ್ತಿ ಚಿತ್ರಗಳನ್ನು ಇವಾಗೂ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ, ಮತ್ತೆ ಹೊನ್ನಾವರದ ರಾಮ ಮಂದಿರದಲ್ಲಿ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಆದರೆ ಕುಮಟಾ ದೇವಸ್ಥಾನದಲ್ಲಿ ನಾನು ಏನ್ ನೋಡಿದೆ ಅದು ನನ್ನನ್ನು ತುಂಬಾ ಆಕರ್ಷಿಸಿತು. ಸೊ ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ಅಷ್ಟರ ತನಕ ಎಲ್ಲ ಬೇರೆ ಬೇರೆ ರೀತಿಯ ಕಲೆಗಳನ್ನು ನಾನು ಮಾಡ್ತಾ ಇದ್ದೆ, ಇಲ್ಲ ಅಂತಲ್ಲ, ಬೇರೆ ಬೇರೆ ಮಾಧ್ಯಮದಲ್ಲಿ ಕೂಡ ಪೇಂಟಿಂಗ್ಸ್ ಮಾಡ್ತಾ ಇದ್ದೆ. ಆದ್ರೆ ಒಂದು ನಿರ್ದಿಷ್ಟ ಗುರಿ ಅಂತ ಇರಲಿಲ್ಲ ನನ್ನ ಕಲಾ ಜೀವನಕ್ಕೆ. ಸೊ ಅಲ್ಲಿ ಹೋದ ನಂತರ ನನ್ನ ಈ ಕಲಾ ಜೀವನಕ್ಕೆ ಒಂದು ಗುರಿ ಸಿಕ್ತು. ಮೊದಲನೇದೇನಂತ ಹೇಳಿದ್ರೆ, ನಮ್ಮ ಹಿರಿಯರು ಮಾಡಿದಂತಹ ಆ ಕಲೆ ನಿಜವಾಗ್ಲೂ ನೋಡ್ಲೇಬೇಕಾದದ್ದು, ಅದನ್ನು ಉಳಿಸ್ಕೋಬೇಕಾದದ್ದು ನಮ್ಮ ಜವಾಬ್ದಾರಿ.
1: ಹೌದು ಹೌದು
0: ಅಲ್ವಾ? ಸೊ ಎರಡನೇದು, ಅದು ಸಾರಸ್ವತ್ ಸಮುದಾಯದವರು ಉಳಿಸಿ ಬೆಳೆಸಿ ಇಲ್ಲಿ ತನಕ ತಂದವರು. ನಾನು ಸಾರಸ್ವತ್ ಕಮ್ಯುನಿಟಿಗೆ ಬಿಲಾಂಗ್ ಆಗ್ತೇನೆ. ಸೊ ಆವಾಗ ನನ್ನ ಮನಸ್ಸಿನಲ್ಲಿ ಈ ಪ್ರಶ್ನೆ ಬಂತು, ಯಾವಾಗ್ಲೂ ನಾವು ಕಲೆಯನ್ನು ಉಳಿಸುವ ಜವಾಬ್ದಾರಿ ಇನ್ನೊಬ್ಬರ ಮೇಲೆ ಯಾಕೆ ಹೊರಿಸಬೇಕು? ಆ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮೊದಲ ನಾನು ಯಾಕೆ ಇಡಬಾರ್ದು ಅಂತ ಆ ಪ್ರಶ್ನೆ ಒಂದು ನನ್ನ ಮನಸ್ಸಿನಲ್ಲಿ ಬಂತು. ಮತ್ತೆ ಆ ಕಲೆಯಲ್ಲಿ ಇರುವ ರೇಖಾಲಾಲಿತ್ಯ ನನ್ನನ್ನು ತುಂಬಾ ಆಕರ್ಷಿಸಿತು. ದ ಕ್ರಿಯೇಟಿವಿಟಿ, ಅವರು ಸಿಲೆಕ್ಟ್ ಮಾಡಿದಂತಹ ವಿಷಯಗಳು, ನಮ್ಮ ಶಿವಪುರಾಣ, ವಿಷ್ಣು ಪುರಾಣ, ದೇವಿ ಪುರಾಣ, ಭಾಗವತ್ ಪುರಾಣ, ಇಂಥ ಪುರಾಣಗಳಿಂದ ಕಥೆಗಳನ್ನು ಆಯ್ದು ಚಿತ್ರರಚನೆ ಮಾಡಿದ್ದರು. ಅದು ಎಷ್ಟು ಸುಂದರವಾಗಿತ್ತಂತ ಹೇಳಿದ್ರೆ, ನನಗೆ ಇವತ್ತಿಗೂ ಅದು ನೋಡಿದಷ್ಟೂ ಸಾಲುದಿಲ್ಲ. ಅದರಿಂದ ಅದು ನನ್ನ ಟರ್ನಿಂಗ್ ಪಾಯಿಂಟ್ ಕಲಾ ಜೀವನದಲ್ಲಿ. ಸೊ ಆ ದಿನ ನಾನು ನಿಶ್ಚಯಿಸಿದೆ, ಇನ್ನು ಮಾಡುವುದಾದ್ರೆ ಕಾವಿಕಲೆ, ಮತ್ತೆ ಅದನ್ನು ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಒಂದು ಎಷ್ಟು ನಾನು ಟೈಮ್ ಈ ಕಲಾ ಜೀವನದಲ್ಲಿ ಇದ್ದೇನೆ ಅದು ಕೇವಲ ಕಾವಿಕಲಿಗೆ ಮೀಸಲಾಗಿ ಇಡುತ್ತೇನೆ ಅಂತ.
1: ಇದೇನಾದ್ರೆ ನೀವು ಬೇರೆ ಯಾವುದೇ ಡ್ರಾಯಿಂಗ್ ಗಳನ್ನ ಮಾಡ್ತಾ ಇದ್ದೀರಾ?
0: ಆರ್ಡರ್ ಬಂದ್ರೆ ನಾನು ತೆಗೆದುಕೊಳ್ತೇನೆ, ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ನನ್ಗೋಸ್ಕರ ಅಂತ ಮಾಡ್ತಾ ಇಲ್ಲ, ನಂದು ಇಡೀ ಜೀವನ ಈಗ ಕೇವಲ ಕಾವಿಕಲೆಗೆ ಮಾತ್ರ ಮೀಸಲು.
1: ಅದನ್ನೀಗ ನೀವು ಎಲ್ಲೆಲ್ಲ ಕಾವಿಕಲೆಗಳನ್ನ ಮಾಡಿದ್ದೀರಿ ಮೇಡಮ್?
0: ಕಾವಿಕಲೆ ನಾನು ಗೋಡೆ ಮೇಲೆ ಮಾಡುವುದಿಲ್ಲ, ನಾನು ಕ್ಯಾನ್ವಸ್ಸಿನ ಮೇಲೆ ಮಾಡ್ತೇನೆ. ಅದಕ್ಕೂ ಕೆಲವು ಕಾರಣಗಳಿವೆ. ಮೊದಲನೇದು, ನಾನು ಹೇಳಿದ ಹಾಗೆ ಸಾಂಪ್ರದಾಯಿಕ ರೀತಿಯಲ್ಲಿ ಕಾವಿಕಲೆ ಮಾಡ್ತೇನಂತ ನಿಶ್ಚಯ ಮಾಡಿರುವಾಗ ನನಗೆ ಕಲಿಸುವವರು ಯಾರು ಸಿಗ್ಲಿಲ್ಲ, ಒಂದು. ಎರಡನೇದು, ನಾವು ಕಾವಿಕಲೆಯನ್ನು ಗೋಡೆಗಳ ಮೇಲೆ ಮಾಡಿದ್ರೆ ಎಷ್ಟು ಜನರು ನೋಡ್ತಾರೆ ಅಲ್ವಾ? ಈಗ ಆ ಆರ್ಟ್ ಫಾರ್ಮಿನ ಬಗ್ಗೆ ನಿಮ್ಗೆ ಒಂದು ಅವೇರ್ನೆಸ್, ಅರಿವು ಅಥವಾ ಜಾಗೃತಿ ಮೂಡಿಸಬೇಕಾದ್ರೆ ನಾವು ಜನರನ್ನು ಅಲ್ಲಿ ಎಳೆದು ತಂದು ನಿಲ್ಲಿಸಿ ತೋರಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕಿಂತ ಉತ್ತಮವಾದ ದಾರಿ ನನ್ಗೆ ಏನಂತ ಅನಿಸ್ತಂತ ಹೇಳಿದ್ರೆ, ಕ್ಯಾನ್ವಸ್ ಮೇಲೆ ಮಾಡಿ ಬೇರೆ ಬೇರೆ ಕಡೆ ಕಲಾ ಪ್ರದರ್ಶನವನ್ನು ಮಾಡುದು, ಮತ್ತೆ ಮಕ್ಕಳಿಗೆ ಶಾಲೆಯಲ್ಲಿ ಅಥವಾ ಎಲ್ಲೆಲ್ಲಿ ನನ್ಗೆ ಕೇಳಿಕೊಂಡು ಬರ್ತಾರೆ ಅಲ್ಲಿ ಕಾವಿಕಲ ಕಾರ್ಯಾಗಾರ ಮಾಡಿ ಅದರ ಬಗ್ಗೆ ಅರಿವು ಜಾಗೃತಿ ಮೂಡಿಸುವುದು. ಸೊ ಈ ನಿಟ್ಟಿನಲ್ಲೇ ನಾನು ಕೆಲಸ ಮಾಡಿಕೊಂಡು ಹೋದೆ. ಸೊ ನಾನು ಗೋಡೆ ಮೇಲೆ ಮಾಡದಿದ್ದಕ್ಕೂ ಇದುವೇ ಕಾರಣ. ಯಾಕೆಂದ್ರೆ ಕೆಲವು ಸತಿ ಜನರು ಬರದಿದ್ದಾಗ ನಾವು ಜನರತ್ರ ಹೋಗಿ ಈ ಕಲೆಯ ಬಗ್ಗೆ ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ. ಅದು ಕೂಡ ಒಂದು ಕಲೆಯನ್ನು ಉಳಿಸುವ ದಾರಿ.
1: ಆ ರೀತಿಯಾಗಿ ಹೌದು, ಕಲೆಯನ್ನು ಉಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಈಗ ಆಗ್ಲೇ ಹೇಳಿದ ಹಾಗೆ ನೀವು ಸಾಂಪ್ರದಾಯಿಕ ಶೈಲಿ ಅಂತ ಹೇಳಿ, ಈಗ ಕಾವ್ಯಕಲೆಯನ್ನ ಮಾಡುವಾಗ ಅಂದ್ರೆ ಈಗಿನ ದಿನಗಳಲ್ಲಿ ಗೋಡೆಗಳಲ್ಲಿ ಈ ಸುಣ್ಣವನ್ನು ಬಳಸಿ ಮಾಡ್ತಾರ ಹೇಗೆ?
0: ಈಗ ಕೆಲವರು ಎಕ್ಸ್ಪೆರಿಮೆಂಟಲ್ ಬೇಸಿಸ್ ನಲ್ಲಿ ಮಾಡ್ತಾ ಇದ್ದಾರೆ, ಇಲ್ಲದಲ್ಲ. 2016 ಜನವರಿಯಲ್ಲಿ ನನ್ನ ಸೀನಿಯರ್ ಫೆಲೋಶಿಪ್ ಪ್ರಾಜೆಕ್ಟಿನ ಭಾಗವಾಗಿ ಸುಳ್ಯದಲ್ಲಿ ಪ್ರೊಫೆಸರ್ ಎಸ್ ಎ ಕೃಷ್ಣ ಅವರು ನಿರ್ದೇಶಕರು, ಪ್ರಾಚ್ಯ ಸಂಚಯ ಸಂಶೋಧನಾ ಕೇಂದ್ರ ಉಡುಪಿದ್ದು ಅವರ ನೇತೃತ್ವದಲ್ಲಿ, ಮತ್ತು ಶ್ರೀ ರಾಘವೇಂದ್ರ ಅಮೀನ್ ಅಂತ ಆರ್ಟಿಸ್ಟ್ ಅವರ ಸಹಾಯದಿಂದ ನಾವು ಸುಳ್ಯದಲ್ಲಿ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಕಾವಿಕಲೆ ಮಾಡುವ ಕಾರ್ಯಾಗಾರ ಹಾಕಿಕೊಂಡೆವು. ಸುಳ್ಯದಲ್ಲಿ ಶ್ರೀಮತಿ ಜಯಮ್ಮ ಚೆಟ್ಟಿಮಾಡ ಅವರ ತೋಟದಲ್ಲಿ ಈ ರೀ ಗೋಡೆಯನ್ನು ಕಟ್ಟಿಸಿ ನೈಸರ್ಗಿಕವಾಗಿ ಅಂದ್ರೆ ಸಿಂಪುಗಳನ್ನು ಸುಟ್ಟು ಸುಣ್ಣವನ್ನು ಪಡೆದು ಕಾವಿ ಮಣ್ಣನ್ನು ಪ್ರಯೋಗಿಸಿ ನಾವು ಕಾವಿ ಚಿತ್ರಕಲೆಯನ್ನು ಮಾಡಿದೆವು. ಸೊ ಆವಾಗ ನಮ್ಗೆ ಸುಳ್ಯ, ಮಂಗಳೂರು, ಉಡುಪಿಯಿಂದ ಅನೇಕ ಕಲಾವಿದರು, ಕಲಾಭಿಮಾನಿಗಳು, ಕಲೆಯಲ್ಲಿ ಆಸಕ್ತಿ ಉಳ್ಳವರು, ಮತ್ತೆ ಈ ರೀತಿ ಕಲಿಬೇಕು ಅಂತ ಯಾರಿಗೆಲ್ಲ ಮನಸ್ಸಿತ್ತು ಅವರೆಲ್ಲ ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಇದನ್ನು ಕಲ್ತು ಅಲ್ಲಿ ಚಿತ್ರಗಳನ್ನು ಮಾಡಿದ್ದಾರೆ. ಸಾಂಪ್ರದಾಯಿಕ ರೀತಿ,
1: ಸಾಂಪ್ರದಾಯಿಕ ಶೈಲಿಯಲ್ಲಿ.
0: ಸಾಂಪ್ರದಾಯಿಕ ರೀತಿ ಆದ್ರೆ ಮುಂಚೆ ಕಡಲ ತೀರದಲ್ಲಿ ಹೇರಳವಾಗಿ ಸಿಂಪುಗಳು ಸಿಗ್ತವೆ, ಅವುಗಳನ್ನು ಸುಟ್ಟು ಬಿಳಿ ಸುಣ್ಣ ಪಡಿದ್ರು. ಈ ಸುಣ್ಣಕ್ಕೆ ಹುಳಿಯಾದ ಬೆಲ್ಲ ಮತ್ತೆ ಬೇರೆ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನು ಹಾಕಿ ಎರಡು ವಾರ ಕೊಳೆ ಹಾಕ್ತಿದ್ರು. ಎರಡು ವಾರದ ನಂತರ ಒನಕೆಯಿಂದ ಇದನ್ನು ಸರಿಯಾಗಿ ಕುಟ್ಟಿ ಒಂದು ಹದವಾದ ಮಿಶ್ರಣವನ್ನು ತಯಾರು ಮಾಡ್ತಿದ್ರು. ಈ ಮಿಶ್ರಣವನ್ನು ನಿಮಗೆ ಯಾವ ಗೋಡೆ ಮೇಲೆ ಕಾವಿಕಲೆ ಮಾಡಲಿದೆ ಅದರ ಮೇಲೆ ಏಕ ಪ್ರಕಾರವಾಗಿ ಹಲವು ಬಾರಿ ಲೇಪಿಸ್ತಿದ್ರು. ಅಂದರೆ ಎರಡು ಲೇಯರ್ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಡಬೇಕು ಒಣಗಲಿಕ್ಕೆ. ಈ ರೀತಿ ತಯಾರಾದ ನಂತರ ಇದೇ ಮಿಶ್ರಣಕ್ಕೆ ಅವರು ಕಾವಿ ಮಣ್ಣನ್ನು ಬೆರೆಸಿ ಪುನಃ ಅದರ ಮೇಲೆ ಏಕ ಪ್ರಕಾರವಾಗಿ ಹಾಕ್ತಿದ್ರು. ಮತ್ತೆ ಮೊನಚಾದ ಒಂದು ವಸ್ತುವಿನಿಂದ ಚಿತ್ರಗಳನ್ನು ಬಿಡಿಸ್ತಿದ್ರು. ಆವಾಗ ಎಲ್ಲೆಲ್ಲಿ ಗೀರ್ತಾರೋ ಅಲ್ಲಿ ಮೇಲಿಂದ ಕಾವಿ ಬಣ್ಣ ಹೋಗಿ ಅಡಿಯಿಂದ ಬಿಳಿ ರೇಖೆಗಳಿಂದ ಚಿತ್ರಗಳು ಮೂಡಿ ಬರ್ತಿದ್ವು. ಆದ್ರಿಂದ ಇದು ಕಾವಿ ಕಲೆಯದು ವಿಶೇಷತೆ. ಮತ್ತೆ ಒಂದು ದಿನ ಬಿಟ್ಟು ಪ್ರತಿ 4 ಗಂಟೆಗೊಮ್ಮೆ ನೀರನ್ನು ಸಿಂಪಡಿಸ್ತಿದ್ರು ಒಂದು ವಾರದ ತನಕ. ಈಗ ನಾವು ಕ್ಯೂರಿಂಗ್ ಅಂತ ಹೇಳೋದಿಲ್ವಾ, ಆ ರೀತಿಯಲ್ಲಿ ಆ ರೀತಿ ಮಾಡಿದರೆ ಇದು ಯಾವ ಮಳೆಗೂ ಯಾವ ಕ್ಲೈಮೇಟಿಗೂ ಕಾವಿ ಕಲೆ ಹಾಳಾಗುವುದಿಲ್ಲ, ಉಳಿತದೆ ಅಂತ. ಸೊ ನಾವು ಈಗ ಈಗ ಸಹ ಒಂದು 400-500 ವರ್ಷದ ಹಿಂದೆ ಮಾಡಿದ ಕಾವಿ ಕಲೆ ನೀವು ಹೋದ್ರೆ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ.
1: ಹಾಗೆ ಅದು ದೇವಸ್ಥಾನ ಉಳ್ಕೊಂಡಿರುವಂತದ್ದು ಈಗ.
0: ಹೌದು, ಸಾಂಪ್ರದಾಯಿಕ ಅಂತ ಹೇಳುವಾಗ ಮುಂದೆ ಹೇಗೆ ಮಾಡ್ತಿದ್ರು ಅದೇ ರೀತಿಯಲ್ಲಿ ಆಗ್ಬೇಕು. ಒಂದು ಚೂರು ನಾವು ಚೇಂಜಸ್ ಮಾಡಿದ ಕೂಡ ಅದು ಸಾಂಪ್ರದಾಯಿಕ ರೀತಿಗೆ ಬರ್ತದೋ ಇಲ್ವೋ ಅಂತ ಅದು ಜನರಿಗೆ ಬಿಟ್ಟದು, ಆಲೋಚನೆ ಮಾಡುದು.
1: ಅದೇ ಹಿಂದಿನ ಕಾಲದಲ್ಲಿ ಗೋಡೆಗೆ ಸಗಣಿ ಸಾರಿಸಿ ಅದರ ಮೇಲೆ ಅದು ಆ ಕಲೆಯನ್ನ ಬಿಡಿಸುವಂತದ್ದಿದೆಯಲ್ಲ, ಅದು ನೋಡುವುದಕ್ಕೂ ಕೂಡ ಬಹಳ ಒಂದು ಅದ್ಭುತವಾಗಿತ್ತು.
0: ಹೌದು.
1: ಈಗ ಮೇಡಮ್, ನೀವು ಆರಂಭದಲ್ಲಿ ಮಾಡಿದಂತಹ ಆ ಕಲೆಗೆ ಯಾವ ರೀತಿಯ ಒಂದು ಪ್ರೋತ್ಸಾಹ ಸಿಕ್ಕಿತ್ತು ನಿಮಗೆ?
0: ಇನಿಷಿಯಲ್ ಸ್ಟಾರ್ಟ್ ಮಾಡುವಾಗ ಯಾವಾಗ್ಲೂ ಮನಸ್ಸಿನಲ್ಲಿ ಒಂದು ಅಳುಕಿರ್ತದೆ.
1: ಹೌದು, ಭಯ
0: ಅಂದ್ರೆ ಇದನ್ನು ನಾನು ಉಳಿಸ್ಲಿಕ್ಕಾಗ್ತದ, ಬೆಳೆಸ್ಲಿಕ್ಕಾಗ್ತದ, ಜನರಿಗೆ ಅದು ಇಷ್ಟ ಆಗ ಇಲ್ವಾ ಅಂತ ಆ ಒಂದು ಅಳುಕಿರ್ತದೆ. ಯಾಕೆಂದ್ರೆ ನಾನು ಏನು ಮಾಡ್ತಿದ್ದೆ ಅದನ್ನೆಲ್ಲ ಬಿಟ್ಟು ನಾನು ಈ ಶೈಲಿಯನ್ನು ಹಿಡಿದವಳು. ಎಕ್ಸಿಬಿಷನ್ ನಾನು ಒಂದು ಕಡೆಯಲ್ಲಿ ಮಾಡ್ತೇನೆ, ಇನಾಗ್ರೇಷನ್ಗೆ ಬಂದವರಿಗೆ ಇಷ್ಟ ಆದವರು ಮತ್ತೆ ಬಾಯಿಂದ ಬಾಯಿಗೆ ಆ ಮಾತು ಹೋಗ್ತದೆ, ಚಿತ್ರಗಳು ಒಳ್ಳೆದಿವೆ ನೋಡ್ಲೇಬೇಕಾದದ್ದು ಅಂತ. ಆದ್ರೆ ಅದಕ್ಕಿಂತ ಮುಂಚೆ ಆಗುವಂತಹ ಪಬ್ಲಿಸಿಟಿ ಉಂಟಲ್ಲ, ಅದು ಮೀಡಿಯಾದವರದ್ದು. ನನಗೆ ಮೀಡಿಯಾದವರದ್ದು ಒಳ್ಳೆ ಸಹಕಾರ ಸಿಕ್ಕಿತ್ತು. ಒಳ್ಳೆ ನನಗೆ ಅಂತ ಹೇಳುವುದಿಲ್ಲ, ಕಾವಿ ಕಲೆಗೆ ಒಳ್ಳೆ ಪಬ್ಲಿಸಿಟಿ ಸಿಕ್ಕಿತ್ತು. ಯಾಕೆಂದ್ರೆ ಕಾವಿ ಕಲೆ ನಾನು ಹೊಸತಾಗಿ ಮಾಡಿದ್ದಲ್ಲ, ನಾನು ಅದನ್ನು ರೀಇಂಟ್ರೊಡ್ಯೂಸ್ ಮಾಡಿದ್ದು. ಯಾವುದು ಮರ್ತೋಗಿದೆ ಪರಿಚಯ ಮಾಡಿ ಕೊಡುದು ಮರಿಬಾರ್ದು ಅಂತ. ಸೊ ಮತ್ತೆ ಎಕ್ಸಿಬಿಷನ್ಗೆ ಬಂದವರು ಅಂದ್ರೆ ತುಂಬಾ ಹಿರಿಯರು, ಆವಾಗ ಅವರು ಹೇಳಿದ್ರು ನಾವು ಇದು ನಮ್ಮ ದೇವಸ್ಥಾನದಲ್ಲಿ ನೋಡಿದ್ದೇವೆ ಅಂದ್ರೆ ಅವರಿಗೆ ಏನೋ ಒಂದೊಮ್ಮೆ ಖುಷಿ, ಬಿಕಾಸ್ ದೇ ಕುಡ್ ರಿಲೇಟ್ ಟು ದ ಆರ್ಟ್. ಅಂದ್ರೆ ಅವರು ಅವರ ಯೂತ್ ನಲ್ಲೆಲ್ಲ ಈ ವರ್ಕ್ಸ್ ಅನ್ನೆಲ್ಲ ನೋಡಿದ್ದಾರೆ. ಮಕ್ಕಳಿಗೆ ಏನಾಯ್ತಂತ ಹೇಳಿದ್ರೆ ಬಾಕಿ ಎಲ್ಲ ಆರ್ಟ್ ಫಾರ್ಮ್ ಬಗ್ಗೆ ಗೊತ್ತಿತ್ತು, ಇದೊಂದು ಏನೋ ಹೊಸತ್ತು ಅದು ಕಲಿಬೇಕಂತ ಒಂದು ತವಕ ಮಕ್ಕಳಲ್ಲಿ. ಅದಕ್ಕೆ ಸರಿಯಾಗಿ ಎಕ್ಸಿಬಿಷನ್ಗೆ ಬಂದ ಶಿಕ್ಷಕರು ಅಥವಾ ಸ್ಕೂಲ್ ಕಾಲೇಜ್ ಮ್ಯಾನೇಜ್ಮೆಂಟ್ ನವರು ಫ್ಯಾಕಲ್ಟಿ ಅವರು ಯಾರು ಬಂದಿದ್ದಾರೆ ಅವರಿಗೂ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಯ್ತು. ಸೊ ಅವರು ನನ್ನನ್ನು ಅಪ್ರೋಚ್ ಮಾಡಿದ್ರು. ಸೊ ನನಗೆ ಯಾರ್ಯಾರು ಅಪ್ರೋಚ್ ಮಾಡಿದ್ರು ಈ ವರ್ಕ್ಶಾಪ್ ಮಾಡಲಿಕ್ಕೆ ನಾನು ಎಲ್ಲ ಕಡೆ ಒಪ್ಪಿಕೊಂಡೆ. ಆ ರೀತಿ ನನಗೆ ಒಂದು ಅಪರ್ಚುನಿಟಿ ಸಿಕ್ತು. ಬರೀ ಎಕ್ಸಿಬಿಷನ್ ಮಾಡಿ ಇದನ್ನು ರಿವೈವ್ ಮಾಡಿದ್ದಂತ ಹೇಳುವುದಿಲ್ಲ, ಆದರೆ ಪ್ರತಿಯೊಂದು ಶಾಲೆ ಹೋಗಿ ಆ ಮಕ್ಕಳಿಗೆ ಹೇಳಿಕೊಡುದು, ಅದರ ಬಗ್ಗೆ ಮಾತಾಡುದು, ನಾನು ಮಾಡಿದ ವರ್ಕ್ಸ್ ತೋರಿಸುದು. ಸೊ ಅದು ನನಗೆ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು. ಸೊ ಇದೆಲ್ಲ ನನಗೆ ಪೂರ್ವವಾಗಿ ಕಾವಿ ಕಲೆಯ ಪುನರುತ್ಥಾನಕ್ಕಾಗಿ ಇದೊಂದು ಒಳ್ಳೆ ಅವಕಾಶ ಸಿಕ್ತು.
1: ಹಾಗೆ ಹಾಗಾದ್ರೆ ನೀವೀಗ ಹಿಂದೆ ಇದ್ದಂತಹ ನಿಮ್ಮ ಈ ಆರ್ಟ್ ಫಾರ್ಮ್ಗಳನ್ನ ನೀವು ಹಾಗಾದ್ರೆ ಬಿಟ್ಟು ಬಿಟ್ರ? ಈಗ
0: ಸಂಪೂರ್ಣವಾಗಿ ಯಾವುದೇ ಬಿಡ್ಲಿಕ್ಕೆ ಆಗುದಿಲ್ಲ. ಈಗ ಯಾರಾದ್ರೂ ಕೇಳಿಕೊಂಡು ಬಂದ್ರೆ ಇಂಥದೊಂದು ಮಾಡಿಕೊಡ್ತೀರಾ ಅಂತ ಹೇಳಿದ್ರೆ ಮಾಡಿಕೊಡ್ತೇನೆ ಆರ್ಟ್ ವರ್ಕ್, ಇಲ್ಲ ಅಂತಲ್ಲ.
1: ಯಾವ್ದೆಲ್ಲ ಮಾಡ್ತಾ ಇದ್ರೆ?
0: ನಾನು ಮುಂಚೆ ಆಯಿಲ್ ನಲ್ಲಿ ಮಾಡ್ತಿದ್ದೆ, ವಾಟರ್ ಕಲರ್ ಮಾಡ್ತಿದ್ದೆ, ಪೆನ್ಸಿಲ್ ಶೇಡಿಂಗ್, ಚಾರ್ಕೋಲ್ ವರ್ಕ್, ಎಲ್ಲ ವರ್ಕ್ಸ್ ಮಾಡ್ತಾ ಇದ್ದೆ. ಆದ್ರೆ ಈಗ ನಂದು ಆರ್ಟಿಗೆ ನಾನು ಯಾವ್ದು ಟೈಮ್ ಡಿವೋಟ್ ಮಾಡ್ತೇನೆ ಅದು 99% ಫುಲ್ ಕಾವ್ಯ ಕಲೆಗೆ.
1: ಈಗ ಸಾಮಾನ್ಯವಾಗಿ ಈ ಗೋಡೆಯಲ್ಲಿ ಬಿಡಿಸುವಂತಹ ಈ ಕಲೆ ಅಂದ್ರೆ ಒಂದು ರೀತಿಯಲ್ಲಿ ಇದು ಕಡಿಮೆಯಾಗ್ತಾ ಇರುವುದಕ್ಕೆ ಕಾರಣಗಳು ಏನಿರಬಹುದು ಅಂತ ಹೇಳ್ತೀರಿ?
0: ಮೊದಲೇ ಹೇಳಿದಾಗೆ ಈಗ ಅದು ಪುನರುತ್ಥಾನದಲ್ಲಿದೆ. ಅಳಿವಿನಂಚಿನಲ್ಲಿರುವಾಗ ಅದರ ಹಲವು ಕಾರಣಗಳಿವೆ. ಏನಂತ ಹೇಳಿದ್ರೆ, ಮೊದಲು ದೇವಸ್ಥಾನದ ಗೋಡೆಯ ಮೇಲೆ ಇರುವಂತಹ ಚಿತ್ರಗಳನ್ನು ಎಷ್ಟು ಮಂದಿ ನೋಡ್ತಾರೆ ಅಂತ. ಹೋಗ್ತೇವೆ, ದೇವರಿಗೆ ನಮಸ್ಕಾರ ಹಾಕ್ತೇವೆ, ನಮ್ಗೆ ಏನು ಬೇಕು ಅದನ್ನೆಲ್ಲ ಕೇಳ್ತೇವೆ, ವಾಪಸ್ ಬರ್ತೇವೆ ಅಲ್ವಾ. ಆದ್ರೆ ಅದು ಯಾಕೆ ಮಾಡಿದಾರಂತ ನಾವು ಯಾವತ್ತೂ ಒಂದು ದಿನ ಸಹ ಆಲೋಚನೆ ಮಾಡಲಿಲ್ಲ. ಈಗ ಒಂದು ಮಗುವಿಗೆ ರಾಮಾಯಣದ ಕತೆ ಕೂತ್ಕೊಂಡು ಜಬರ್ದಸ್ತಿ ಹೇಳುವುದರಲ್ಲಿ, ಮತ್ತೆ ಆ ದೇವಸ್ಥಾನದ ಸುತ್ತಲೂ ಹೋಗುವಾಗ ಆ ಚಿತ್ರಗಳ ಮೂಲಕ ನೀವು ಹೇಳಿಕೊಡುವಲ್ಲಿ ತುಂಬಾ ವ್ಯತ್ಯಾಸ ಉಂಟು. ಅದರ ಬಗ್ಗೆ ನಮ್ಗೆ ಅರಿವಿಲ್ಲ ಅಲ್ವಾ. ಸೊ ಒಂದು ಕಾರಣ ಅದು. ಮತ್ತೆ ಮೊದಲೇ ಹೇಳಿದ ಹಾಗೆ 16ನೇ ಶತಮಾನದಲ್ಲಿ ಸದಾ ಎಲ್ಲ ಕಡೆ ಈ ಕಾವ್ಯಕಲೆ ರಾರಾಜಿಸುತ್ತಿದ್ದವು ಅಲ್ವಾ. ತುಂಬಾ ಹೇರಳವಾಗಿರುವಾಗ ನಮ್ಗೆ ಅದರದ್ದು ವ್ಯಾಲ್ಯೂ ಗೊತ್ತಿರುವುದಿಲ್ಲ. ಯಾವ್ದಾದ್ರೂ ಹೊಸತ್ತು ಬಂದ ಕೂಡಲೇ ನಮ್ಮ ಗಮನ ಮತ್ತೆ ನಮ್ಗೆ ಕಲಿಯುವ ತವಕ ಅದರ ಬಗ್ಗೆ ಇರ್ತದೆ. ಇದನ್ನು ಉಳಿಸ್ಬೇಕು, ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಇರುವುದಿಲ್ಲ. ಅದು ಎರಡನೇದು. ಮೂರಿದು, ಹೊಸ ಕಲೆಗಳಿಗೆ ಬೇಡಿಕೆ ಜಾಸ್ತಿ ಬರುವಾಗ, ಈ ಕಲೆಗೆ ಬೇಡಿಕೆ ಕಮ್ಮಿ ಕಮ್ಮಿ ಆಗ್ತಾ ಬರುವಾಗ ಅದು ಅಲ್ಲಿಗೆ ನಿಂತು ಹೋಯ್ತು.
1: ಹೌದು.
0: ಏನಾಗ್ತದಂತ ಹೇಳಿದ್ರೆ, ಯಾವ ಕಲೆಯು ನನ್ನ ಹೊಟ್ಟೆ ತುಂಬುದಿಲ್ಲ, ಅದನ್ನು ಆ ವಿಷಯವನ್ನು ನಾನು ನನ್ನ ಮಕ್ಕಳಿಗೆ, ಅಂದ್ರೆ ಆ ಮಕ್ಕಳಿಗೆ ಅಷ್ಟು ಇಂಟ್ರೆಸ್ಟ್ ಇರಬೇಕು, ಇಲ್ದಿದ್ರೆ ಪೇರೆಂಟ್ಸ್ ಅವರಾಗಿ ಹೇಳಿಕೊಡ್ತಾರೆ
1: ಏನಾಗ್ಲಿಕ್ಕೆ
0: ಇಲ್ಲ ಅಂತ ಅಲ್ವಾ. ಅದು ಒಂದು ಕಾರಣ ಇರ್ಬೋದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಯಾವಾಗ್ಲೂ ಓರಲ್ ಟ್ರೆಡಿಷನ್, ತಂದೆಯಿಂದ ಮಗನಿಗೆ, ಮೊಮ್ಮಗನಿಗೆ ಬಾಯಿ ಮಾತಿನಲ್ಲಿ ಪಾಸ್ ಆಗುವಂತ ವಿಷಯಗಳು ಅಲ್ವಾ. ಸೊ ನಮ್ಗೆ ಎಲ್ಲಿ ಕೂಡ ಹೆಚ್ಚಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಕಾವ್ಯಕಲೆ ಹೇಗೆ ಮಾಡ್ತಿದ್ರು ಅಂತ ರಿಟರ್ನ್ ಡಾಕ್ಯುಮೆಂಟೇಶನ್ ನಮ್ಗೆ ಎಲ್ಲಿ ಸಿಗ್ಲಿಲ್ಲ. ಈಗ ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ಯಾವ್ದಾದೊಂದು ಆಧಾರ ಬೇಕು ಅಲ್ವಾ.
1: ಹೌದು.
0: ನಮ್ಗೆ ಲೇಟ್ ಕೃಷ್ಣಾನಂದ್ ಕಾಮತ್ ಅವರು ಬರೆದ ಬುಕ್, ಎರಡು ಬುಕ್ಸ್ ಉಂಟು, ಕೊಂಕ್ನ್ಯಾಲಿ ಕಾಗಲ ಮತ್ತೆ ಕಾವಿಕಲೆ ಅಂತ. ಅದು ಎರಡು ಒಂದು ರೆಫರೆನ್ಸಿಗೆ ಬಿಟ್ರೆ ಬೇರೆ ಯಾವ ಬುಕ್ಗಳು ಸಿಗ್ತಾ ಇಲ್ಲ ಈಗ ಸದ್ಯಕ್ಕೆ. ಸೊ ಅದು ಒಂದು ರೀಸನ್. ಮತ್ತೆ ಇನ್ನೊಂದು, ದೇವಸ್ಥಾನದಲ್ಲಿ ಇದ್ದ ಆಡಳಿತ ವರ್ಗದವರು ಮತ್ತೆ ಆ ಊರಿನ ಜನರು ಅದನ್ನು ಉಳಿಸ್ಬೇಕಂತ ಅವರು ಮನಸ್ಸು ಮಾಡಬೇಕಿತ್ತು ಅಲ್ವಾ. ಅವರು ಮನಸ್ಸು ಮಾಡಿದ್ರೆ ಇದನ್ನು ಉಳಿಸುವ ಕಾರ್ಯ ಬಹಳ ಸುಲಭ ಆಗ್ತಿತ್ತು. ಇದೆಲ್ಲ ಹಲವಾರು ಕಾರಣಗಳು.
1: ಅಂದ್ರೆ ಒಂದು ರೀತಿಯಲ್ಲಿ ದೇವಸ್ಥಾನವನ್ನ ರೀಬಿಲ್ಟ್ ಮಾಡುವಾಗ ಹಳೆಗಳು
0: ಜೀರ್ಣೋದ್ಧಾರ ಆಗುವಾಗ ಅದರ ಬಗ್ಗೆ ಅರಿವು ಜಾಗೃತಿ ಇಲ್ಲ ಅಂತ ಆದ್ರೆ ಎಲ್ಲ
1: ನೆಲಕಚ್ಚಿ ಹೋಗ್ತದೆ. ಹೌದು. ಈಗ ಈ ಕಾವ್ಯಕಲೆಯ ಬಗ್ಗೆ ನೀವು ಒಂದು ಸಂಶೋಧನೆಗೆ ಕೂಡ ಇಳಿದಿದ್ದೀರಿ, ಯಾವೆಲ್ಲ ಈ ಸಂಶೋಧನೆಯ ಫಲಿತಗಳು ಯಾವ ರೀತಿಯಲ್ಲಿ ಬರ್ತಾ ಇದೆ ಮೇಡಮ್?
0: ಸಂಶೋಧನೆ ಇದರಲ್ಲಿ ನಮ್ಗೆ ಫಸ್ಟ್ ಏನಂತ ಹೇಳಿದ್ರೆ, ಕಾವ್ಯಕಲೆ ಗೋವಾದಿಂದ ಹಿಡಿದು ಎಲ್ಲೆಲ್ಲಿ ಇದೆ ಅಂತ ಫಸ್ಟ್ ನಾವು ಅದನ್ನು ಹುಡುಕಬೇಕಾಗತ್ತೆ. ಮತ್ತೆ ಕೆಲವೆಲ್ಲ ಮೆಮೊರೈಸ್ಡ್ ಅಕೌಂಟ್ಸ್, ಈಗ ಹಿರಿಯರು ಏನು ಹೇಳ್ತಾರೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿಕೊಳ್ಳೋದು, ಎಲ್ಲಿ ನೋಡ್ತೇವೆ ಅದನ್ನು ನಾವು ಚಿತ್ರೀಕರಿಸಿ ಅದನ್ನು ಡಾಕ್ಯುಮೆಂಟೇಶನ್ ಮಾಡೋದು, ಏನು ಉಳಿದಿದೆ ಅದರದ್ದು ಡಾಕ್ಯುಮೆಂಟೇಶನ್ ಮಾಡು, ಮತ್ತೆ ಇದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗ್ಬೋದು ಅದನ್ನು ನಾವು ಒಂದು ಕನ್ಕ್ಲೂಷನ್ ಅಂತ ಹೇಳ್ಬೋದು. ಅದು ಕಾವ್ಯಕಲೆ ಎಲ್ಲಿಂದ ಪ್ರಾರಂಭವಾದದ್ದು, ಯಾಕೆ ಬೇರೆ ಬೇರೆ ಕಡೆಯಲ್ಲಿ ಹೋಯಿತು, ಇದೆಲ್ಲ ಇಟ್ಸ್ ಅ ಪಾರ್ಟ್ ಆಫ್ ದ ರಿಸರ್ಚ್ ವರ್ಕ್.
1: ಅಳಿವಿನಂಚಿನಲ್ಲಿ ಇರತಕ್ಕಂತಹ ಈ ಸಾಂಪ್ರದಾಯಿಕ ಕಲೆಯನ್ನ ಉಳಿಸುವಲ್ಲಿ ನಾವು ಏನೆಲ್ಲ ಪ್ರಯತ್ನಗಳನ್ನ ಮಾಡಬಹುದು ಮೇಡಮ್?
0: ಪ್ರಯತ್ನ ಅಂತ ಏನಂತ ಹೇಳಿದ್ರೆ, ಫಸ್ಟ್ ಅಂಡ್ ಫೋರ್ಮೋಸ್ಟ್ ಕಾವ್ಯಕಲೆದು ಪುನರುತ್ಥಾನ ಆಗಿದೆ. ಆದ್ರೂ ನಾನು ಈಗ ಕಾವ್ಯಕಲೆ ಅಂತಲ್ಲ, ಯಾವುದೇ ಅಳಿವಿನಂಚಿನಲ್ಲಿರುವ ಕಲೆಯನ್ನು ಹೇಗೆ ಉಳಿಸಬಹುದು ಅಂತ ನನ್ನ ಮನಸ್ಸಿನಲ್ಲಿ ಫಸ್ಟ್ ಏನಂತ ಹೇಳಿದ್ರೆ, ಕಲೆಯನ್ನು ಉಳಿಸುವ ಜವಾಬ್ದಾರಿ ಯಾವಾಗ್ಲೂ ಇನ್ನೊಬ್ಬರದ್ದು, ಆ ಮನೋಭಾವ ಯಾವತ್ತೂ ಇರಬಾರ್ದು.
1: ಹೌದು
0: ಅಲ್ವಾ. ಎರಡನೇದು, ಅದನ್ನು ಉಳಿಸುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ನನ್ನಿಂದಲೇ ಪ್ರಾರಂಭ ಆಗ್ಬೇಕು, ಅದನ್ನು ಉಳಿಸಬಲ್ಲೆ ಅನ್ನೋ ವಿಶ್ವಾಸವೂ ನನ್ನಲ್ಲಿ ಇರಬೇಕು. ಆ ವಿಶ್ವಾಸದ್ರೆ ಅದಕ್ಕೆ ಪೂರಕವಾಗಿ ನಮ್ಗೆ ಪ್ರೋತ್ಸಾಹಿಸುವವರು, ಸಹಾಯ ಮಾಡುವವರು, ಅದರಲ್ಲಿ ಆಸಕ್ತಿ ಉಳ್ಳವರು ಸಮಾಜದಲ್ಲಿ ನಮ್ಗೆ ಸಿಕ್ಕೇ ಸಿಗ್ತಾರೆ. ಇಲ್ಲ ಅಂತಲ್ಲ, ಆ ಮೊದಲ ಹೆಜ್ಜೆ ನಮ್ಮಿಂದಲೇ ಪ್ರಾರಂಭ ಆಗ್ಬೇಕು.
1: ಹೌದು.
0: ಎರಡನೇದು, ಯಾವುದೇ ಕಲೆಯಾಗ್ಲಿ ನೀವು ಶಾಲೆಯಲ್ಲಿ ಮಾತ್ರ ಅಲ್ಲ, ಶಾಲಾ ಕಾಲೇಜು ಬಿಟ್ಟು ಬೇರೆ ಬೇರೆ ಕಡೆ ಇಂಥ ಕಾರ್ಯಾಗಾರ ನೀವು ಹಾಕಿಕೊಳ್ಳೇಬೇಕು. ಆವಾಗ ಕೇವಲ ಶಾಲಾ ಮಕ್ಕಳು ಅಥವಾ ಶಿಕ್ಷಕರಲ್ಲ, ಹೆತ್ತವರು, ಊರಿನ ಜನರು ಇದರಲ್ಲಿ ಪಾಲ್ಗೊಳ್ಬೇಕು. ಅದರ ಬಗ್ಗೆ ಅವರಿಗೆ ಅರಿವಾಗಬೇಕು. ಅದನ್ನು ಹೇಗೆ ಉಳಿಸಬಹುದು ಅಂತ ಅವರ ಮನಸ್ಸಿಗೆ ಬರಬೇಕು. ಯಾಕೆಂದ್ರೆ ಇದು ಎಲ್ಲ ಒಬ್ಬರಿಂದ ಆಗುವಂತ ಕೆಲಸ ಅಲ್ಲ. ಸೊ ಇದರ ಬಗ್ಗೆ ಅವೇರ್ನೆಸ್ ಜನರಲ್ ಪಬ್ಲಿಕ್ಗೆ ಕೂಡ ಬರಬೇಕು. ಅದು ಬರಬೇಕಾದ್ರೆ ಇಂಥ ವರ್ಕ್ಶಾಪ್ಸ್ ನೀವು ಹಲವಾರು ಕಡೆ ಹಾಕಿಕೊಳ್ಳಲೇಬೇಕು. ಒಂದು ಮತ್ತೆ ಈಗ ಕೆಲವು ಕಲೆ ಹೆಚ್ಚಾಗಿ ಇದು ನಾವು ದೇವಸ್ಥಾನದಲ್ಲಿ ನೋಡುವಂಥದ್ದು ಅಲ್ವಾ. ಆವಾಗ ದೇವಸ್ಥಾನದ ಆಡಳಿತ ವರ್ಗದವರು ಜನರು ಎಲ್ಲಿ ಇದಕ್ಕೆ ಕೈಗೂಡಿಸಿದರೆ ಇದೇನು ದೊಡ್ಡ ಸಮಸ್ಯೆ ಅಲ್ಲ. ಇದು ನಮ್ಮ ಪೀಳಿಗೆ ಅಲ್ಲ, ಮುಂದಿನ ಹಲವಾರು ಪೀಳಿಗೆಗೆ ಕೂಡ ನೋಡ್ಲಿಕ್ಕೆ ಸಿಗ್ತದೆ. ಆವಾಗ ಅಟ್ಲೀಸ್ಟ್ ಈಗ ಯಾವುದು ಒರಿಜಿನಲ್ ಉಳಿದಿದೆ ಅದನ್ನು ಕೂಡ ಉಳಿಸ್ಕೊಳ್ಳಬಹುದು ಅಂತ ನನ್ನ ಅನಿಸಿಕೆ.
1: ಆಗ್ಲೇ ಹೇಳಿದಿರಿ ಶಾಲಾ ಮಟ್ಟದಲ್ಲಿ ಮತ್ತು ಹೊರಗೆ ಕೂಡ ಇದಕ್ಕೆ ಒಂದಷ್ಟು ತರಗತಿಗಳಾಗಬೇಕು ಅಂತ.
0: ಹೌದು,
1: ನಮ್ಮಲ್ಲಿ ಈಗ ನೋಡಿದ್ರೆ ನಮ್ಮ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವಂತಹದ್ದು ಡ್ರಾಯಿಂಗ್ ಏನು ಅಂತ ಹೇಳಿದ್ರೆ ರೆಡಿಮೇಡ್ ಚಿತ್ರಗಳನ್ನ ಮಾಡಿ ಅದಕ್ಕೆ ಬಣ್ಣ ಬಳಿಯುವಂತದ್ದು ಬೇಸಿಕ್. ನಂತರ ಸ್ವಲ್ಪ ಮುಂದೆ ಹೋದ್ರೆ ಪೆನ್ಸಿಲ್ ಡ್ರಾಯಿಂಗು ಮತ್ತೆ ಬೇರೆ ಬೇರೆ ಡ್ರಾಯಿಂಗ್ ಗಳನ್ನ ಕಲಿಸ್ತಾರೆ. ಆದ್ರೆ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಈ ರೀತಿಯ ನಮ್ಮ ಪುರಾತನ ಕಲೆಯಾದಂತಹ ಕಾವ್ಯ ಕಲೆಯನ್ನ ಅಳವಡಿಸುವ ಬಗ್ಗೆ ನೀವೇನು ಹೇಳ್ತೀರಿ?
0: ಅಳವಡಿಸಿಕೊಂಡ್ರೆ ತುಂಬಾ ಒಳ್ಳೇದು, ಇಲ್ಲ ಅಂತ ಹೇಳುದಿಲ್ಲ. ಈಗ ಸಾಧಾರಣ ಎಲ್ಲಾ ಶಾಲೆಯಲ್ಲಿ ಕಲಾ ಶಿಕ್ಷಕರು ಮಕ್ಕಳಿಗೆ ನಮ್ಮ ಭಾರತೀಯ ಇಂತಹ ಕಲೆಗಳನ್ನು ಹೇಳಿಕೊಡ್ತಾ ಇದ್ದಾರೆ, ಮಕ್ಕಳು ಕಲಿತಾ ಇದ್ದಾರೆ. ಆದ್ರೆ ಅವರಿಗೂ ಒಂದು ಲಿಮಿಟೇಷನ್ಸ್ ಇರ್ತದೆ. ಯಾಕೆಂದ್ರೆ ಅವರಿಗೆ ಸಿಗುವಂತಹ ಏನು ಸಮಯ ಉಂಟು ಅದರಲ್ಲಿ ಎಲ್ಲ ಹೇಳಿಕೊಡೋದು ಸಾಧ್ಯ ಇಲ್ಲ. ಸೊ ಮುಂದಕ್ಕೆ ಈ ಮಕ್ಕಳಿಗೆ ಆಸಕ್ತಿ ಬೆಳೆದಲ್ಲಿ ಅವರು ಕಲಾಶಾಲೆಗಳಿಗೆ ಹೋಗಿ ಮತ್ತೆ ಇದನ್ನ ಅವರು ಆಯ್ಕೆಯನ್ನಾಗಿ ಇಟ್ಟುಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೋದು.
1: ಈಗ ಮೇಡಮ್, ಇದನ್ನ ಈ ಒಂದು ಕಲೆಯನ್ನ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸುವಲ್ಲಿ ಯಾವ ಪ್ರಯತ್ನಗಳನ್ನ ಮಾಡಬಹುದು ಅಂತ ಹೇಳ್ತೀರಿ?
0: ಮೊದಲನೆಯದಾಗಿ ಈ ಕಲೆಯ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ರಾಷ್ಟ್ರೀಯ ಮಟ್ಟದಲ್ಲಿಯೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ. ಮತ್ತೆ ಹೆಚ್ಚು ಹೆಚ್ಚು ಕಾವ್ಯ ಕಲೆಯಲ್ಲಿ ಪ್ರದರ್ಶನ ಆಗಬೇಕು.
1: ತುಂಬಾ ಕಡಿಮೆ ಇದೆ ಅಲ್ಲ,
0: ಅಂದ್ರೆ ಮಾಡುವವರೇ ಕಮ್ಮಿ ಅಲ್ಲ.
1: ಹೌದು,
0: ಮಾಡುವವರೇ ಕಮ್ಮಿ. ಅದೇನಾಗತ್ತಂತ ಹೇಳಿದ್ರೆ ಏಕವರ್ಣೀಯ ಚಿತ್ರ ಆದ್ರಿಂದ ಅದು ನೀವು ಬೇರೆ ಚಿತ್ರಗಳೊಟ್ಟಿಗೆ ಇದ್ರೆ ಇದು ಕಣ್ಣಿಗೆ ಕಾಣುದಿಲ್ಲ.
1: ಹೌದು,
0: ಅದಕ್ಕೆ ಸಹ ತುಂಬಾ ಕನ್ಸ್ಟ್ರೇಂಟ್ಸ್ ಉಂಟು ಅಲ್ವಾ?
1: ಹೌದು, ಖಂಡಿತ.
0: ಮತ್ತೆ ಅದರಲ್ಲಿ ನಿಮ್ಗೆ ಅಭಿರುಚಿ ಇದ್ರೆ ಮಾತ್ರ ಆ ಲೆವೆಲ್ಗೆ ಮಾಡ್ಲಿಕ್ಕೆ ಆಗ್ತದೆ. ನಾವು ಯಾರನ್ನಾದ್ರೂ ಫೋರ್ಸ್ ಮಾಡಿ ಇದನ್ನೇ ಮಾಡು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಾನ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ನನ್ನ ಪ್ಯಾಷನ್, ಆದ್ರಿಂದ ನಾನು ಇಷ್ಟು ತನಕ 17 ವರ್ಷ ಆದ್ರೂ ನಾನು ಅದನ್ನೇ ಮಾಡ್ತಾ ಇದ್ದೇನೆ. ಆ ಪ್ಯಾಷನ್ ಇದ್ರೆ ಮಾತ್ರ ಸಾಧ್ಯ. ಸುಮ್ಮನೆ ಅದು ಉಳಿಸ್ಬೇಕು ಅಂತ ಯಾರ್ಯಾರಿಗೂ ನಾವು ಫೋರ್ಸ್ ಮಾಡಿ ಕಲಾಕೃತಿ ಮಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ.
1: ಹೌದು. ಈಗ ನಿಮ್ಮ ಮನೆಯಲ್ಲಿ ಇದನ್ನ ಬಿಡಿಸಿದ್ದೀರಾ? ಹೇಗೆ?
0: ಗೋಡೆ ಮೇಲೆ ನಾನು ಖಂಡಿತ ಮಾಡಲಿಲ್ಲ, ನಾನು ಕ್ಯಾನ್ವಸಿನ ಮೇಲೆಯೇ ಮಾಡುದು. ಯಾಕೆಂದ್ರೆ ಗೋಡೆ ಮೇಲೆ ಮಾಡಬೇಕಾದ್ರೆ ತುಂಬಾ ಕನ್ಸ್ಟ್ರೇಂಟ್ಸ್ ಇರುತ್ತೆ. ಮತ್ತೆ ಈ ರೀತಿ ಮಾಡಿದ್ರೆ ನಾನು ಹೆಚ್ಚಾಗಿ ಆರ್ಡರ್ಸ್ ತೆಗೆದುಕೊಳ್ಳೋದು. ಸೊ ಇದಕ್ಕೆ ಬೇಡಿಕೆ ಬಹಳಷ್ಟು ಇದೆ ಈಗ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ. ನನಗೆ ದೇಶ ವಿದೇಶಗಳಿಂದ ಆರ್ಡರ್ಸ್ ಬರ್ತದೆ, ಅದನ್ನು ಮಾಡಿ ಕೊಡೋದು ನಾನು. ಆವಾಗ 10 ಹಲವು ಹೋಗ್ತದಲ್ಲ, ಅದರ ಬಗ್ಗೆ ಅವೇರ್ನೆಸ್ ಆಗತ್ತೆ ಮತ್ತೆ ಜನರಿಗೂ ಇಷ್ಟವೂ ಆಗತ್ತೆ. ಸೊ ಗೋಡೆ ಮೇಲೆ ಮಾಡೋದಕ್ಕಿಂತ ನಾನು ಮೊದಲೇ ಹೇಳಿದ ಹಾಗೆ ನಾನು ಕ್ಯಾನ್ವಸ್ ಮೇಲೆ ಪ್ರಿಫರ್ ಮಾಡ್ತೇನೆ.
1: ಈಗ ಕಾವ್ಯ ಕಲೆಯಲ್ಲಿ ಯಾವೆಲ್ಲ ಚಿತ್ರಗಳನ್ನ ಮಾಡಬಹುದು ಅಂತ ಹೇಳ್ತೀರಿ ಹೊಸದಾಗಿ?
0: ಅದು ಆ ಆರ್ಟಿಸ್ಟ್ಗೆ ಬಿಟ್ಟದ್ದು, ಅವರ ಕ್ರಿಯೇಟಿವಿಟಿಗೆ ಏನು ನಿಲುಕ್ತದೆ ಅದು ಮಾಡುವಂಥದ್ದು. ನನಗೆ ಮಾತ್ರ ನಮ್ಮ ರಾಮಾಯಣ ಮಹಾಭಾರತ, ನಾನು ಮೊದಲೇ ಹೇಳಿದ ಹಾಗೆ ಪುರಾಣಗಳಿಂದ ವಿಷಯವನ್ನು ಆಯ್ದು ಮಾಡಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಯಾಕೆಂದ್ರೆ ಎಷ್ಟು ಕಥೆಗಳು ಸಿಗ್ತವೆ ಅಂತ ಹೇಳಿದ್ರೆ ನನ್ನ ಈ ಒಂದು ಜನ್ಮದಲ್ಲಿ ಅದು ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಮತ್ತೆ ನಾವು ಕೇಳದ ಕಥೆಗಳು ಮತ್ತೆ ತುಂಬಾ ಮಕ್ಕಳಿಗೆ ವ್ಯಾಲ್ಯೂಸ್ ಇಂಪಾರ್ಟ್ ಮಾಡುವಂತ ಕಥೆಗಳೆಲ್ಲ ಇದೆ. ಸೊ ನಾನು ಹೆಚ್ಚಾಗಿ ಅಂತ ವಿಷಯಗಳನ್ನೇ ಆಯ್ದು ಮಾಡ್ಲಿಕ್ಕೆ ತುಂಬಾ ಇಷ್ಟಪಡ್ತೇನೆ.
1: ಒಂದು ವಿಶೇಷ ಕಲೆ.
0: ಹೌದು,
1: ನಮ್ಮ ಸಾಂಪ್ರದಾಯಿಕ ಶೈಲಿಯ ಕಾವ್ಯ ಕಲೆಯ ಪರಿಚಯವನ್ನ ಮಾಡಿಕೊಟ್ರಿ. ಒಂದು ರೀತಿಯಲ್ಲಿ ಅಳಿದು ಹೋಗ್ತಾ ಇರುವಂತಹ ಒಂದು ಕಲೆಯನ್ನ ಮತ್ತೆ ಉಳಿಸುವಂತಹ ಪ್ರಯತ್ನದಲ್ಲಿ ನೀವಿದ್ದೀರಿ. ನಿಮ್ಮ ಎಲ್ಲ ಹೊಸ ಪ್ರಯತ್ನಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.
0: ಧನ್ಯವಾದ.
2: ಇದುವರೆಗೆ ಕಾವ್ಯ ಕಲೆಯ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಕಲಾವಿದೆ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ.
3: ಇದು ಇಂದಿನ ವನಿತಾ ವಿಹಾರ.
4: ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
5: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 12:30.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
7: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
8: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
7: ಜಾಹೀರಾತು ಮುಖಾಂತರ
8: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
7: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
8: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
7: ಡಯಲ್ ಮಾಡಿ 8700-01-4242
8: 8700-01-4242.

ಕೆಳಗರೇ, ಈ ಸಂಜೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಬಗ್ಗೆ ನೋಡೋದಾದರೆ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳನ್ನು ಕೇಳುವರಿ. ಇನ್ನು 5:30 ಯುವವಾಣಿಯಲ್ಲಿ ತುತ್ತಿಗೊಂದು ಮಾರ್ಗ ಪ್ರಸಾರವಾಗಲಿದೆ. ಸ್ವಯಂ ಉದ್ಯೋಗಗಳನ್ನು ಪರಿಚಯಿಸುವ ಕಾರ್ಯಕ್ರಮವಿದು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶುದ್ಧ ನೀರಿನ ಘಟಕ ನಡೆಸುವ ಪಿ ಹರೀಶ್ ರೆಡ್ಡಿಯವರು. ಪ್ರಸ್ತುತಪಡಿಸಲಿದ್ದಾರೆ ವೆಂಕಟೇಶ್ ಹೋಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 6:15 ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ವಡ್ಲೂರು ಗ್ರಾಮದ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ಪ್ರಸ್ತುತಪಡಿಸಲಿದ್ದಾರೆ ವೀರೇಶ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈ ಸಂಜೆ 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಕೇಳಿವಿರಿ. ಮುಂಗಾರು ಹಂಗಾಮಿನ ವಿವಿಧ ಬೆಳೆ ಪದ್ಧತಿಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎಂಎ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನವನ್ನು. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳಿರುತ್ತವೆ. ನಂತರ ಪೇಟೆ ಧಾರಣೆ. ಏಳು 20 ಜನಪದ ಸಂಗೀತದಲ್ಲಿ ಕೇಳುವಿರಿ. ಯಲಬುರ್ಗಾ ತಾಲೂಕಿನ ಲಿಂಗನಬಂಡಿ ಗ್ರಾಮದ ಹಿರೇ ಹನುಮಂತ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು. 7:45 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ಗುಮಗೇರ ಗ್ರಾಮದ ಮೊಹಮ್ಮದ್ ಮುಸ್ತಫಾ ಮತ್ತು ಸಂಗಡಿಗರಿಂದ ರಿವಾಯಿತ ಪದಗಳನ್ನು ಆರಿಸುವಿರಿ. ಇನ್ನು 9:15 ಪ್ರಚಲಿತ ವಿದ್ಯಮಾನಗಳನ್ನು ಕೇಳಿವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ ಆಟಗಾರ್ತಿ ಸೋನಿಕಾ ಗೌಡ ಅವರೊಂದಿಗೆ ಸಂದರ್ಶನವಿರುತ್ತದೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾಜ್ಯವ್ಯಾಪಿಲಿ ಕಾರ್ಯಕ್ರಮ ಮೂಡಿಬರುವುದು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಜಾದೇವಿಯವರ ಗಾಯನವಿರುತ್ತದೆ. ಇನ್ನು 9:30 NDA ಸರ್ಕಾರ 12 ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. ಇವಿಷ್ಟು ಈ ಸಂಜೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವಾಯಿತು. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಮೂಡಿಬರುವುದು.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕಣ್ಣಿನ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನವಿದೆ. ನಂತರ ಮೆದುಳು ಚುರಕ್ಕೆ ಚಿಕಿತ್ಸೆ ಕುರಿತು ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ ಇದೆ. ಕಾರ್ಯಕ್ರಮ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಇವತ್ತು ನಾವು ಕಣ್ಣಿನ ಆಧುನಿಕ ಚಿಕಿತ್ಸಾ ವಿಧಾನದಲ್ಲಿ ಈ ಲೇಜರ್ ಚಿಕಿತ್ಸೆಯ ಮಹತ್ವದ ಬಗ್ಗೆ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆಯಲ್ಲಿ ಮಾಹಿತಿ ಪಡಿತೇವೆ. ಅದೇ ರೀತಿ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೂಡ ಕೇಳ್ತೀವಿ. ಮೊದಲಿಗೆ ಜೊತೆಗಿದ್ದಾರೆ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು, ಕಣ್ಣಿನ ಸರ್ಜನ್ ಮತ್ತು ವಿಜ್ಞಾನಿಗಳು ಕೂಡ. ಸರ್ ನಮಸ್ಕಾರ.
2: ನಮಸ್ಕಾರ.
1: ಈಗ ನಾವು ಕಣ್ಣಿನ ಅದರ ದೃಷ್ಟಿಯನ್ನು ಉತ್ತಮಪಡಿಸಲಿಕ್ಕೆ ಬೇರೆ ಬೇರೆ ರೀತಿಯಾದಂತಹ ತಂತ್ರಜ್ಞಾನ ಈಗ ಬಂದಿದೆ ಅಂತ ಹೇಳಿ ಕೇಳ್ತಾ ಇರ್ತೀವಿ. ಆದರೆ ಖುದ್ದಾಗಿ ನಾವು ಯಾವಾಗ ಅನುಭವಕ್ಕೆ ಅಥವಾ ನಮಗೆ ನೇರವಾಗಿ ವೈದ್ಯರು ಹೇಳಿದಾಗ ಗೊತ್ತಾಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಈ ಸಾಂಪ್ರದಾಯಿಕ ರೀತಿಯಲ್ಲಿ ಮೊದಲು ಹೇಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತಾಯಿದ್ರು, ಆಧುನಿಕ ರೀತಿಯಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ಅನ್ನೋದನ್ನು ನೋಡೋಣ. ಮೊದಲಿಗೆ ತಾವು ಸಾಂಪ್ರದಾಯಿಕ ರೀತಿಯಲ್ಲಿ ಏನೇನು ಯಾವ್ಯಾವ ರೀತಿಯ ಶಸ್ತ್ರಚಿಕಿತ್ಸೆ ನಡೀತಾ ಇತ್ತು ಅದ್ರ ಬಗ್ಗೆ ಹೇಳಿ ಸರ್.
2: ನಾವು ಹಿಸ್ಟಾರಿಕಲಿ ತಗೊಂಡ್ರೆ ನಾನು ಹೇಳೋದು ಒಂದು ಕ್ಲೋಸ್ ಟು ಅರೌಂಡ್ 2000 ವರ್ಷದ ಹಿಂದಿಂದ ಶುರು ಮಾಡಿದ್ರು. ನಮ್ಮ ಚರಕ ಶುಶ್ರುತ ಟೈಮಿಂದ ನಾವು ಇವತ್ತುವರೆಗೂ ತಗೊಂಡ್ರೆ ಅವರ ಚರಕ ಸಮಿತದಲ್ಲೇ ಬರೆದಿದ್ದಾರೆ ಕಣ್ಣಿನ ಕಣ್ಣಿನ ಸರ್ಜರಿ ಹೇಗೆ ಮಾಡೋದು, ಹೇಗೆ ನಾವು ಪರೆ ತೆಗೆಯೋದು ಅಂತ. ಅದ್ರ ಹಿಂದೆ ಹೋದ್ರೆ ಈಜಿಪ್ಟ್ ಅಲ್ಲಿ ಪಿರಮಿಡ್ ಅಲ್ಲಿ ಈ ಸರ್ಜರಿನ ಕೆತ್ತಿದ್ದಾರೆ ಪಿರಮಿಡ್ ಅಲ್ಲಿ. ಹೌ ದೇ ವರ್ ಡೂಯಿಂಗ್ ಸರ್ಜರಿ ಅಂತ ಅಂದ್ರೆ ನಮ್ಮ ಈ ಸರ್ಜರಿ ಇಟ್ಸ್ ನಾಟ್ ವಾಟ್ ವಿ ಫೌಂಡ್ ಲಾಸ್ಟ್ 20-50 years ಅಲ್ಲ, ಐಮ್ ಟಾಕಿಂಗ್ ಅಬೌಟ್ 3000 years ಬ್ಯಾಕ್. ನಮ್ಮ ಪಿರಮಿಡ್ಸ್ ಇಂದನೂ ಬರುವಂತ ಅಲ್ಲೂ ಬರೆದಿದ್ದಾರೆ. ಸೊ ಆವಾಗಿಂದ ಇವಾಗವರೆಗೂ ಟ್ರಾನ್ಸಿಷನ್ ಏನಾಯ್ತು ಅಂದ್ರೆ, ಫಸ್ಟ್ ಹ್ಯೂಮನ್ ಸ್ಕಿಲ್ ವಾಸ್ ಇನ್ವಾಲ್ವ್ ಅಂದ್ರೆ ನಮ್ಮ ಸ್ಕಿಲ್ಡ್ ಇರುತ್ತಿತ್ತು, ಬಟ್ ಕ್ರೂಡ್ ಆಗಿರ್ತಾ ಇತ್ತು. ಅಂದ್ರೆ ತೆಗೆಯೋದು ನಮ್ಮ ಬಾಲ್ಯ ದೃಷ್ಟಿ ನಮ್ ಯಾವ ಸಣ್ಣ ಏಜ್ ಅಲ್ಲಿ ಇರ್ತಿತ್ತು ಆ ದೃಷ್ಟಿ ಬರ್ತಿರ್ಲಿಲ್ಲ. ಬಟ್ ಓವರ್ ಟೈಮ್ ಟೆಕ್ನಾಲಜಿ ಸ್ಟಾರ್ಟೆಡ್ ಬಿಕಮಿಂಗ್ ಸೋ ಬೆಟರ್. ನಮ್ಮ ಪರ್ಫೆಕ್ಟ್ ವಿಷನ್ ಅನ್ನೋದು ನಾವು ಹೇಳ್ತೀವಲ್ಲ, ನಾನು ಚಿಕ್ಕದಿರುವಾಗಿರ್ಬೇಕಾಗಿತ್ತು, 10 ವರ್ಷದಲ್ಲಿ ನಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ನಾನು ಬರ್ತಾ ಕಮ್ಮಿ ಆಯಿತು. ಬಟ್ ನೀವು 60 ವರ್ಷದಾದಾಗ ಇಮ್ಯಾಜಿನ್, ನಾನು ಮಾಡೋ ಸರ್ಜರಿ ಅದೇ 10 ವರ್ಷದ ಬಾಲ್ಯ ದೃಷ್ಟಿ ಕೊಟ್ಟರೆ ಯಾವ ಥರ ಇರ್ಬೋದು. ಇವತ್ತಿನ ದಿನ ದಟ್ ಈಸ್ ವಾಟ್ ಇಟ್ ಇಸ್. ಇವತ್ತು ನೋಡಿ ನೀವು ಈಗ ನಮ್ಮ ಬಿಗ್ ಮೀಟಿಂಗ್ಸಲ್ಲಿ ನೋಡಿ ಅಥವಾ ದೊಡ್ಡ ದೊಡ್ಡ ಕಾನ್ಫರೆನ್ಸಸ್ಸಲ್ಲಿ ನೋಡಿ ಅಥವಾ ನಮ್ಮ ಓನ್ ಪಾರ್ಲಿಮೆಂಟಲ್ಲಿ ನೋಡಿ, ಈಗ ವೆರಿ 75-80 PA ಆದವರು ವಿದೌಟ್ ಗ್ಲಾಸಸ್ ಇಟ್ಕೊಂಡು ಓದ್ತಾ ಇರ್ತಾರೆ. 45 ಇರೋರು ಓದ್ಲಿಕ್ಕಾಗಲ್ಲ. ದೇರ್ ಆಲ್ ಈ ಥರ ಅಡ್ವಾನ್ಸ್ ಸರ್ಜರೀಸ್ ಅಲ್ಲಿ ಏನಾಗಿದೆ, ಕಂಪ್ಲೀಟ್ಲಿ ನೀಡ್ ಆಫ್ ಗ್ಲಾಸಸ್. ಮುಂಚೆ ಗ್ಲಾಸ್ ಹಾಕ್ತಿದ್ದೋನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಅಂಡ್ ಇಟ್ ಗಿವ್ಸ್ ಯು ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್.
1: ಅದೇ ಈಗ ನಾವು ಅಂತಿದ್ವಿ ನಾವು ಚಿಕ್ಕವರಾಗಬೇಕಿತ್ತು ಅಂತ ಹೇಳ್ತೀವಿ, ಆದ್ರೆ ಕಣ್ಣ ದೃಷ್ಟಿಯಲ್ಲಿ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬೇಕಾದ್ರೆ ಚಿಕ್ಕವರಾಗಬಹುದು, ಆದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಅಂದ್ರೆ ಈಗ 16 ವರ್ಷದ ಹಿಂದಕ್ಕೆ ಹೋಲಿಕೆ ಮಾಡಿದಾಗ ಈಗ ತುಂಬಾನೇ ಸುಧಾರಣೆ ಆಗಿದೆ. ನಾವು ತುಂಬಾ ಹಿಂದೆ ಅಂತಂದ್ರೆ ಇತಿಹಾಸ ಕೇಳಲಿಕ್ಕೆ ಬಹಳ ಒಂಥರ ರೋಚಕವಾಗಿರುತ್ತೆ. ತಾವು ಹೇಳ್ತಾ ಇರೋ ವಿಷಯಗಳು ಆಗ್ಲೂ ಕೂಡ ಕಣ್ಣು ದೃಷ್ಟಿಯನ್ನ ಚೆನ್ನಾಗಿ ಮಾಡ್ಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ರು ಅಂತ ಅನ್ನೋದು ಗೊತ್ತಾಗತ್ತೆ. ಹೆಂಗೆ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂಶೋಧನೆಗಳು ಆಗಿದ್ದಾವೆ, ಮನುಷ್ಯ ಸತತವಾಗಿ ಏನಾದರೂ ಒಂದು ಮಾಡ್ತಾನೆ ಬಂದಿದ್ದಾನೆ ಅಂತ ಅನ್ನೋದಕ್ಕೆ ಒಂದು ಕಥೆಯನ್ನು ನಾವು ತಿಳ್ಕೊಂಡಂಗಾಯ್ತು. ಈಗ ಬಾಲ್ಯಾವಸ್ಥೆಯ ಥರ ವಯಸ್ಸು 60 ಆದ್ರೂ ಹೆಂಗಾಗಿ ಕಾಣಬೇಕು ಅಂತಂದ್ರೆ, ಬಹುಶಃ ಈ ಕಣ್ಣಿನ ಸುಧಾರಣೆ ಹೇಗೆ ಆಗಿದೆ, ಏನೇನು ಮಾಡ್ತಾ ಇದ್ದೀರಾ
2: ಈಗ? ಈಗ ಲೇಸರ್ಸ್ ಈಗ ಮುಂಚೆ ಅರ್ಧ ಗಂಟೆ ಒಂದೊಂದ್ ಗಂಟೆ ಇದ್ದಿದ್ದೀಗ 4-6 ನಿಮಿಷದಲ್ಲಿ ಮುಗಿಯುತ್ತೆ.
1: ನೋಡಿ,
2: ಪವರ್ ಕರೆಕ್ಷನ್ ಅನ್ನೋದು ಹೇಳ್ತೀವಿ ನಮ್ಮ ಈಗ 21-45-50 ವರ್ಷ ಇರೋರ್ಗು ನಮ್ ಗ್ಲಾಸ್ ಹಾಕ್ಬೇಡು ಅಂದ್ರೆ 2-2.5 minutes ಅಂದ್ರೆ ನಿಮ್ಗೆ ನಾವು ಪ್ರೋಗ್ರಾಮ್ ಮುಗಿಸುವಷ್ಟೊತ್ತಿಗೆ ಒಂದ್ 3 ಜನಕ್ಕೆ ಸರ್ಜರಿ
1: ಆಗಿರುತ್ತೆ.
2: ಆ ತರ ಡೈನಮಿಕ್ಸ್ ಬಂದಿದೆ
1: ನೋಡಿ. ಅದೇ ಆ ಕಾರಣಕ್ಕಾಗಿನೇ ಒಂದೇ ಸಲಕ್ಕೆ 100+ ಜನರ ಸರ್ಜರಿಗಳನ್ನ ಮಾಡಿ ದಾಖಲೆ ಮಾಡಿದಂತಹ ಕಣ್ಣಿನ ತಜ್ಞ ಮೋದಿಯವರು ನೆನಪಿದೆ.
2: ಹೌದು, ಆ ಕಾಲದಲ್ಲಿ ಅವರು ಬಹಳ ಕಷ್ಟಪಟ್ಟು ಶ್ರಮೆ ಪಟ್ಟಿದ್ರು. ಆ ಕಾಲದಲ್ಲಿ ಟೆಕ್ನಾಲಜೀಸ್ ಬೇರೆ ಇತ್ತು. ಇವತ್ತಿನ ದಿನ ಅವ್ರು ಇದ್ದಿದ್ರೆ ಕೂಡ ಡಬಲ್ಡ್ ಸೇಮ್ ಅಮೌಂಟ್ ಆಗ್ತಿತ್ತು ಅನ್ಸುತ್ತೆ.
1: ಸರ್, ಈಗ ಈ ಲೇಸರ್ ಚಿಕಿತ್ಸೆ AI ತಂತ್ರಜ್ಞಾನದ ಮೂಲಕವಾಗಿನೂ ಕೂಡ ಕಣ್ಣಿನ ಸರ್ಜರಿಯನ್ನ ಮಾಡಬಹುದೇನೋ ಅಂತ ನಿಮ್ಮಿಂದ ಈಗ ತಿಳ್ಕೋಬೇಕು. ಏನು ಸರ್
2: ಈಗ ಇವತ್ತು ಇವತ್ತಿನ ದಿನ ಲೇಸರ್ಸ್ ಯಾವ ತರ ಅಡ್ವಾನ್ಸ್ಮೆಂಟ್ ಆಗಿದೆ ಅಂದ್ರೆ, ಸೇಫ್ಟಿ ನೆಟ್ ಅನ್ನೋದು ಹೇಳ್ತೀವಿ ನಾವು. ಸೇಫ್ಟಿ ನೆಟ್ ಡ್ರಿವನ್ ಬೈ ಮೋರ್ ಆಫ್ ಹೌ ಗುಡ್ ದ ಲೇಸರ್ ವಿದೌಟ್ ಡ್ಯಾಮೇಜಿಂಗ್ ಅನ್ವಾಂಟೆಡ್ ಸ್ಟ್ರಕ್ಚರ್ಸ್, ಅದೊಂದು. ಆಮೇಲೆ ಎಲ್ಲಾನು ಇಮೇಜ್ ಬೇಸ್ಡು, ಎಲ್ಲ ನೀವು AI ಅದು ಇದು ಎಲ್ಲ ಹಾಕ್ಬಿಟ್ಟು ಇಟ್ಸ್ ಆಲ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಪ್ರಿಡಿಕ್ಟೇಬಲ್. ಪ್ರಿಡಿಕ್ಟೇಬಲ್ ಅಂದ್ರೆ ಯಾರು ದೇವರಲ್ಲ. ಒಂದು ನಮ್ ಕಣ್ಣಿನ ಮೇಲೆ ನಾವು ಮಾಡ್ಕೊಂಡಾಗ್ಲೂ ನಮ್ ಮೇ ಗೋ ರಾಂಗ್, ಬಟ್ ಏನಂದ್ರೆ ಪ್ರಿಡಿಕ್ಟೇಬಿಲಿಟಿ ಹ್ಯಾಸ್ ಇನ್ಕ್ರೀಸ್ ಅ ಗ್ರೇಟ್ ಡೀಲ್ ಅಂಡ್ ಮೆಷಿನ್ಸ್ ಹ್ಯಾವ್ ಬಿಕಮ್ ವೆರಿ ಸ್ಮಾರ್ಟ್ ನೌ.
1: ಈಗ ಒಂದ್ ನಾಲ್ಕೈದು ನಿಮಿಷದಲ್ಲೇನೆ ಸರ್ಜರಿ ಮಾಡಬಹುದು ಅಂತ ವಿಷಯ ಹೇಳ್ತಾ ಇದ್ರಿ. ಸರ್ಜರಿನೂ ಮುಗಿದು ಬಿಡುತ್ತೆ, ಆದ್ರೆ ಆ ರೋಗಿ ಕೂಡಲೇ ಮನೆಗೆ ಹೋಗಿ ಮತ್ತೆ ಎಂದಿನಂತೆ ತನ್ನ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಬಹುದಾ? ಅವನ ಗುಣಮುಖ ಆಗುವಿಕೆಯ ಸಮಯದ ಬಗ್ಗೆ ನಾವು ಭಯ ಪಟ್ಕೊಳ್ತೀವಿ.
2: ಅದೇ ನಮಗೆ ಹೇಳ್ತಾರೆ ಬಂದವರು, ಸರ್ ಇದು ಬೇಗ ಆಗತ್ತೆ ಬಟ್ ನಾನು ಗುಣಮುಖ ಆಗೋದು ಯಾವಾಗ? ನೆಸ್ಟೇ ಮೋಸ್ಟ್ ಆಫ್ ಇಟ್, ಬಿಕಾಸ್ ಮುಂಚೆ 8-10 mm ಕಣ್ಣಲ್ಲಿ ಓಪನ್ ಮಾಡಿ ತೆಗಿತಾ ಇದ್ವಿ. ಇವತ್ತು ಹಾರ್ಡ್ಲಿ 2-1.5-2 mm ಅಂದ್ರೆ ನಮ್ಮ ಪೆಂಟಿಪಸ್ಟು ದೊಡ್ಡ ಇನ್ಸಿಷನ್, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡ ಇನ್ಸಿಷನ್ ಅಲ್ಲಿ ಸರ್ಜರಿ ಆಗೋಗ್ಬಿಡುತ್ತೆ. ಅವಾಗ ಏನಂದ್ರೆ ಇಮ್ಯಾಜಿನ್ ಹೀಲಿಂಗೇ ಇರೋದಿಲ್ಲ. ನಾವು ಲೇಸರ್ ಮಾಡ್ತೀವಿ ಪವರ್ ಕರೆಕ್ಷನ್ಗೆ, ಅದು ಹಾಗೆ ಮೈಕ್ರೋ ಇನ್ಸಿಷನ್ ಅಂತ ಹೇಳ್ತೀವಿ. ಹಾರ್ಡ್ಲಿ ಏನು ಇದಿಲ್ದೇನೆ ದೇ ಕಮ್ ಬ್ಯಾಕ್ ಟು ವರ್ಕ್ ವೆರಿ ಫಾಸ್ಟ್
1: ಅಲ್ವಾ? ಹಾಗಾಗಿ ಗಾಯನೇ ಆಗಲ್ಲ ಅಂತಂದ್ಮೇಲೆ ಅದಕ್ಕೆ ಯಾಕೆ ಬಹಳ ಸಮಯ ಬೇಕು?
2: ಹೌದು, ಈಗ ಮುಂಚೆ ಒಂದು ಆಪರೇಷನ್ ಆದ್ರೆ ಒಂದೊಂದ್ ತಿಂಗಳು ಕತ್ಲೆ ಕೋಣೆಯಲ್ಲಿ ಅದು ಇದು ಕುಟ್ಕೊಂಡಿರೋರು ಏನು ಕೆಲಸ ಮಾಡ್ತಿರ್ಲಿಲ್ಲ, ಒಂದ್ ರೀತಿಯಲ್ಲಿ ರೆಸ್ಟ್ ಆಗೋದು ಅವ್ರೆಲ್ಲಾರ್ಗು ವಯಸ್ಸಾದವ್ರಿಗೆ. ಬಟ್ ಇವತ್ ಆ ತರ ಇಲ್ಲ, ಇವತ್ ಮೋಸ್ಟ್ ಆಫ್ ಮೈ ಪೇಷಂಟ್ಸ್ ನೆಕ್ಸ್ಟ್ ದಿನ ಅವರೇ ಕಾರ್ ಓಡಿಸ್ಕೊಂಡ್ ಬರ್ತಾರೆ. ಆಮೇಲೆ ಕೆಲವರು, ಐ ಆಪರೇಟೆಡ್ ಆನ್ ಅ ಸರ್ಜನ್, ಅವರು ಸರ್ಜರಿ ಮಾಡಿ ನೆಕ್ಸ್ಟ್ ದಿನ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ನನ್ಗೇನ್ ರೆಸ್ಟ್ ಬೇಡ, ನೆಕ್ಸ್ಟ್ ದಿನ ಅವರೇ ಒಳ್ಳೆ ಸರ್ಜರಿ ಮಾಡಿದ್ರು. ಸೊ ದಿಸ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್.
1: ಈಗ ಸರ್ಜರಿ ಹೆಂಗೆ ಅಂದ್ರೆ, ಇವಾಗ ಸ್ಪೆಕ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮುಖಕ್ಕೆ, ಒಳ್ಳೆ ಅಂದ ಅದು ಇರಬೇಕು ಅಂತಂತ ಹೇಳಿ ಅಂತಾರೆ ಕೆಲವರು. ಆಮೇಲೆ ಆಧುನಿಕ ತಂತ್ರಜ್ಞಾನ ಎಷ್ಟು ಬೆಳೆದಿದೆ ಅಂದ್ರೆ, ನೀವೆಲ್ಲ ಗ್ಲಾಸನ್ನೇ ಹಾಕಬಾರ್ದು ಆ ರೀತಿಯಲ್ಲಿ ಕೂಡ ಮಾಡ್ತಾ ಇದ್ದೀರಾ. ಸೊ ಅದು ಏನಂದ್ರೆ, ರೋಗಿಗೆ ಗ್ಲಾಸ್ ಹಾಕಿದ್ರೇ ಏನೋ ಒಂಥರ ರಕ್ಷಣೆ ಇದ್ದಂಗಿರುತ್ತೆ, ಅದೇ ಇರಲಿ ಅಂತ ಕೆಲವರು ಅಂತಾರೆ. ಇಲ್ಲ, ನನಗೆ ಚೆನ್ನಾಗಿ ಕಾಣಬೇಕಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ಗಳೇ ಹಾಕ್ಬಿಡ್ಬೇಕು ಅಂತೇಳಿ. ಈ ಇದರ ಒಂದು ಅನುಭವ ಮತ್ತೆ ಇದರ ಸುರಕ್ಷತೆ ಅದ್ರ ಬಗ್ಗೆ ಹೇಳಿ ಸರ್.
2: ಈಗ ಗ್ಲಾಸಸ್ ಅನ್ನೋದು ಎಷ್ಟೇ ನಮ್ಗೆ ಒಂಥರ ಕವಚ ಇದ್ದಾಗ ಇದ್ರೂ ಇಟ್ ಈಸ್ ಅ ಹ್ಯಾಂಡಿಕ್ಯಾಪ್. ಈಗ ನೀವು ನಾವ್ ಸ್ಕೂಲ್ಗೆ ಹೋಗುವಾಗ ನಿಮ್ ಸ್ಕೂಲ್ ಫೋಟೋ ನೋಡಿ, ಯಾರೋ ಒಬ್ಬ ಗ್ಲಾಸ್ ಹಾಕ್ತಿದ್ದ, ಇಬ್ರು ಹಾಕ್ತಿದ್ದ, ಅವನ್ನ ಒಳ್ಳೆ ನಾವ್ ಏನೇನೋ ಅವನ್ನ ಹಿಯಾಳಿಸ್ತಿದ್ವಿ, ಸೋಡಾ ಗ್ಲಾಸ್ ಓದಿದ್ದು ಅಂತ. ಇವತ್ ನೋಡಿ, ಇಬ್ರು ಗ್ಲಾಸ್ ಹಾಕಲ್ಲ, ಉಳ್ದವರೆಲ್ಲ ಗ್ಲಾಸ್ ಹಾಕಿರ್ತಾರೆ. ಸೊ ಅದು ಏನಂದ್ರೆ, ನಮ್ ಬಾಡಿ ಇಸ್ ಗೆಟಿಂಗ್ ಹ್ಯಾಂಡಿಕ್ಯಾಪ್. ಇನ್ನೊಂದು, ಗ್ಲಾಸ್ ಹಾಕ್ದಾಗ ವಿಷನ್ ಕ್ಲಿಯರ್ ಇದ್ರೂ ಇಟ್ ಈಸ್ ನಾಟ್ ದ ಪರ್ಫೆಕ್ಟ್ ವಿಷನ್ ವಾಟ್ ಯು ಹ್ಯಾವ್ ಟು ಸಿ. ಕಾಂಟ್ರಾಸ್ಟ್ ಲೋ ಇರುತ್ತೆ, ಮ್ಯಾಗ್ನಿಫಿಕೇಶನ್ ಇರುತ್ತೆ, ನಾವ್ ನೋಡೋದು ನೀವು ನೋಡೋದು ಮ್ಯಾಗ್ನಿಫಿಕೇಶನ್ಸ್ ಅಲ್ಲಿ ಬೇರೆ ಇರುತ್ತೆ. ಮೂರನೇ, ಕಲರ್ ವೇರಿಯಬಿಲಿಟೀಸ್ ಇರುತ್ತೆ, ಕಾಂಟ್ರಾಸ್ಟ್ ವೇರಿಯಬಿಲಿಟಿ ಇರುತ್ತೆ, ನೈಟ್ ಅಲ್ಲಿ ವಿಷನ್ ಬೇರಿಯರ್ಸ್ ಇರುತ್ತೆ. ಸೊ ವೆನ್ ಯು ಡೂ ಇಟ್ ಇನ್ ಅ ನಾರ್ಮಲ್ ಫಿಸಿಯೋಲಾಜಿಕಲ್ ವೇ, ಎಲ್ಲ ನಾನು ಹೇಳಿದ್ನಲ್ಲ ಈ ಪಾಯಿಂಟ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಅದು ನಮ್ಮ ಕವಚ ಇದ್ರೂ ಯು ಫೀಲ್ ಲೈಕ್ ಯುವರ್ ಇಂಟೆಲೆಕ್ಚುಯಲ್ ಫೀಲ್ ಬರುತ್ತೆ, ಅದು ಬರುತ್ತೆ ಅಂತ. ಬಟ್ ಇದ್ರೂ ಯು ಆರ್ ನಾಟ್ ಸೀಯಿಂಗ್ ದ ವರ್ಲ್ಡ್ ಇನ್ ದ ರೈಟ್ ವೇ. ಯುವರ್ ವರ್ಲ್ಡ್ ಇಸ್ ಆಲ್ವೇಸ್ ಅ ಡಿಸ್ಟಾರ್ಟೆಡ್ ಕಂಪೇರ್ ಟು ವಾಟ್ ಯು ಥಿಂಕ್. ಅಂದ್ರೆ ನಾವು ಅನ್ಕೊಂಡಿರೋದ್ಕಿಂತ ನಾವು ಡಿಸ್ಟಾರ್ಟೆಡ್ ಇರುತ್ತೆ, ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ.
1: ಹಾಗಾಗಿ ಕಾಂಟ್ಯಾಕ್ಟ್ ಲೆನ್ಸ್ ತುಂಬಾ ಒಳ್ಳೇದಂತೀರಾ?
2: ಕಾಂಟ್ಯಾಕ್ಟ್ ಲೆನ್ಸ್ ಸೀ ಡಿಪೆಂಡ್ಸ್ ಆನ್ ದ ಪರ್ಸನ್. ಕಾಂಟ್ಯಾಕ್ಟ್ ಲೆನ್ಸಸ್ ಗೆಟ್ಸ್ ಮಚ್ ಬೆಟರ್ ವಿಷನ್. ಗ್ಲಾಸಸ್ ಅಲ್ಲಿ ತುಂಬಾ ದಿ ಹೋಲ್ ಮ್ಯಾಗ್ನಿಫಿಕೇಶನ್ ಫ್ಯಾಕ್ಟರ್ಸ್ ಬೇರೆ ಇರುತ್ತೆ, ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ. ಲೇಸರ್ಸ್ ಈಗ ಬಂದಿದಾವೆ, ಅಡ್ವಾನ್ಸ್ ಲೇಸರ್ಸ್, ಇದರಲ್ಲಿ ಬಹಳ ಕಮ್ಮಿ.
1: ಹಾಗಾದ್ರೆ ಬರೋ ದಿನಗಳಲ್ಲಿ ಈ ಹೇಗೆ ಬದಲಾವಣೆ ಆಗ್ತಾ ಆಗ್ತಾ ಬಂತು, ಇನ್ನು ಏನು ಬದಲಾವಣೆ ಆಗತ್ತೋ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನೀವು ಎಲ್ಲ ವಿಜ್ಞಾನಿಗಳು ಸತತವಾಗಿ ಏನಾದರೂ ಒಂದು ಪ್ರಯೋಗದಲ್ಲಿ ತೊಡಗಿರ್ತೀರಿ. ಈಗ ತಾನೇ ಕೇಳ್ಪಟ್ಟೆ ತಾವು ಈ ವಿಷಯವನ್ನು ಹೇಳಲಿಕ್ಕೆ ಹೊರಟಿದ್ರಿ. ಏನಂದ್ರೆ, ಒಂದು ಕಣ್ಣೀರಿನಲ್ಲಿ ಆ ಒಂದು ಹನಿನಲ್ಲಿ ಪರೀಕ್ಷೆ ಮಾಡಿ ಆ ಕಣ್ಣಿಗೆ ಏನು ರೋಗ ಬಂದಿದೆ ಅದನ್ನ ತಿಳಿಸಬಹುದಂತ.
2: ಬಯೋಮಾರ್ಕರ್ಸ್ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ಬಾಡಿಯಲ್ಲಿ ಇರೋದು ಎಲ್ಲ ಸೆಕ್ರೀಟ್ ಆಗುತ್ತೆ, ಕಣ್ಣೀರು, ಸ್ವೆಟ್, ಸಲೈವಾ, ಬ್ಲಡ್, ಎಲ್ಲ ಕಡೆಲೂ ಯೂರಿನ್ ಅಲ್ಲಿ ಏನೇನಿದೆ ಎಲ್ಲ ಎಕ್ಸ್ಕ್ರೀಟ್ ಆಗಿ ಸೆಕ್ರೀಟ್ ಆಗ್ತಾ ಇರುತ್ತೆ. ಅದ್ರಲ್ಲಿ ಏನೇನು ಸೆಕ್ರೀಟ್ ಆಗುತ್ತೆ ಅಲ್ಲಿ ಪಿಕಪ್ ಮಾಡ್ಬೋದು. ಕಣ್ಣೀರಿಂದನೂ ಹಾಗೆ ಎಲ್ಲ ರೀತಿಯಿಂದ ಪಿಕಪ್ ಮಾಡ್ಬೋದು. ನಮ್ಮ ಎಲ್ಜಮಿಯರ್ಸ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ ಇವಾಗ ಪಾರ್ಕಿನ್ಸನ್, ಎಲ್ಜಮಿಯರ್ಸ್ ಪ್ರೋಟೀನ್ಸ್ ಡಿಟೆಕ್ಟ್ ಆಗುತ್ತೆ ಅದರಲ್ಲಿ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಪ್ರೋಟೀನ್ ಡಿಟೆಕ್ಟ್ ಆಗುತ್ತೆ. ಸೊ ಅದನ್ನ ನಾವು ರಿಯಲ್ ಆಗೋದ್ರ ಬಗ್ಗೆ ಒಂದು ಸ್ಟ್ರಾಂಗ್ ಆಗೋದನ್ನ ಪ್ರೋಟೋಕಾಲ್ ಪ್ರಾಜೆಕ್ಟ್ ಮಾಡಿದ್ರೆ ಇಟ್ ಕ್ಯಾನ್ ಬಿಕಮ್ ಲೈಕ್ ಯುವರ್ ನೆಕ್ಸ್ಟ್ ಬ್ಲಡ್ ಅಂದ್ರೆ ಇಟ್ ಇಸ್ ಈಸಿಯರ್ ಆಲ್ಸೋ.
1: ಈಸಿಯರ್ ಅಲ್ವಾ ನೋಡಿ, ನಾವು ರಕ್ತ ಪರೀಕ್ಷೆ ಅಂತ ಹೇಳ್ತೀವಿ ಇವಾಗ ಕಣ್ಣಿನ ಆರೋಗ್ಯಕ್ಕೆ ಕಣ್ಣೀರಿನ ಪರೀಕ್ಷೆ. ಒಟ್ಟು ಮಾತಾಡ್ತಾ ಹೋದ್ರೆ ತುಂಬಾನೇ ವಿಸ್ತಾರ ಆಗುತ್ತೆ ವಿಷಯ. ಆಧುನಿಕ ತಂತ್ರಜ್ಞಾನ ಬೆಳೆದಂಗೆ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಆದಂಗೆ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ವಿಶೇಷವಾಗಿ

0: ಮಾಡ್ತೀವಿ ಅಂತ ಹೇಳ್ತೀವಿ ಒಂದು. ಇನ್ನೊಂದು, ಮೆದುಳು ಅಕಸ್ಮಾತ್ ನಿಷ್ಕ್ರಿಯಗೊಂಡ್ರೆ ಮುಗೀತು, ಮನುಷ್ಯ ಇದ್ದು ಇರಲಾರ್ದಂಗೆ ಅಂತ ಹೇಳ್ತೀವಿ ಇನ್ನೊಂದು. ಆದ್ರೆ ಈ ಮೆದುಳಿಗೆ ಇನ್ನು ಬೇರೆ ರೀತಿಯಾದಂತಹ ಕೆಲವು ಕಾಯಿಲೆಗಳು ಬರ್ತವೆ. ಅದರಲ್ಲಿ ಮೆದುಳು ಜ್ವರ, ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕಾಗಿರುವಂತಹ ಅಗತ್ಯತೆ ಇದೆ. ಸಿಪಿ ರವಿಕುಮಾರ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸರ್ ನಮಸ್ಕಾರ.
1: ಸರ್ ನಮಸ್ಕಾರ.
0: ಮೆದುಳು ಜ್ವರ ಅಂತ ಅನ್ನೋದು ವಿಶೇಷ ಸರ್, ವೈದ್ಯಕೀಯವಾಗಿ ಮೆದುಳು ಜ್ವರ ಅಂದ್ರೆ ಏನು ಸರ್?
1: ಅದಕ್ಕೆ ಏನಂದ್ರೆ ಒಂದು ಮೆನಿಜಸ್ ಅಂತ ಹೇಳ್ತೀವಿ, ಪೊದರೆಗಳಂತಿವಲ್ಲ, ಒಂದು ಲೇಯರ್ಸ್. ಮೆದುಳಿನ ಸುತ್ತಲೂ ಒಂದು ಮೂರು ಲೇಯರ್ ಇರುತ್ತೆ ಸರ್, ಅದು ಒಳ್ಳೆ ಪ್ಯಾಕಿಂಗ್ ಇದ್ದಂಗೆ ಮೆದುಳನ್ನ ಕಾಪಾಡಕ್ಕೆ, ಅದು ಡಿಫೆನ್ಸ್ ಮೆಕ್ಯಾನಿಸಂ. ಅದಲ್ಲದೆ ಹಲವಾರು ಇದಾವೆ, ಅದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ, ಏನು ಇಮ್ಯುನಿಟಿ ಅಂತ ಹೇಳ್ತೀವಿ. ಅದರ ಜೊತೆಗೆ ವಿತ್ ಇನ್ ದ ಬ್ರೈನ್, ಬ್ರೈನ್ ಒಳಗಡೆನೆ ಹಲವಾರು ಸೆಲ್ಸ್ ಗಳಿದೆ, ಅದನ್ನೆಲ್ಲ ನಮ್ಮ ಇನ್ಫೆಕ್ಷನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಕೆಲವು ಸತಿ ಏನೇ ನಿಯಂತ್ರಣಗಳಿದ್ರೂ ಜೀವನದಲ್ಲಿ ಯಾವುದು 100% ಗ್ಯಾರಂಟಿ ಅಂತಿಲ್ಲ. ಕೆಲವು ಇನ್ಫೆಕ್ಷನ್ ಗಳು ಈ ಎಲ್ಲಾ ನಿರೋಧಕ ಶಕ್ತಿಗಳನ್ನು ಮೀರಿ ಮೆದುಳಿಗೆ ಹೋಗಿ ತೊಂದರೆ ಮಾಡುತ್ತೆ. ಆವಾಗ ಬರುವಂತ ಜ್ವರ ಪರಿಸ್ಥಿತಿಗೆ ಬ್ರೈನ್ ಫೀವರ್ ಅಥವಾ ಮೆನಿಂಜೈಟಿಸ್ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅದು ಸಿಂಪಲ್ ಅನುವಾದ ಏನಂದ್ರೆ ಬ್ರೈನ್ ಫೀವರ್ ಅಂತ. ಸಾಮಾನ್ಯವಾಗಿ ಬೇರೆ ಕಾಯಿಲೆಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ, ಆದ್ರೆ ಇಲ್ಲಿ ಏನಕ್ಕೆ ಇದಕ್ಕೆ ಮಹತ್ವ ಕೊಡಬೇಕು ಅಥವಾ ಸೀರಿಯಸ್ ಆಗಿ ತಗೊಳ್ಬೇಕಂದ್ರೆ, ಒಂದ್ಸತಿ ಇನ್ಫೆಕ್ಷನ್ ಆದ್ರೆ ತೊಂದರೆಗಳಾಗುತ್ತೆ, ತುಂಬಾ ಸೀರಿಯಸ್ ಆಗುತ್ತೆ, ಒಂದು ಜೀವ ಹೋಗುತ್ತೆ. ಎರಡನೇದು ಬದುಕುಳಿದ್ರು ಎಷ್ಟೊಂದು ಜನಕ್ಕೆ ಟ್ರೀಟ್ಮೆಂಟ್ ನಿಧಾನ ಆಗಿದ್ರೆ ಅದರಿಂದ ನಾವೇನ್ ಹೇಳ್ತೀವಿ, ಸಿಕ್ವೆಲ್ ಅಂತ ಹೇಳ್ತೀವಿ. ಅದು ತೊಂದರೆ ಬಿಟ್ಟು ಹೋಗುತ್ತೆ, ಒಂದು ಕರೆ ಆಗ್ಬೋದು ಮೆದುಳಲ್ಲಿ, ಅದರಿಂದ ಫಿಟ್ಸ್ ಬರಬಹುದು. ಕೆಲವರಿಗೆ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಕಿವಿ ಕೇಳಿಸೋದಕ್ಕೆ ತೊಂದರೆ ಆಗ್ಬೋದು. ಕೆಲವು ಮಕ್ಕಳು ಕೂಡಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ತಮ್ಮ ಎಲ್ಲಾ ಶಕ್ತಿಗಳನ್ನ ಕಳ್ಕೊಂಡ್ಬಿಡ್ತಾರೆ. ಬದುಕಿರ್ತಾರೆ, ಆದ್ರೆ ತೊಂದರೆಗಳು ಜಾಸ್ತಿ ಆಗುತ್ತೆ.
0: ಮಕ್ಕಳಿಗೆ ಸಮಸ್ಯೆ ಜಾಸ್ತಿ,
1: ಮಕ್ಕಳಲ್ಲಿ ಮತ್ತೆ ಹಿರಿಯರಲ್ಲಿ ಜಾಸ್ತಿ ತೊಂದರೆ ಆಗುತ್ತೆ.
0: ಓಕೆ, ಏನು ಸರ್ ಈ ರೀತಿಯಾದಂತಹ ತೊಂದರೆಗಳು ಅಂತಂದ್ರೆ ಅದಕ್ಕೆ ಕಾರಣಗಳು ಏನೇನು
1: ಸರ್? ಮೆನಿಂಜೈಟಿಸ್ ಆಗೋದಕ್ಕೆ ಕಾರಣಗಳು ಏನಂತ ಹೇಳಿದ್ರೆ ಮೇನ್ ಆಗಿ ಮೂರ್ ತರ ಇದೆ ಸರ್. ಒಂದು ಬ್ಯಾಕ್ಟೀರಿಯಾ, ಎರಡನೇದು ವೈರಸ್, ಮೂರನೇದು ಫಂಗಸ್. ಇದಲ್ಲದೆ ಟ್ಯೂಬರ್ಕ್ಯುಲೋಸಿಸ್. ಟ್ಯೂಬರ್ಕ್ಯುಲೋಸಿಸ್ ಒಂಥರ ಬ್ಯಾಕ್ಟೀರಿಯಾನೇ, ಅದಕ್ಕೆ ತನ್ನದೇ ಆದ ಒಂದು ಪ್ರಾಪರ್ಟೀಸ್ ಅಂತ ಏನ್ ಹೇಳ್ತೀವಿ, ಡಿಫ್ರೆಂಟ್ ಇರುತ್ತೆ, ಬೇರೆ ತರ ಇದೆ. ಫಂಗಸ್ ಬಹಳ ಬಹಳ ಅಪರೂಪ. ನಾವು ಇತ್ತೀಚೆಗೆ ಫಂಗಸ್ ಅಂದ್ರೆ ಎಲ್ರಿಗೂ ಈ ಬ್ಲಾಕ್ ಫಂಗಸ್ ಅಂತೆಲ್ಲ ಕೇಳಿದ್ವಿ, ಮ್ಯೂಕರ್ಮೈಕೋಸಿಸ್ ಅಂತ ಕೇಳಿದ್ವಿ. ಕೋವಿಡ್ ಟೈಮಲ್ಲಿ ತುಂಬಾ ಪೇಪರ್ ಅಲ್ಲಿ ಬರ್ತಿತ್ತು. ಅದು ಯಾವಾಗ ಬಂತು ಅಂದ್ರೆ ಸ್ಟೀರಾಯ್ಡ್ ತುಂಬಾ ಯೂಸ್ ಮಾಡಿ ತೊಂದರೆ ಆಯ್ತು. ಸಾಮಾನ್ಯವಾಗಿ ಇದು ಬರೋದಿಲ್ಲ. ಯಾರಿಗಾದ್ರೂ ಇಮ್ಯುನಿಟಿ ಕಮ್ಮಿ ಇದ್ರೆ, ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಅಥವಾ ಯಾವ್ದೋ ಒಂದು ಬೇರೆ ಕಾಯಿಲೆಗೆ ತುಂಬಾ ಸ್ಟೀರಾಯ್ಡ್ ತಗೊಂಡಿರ್ತಾರೆ, ಆದ್ರೆ ದಿನನಿತ್ಯ ನೋಡೋದು ಯಾವ್ದಂದ್ರೆ ಬ್ಯಾಕ್ಟೀರಿಯಾ ಮತ್ತೆ ವೈರಸ್ ಮತ್ತೆ ಟಿವಿ. ಟಿವಿನೂ ತುಂಬಾ ಕಡಿಮೆ ಆಗಿದೆ ನಮ್ಮ ದೇಶದಲ್ಲಿ. ಇದು ಟಿಬಿ ಎರಾಡಿಕೇಶನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಕಡಿಮೆ ಆಗಿದೆ, ಆದ್ರೂ ಅದು ಇನ್ನೂ ಇದೆ.
0: ಟಿಬಿ ಸಾಮಾನ್ಯ ನಾವು ಲಂಗ್ಸ್ ಗಳಿಗೆ ಅಥವಾ ಬೇರೆ ಇನ್ನಿತರ ಭಾಗಗಳಿಗೆ ಬರುತ್ತೆ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿರ್ತೀವಿ, ಆದ್ರೆ ಮೆದುಳು ಜ್ವರಕ್ಕೂ ಕೂಡ ಟಿಬಿ ಅದೂ ಒಂದು ಕಾರಣ ಆಗಿರಬಹುದು ಅನ್ನೋ ವಿಷಯ ನೀವು ತಾವು ಹೇಳಿದ್ರಿ. ಈಗ ಸರ್ ಮಕ್ಕಳಿಗೆ ಜ್ವರ ಬಂದಾಗ ಅದು ಜ್ವರ ನೆತ್ತಿಗೇರುದು ಅಂತಾರಲ್ಲ, ಅದೇನು ಅರ್ಥ?
1: ಅದು ಜ್ವರ ನೆತ್ತಿಗೇರೋದು ಅಂತ ಹೇಳಿದ್ರೆ, ಕೆಲವು ಸತಿ ಅದು ಜ್ವರ ಜಾಸ್ತಿ ಆದಾಗ ಮಕ್ಕಳಲ್ಲಿ ಫೆಬ್ರೈಲ್ ಡೆಲಿರಿಯಂ ಅಂತ ಹೇಳ್ತೀವಿ, ಒಂಥರ ಪ್ರೆಗ್ನೆ ತಪ್ಪದಂಗ್ ಮಾಡ ಒಂಥರ ವರ್ತಿಸ್ತಾರೆ. ಇನ್ನೊಂದು ಫೆಬ್ರೈಲ್ ಸೀಜರ್ ಅಂತ ಹೇಳ್ತಾರೆ, ಫಿಟ್ಸ್ ಬರುತ್ತೆ.
0: ಓಕೆ,
1: ಜ್ವರ ಅಲ್ಲ
0: ಅಲ್ಲ ಅಂದ್ರೆ ಜ್ವರ ಜಾಸ್ತಿ ಆಗಿ ಆ ರೀತಿ ವರ್ತಿಸ್ತಾರೆ ಅಂತ ಹೇಳ್ಬಹುದು. ಅದಕ್ಕೆ ಯಾವ್ದೇ ರೀತಿಯಾದಂತ ಭಯ ಪಡುವ ಅವಶ್ಯಕತೆ ಹೇಳಿ ತಾವೆಲ್ಲ ವೈದ್ಯರು ಕೂಡ ಅದ ಆ ವಿಷಯವನ್ನು ಹೇಳ್ತೀರಿ ಸರ್. ಹೇಗೆ ಮತ್ತೆ ಈ ರೀತಿಯಾದಂತಹ ಒಂದು ಜ್ವರ ಇದೆ ಅಂತ ಹೇಳಿ ಪತ್ತೆ ಹಚ್ಚಬೇಕಂದ್ರೆ ಅದಕ್ಕೆ ಕ್ರಮ ಏನು
1: ಸರ್? ಕೆಲವು ಲಕ್ಷಣಗಳಿದೆ ಸರ್, ಪ್ರತಿಯೊಂದು ಜ್ವರನು ಮೆದುಳು ಜ್ವರ ಆಗಲ್ಲ. ಜ್ವರ ಬಂತಾನೆ ಮೆದುಳು ಜ್ವರ ಅಂತ ಅನ್ಕೊಂಡ್ಬಾರದು, ಆದ್ರೆ ಕೆಲವು ಲಕ್ಷಣಗಳಿದೆ, ಇದನ್ನ ಗುರುತಿಡಿಸಬೇಕು. ಟ್ರೀಟ್ಮೆಂಟ್ ಬೇಗ ಮಾಡಿದ್ರೆ ಗುಣ ಆಗೋದು, ಅದರಿಂದ ಆಗೋ ತೊಂದರೆಗಳನ್ನ ನಾವು ನಿಲ್ಲಿಸಬಹುದು. ಒಂದು ಜ್ವರ, ಜ್ವರದ ಜೊತೆಗೆ ವಾಂತಿ, ಎರಡನೇದು ತಲೆನೋವು, ಮತ್ತೆ ಒಂಥರ ನಿದ್ದೆ ಕುಡಿದ್ಬಿಟ್ಟವರಂಗಿರ್ತಾರೆ. ಏನಂದ್ರೆ ಜ್ವರನೂ ಇದೆ, ಮೈ ಹುಷಾರಿಲ್ಲ, ಸುಸ್ತಾಗ್ತದೆ ಅಂತ ಭ್ರಮಣೆನೆ ಕರೆಕ್ಟ್ ಇರಲ್ಲ. ಸಾಮಾನ್ಯವಾಗೂ ಆರೋಗ್ಯ ಕೆಟ್ಟಾಗಿ ನಿಮ್ಗೆ ಅನ್ಸ್ಬೋದು, ಆದ್ರೆ ಇದು ಒಂಥರ ಅತಿಯಾಗಿರುತ್ತೆ. ಯಾವುದೇ ತಂದೆ ತಾಯಿಗಳಿಗೆ ಗೊತ್ತಾಗುತ್ತೆ ನನ್ನ ಮಗು ಯಾವತ್ತೂ ಈ ತರ ಇರಲಿಲ್ಲ ಅಂತ. ಫಿಟ್ಸ್ ಬರೋದು, ಫಿಟ್ಸ್ ಬಂತಾನೆ ತುಂಬಾ ಲೇಟ್ ಆಯ್ತು. ಅದ್ರ ಜೊತೆಗೆ ಪಾಶ್ಚಾತ್ಯ ದೇಶಗಳಲ್ಲಿ ಜನರ ಚರ್ಮ ಸ್ವಲ್ಪ ಲೈಟ್ ಕಲರ್ ಬೆಳ್ಳಗಿರೋದ್ರಿಂದ ಅವರಲ್ಲಿ ದದ್ದೆಗಳು ತುಂಬಾ ಬೇಗ ಗೊತ್ತಾಗ, ಅಲ್ಲೆಲ್ಲ ಗ್ಲಾಸ್ ಟೆಸ್ಟ್ ಅಂತ ಹೇಳ್ತೀವಿ. ದದ್ದೆಗಳು ಏನ್ ಬರುತ್ತೆ, ಅದನ್ನ ಸ್ವಲ್ಪ ಅಮ್ಕದ್ರೆ ಅದು ಕೆಂಪಗಿರೋದು ಕಣ್ಮರೆ ಆಗುತ್ತೆ ಮತ್ತೆ ಬರುತ್ತೆ. ನಮ್ಮಲ್ಲಿ ಚರ್ಮ ಡಾರ್ಕ್ ಇರೋದ್ರಿಂದ ಗೊತ್ತಾಗೋದು ಕಷ್ಟ. ಆದ್ರೆ ಜನ ತಂದೆ ತಾಯಿಗಳೇನ್ ತಿಳ್ಕೊಬೇಕಂದ್ರೆ, ಚರ್ಮದ ಮೇಲೆ ತುಂಬಾ ದದ್ದೆಗಳು ಬಂತಂದ್ರೆ ಅದ್ರ ಜೊತೆಗೆ ಜ್ವರ, ಈ ತರ ತಲೆನೋವು, ವಾಂತಿ ಇವೆಲ್ಲ ಚಿಹ್ನೆಗಳಿದ್ದಾಗ ಮೆದುಳು ಜ್ವರ ಏನಾರು ಆಗಿದೆಯಾ ಅಂತ ಒಂದು ಸಂಶಯ ಪಡಬೇಕು. ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು. ಸರ್, ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಮೊದಲು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಮಗುನ ಪರೀಕ್ಷೆ ಮಾಡಿದಾಗ ಕೆಲವು ಚಿಹ್ನೆಗಳಿರ್ತವೆ. ಏನಂದ್ರೆ ಮಗುಗೆ ಜ್ವರ ಇದೆ, ಕತ್ತು ನೋವು ಇದೆ, ಬೆಳಕು ನೋಡೋದ್ರೆ ಆಗ್ತಿಲ್ಲ. ಇದಲ್ಲದೆ ಕತ್ತಲ್ಲಿ ನಾವು ನೆಕ್ ರಿಜಿಡಿಟಿ ಅಂತ ಹೇಳ್ತೀವಿ, ಕತ್ತು ತುಂಬಾ ಟೈಟ್ ಆದಂಗ ಆಗಿರುತ್ತೆ. ಅದು ಮಾಮೂಲಿಯಾಗಿ ಮಗು ಹಿಡಿತಿರೋದಲ್ಲ, ಕಾಲಲ್ಲಿ ಪರೀಕ್ಷೆ ಮಾಡಿ ಕರ್ನಿಕ್ ಸೈನ್ ಅಂತ ಹೇಳ್ತೀವಿ. ಇದೆಲ್ಲ ಇದ್ದಾಗ ಡಾಕ್ಟರ್ಗೆ ಕ್ಲಿನಿಕಲಿ ಸಂಶಯ ಬರುತ್ತೆ ಇದು ಮೆನಿಂಜೈಟಿಸ್ ಇದೆ ಅಂತ. ಅದಲ್ಲದೆ ನೆಕ್ಸ್ಟ್ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಆಮೇಲೆ ಮೆದುಳಿನ ಸ್ಕ್ಯಾನ್, ಇದೆಲ್ಲ ಮಾಡಿ ಇನ್ನೂ ಸ್ವಲ್ಪ ಏನು ಸಾಕ್ಷಿಗಳನ್ನ ಸಂಗ್ರಹಿಸಬಹುದು. ಆ ಬೆನ್ನಿನ ಮೂಳೆಗಳ ವರ್ಟಿಬ್ರಾ ಅಂತ ಏನ್ ಹೇಳ್ತೀವಿ, ಮಧ್ಯದಲ್ಲಿ ಜಾಗ ಇದೆ, ಅಲ್ಲಿ ಒಂದು ಚಿಕ್ಕ ಸೂಜಿ ಹಾಕಿ ಈ ಫ್ಲೂಯಿಡ್ ನ ಕಲೆಕ್ಟ್ ಮಾಡ್ಕೊ. ಒಂದು 5 ದನಿ ಇಲ್ಲ ಅಂದ್ರೆ 10 ದನಿ ಅಷ್ಟೇ, ಆಯ್ತಾ? ಅದನ್ನ ತುಂಬಾ ಕಮ್ಮಿ, 1 ml ಮ್ಯಾಕ್ಸಿಮಮ್. ಅದನ್ನ ತಗೊಂಡು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ಇದು ಇನ್ಫೆಕ್ಷನ್ ಗೆ, ಮೆನಿಂಜೈಟಿಸ್ ಅಥವಾ ಮೆದುಳು ಜ್ವರ ಏನ್ ಬಂದಿದೆ, ಇದಕ್ಕಿನ್ನ ಏನು ಸಾಕ್ಷಿಗಳು ಬೇಕೋ ನಮ್ಗೆ ಸಿಗುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಕೆಲವು ಅಡ್ವಾನ್ಸ್ ಟೆಸ್ಟ್ ಗಳಿದೆ, PCR ಅಂತ ಹೇಳ್ತೇವೆ. ಇದು ಮಾಡಿದ್ರೆ ಯಾತರ ಬ್ಯಾಕ್ಟೀರಿಯಾ ಇರ್ಬೋದು, ಯಾತರ ವೈರಸ್ ಅಂತ ಇರ್ಬೋದು ಅಂತ ಕಂಡುಹಿಡಿಯೋ ಸಾಧ್ಯತೆ ಇದೆ.
0: ಈ ರೀತಿಯಾದಂತಹ ಪರೀಕ್ಷೆಗಳನ್ನ ನಾವು ಎಲ್ಲಾ ಕಡೆ ಮಾಡಬಹುದಾ?
1: ಬಹಳಷ್ಟು ಆಸ್ಪತ್ರೆಗಳಲ್ಲಿ ಮಾಡಬಹುದು, ಜಿಲ್ಲೆಗಳಲ್ಲೂ ಮಾಡಬಹುದು.

0: ಹರಡೋ ಮಾರ್ಗ ಹೇಗೆ ಇದು? ಏನಾರ ಇನ್ನೊಬ್ಬರಿಂದ ಒಬ್ಬರಿಂದ ಒಬ್ಬರಿಗೆ ಹರಡ್ತದ
1: ಸರ್? ಮಾಮೂಲಿಯಾಗಿ ಏನಾಗುತ್ತೆ, ಇನ್ಫೆಕ್ಷನ್ ಒಬ್ಬರಿಂದ ಒಬ್ರು ಹರಡಬಹುದು. ಅದು ಸಾಮಾನ್ಯವಾಗಿ ಇದು ಗಾಳಿಯಿಂದ ಒಬ್ಬರಿಂದ ಒಬ್ರಿಗೆ ಬರುತ್ತೆ. ತುಂಬಾ ಅಪರೂಪಕ್ಕೆ ಈಗ ಮೂತ್ರದಲ್ಲಿ ಇನ್ಫೆಕ್ಷನ್ ಆಗಿ ರಕ್ತಕ್ಕೋಗಿ ಅಲ್ಲಿಂದ ಮೆದುಳಿಗೆ ಹೋಗೋ ಸಾಧ್ಯತೆ ಇರುತ್ತೆ. ಆಹಾರದಲ್ಲಿ ಆಹಾರ ಕೆಟ್ಟು ನಾವು ವಾಂತಿಭೇದಿ ಅಥವಾ ಏನೋ ಗ್ಯಾಸ್ಟ್ರೋಎಂಟರೈಟಿಸ್ ಅಂತೀವಲ್ಲ, ಅದರಿಂದನೂ ಆಗೋ ಸಾಧ್ಯತೆ ಇದೆ, ಆದ್ರೆ ಬಹಳ ಕಮ್ಮಿ. ಆದ್ರೆ ಪ್ರಿಡಾಮಿನೆಂಟ್ ರೂಟ್ ಅಂತ ಏನೇಳ್ತೀವಿ, ಮೇನ್ ರೂಟ್ ಏನಂದ್ರೆ ಗಾಳಿಯಿಂದ ಬರುವಂತದ್ದು.
0: ಓಹೋಹೋ, ಅಂದ್ರೆ ಈಗ ಸಾಂಕ್ರಾಮಿಕ ಆದಾಗೂ ಆ ಸಾಧ್ಯತೆಗಳು ಇವೆ ಅಂತ ಅನ್ನಾಯ್ತು. ಈಗ ಕ್ಷಯ ಹೇಗೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಅಂತ ಹೇಳಿ ಹೇಳ್ತೀವಿ, ಅವ್ರನ್ನ ಪ್ರತ್ಯೇಕವಾಗಿ ಇಡಬೇಕು, ಕಾಳಜಿ ಮಾಡಬೇಕು ಅಂತ ಹೇಳಿ, ಒಂದು ಹಂತದವರೆಗೂ ಕಾಳಜಿ ಮಾಡಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಮೆದುಳು ಜ್ವರ ಅಂತಂದ್ರೆ ಅದು ಜ್ವರ ಅಷ್ಟೇ ಬಿಡುವಂತ ಸಾಮಾನ್ಯ ನೋಡಿ, ಮಕ್ಕಳಿಗೆ ತುಂಬಾ ಜ್ವರ ಬಂದಾಗ ಹತ್ರಕ್ಕೆ ಹೋಗಿ ತಂದೆ ತಾಯಿಗಳು ಪಾಲಕರು ಆರೈಕೆ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಮಗುವಿಗೆ ಬಂತಲ್ಲ, ಅದಕ್ಕೆ ಮನೆಯವರಿಗೆ ಎಲ್ರಿಗೂ ಬಂತು ಅಂತ ಹೇಳಿ ಹೇಳ್ತಾರೆ, ಈ ನೆಗಡಿ ಬಂದಂಗೆ. ಅದೇ ರೀತಿ ಈ ಮೆದುಳು ಜ್ವರ ಕೂಡ ಹರಡೋ ಸಾಧ್ಯತೆ ಇದೆ ಅಂತ ತಾವು ಹೇಳ್ತೀರಾ?
1: ಒಬ್ಬರಿಗೆ ಮೆದುಳು ಜ್ವರ ಬಂದ್ರೆ ಇನ್ನೊಬ್ಬರಿಗೆ ಮೆದುಳು ಜ್ವರ ಬರಲ್ಲ,
0: ಬಟ್ ಜ್ವರ
1: ಇನ್ಫೆಕ್ಷನ್ ಬರುತ್ತೆ.
0: ಇನ್ಫೆಕ್ಷನ್
1: ಆಗುತ್ತೆ. ಆದ್ರೆ ಅವ್ರ ದೇಹ ಹೆಂಗಿರುತ್ತೆ, ಅವ್ರ ದೇಹ ರೋಗ ನಿರೋಧಕ ಶಕ್ತಿ ಎಷ್ಟಿದೆ, ಅದರ ಆಧಾರದ ಮೇಲೆ ಆ ಇನ್ಫೆಕ್ಷನ್ ಇಂದ ಬರೀ ನೆಗಡಿ ಶೀತ ಆಗ್ಬೋದು ಅಥವಾ ನೆತ್ತಿಗೆ ಏರಿ ಅಂದ್ರೆ ಮೆದುಳಿಗೆ ಹೇರಿ ಮೆದುಳು ಜ್ವರ ಆಗ್ಬೋದು. ಪಾಶ್ಚಾತ್ಯ ದೇಶಗಳಲ್ಲಿ ಲೆಕ್ಕ ತಗೊಂಡ್ರೆ 100,000 ಜನ ದೊಡ್ಡವರಲ್ಲಿ ತಗೊಂಡ್ರೆ 35-50 ಜನಕ್ಕಾಗುತ್ತೆ. ತುಂಬಾ ಕಮ್ಮಿ ಅನ್ಸುತ್ತೆ, ಅದೇನಂದ್ರೆ ಅದರಿಂದ ಆಗ ಪ್ರಭಾವ ತುಂಬಾ ದೊಡ್ಡದು.
0: ಹೌದು,
1: ಆಯ್ತಾ. ಆದ್ರೆ ಮಕ್ಕಳಲ್ಲಿ ಇದೇ 100,000 ಜನ ಮಕ್ಕಳು ತಗೊಂಡ್ರೆ ಸುಮಾರು 1,000 ಮಕ್ಕಳಿಗಾಗುತ್ತೆ.
0: ಅಂದ್ರೆ ಅವರಿಗೆ ಜಾಸ್ತಿ
1: ಮಕ್ಕಳಲ್ಲಿ ಜಾಸ್ತಿ ಆಗ ಸಾಧ್ಯತೆ ಇದೆ. ಏನಕ್ಕೆ ಅಂದ್ರೆ ಅವರಿನ್ನ ಚಿಕ್ಕವರು, ಮಕ್ಕಳು ಅಂದ್ರೆ ಆಗತಾನೆ ಹುಟ್ಟಿದ ನವಜಾತ ಶಿಶು ಮಗು ಆಗಿರಬಹುದು, 16 ವರ್ಷ 18 ವರ್ಷ ಅಂತ ಒಂದ್ ದೇಶದಲ್ಲಿ 16 ವರ್ಷ ಆದ್ಮೇಲೆ ಅಡಲ್ಟ್ ಅನ್ಕೊಳ್ತೀವಿ, ಇನ್ ಕೆಲವರು 18 ಅನ್ಕೊಳ್ತೀವಿ, ಇವರಲ್ಲಿ ಆಗ ಸಾಧ್ಯತೆ ಹೆಚ್ಚು.
0: ನವಜಾತ ಶಿಶುಗಳಲ್ಲಿ ಸಮಸ್ಯೆ ಇರುತ್ತಾ?
1: ಆಗ್ಬೋದು ಸರ್, ಅವರೇ ಜಾಸ್ತಿ ಫ್ರೆಜೈಲ್ ಅಂತ ಹೇಳ್ಬೋದು, ಅಂದ್ರೆ ತುಂಬಾ ಸೂಕ್ಷ್ಮ. ಯಾಕೆಂದ್ರೆ ಆಗ್ತಾನೆ ಹುಟ್ಟಿದರೆ ಅವ್ರದಿನ ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಇಲ್ಲ. ಅವಾಗ ಏನಾದ್ರು ಇವಳ ಮೆದುಳಿಗೆ ಏನಾದ್ರು ತೊಂದರೆ ಆಯ್ತಂದ್ರೆ, ಇದು ಏನಂದ್ರೆ ಇನ್ನ ಬೆಳಿತಿರೋ ಒಂದು ಮೊಳಕೆ ಅಂತೀವಲ್ಲ, ಅಲ್ಲೇ ಏಟಾಯ್ತಂದ್ರೆ ಮುಂದೆ ಬಹಳ ಕಷ್ಟ ಆಗುತ್ತೆ.
0: ವಯಸ್ಸಾದವರಿಗೂ
1: ಇದು ಆಗ ಸಾಧ್ಯತೆ ಇದೆ, ಅವಾಗ ಅವ್ರಿಗೂ ಆಗ ತೊಂದರೆಗಳು ಜಾಸ್ತಿ ಆಗುತ್ತೆ.
0: ಹಾಗಾದ್ರೆ ಸರ್, ಇದಕ್ಕೆ ಚಿಕಿತ್ಸೆ ಮುಂಜಾಗ್ರತೆ ಆಗ್ಲಿ ಅಥವಾ ತುರ್ತು ಕ್ರಮಗಳು ಅಂತ ಅನ್ನೋದು ಬೇಕಾಗತ್ತೆ, ಏನೇನು ಮಾಡ್ಬೇಕು ಸರ್, ಯಾವ ರೀತಿ?
1: ಸರ್, ಮೊದಲು ಒಂದು ಚಿಕಿತ್ಸೆ ಬಗ್ಗೆ ಮಾತಾಡ್ತೀನಿ, ನಂತರ ಮುಂಜಾಗ್ರತೆ ಬಗ್ಗೆ. ಈಗೇನೇ ಒಂದು ಕಾಯಿಲೆ ಬಂದಾಗ ಅವರೇ ಮೆಡಿಕಲ್ ಶಾಪ್ ಹೋಗಿ ನಾವು ಔಷಧಿ ತಗೊಂಡು ಇದೆಲ್ಲ ಆಗುತ್ತೆ. ಅದು ತಪ್ಪು ಅಂತ ಹೇಳೋದು ಕಷ್ಟ, ಯಾಕೆಂದ್ರೆ ಎಷ್ಟೊಂದ್ ಕಡೆ ಡಾಕ್ಟರ್ಗಳಿಲ್ಲ. ಆದ್ರೆ ಏನಂದ್ರೆ ನಾನೊಂದು ಸಲಹೆ ಏನಂದ್ರೆ, ಈ ತರ ಚಿಹ್ನೆಗಳು ಇದ್ದಾಗ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ತಕ್ಷಣ ಹೋಗಿ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ತೋರಿಸಿಕೊಂಡು ಸಂಶಯ ಬಂದ್ರೆ ಇದು ಚಿಕಿತ್ಸೆ ಎಲ್ಲಿದೆಯೋ ಆ ದೊಡ್ಡ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು.
0: ಟ್ರೀಟ್ಮೆಂಟ್ ಶುರು ಮಾಡಬೇಕು. ಈಗ ಅರ್ಜೆಂಟ್ ಆಗಿ ಹೋಗಿ ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ತಗೊಂಡು ಜ್ವರವನ್ನ ಕಮ್ಮಿ ಮಾಡೋದು ಸಹಜ ಇರಬಹುದು, ನಿಜ. ಪ್ರಾಥಮಿಕ ಹಂತದಲ್ಲಿ ಒಂದು ಚಿಕಿತ್ಸೆ ಅಂತ ಅನ್ನೋದು ಅಥವಾ ಆ ಒಂದು ಅಗತ್ಯ ಕ್ರಮವನ್ನ ತಗೋಬೇಕಾಗತ್ತೆ.
1: ಹೌದು ಸರ್.
0: ಕೂಡಲೇ ವೈದ್ಯರು ಕೂಡ ಸಿಗಲ್ಲ, ಅಥವಾ ಯಾವ್ದೋ ಭಾಗದಲ್ಲಿ ಇರ್ತಾರೆ, ಹಳ್ಳಿಯಲ್ಲಿ ಇರ್ತಾರೆ, ತಾಲೂಕು ಪ್ಲೇಸಲ್ಲಿ ಇರ್ತಾರೆ, ಜಿಲ್ಲಾ ಸ್ಥಳಕ್ಕೆ ಹೋಗ್ಲಿಕ್ಕೂ ಆಗ್ತಿರಂಗಿಲ್ಲ. ಅಂದ್ರೆ ಫಸ್ಟ್ ಗೆ ಒಂದಿಷ್ಟು ಪರೀಕ್ಷೆ ಮಾಡ್ತಾರೆ, ಒಂದು ಗುಳಿಗೆ ಕೊಟ್ಟು ಆರಾಮಾದ್ರೆ ಆರಾಮ್.
1: ಹೌದು ಸರ್.
0: ಸ್ವಲ್ಪ ಮತ್ತೆ ಏನಾದ್ರೂ ಜಾಸ್ತಿ ಆಯ್ತು ಅಂತಂದಾಗ ಮುಂದಿನ ಕ್ರಮಕ್ಕೆ ನಾವು ಅಣಿಯಾಗಬೇಕಾಗತ್ತೆ ಅಂತ.
1: ಇದು ಏನಕ್ಕೆ ಮುಖ್ಯ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ಉದಾಹರಣೆ, ಒಂದು ಮೆನಿಂಜೋಕಾಕಸ್ ಅಂತ ಒಂದು ಇನ್ಫೆಕ್ಷನ್ ಇದೆ, ಅದು ದೇಹದಲ್ಲಿ ಎಂಟರ್ ಆದ್ರೆ 4 ಗಂಟೆಯಲ್ಲಿ ಜೀವ ತೆಗೆಯುತ್ತೆ. ಅಷ್ಟು ಬೇಗ ಅದು ನಮ್ಮ ಜೀವ ತೆಗಿಬಹುದು. ಆದ್ರೆ ಏನಂದ್ರೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಆ ಬ್ಯಾಕ್ಟೀರಿಯಾ ಏನಿದೆ ಅದು ಆಂಟಿಬಯೋಟಿಕ್ ತುಂಬಾ ಸೆನ್ಸಿಟಿವ್ ಇದೆ. ಅಂದ್ರೆ ಒಂದು ಆಂಟಿಬಯೋಟಿಕ್ ಕೊಟ್ರೆ ಆಲ್ಮೋಸ್ಟ್ ನೀವು ಕ್ಯೂರ್ ಮಾಡಿದ್ರಿ ಅಂತಾನೆ ಅನ್ಕೋಬಹುದು, ಅಷ್ಟು ಎಫಿಷಿಯಂಟ್. ಅದಕ್ಕೆ ನಾವು ಯುಕೆ ಅಲ್ಲಿ ಇದ್ದಾಗ ಏನಾಗ್ತಿತ್ತು, ಲಂಡನ್ ಅಲ್ಲಿ ತಂದೆ ತಾಯಿಗಳಿಗೆಲ್ಲ ಇದು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಬಿಡಿದಾರೆ ಅಂದ್ರೆ, ಅವ್ರೇನಾದ್ರು ದದ್ದೆಗಳು ಬಂತಾನೆ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡ್ಬಂದ್ಬಿಡ್ತಾರೆ, ಕ್ಲಾಸ್ ಟೆಸ್ಟ್ ಅಂತ. ಅವ್ರು ಬಂದ ತಕ್ಷಣ ಹೇಳದಷ್ಟೇ, ನಾನು ಇದು ನೋಡಿದೀನಿ, ಇದ್ರ ಬಗ್ಗೆ ನಂಗೆ ಯೋಚನೆ ಇದೆ ಅಂತ. ನಾವು ಅದನ್ನ ನೋಡ್ತೀವಿ, ಮಗುಗ್ ಜ್ವರ ಇಲ್ದೆ ಹೋಗ್ಲಿ, ಸಂಶಯ ಬಂತ, ಫಸ್ಟ್ ಆಂಟಿಬಯೋಟಿಕ್ ಕೊಡೋದು. ಯಾಕೆಂದ್ರೆ ಕೆಲಸದ ಇನ್ಫೆಕ್ಷನ್ ಹೋದ್ಮೇಲೆ ಜ್ವರ ಬರೋದಕ್ಕೆ ಟೈಮ್ ಆಗುತ್ತೆ, ಅಲ್ಲಿ ಕಾಯಂಗಿಲ್ಲ. ಆ ಇನ್ಫೆಕ್ಷನ್ ಬಂದ್ರೆ ಕಣ್ಣು ಮುಂದೆನೆ ಜೀವ ಹೋಗ್ಬೋದು. ಹಾಗಾಗಿ ಒಂದು ಡೋಸ್ ಆಂಟಿಬಯೋಟಿಕ್ ಕೊಟ್ರೆ ಅದು ಟ್ರೀಟ್ಮೆಂಟ್ ಆಯ್ತು ಅಂತಾನೆ ಅನ್ಕೋಬಹುದು. ಇದು ಏನಕ್ಕೆ ಇದು ಒತ್ತೆ ಹೇಳ್ತಾ ಇದೀನಿ ಅಂದ್ರೆ, ಎಷ್ಟೊಂದ್ಸತಿ ನಿಧಾನ ಮಾಡ್ತಾರೆ, ಮತ್ತೆ ದೇವಸ್ಥಾನಗಳಿಗೆ ಹೋಗೋದು, ಇನ್ನೊಬ್ಬರು ದರ್ಗಾಗ ಹೋಗೋದು, ಯಾರೋ ಈ ತರ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡಿ. ಸಂಶಯ ಬಂದಾಗ ದಯವಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ, ಯಾಕೆಂದ್ರೆ ಇಲ್ಲಿ ನಷ್ಟ ಜಾಸ್ತಿ. ಇಲ್ಲಿ ನಿಧಾನ ಮಾಡಿದ್ರೆ ಜೀವ ಪೂರ್ತಿ ದಂಡ ಕಟ್ಟಬೇಕು.
0: ಸರ್, ಈಗ ಮೆದುಳಿನ ಬಗ್ಗೆ ಮಾತಾಡ್ತಾ ಇದ್ರಿ, ಮೆದುಳು ಮತ್ತು ಬೆನ್ನು ಹೋರಿ ಆಗ್ಲಿ ಅಥವಾ ಒಟ್ಟಾರೆ ಮನುಷ್ಯನ ನಿಯಂತ್ರಣಕ್ಕೆ ಸಂಬಂಧಪಡುವ ಹಾಗೆ ಈ ಸ್ಟ್ರೋಕ್ ಎಲ್ಲ ಆಗತ್ತಲ್ಲ ಸರ್, ಆ ಸ್ಟ್ರೋಕ್ ಗೆ ಏನಾದ್ರೂ ಈ ಮೆದುಳು ರೋಗ, ಮೆದುಳು ಜ್ವರ ಏನಾರ ಇರುತ್ತಾ, ಸಂಬಂಧ ಇದೆಯಾ?
1: ಆಗ್ಬೋದು ಸರ್. ಕೆಲವು ಸತಿ ಇನ್ಫೆಕ್ಷನ್ ತುಂಬಾ ಸೀರಿಯಸ್ ಆಗಿದ್ರೆ ರಕ್ತ ಸಂಚಾರಕ್ಕೆ ಅಡಚಣೆ ಮಾಡಿ ಅದು ಸ್ಟ್ರೋಕ್ ಅಂತಾನು ಮಾಡಬಹುದು, ಅದು ಆಗ್ಬೋದು.
0: ಸೊ ಇದಕ್ಕೆ ಹೇಗೆ ಮತ್ತೆ ಈಗ ಮುಂಜಾಗ್ರತೆ ಅಂತಂದಾಗ ಆರಂಭದಿಂದನೇ ಕೆಲವು ಲಸಿಕೆಗಳಾಗ್ಲಿ ಅದನ್ನೆಲ್ಲ ತಗೋಬೇಕಾ ಹೇಗೆ?
1: ಲಸಿಕೆಗಳು ತುಂಬಾ ಇದೆ ನಮ್ಮ ದೇಶದಲ್ಲಿ. ಇವತ್ತು ಲಸಿಕೆ ಕಾರ್ಯಕ್ರಮ ಏನಿದೆ, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಅವರೆಲ್ಲ ಏನ್ ಮಾಡ್ತಾ ಇದಾರೆ, ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ. ಇದು ಕೆಲವು ಪಾಶ್ಚಾತ್ಯ ದೇಶಗಳಲ್ಲೂ ಈ ಲೆವೆಲ್ ಅಲ್ಲಿ ಇಲ್ಲ. ನಾವು ನಮ್ಮ ದೇಶದಲ್ಲಿ ಏನ್ ಒಳ್ಳೇದಿದೆ ನಾವು ಬಹಳಷ್ಟು ಮಂದಿ ಗುರುತಿಡಿಯೋದಿಲ್ಲ. ಆದ್ರೆ ಇವತ್ತು ನಿಮ್ಗೆ ಏನ್ ಹೇಳ್ಬೇಕಂದ್ರೆ, ಆ ವ್ಯಾಕ್ಸಿನ್ ವ್ಯಾಕ್ಸಿನೇಷನ್ ಏನಿದೆ ತುಂಬಾ ಎಕ್ಸ್ಟೆನ್ಸಿವ್ ಇದೆ, ಅಂದ್ರೆ ಬಹಳಷ್ಟು ಕಾಯಿಲೆಗಳಿಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇದಾರೆ, ಬಹಳಷ್ಟು ಸರ್ಕಾರದಲ್ಲೇ ಉಚಿತವಾಗಿ ಕೊಡ್ತದೆ.
0: ಈಗ ಮೆನಿಂಜೈಟಿಸ್ ಅಂತಂದ್ರಲ್ಲ, ಇದಕ್ಕೆ ಅಂತ ಹೇಳಿ ಲಸಿಕೆ ಯಾವುದು
1: ಸರ್? ಇದರಲ್ಲಿ ಒಂದು ನಿಮೋಕಾಕಲ್, ಒಂದು ಮೆನಿಂಜೋಕಾಕಲ್, ಅದಲ್ಲದೆ ಬಹಳಷ್ಟು ಇನ್ಫ್ಲೂಯೆನ್ಸಾ ಇವೆಲ್ಲಾನು ಮೆನಿಂಜೈಟಿಸ್ ಮಾಡಬಹುದು. ಅದು ದೊಡ್ಡ ಸ್ಕೆಡ್ಯೂಲ್ ಇದೆ ಸರ್, ಅದೆಲ್ಲೇನೂ ಆಗ್ಬಹುದು. ಇವಾಗ ಬಿಸಿಜಿ ಹಾಕೋದು ಉದ್ದೇಶ ಏನಂದ್ರೆ ಟಿವಿ ಮೆನಿಂಜೈಟಿಸ್ ಅಥವಾ ಸೀರಿಯಸ್ ಟಿವಿ ಆಗದೆ ಇರಂಗೆ ಕಮ್ಮಿ ಮಾಡೋದಕ್ಕೂ ಎಲ್ಲ ಇದೆ ಸರ್. ಹಾಗಾಗಿ ಬಹಳಷ್ಟು ವ್ಯಾಕ್ಸಿನ್ ಗಳು ಕೊಡ್ತಾ ಇರೋದೆಲ್ಲ ಮೆನಿಂಜೈಟಿಸ್ ಅಥವಾ ಮೆದುಳು ಜ್ವರನ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದೇ ನಮಗೆ, ನಾನು ಹೊರಗಡೆ ಬೆಂಗಳೂರಿನ ಹೊರಗಡೆ ಹೋದಾಗ ಇದೇ ನಾವು ನೋಡ್ತೇವೆ. ಬೇಗ ಆಸ್ಪತ್ರೆಗೆ ಹೋಗಿರಲ್ಲ, ಒಂದು ಕಾರಣ ಏನಂದ್ರೆ ಅವರಲ್ಲಿ ನಿರ್ಲಕ್ಷ್ಯತೆ, ಎರಡನೇದು ಬಹಳಷ್ಟು ತುಂಬಾ ಹಳ್ಳಿಗಳಲ್ಲಿ ಇರ್ತಾರಲ್ಲ, ಊರು ದೊಡ್ಡ ದೊಡ್ಡ ಪಟ್ಟಣಗಳಿಂದ ತುಂಬಾ ದೂರ ಇದಾರೆ. ಸೊ ಅವರು ಇವಾಗ ರಾತ್ರಿ ಆಯ್ತಲ್ಲ ಬೆಳಗ್ಗೆ ಹೋಗೋಣ ಅನ್ಕೊಂತಾರೆ, ಅಷ್ಟಲ್ಲಿ ತುಂಬಾ ನಿಧಾನ ಆಗೋಗಿರುತ್ತೆ.
0: ತಾವ್ ಹೇಳಿದ್ರಲ್ಲ 4-5 ತಾಸಿನಲ್ಲೇನೆ ಆದಷ್ಟು ಚಿಕಿತ್ಸೆಯನ್ನು ಶುರು ಮಾಡಿರ್ಬೇಕು ಅಂತ, ಯಾವುದೇ ಪ್ರಕಾರದ ಒಂದು ಚಿಕಿತ್ಸೆಯನ್ನು ನಾವು ಶುರು ಮಾಡಿರ್ಬೇಕಾಗತ್ತೆ ಅಂತನೋ ಅಂತ ಅಂಶ ಸರ್. ಈಗ ಜಾಗತಿಕವಾಗಿ ಈ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಬೇಕಾಗತ್ತೆ, ನಮ್ಮ ದೇಶದಲ್ಲಿ ಕೂಡ ಸಾಕಷ್ಟು ತಿಳುವಳಿಕೆ ಬೇಕಾಗತ್ತೆ. ಇದು ಜನರಿಗೆ ಗೊತ್ತಾಗಬೇಕಂದ್ರೆ ಯಾವ ಕ್ರಮಗಳ ಮೂಲಕವಾಗಿ ತಿಳುವಳಿಕೆ ನೀಡಲಾಗ್ತಾ ಇದೆ ಸರ್?
1: ಸರ್, ಈಗ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅದು ವಿಶ್ವ ಆರೋಗ್ಯದ ಸಂಸ್ಥೆ, ಜಗತ್ತಿನಾದ್ಯಂತ ಪ್ರತಿ ವರ್ಷ 5ನೇ ಅಕ್ಟೋಬರ್ ಅನ್ನು ವರ್ಲ್ಡ್ ಮೆನಿಂಜೈಟಿಸ್ ಡೇ ಅಂತ ಮಾಡ್ತಿದ್ದಾರೆ. ಇದಲ್ಲದೆ ಏನಂದ್ರೆ 2030 ಅಷ್ಟೊತ್ತಕ್ಕೆ ಲಸಿಕೆಗಳಲ್ಲಿ ಕೊಟ್ಟು ತಡೆಯುವಂತ ಮೆನಿಂಜೈಟಿಸ್ ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದಾರೆ. ಇದು ಎರಾಡಿಕೇಶನ್ ಆಫ್ ಮೆನಿಂಜೈಟಿಸ್ ಬೈ 2030. ಇದರ ಪರವಾಗಿ 5ನೇ ಅಕ್ಟೋಬರ್ ಪ್ರತಿ ವರ್ಷ ಪ್ರತಿ ದೇಶಗಳಲ್ಲೂ ಇದನ್ನು ಆಚರಿಸುತ್ತಿದ್ದಾರೆ. ಪ್ರತಿ ದೇಶದ ಸರ್ಕಾರ ತನ್ನದೇ ಆದ ಒಂದು ಕಾರ್ಯಕ್ರಮ ಹರಡಿ ಈ ಮೆದುಳು ಜ್ವರನ ನಿಲ್ಸಂತ ಕ್ರಮಗಳನ್ನ ಮಾಡ್ತಾ ಇದ್ದಾರೆ.
0: ಮಾಡ್ತಾ ಇದಾರಲ್ಲ, ಹೇಗೆ ಪೋಲಿಯೋ ಮುಕ್ತ ಕ್ಷಯಮುಕ್ತ ದೇಶ ಅಂತೇಳಿ ನಾವು ಘೋಷಣೆ ಮಾಡಿಕೊಂಡು ಆ ದಿಶೆಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ. ಅದೇ ರೀತಿ ಮೆನಿಂಜೈಟಿಸ್ ಮುಕ್ತ ದೇಶ ಆಗಬೇಕು,
1: ಪ್ರಪಂಚದಿಂದನೇ
0: ಇದನ್ನ
1: ಮಾಡಬೇಕಂತ ಹೇಳಿ,
0: ಇರಾಡಿಕೇಶನ್ ಮಾಡಬೇಕು ಅಂತ ಹೇಳಿ. ಸರಿ,
1: ಥ್ಯಾಂಕ್ ಯು ಸರ್, ಧನ್ಯವಾದ.
0: ವಿಶದವಾಗಿ ಬಹಳ ವಿವರವಾಗಿ ತಾವು ಈ ಮೆದುಳು ಜ್ವರ ಮೆನಿಂಜೈಟಿಸ್ ಅಂತ ಹೇಳಿ ಇದ್ರ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಮೆದುಳು ಅಂತಂದ್ರೆ ಬರೀ ಯೋಚನೆಗೆ ಸೀಮಿತ ಅಷ್ಟೇ ಅಲ್ಲ, ಅದಕ್ಕೆ ಸಾಕಷ್ಟು ಕಾಯಿಲೆ ಬರುತ್ತೆ, ಅದಕ್ಕೆ ಸರ್ಜರಿನೂ ಕೂಡ ಮಾಡಬೇಕಾಗತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಅಪಘಾತ ಆದಾಗ ಸರ್ಜರಿ ಆಗಿರ್ತದೆ, ಬಹಳ ಸೂಕ್ಷ್ಮವಾದಂತಹ ಭಾಗ ಅದು. ಅದನ್ನ ರಕ್ಷಣೆ ಮಾಡ್ಕೋಬೇಕು, ರಕ್ಷಣೆ ಮಾಡ್ಬೇಕಂದ್ರೆ ಯೋಚನೆ ಮಾಡ್ಬೇಕು, ನಮ್ಗೆ ಏನಾರ ಸಮಸ್ಯೆ ಇದೆಯಾ ಅಂತ ಅಲ್ವಾ. ಹಾಗಾಗಿ ಆ ಮೆದುಳಿನ ಒಂದು ರಕ್ಷಣೆಯನ್ನ ಮಾಡಿಕೊಂಡು ನಾವು ಮುಂದುವರಿಬೇಕು. ಸದೃಢ ಭಾರತಕ್ಕೆ ಸದೃಢವಾಗಿ ಯೋಚನೆ ಮಾಡೋರು ಬೇಕಂತಾರಲ್ಲ, ಹಾಗೆ ಅದರ ರಕ್ಷಣೆ ಬಹಳ ಮುಖ್ಯ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
1: ನಮಸ್ಕಾರ ಸರ್, ಎಲ್ಲರಿಗೂ ಧನ್ಯವಾದಗಳು.
0: ಇದುವರೆಗೆ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇಲ್ಲಿಗೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು.
2: ನಿರ್ಮಾಣ ಜಾಂಪಣ್ಣ ಆಶಿಹಾಳ್,

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಇ ಡ್ರೈವ್ ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ರಾಜ್ಯ ಸರ್ಕಾರದ ಅಧಿಕಾರಿಗಳಾದ ಶ್ರೀ ಶರಶ್ಚಂದ್ರ ರಾನಡೆಯವರು.
2: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅಂತೇಳಿ. ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕನಾಗಿದ್ದೇನೆ. ಇಂದು ಪಿಎಂ ಇ ಡ್ರೈವ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಥವಾ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಯೋಜನಾ ಅನ್ನುವಂಥ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೆಯದಾಗಿ ನಮಗೆಲ್ರಿಗೂ ಗೊತ್ತಿದೆ, ಇಂದು ಮಧ್ಯಪ್ರಾಚ್ಯ ಯುದ್ಧದ ಕಾರಣದಿಂದಾಗಿ ಭಾರತಕ್ಕೆ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ದಿನೇ ದಿನೇ ಅವುಗಳ ಧಾರಣೆ ಕೂಡ ಹೆಚ್ಚುತ್ತಾ ಇದೆ. ಇದನ್ನು ಮನಗಂಡಂತಹ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಈ ಬಿಕ್ಕಟ್ಟಿನಿಂದ ನಾವು ಪಾರಾಗಬೇಕಾದರೆ ಮತ್ತು ಅಮೂಲ್ಯವಾದಂತಹ ವಿದೇಶಿ ವಿನಿಮಯವನ್ನು ಉಳಿಸಲಿಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮಿತ ಬಳಕೆಗೆ ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಭಾರೀ ಬೇಡಿಕೆ ಇದ್ದು ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರನೇ ಪಿಎಂ ಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ತೈಲ ಸರಬರಾಜು ಮತ್ತು ಅದರ ಬೆಲೆ ಏರಿಕೆಯ ಪ್ರಸ್ತುತ ಸಮಸ್ಯೆಯ ಸಂದರ್ಭದಲ್ಲಿ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಸಚಿವಾಲಯದ ಈ ಯೋಜನೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಪಿಎಂ ಇ ಡ್ರೈವ್ ಅಂತ ಎಲ್ಲ ನಾವು ಕೇಳಿದ್ದೇವೆ, ಈ ಯೋಜನೆ ಏನು ಅನ್ನೋದನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ಮೊದಲನೆಯದಾಗಿ ಪಿಎಂ ಇ ಡ್ರೈವ್ ಯೋಜನೆ ಅಂತ ಹೇಳಿದರೆ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಂಥೇಳಿ ಇದರ ಅರ್ಥ. ಇದು ಫೇಮ್ ಇಂಡಿಯಾ ಸೆಕೆಂಡ್ ಅಂತ ಹೇಳಿದರೆ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ ಇಂಡಿಯಾ ಅಥವಾ ಭಾರತದಲ್ಲಿ ಮಿಶ್ರ ಮತ್ತು ವಿದ್ಯುತ್ ವಾಹನಗಳ ಅಳವಡಿಕೆ ಮತ್ತು ಉತ್ಪಾದನೆಯನ್ನು ವೇಗಗೊಳಿಸತಕ್ಕಂತಹ ಎರಡನೇ ಹಂತದ ಮುಂದುವರೆದ ಯೋಜನೆಯ ಭಾಗವಾಗಿದೆ. ಈ ರಿಕ್ಷಾಗಳು ಹಾಗೂ ಈ ವಾಹನಗಳಿಗೆ ಈ ಯೋಜನೆಯಡಿ ನೇರ ಆರ್ಥಿಕ ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಇನ್ನು ಈ ಯೋಜನೆಯ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ದೇಶದಲ್ಲಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳ ಖರೀದಿಯನ್ನು ಉತ್ತೇಜನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ 2015 ಫೇಮ್ ಇಂಡಿಯಾ ಮೊದಲ ಹಂತದ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಈ ಯೋಜನೆಯ ಅವಧಿ 2015 to 2019 ಇನ್ನು ಫೇಮ್ ಇಂಡಿಯಾ ಸೆಕೆಂಡ್ ಯೋಜನೆಯನ್ನು 2019 to 2024 ಜಾರಿಗೊಳಿಸಲಾಯಿತು. ನಂತರ EMPS ಅಥವಾ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ 2024 ಅಥವಾ ವಿದ್ಯುತ್ ಚಲನಶೀಲತೆಯ ಉತ್ತೇಜನ ಯೋಜನೆ 2024 500 crore ಅನುದಾನದೊಂದಿಗೆ 4 ಕಾಲ ಜಾರಿಗೊಳಿಸಲಾಯಿತು. ನಂತರ 1/10/2024 to 31/3/2026 ಅವಧಿಯ ಪಿಎಂಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತರಲಾಯಿತು. ಈ ಯೋಜನೆಗೆ ಈಗ 10,900 crore ಅನುದಾನವನ್ನು ನೀಡಿ ಈ ಯೋಜನೆಯನ್ನು 31/3/2028 ವಿಸ್ತರಿಸಲಾಗಿದೆ. ಇದನ್ನೆಲ್ಲ ನಾವು ಗಮನಿಸಬೇಕಾದ ಅವಶ್ಯಕತೆ ಇದೆ. ಇನ್ನು ಈ ಯೋಜನೆ ಗುರಿಗಳೇನು ಅಂತ ನಾವು ನೋಡೋಣ. ಮೊಟ್ಟ ಮೊದಲನೆಯದಾಗಿ ಪಿಎಂ ಇ ಡ್ರೈವ್ ಯೋಜನೆಯು ಎಲೆಕ್ಟ್ರಿಕ್ ದ್ವಿಚಕ್ರ, ತ್ರಿಚಕ್ರ ವಾಹನಗಳು ಮತ್ತು ಇ ಟ್ರಕ್ಗಳು ಇವುಗಳ ನೇರ ಖರೀದಿಗೆ ಪ್ರೋತ್ಸಾಹಧನದ ಮೂಲಕ ಬೆಂಬಲ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ಇನ್ನು ಎರಡನೆಯದಾಗಿ ಯೋಜನೆಯಡಿ 24.97 lakh ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳು ಮತ್ತು 39,034 ಈ ಆಟೋ ರಿಕ್ಷಾಗಳಿಗೆ ಸಹಾಯಧನವನ್ನು ನೀಡತಕ್ಕಂಥ ಗುರಿಯನ್ನು ಹೊಂದಲಾಗಿದೆ. ಇನ್ನು ಮೂರನೇದಾಗಿ ಪಿಎಂ ಇ ಡ್ರೈವ್ ಯೋಜನೆಯು 14,000 ಹೆಚ್ಚು ಇ ಬಸ್ಗಳಿಗೆ ಪ್ರೋತ್ಸಾಹನ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ನಾಲ್ಕನೆಯದಾಗಿ ತುರ್ತು ಆರೋಗ್ಯ ಸಾರಿಗೆಯನ್ನು ಆಧುನೀಕರಣಗೊಳಿಸಲು ಈ ಆಂಬುಲೆನ್ಸ್ಗಳಿಗೆ ಸಹಾಯಧನವನ್ನು ನೀಡತಕ್ಕಂಥದ್ದು ಕೂಡ ಇದರ ಗುರಿಯಾಗಿದೆ. ಇನ್ನು ಐದನೇದಾಗಿ ವಾಯು ಮಾಲಿನ್ಯ ನಿಯಂತ್ರಣಕ್ಕಾಗಿ ಒಟ್ಟು 5,600 ಇ ಟ್ರಕ್ಗಳಿಗೆ ಪ್ರೋತ್ಸಾಹನವನ್ನು ನೀಡಲಾಗ್ತಾ ಇದ್ದು ಅವುಗಳಲ್ಲಿ 1,100 ಟ್ರಕ್ಗಳನ್ನು ದೆಹಲಿಗೆ ಹಂಚಿಕೆ ಮಾಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಈ ಪಿಎಂಇ ಡ್ರೈವ್ ಯೋಜನೆಯ ಉದ್ದೇಶಗಳೇನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಮೊಟ್ಟ ಮೊದಲನೆಯದಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಸಾರಿಗೆಯನ್ನು ಹೆಚ್ಚಿಸತಕ್ಕಂಥದ್ದು. ಎರಡನೇದಾಗಿ, ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ದೇಶದಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳ ಖರೀದಿಯನ್ನು ಉತ್ತೇಜಿಸತಕ್ಕಂಥದ್ದು. ಮೂರನೇದಾಗಿ, ದೇಶೀಯವಾಗಿ ವಿದ್ಯುತ್ ವಾಹನಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಬಲಪಡಿಸತಕ್ಕಂಥದ್ದು. ನಾಲ್ಕನೇದಾಗಿ, ಇಂಧನದ ಬಳಕೆಯನ್ನು ಕಡಿಮೆ ಮಾಡಿ ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸತಕ್ಕಂಥದ್ದು. ಐದನೇದಾಗಿ, ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಜಾಲವನ್ನು ವಿಸ್ತರಿಸತಕ್ಕಂಥದ್ದು ಮತ್ತು ಅವುಗಳ ಪರೀಕ್ಷಾ ಸಂಸ್ಥೆಗಳನ್ನು ಆಧುನೀಕರಿಸಲು ಧನಸಹಾಯವನ್ನು ಮಾಡತಕ್ಕಂಥದ್ದು. ಇನ್ನು ಆರನೇದಾಗಿ, ಎಲೆಕ್ಟ್ರಿಕ್ ವಾಹನಗಳ ಬೆಲೆಯನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಅವು ಕೈಗೆಟುಕುವಂಥ ಬೆಲೆಯಲ್ಲಿ ಸಿಗುವಂತೆ ಮಾಡ್ತಕ್ಕಂಥದ್ದು. ಏಳನೇದಾಗಿ, ನಾವೆಲ್ಲರೂ ಕೇಳಿ ಗ್ರೀನ್ ಹೌಸ್ ಎಫೆಕ್ಟ್ ಅಂಥೇಳಿ ಈ ರೀತಿಯಾಗಿರ್ತಕ್ಕಂಥ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ತಡೆಗಟ್ಟತಕ್ಕಂಥದ್ದು. ಎಂಟನೇದಾಗಿ, PME ಡ್ರೈವ್ ಡಿಜಿಟಲ್ ವೋಚರ್ ಮೂಲಕ ವಿದ್ಯುತ್ ಖರೀದಿಯನ್ನು ಸುಲಭಗೊಳಿಸಿ ಗ್ರಾಹಕರಿಗೆ ಸಹಾಯಧನ ಪ್ರಯೋಜನವನ್ನು ತಕ್ಷಣವೇ ತಲುಪಿಸುವಂತೆ ಮಾಡ್ತಕ್ಕಂಥದ್ದು. ಇನ್ನು ಒಂಬತ್ತನೇದಾಗಿ, ಸಾರಿಗೆ ಕ್ಷೇತ್ರದಲ್ಲಿ ಇಂಗಾಲದ ಹೆಜ್ಜೆ ಗುರುತುಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡ್ತಕ್ಕಂಥದ್ದು. ಹತ್ತನೇದಾಗಿ, ಭಾರತವನ್ನು ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯತ್ತ ಕೊಂಡೊಯ್ಯತಕ್ಕಂಥದ್ದು. ಇನ್ನು ಹನ್ನೊಂದಾಗಿ, ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬೆಂಬಲಿಸತಕ್ಕಂಥದ್ದು. ಈ ಒಂದು ಯೋಜನೆಯಲ್ಲಿ ಸಹಾಯಧನವನ್ನು ನೀಡಲಾಗ್ತದೆ. ಯಾವ ರೀತಿ ಅದನ್ನು ನೀಡಲಾಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಈ ಸಹಾಯ ಧನದ ಯೋಜನೆ ಅಡಿ ಈ ವಾಹನಗಳ

0: ಇದಕ್ಕಾಗಿ ಐದು ರೀತಿಯಾದಂಥ ವರ್ಗೀಕರಣವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಮೊಟ್ಟ ಮೊದಲನೇದಾಗಿ ಈ ಚಕ್ರ ವಾಹನಗಳು ಅಂದರೆ E2W ಇವುಗಳ ಖರೀದಿಗೆ ಬ್ಯಾಟ್ರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 50,000 ರೂಪಾಯಿ ಸಹಾಯಧನವನ್ನು ನೀಡ್ತದೆ. ಇನ್ನು ಎರಡನೇ ವರ್ಗದಲ್ಲಿ ಈ ತ್ರಿಚಕ್ರ ವಾಹನಗಳು ಅಂದರೆ E3W ವೆಹಿಕಲ್ಸ್ ಅಂತ ಏನು ಹೇಳ್ತೇವೆ ಅವುಗಳಿಗೆ, ಅವುಗಳಲ್ಲಿ ಈ ರಿಕ್ಷಾ ಮತ್ತು L5 ವರ್ಗದ ವಾಹನಗಳಿಗೆ ಬ್ಯಾಟ್ರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 75,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಮೂರನೇದಾಗಿ ಈ ಬಸ್ ಖರೀದಿಗೆ ಪ್ರತಿ ಕಿಲೋವ್ಯಾಟಿಗೆ 10,000 ರೂಪಾಯಿನಂತೆ 20 ಲಕ್ಷದಿಂದ ಗರಿಷ್ಠ 35 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ನಾಲ್ಕನೆಯದಾಗಿ ಈ ಟ್ರಕ್ಗಳಿಗೆ ಅಂತ ಹೇಳಿದರೆ ಅವುಗಳ ಗಿಗಾವ್ಯಾಟ್ ಅವರ್ ಎಂಬತಕ್ಕಂತಹ ಬ್ಯಾಟ್ರಿಯ ವಿದ್ಯುತ್ ಸಾಮರ್ಥ್ಯ, ಅದನ್ನು ಸಂಕ್ಷಿಪ್ತವಾಗಿ GVW ಸಾಮರ್ಥ್ಯ ಅಂತ ಕರೀತೇವೆ, ಅಥವಾ ಅವುಗಳ ತೂಕದ ಆಧಾರದ ಮೇಲೆ 2.9 ಲಕ್ಷ ರೂಪಾಯಿಗಳಿಂದ 9.6 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಐದನೇ ವರ್ಗದಲ್ಲಿ ತುರ್ತು ಆರೋಗ್ಯ ಸಾರಿಗೆಯ ಆಧುನೀಕರಣಕ್ಕಾಗಿ ವಿದ್ಯುತ್ ಆಂಬ್ಯುಲೆನ್ಸ್ಗಳಿಗೆ 20 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ PMeDrive ಅಂತಕ್ಕಂಥ ಒಂದು ವೋಚರನ್ನು ನಾವು ಪಡೆಯಬೇಕಾಗುತ್ತೆ. ಅದು ಏನು ಅನ್ನೋದನ್ನು ನಾವೀಗ ನೋಡೋಣ. PMeDrive ಡಿಜಿಟಲ್ ವೋಚರ್ ಅಂತಕ್ಕಂಥದ್ದು ಅರ್ಹ ವಿದ್ಯುತ್ ವಾಹನಗಳ, ಅದರಲ್ಲೂ ಮುಖ್ಯವಾಗಿ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳ ಖರೀದಿದಾರರಿಗೆ ಸಹಾಯಧನ ಪಡೆಯಲು ಇರತಕ್ಕಂತಹ ಒಂದು ಡಿಜಿಟಲ್ ಕೂಪನ್ ಆಗಿದೆ. ಇದು ಆಧಾರ್ ಆಧಾರಿತ eKYC ಮೂಲಕ ದೃಢೀಕರಿಸಿದ ಅಧಿಕೃತ ಪೋರ್ಟಲ್ನಲ್ಲಿ ಉತ್ಪಾದಿಸಲಾಗುವಂತಹ ಒಂದು ವೋಚರ್ ಆಗಿದೆ. ಇದನ್ನು ಡೀಲರ್ಶಿಪ್ ಅಥವಾ ಅಧಿಕೃತ ಮಾರಾಟದಲ್ಲಿ ಬಳಸೋದ್ರಿಂದ ವಾಹನ ಖರೀದಿಯಲ್ಲಿ ತಕ್ಷಣವೇ ನಮಗೆ ರಿಯಾಯಿತಿ ಸಿಗುತ್ತೆ. ಇನ್ನು ಇದು ಹೇಗೆ ನಾವು ಪಡಿಬೇಕು, ಅದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಅನುಮೋದಿತವಾಗಿರತಕ್ಕಂತಹ ಡೀಲರ್ಶಿಪ್ನಿಂದ ಅಥವಾ ಅಧಿಕೃತ ಮಾರಾಟಗಾರರಿಂದ ಅರ್ಹವಾದಂತಹ ಈ ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನಗಳನ್ನು ಖರೀದಿ ಮಾಡಬೇಕಾದ್ರೆ PMeDrive.heavy.industries.gov.in ಭೇಟಿ ನೀಡಬೇಕು. ಇಲ್ಲಿ ಮುಖದ ದೃಢೀಕರಣ ಪ್ರಕ್ರಿಯೆಯ ಮೂಲಕ ಡೀಲರ್ PMeDrive ಆ್ಯಪನ್ನು ಬಳಸಿ ಆಧಾರ್ ಆಧಾರಿತ eKYCಯನ್ನು ಪೂರ್ಣಗೊಳಿಸಲಾಗುತ್ತೆ. ನಂತರ ದೃಢೀಕರಣ ಅಂತಕ್ಕಂಥ ಯಶಸ್ವಿಯಾಗಿ ಪೋರ್ಟಲ್ನಲ್ಲಿ ಒಂದು ವಿಶಿಷ್ಟವಾದ ಈ ವೋಚರ್ ಸೃಷ್ಟಿಯಾಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿದಾಗ ನೋಂದಾಯಿತ ಮೊಬೈಲ್ಗೆ ವೋಚರ್ SMS ಮೂಲಕ ಬರುತ್ತದೆ. ಈ ವೋಚರ್ಗೆ ಸಹಿ ಮಾಡಿ ಅಧಿಕೃತ ಮಾರಾಟಗಾರರಿಗೆ ಸಲ್ಲಿಸಿದ ತಕ್ಷಣ ಅವರೂ ಸಹ ಸಹಿ ಮಾಡಿ ವೋಚರನ್ನು ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತಾರೆ. ಸಹಾಯಧನವು ಅಂತಿಮ ಹಣ ಪಾವತಿಸಿದ ತಕ್ಷಣ ನಮಗೆ ದೊರಕುತ್ತದೆ. ಈ ವಾಹನ ತಯಾರಕರು ಈ ವೋಚರನ್ನು ಸರ್ಕಾರದಿಂದ ಸಹಾಯಧನವನ್ನು ಮರಳಿ ಪಡೆಯಲಿಕ್ಕೋಸ್ಕರ ಬಳಸ್ತಾರೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ eDrive ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 12 ವರ್ಷ ಪೂರೈಸಿದ ಕೇಂದ್ರದ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಡಿ 1,60,00,000ಕ್ಕೂ ಹೆಚ್ಚು ಯುವಕರಿಗೆ ತರಬೇತಿ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶ ವಿದೇಶದ ಗಣ್ಯರಿಂದ ಅಭಿನಂದನೆಯ ಮಹಾಪೂರ. ದೇಶದ ಗ್ರಾಮೀಣ ಅಭಿವೃದ್ಧಿಗೆ VBG ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 1,25,000 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ. ನವದೆಹಲಿಯಲ್ಲಿ ನಾಳೆಯಿಂದ ರಕ್ಷಣಾ ಖರೀದಿ ಮತ್ತು ಐಡೆಕ್ಸ್ ಕುರಿತು ಕಾರ್ಯಾಗಾರ ಆರಂಭ. ಹಾಗೂ ಜಿನಿವಾದಲ್ಲಿ ನಡೆದ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ, ಭಾರತ ಪ್ರತಿನಿಧಿ ಮಂಡಳಿಯ ನೇತೃತ್ವ ವಹಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ಘೋಷಣೆಯೊಂದಿಗೆ ಆರಂಭವಾದ ಎನ್ಡಿಎ ಸರ್ಕಾರದ ಆಡಳಿತ ಇದೀಗ 12 ವರ್ಷಗಳನ್ನು ಪೂರೈಸಿದೆ. ದೇಶದ ಅಭಿವೃದ್ಧಿಗೆ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೆ ತಂದಿರುವ ಕೇಂದ್ರ ಸರ್ಕಾರ ತನ್ನ ಸಾಧನೆಗಳನ್ನು ಬಿಂಬಿಸುತ್ತಿದೆ. ಇಂದು ವಿಶೇಷವಾಗಿ

0: ಯುವಜನರ ಸಬಲೀಕರಣದ ಕಡೆಗೆ ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಇದೀಗ ಮೂಡಿಬರಲಿದೆ.
1: ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರವು ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದೆ. ಕಳೆದ 12 ವರ್ಷಗಳಲ್ಲಿ ಸರ್ಕಾರವು ದೇಶದ ಯುವಶಕ್ತಿಗೆ ಗಮನ ನೀಡಿದೆ. ಭಾರತದ ಮುಂದಿನ ಪೀಳಿಗೆಯ ಸುಧಾರಣೆಗಳು ಈಗ ಸುಧಾರಣೆಯ ಅಭಿವ್ಯಕ್ತಿಯಾಗಿ ಮಾರ್ಪಟ್ಟಿವೆ. ಯುವ ಶಕ್ತಿಯು ಅದರ ಮೂಲಾಧಾರವಾಗಿದೆ. ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವಲ್ಲಿ ಮತ್ತು ವಿವಿಧ ವಲಯಗಳಲ್ಲಿ ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ಯುವ ಜನತೆ ಕೇಂದ್ರ ಬಿಂದುವಾಗಿದ್ದಾರೆ. 12 ಕೋಟಿಗೂ ಹೆಚ್ಚು ಹೊಸ ಉದ್ಯಮಿಗಳು ಪಿಎಂ ಮುದ್ರಾ ಯೋಜನೆ ಸಾಲ ಪಡೆದಿದ್ದು ಇದು ಯುವಕರ ಕನಸುಗಳಿಗೆ ಆಶೋತ್ತರವಾಗಿದೆ. ಸರ್ಕಾರವು ಯುವಕರಿಗೆ ಉದ್ಯೋಗ ಮತ್ತು ಸ್ವಾವಲಂಬನೆಯನ್ನು ಹೆಚ್ಚಿಸಲು ಸಬಲೀಕರಣಗೊಳಿಸುತ್ತಿದೆ ಮತ್ತು ಯುವಕರು ಉದ್ಯೋಗದ ಆಕಾಂಕ್ಷಿಗಳಲ್ಲ, ಉದ್ಯೋಗ ಸೃಷ್ಟಿಕರ್ತರಾಗುತ್ತಿದ್ದಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಅಡಿಯಲ್ಲಿ 60 ಲಕ್ಷಕ್ಕೂ ಹೆಚ್ಚು ಯುವಕರು ಪ್ರಯೋಜನ ಪಡೆದಿದ್ದಾರೆ. ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯ ಅಡಿಯಲ್ಲಿ 1.6 ಕೋಟಿಗೂ ಹೆಚ್ಚು ಯುವಕರಿಗೆ ತರಬೇತಿಯನ್ನು ನೀಡಲಾಗಿದೆ. ಕೌಶಲ್ಯಪೂರ್ಣ ಪ್ರತಿಭೆಗಳ ಬೆಳೆಯುತ್ತಿರುವ ಗುಂಪು ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಶಕ್ತಿ ತುಂಬುತ್ತಿದೆ. ಉದ್ಯೋಗದ ಕನಸುಗಳನ್ನು ವಾಸ್ತವಕ್ಕೆ ತರುವ ರೋಜ್ಗಾರ್ ಮೇಳಗಳ ಮೂಲಕ 12 ಲಕ್ಷ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. 2.2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳು, 23 ಲಕ್ಷಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳನ್ನು ಮತ್ತು ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿದ 16 ಲಕ್ಷ ನಾವೀನ್ಯತೆ ಯೋಜನೆಗಳನ್ನು ಸೃಷ್ಟಿಸಿವೆ. ಇದು ನವೋದ್ಯಮ ಪರಿಸರ ವ್ಯವಸ್ಥೆಗೆ ಪ್ರಬಲ ಅಡಿಪಾಯವನ್ನು ಒದಗಿಸಿದೆ. ತೆಲಂಗಾಣದ ವಾರಂಗಲ್ನ ಉದ್ಯಮಿ ಶಿಲ್ಪ ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮವು ನವೋದ್ಯಮ ಸಂಸ್ಕೃತಿಯನ್ನು ವೇಗ ವರ್ಧಿಸುತ್ತಿದೆ ಮತ್ತು ನಾವೀನ್ಯತೆ ಹಾಗೂ ಉದ್ಯಮಶೀಲತೆಗಾಗಿ ಬಲವಾದ ಮತ್ತು ಅಂತರ್ಗತ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ ಎಂದು ಹೇಳಿದ್ದಾರೆ. ಪಿಎಂ ಸೇತು ಯೋಜನೆಯಡಿಯಲ್ಲಿ 1,000 ಐಟಿಐಗಳ ಆಧುನೀಕರಣಕ್ಕಾಗಿ 60,000 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಇದು ಯುವಕರನ್ನು ಉದ್ಯಮಕ್ಕೆ ಸಿದ್ಧ ಕೌಶಲ್ಯದೊಂದಿಗೆ ಸಜ್ಜುಗೊಳಿಸುತ್ತದೆ. ಸರ್ಕಾರದ ಬೆಂಬಲದೊಂದಿಗೆ ದೇಶದ ಯುವಶಕ್ತಿ ಭಾರತದ ಉದ್ಯಮ ಕ್ಷೇತ್ರಕ್ಕೆ ನೂತನ ಶಕ್ತಿ ನೀಡಿದೆ.
0: ಪ್ರಧಾನಿ ನರೇಂದ್ರ ಮೋದಿ ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿದ್ದಾರೆ. ಅವರು May 26, 2014 ಪ್ರಧಾನಿಯಾಗಿ ಮೊದಲ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದರು. ಅವರು May 13, 1952 ಮೊದಲು ಚುನಾಯಿತ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ May 27, 1964 ಸೇವೆ ಸಲ್ಲಿಸಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ. ಜವಾಹರ್ಲಾಲ್ ನೆಹರು ಅವರ ಅಧಿಕಾರಾವಧಿ 4,398 ದಿನಗಳು. May 26, 2014 ಇಂದಿನ June 10, 2026 ಪ್ರಧಾನಿ ಮೋದಿಯವರ ನಿರಂತರ ಅಧಿಕಾರಾವಧಿ ಈಗ 4,399 ದಿನಗಳು. ಇದು ಅವರನ್ನು ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿಯನ್ನಾಗಿ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ದೇಶ ಮತ್ತು ಜಾಗತಿಕ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸಾಮಾಜಿಕ ಮಾಧ್ಯಮದಲ್ಲಿ ಈ ಐತಿಹಾಸಿಕ ಮೈಲಿಗಲ್ಲು ಕೇವಲ ಅಧಿಕಾರದಲ್ಲಿರುವ ಸಮಯದ ಮಾನದಂಡವಲ್ಲ, ಬದಲಾಗಿ ರಾಷ್ಟೀಯ ಅಭಿವೃದ್ಧಿ ಪ್ರಯಾಣದಲ್ಲಿ ಪರಿವರ್ತನಾ ಯುಗದ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಅವರೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೂಡ ಪ್ರಧಾನಿಯವರಿಗೆ ಶುಭಾಶಯ ತಿಳಿಸಿದ್ದಾರೆ. ಭಾರತದ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್, ಪ್ರಧಾನಿ ನರೇಂದ್ರ ಮೋದಿಯವರ ಈ ಸಾಧನೆಯು ದಶಕಗಳ ಸಮರ್ಪಿತ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವಕ್ಕೆ ಪ್ರಬಲ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಅವರೊಟ್ಟಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಚಿವರಾದ ಡಾ ಜಿತೇಂದ್ರ ಸಿಂಗ್, ಹರ್ದೀಪ್ ಸಿಂಗ್ ಪುರಿ, ಭೂಪೇಂದರ್ ಯಾದವ್, ಮನೋಹರ್ ಲಾಲ್, ಗಜೇಂದ್ರ ಸಿಂಗ್ ಶೇಖಾವತ್, ಅರ್ಜುನ್ ರಾಮ್ ಮೇಘವಾಲ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅಭಿನಂದಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR

0: ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ದೇಶದ ಗ್ರಾಮೀಣ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ 1,25,000 ಕೋಟಿ ರೂಪಾಯಿಗಳ ಮಹತ್ವದ ಆರ್ಥಿಕ ಉತ್ತೇಜನ ಘೋಷಿಸಿದೆ. ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಮನ್ರೇಗಾ ಅಡಿಯಲ್ಲಿ ಈಗಾಗಲೇ 30,000 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದರ ಜೊತೆಗೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮಧ್ಯಂತರವಾಗಿ 95,692 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು, ಇದರಿಂದ ಒಟ್ಟು ಅನುದಾನದ ಮೊತ್ತ 1,25,000 ಕೋಟಿ ರೂಪಾಯಿ ಮೀರಲಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣ ಅಭಿವೃದ್ಧಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಅವರು ಈ ಮಾಹಿತಿ ನೀಡಿದ್ದಾರೆ. ಮುಂದಿನ ತಿಂಗಳ 1ನೇ ತಾರೀಖಿನಿಂದ ಈ ಕಾಯ್ದೆ ದೇಶಾದ್ಯಂತ ಜಾರಿಗೆ ಬರಲಿದ್ದು, ಅದರ ಅನುಷ್ಠಾನಕ್ಕೆ ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳುವಂತೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. 26 ರಾಜ್ಯಗಳು ಈಗಾಗಲೇ ಅಗತ್ಯ ಬಜೆಟ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದು, ಕರ್ನಾಟಕ, ಜಾರ್ಖಂಡ್, ತೆಲಂಗಾಣ ಹಾಗೂ ಮಿಜೋರಾಂ ರಾಜ್ಯಗಳು ಅಗತ್ಯ ಕ್ರಮಗಳನ್ನು ಆರಂಭಿಸುವ ಭರವಸೆ ನೀಡಿವೆ ಎಂದು ತಿಳಿಸಿದ್ದಾರೆ. ರಕ್ಷಣಾ ಖರೀದಿ ಮತ್ತು ರಕ್ಷಣಾ ಕ್ಷೇತ್ರದ ನವೋದ್ಯಮಗಳಿಗೆ ಉತ್ತೇಜನ ನೀಡುವ ಇನ್ನೋವೇಷನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ IDEX ಹಾಗೂ MSME ಸ್ಟಾರ್ಟ್ಅಪ್ಗಳಿಗಾಗಿ ಪರೀಕ್ಷಾ ವಿಧಾನಗಳ ಕುರಿತ ಕಾರ್ಯಾಗಾರವು ನಾಳೆ ನವದೆಹಲಿಯಲ್ಲಿ ಆರಂಭವಾಗಲಿದೆ. ರಕ್ಷಣಾ ಪರಿಸರ ವ್ಯವಸ್ಥೆಯಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ನವೋದ್ಯಮಗಳ ಅರಿವು ಮತ್ತು ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಕಾರ್ಯಾಗಾರವು ರಕ್ಷಣಾ ಖರೀದಿ ಪ್ರಕ್ರಿಯೆಗಳು, ಪರೀಕ್ಷೆ ಮತ್ತು ಪ್ರಮಾಣೀಕರಣ ಕ್ರಮಗಳ ಕುರಿತು ಉದ್ಯಮ ಪ್ರತಿನಿಧಿಗಳಿಗೆ ಸಮಗ್ರ ಮಾಹಿತಿ ಒದಗಿಸುವ ಸಂವಾದಾತ್ಮಕ ವೇದಿಕೆಯಾಗಲಿದೆ. ವಿವಿಧ ಅಧಿವೇಶನಗಳಲ್ಲಿ ಮುಖ್ಯಸ್ಥರ ಸಮಗ್ರ ರಕ್ಷಣಾ ಸಿಬ್ಬಂದಿ ಕಚೇರಿ ಹಾಗೂ ಇತರ ಸಂಬಂಧಿತ ಸಂಸ್ಥೆಗಳ ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಭಾಗವಹಿಸಿ ಉದ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. 2 ದಿನಗಳ ಕಾಲ ನಡೆಯುವ ಈ ಕಾರ್ಯಾಗಾರವು ಉದ್ಯಮ ವಲಯ ಎದುರಿಸುತ್ತಿರುವ ಪ್ರಾಯೋಗಿಕ ಸಮಸ್ಯೆಗಳಿಗೆ ಸಂವಾದದ ಮೂಲಕ ಪರಿಹಾರ ಕಂಡುಕೊಳ್ಳುವ ಉದ್ದೇಶ ಹೊಂದಿದೆ. ಜಿನಿವಾದಲ್ಲಿ ನಡೆದ 114ನೇ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ ILCಯಲ್ಲಿ ಭಾರತೀಯ ಪ್ರತಿನಿಧಿ ಮಂಡಳಿಯ ನೇತೃತ್ವವನ್ನು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ವಹಿಸಿದ್ದರು. ಇದು ಸಮಗ್ರ ಅಭಿವೃದ್ಧಿ, ಲಿಂಗ ಸಮಾನತೆ ಮತ್ತು ಸಾಮಾಜಿಕ ಸಂವಾದದತ್ತ ಭಾರತದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ. ಸಮ್ಮೇಳನದಲ್ಲಿ ಅವರ ಭಾಗವಹಿಸುವಿಕೆ ಹಾಗೂ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆಗಳು ಭಾರತದ ಬಲಿಷ್ಠ ಮತ್ತು ಸಮನ್ವಯಿತ ರಾಜತಾಂತ್ರಿಕ ಉಪಸ್ಥಿತಿಯನ್ನು ಪ್ರತಿಬಿಂಬಿಸಿವೆ. ಸಮ್ಮೇಳನದ ಅಂಗವಾಗಿ ಸಚಿವೆ ಶೋಭಾ ಕರಂದ್ಲಾಜೆಯವರು ಹಲವು ರಾಷ್ಟಗಳ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12 ವರ್ಷ ಪೂರೈಸಿದ ಕೇಂದ್ರದ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಡಿ 1,60,00,000ಕ್ಕೂ ಹೆಚ್ಚು ಯುವಕರಿಗೆ ತರಬೇತಿ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶ ವಿದೇಶದ ಗಣ್ಯರಿಂದ ಅಭಿನಂದನೆಯ ಮಹಾಪೂರ. ದೇಶದ ಗ್ರಾಮೀಣ ಅಭಿವೃದ್ಧಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 1,25,000 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ. ನವದೆಹಲಿಯಲ್ಲಿ ನಾಳೆಯಿಂದ ರಕ್ಷಣಾ ಖರೀದಿ ಮತ್ತು ಐಡೆಕ್ಸ್ ಕುರಿತು ಕಾರ್ಯಾಗಾರ ಆರಂಭ. ಹಾಗೂ ಜಿನೆವಾದಲ್ಲಿ ನಡೆದ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ ಭಾರತದ ಪ್ರತಿನಿಧಿ ಮಂಡಳಿಯ ನೇತೃತ್ವ ವಹಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
3: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಬೇಬಿಶ್ರೀಯ ಹಾಗೂ ಸಂಗಡಿಗರು ಹಾಡಿರುವ ವರ್ಣಪಟಲ ಚಿತ್ರದ ಹಾಡು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಸುಧಾಕರ ಬನ್ನಂಜೆ ಹಾಗೂ ಸಂಗಡಿಗರು ಹಾಡಿದ ಹೇಗೊಂದು ಪ್ರೇಮ ಕಥೆ ಚಿತ್ರದಿಂದ ಇದ್ದ ಗೀತೆಯನ್ನ ಕೇಳಿದ್ರಿ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 14ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
3: ಸರೋವರದ ತೀರದಲ್ಲಿ ಆಶ್ರಮವನ್ನು ಮಾಡಿಕೊಂಡು ಭಕ್ತಿಯಿಂದ ಪಾರ್ವತಿ ಅಲ್ಲಿ ತಪಸ್ಸನ್ನು ಮಾಡಿದ್ದಾಳೆ. ಆ ಪಾರ್ವತಿಯ ತಪಸ್ಸಿನಿಂದ ಇಡೀ ಕಾಡಿನಲ್ಲೆಲ್ಲ ಒಂದು ವೈಶಿಷ್ಟ್ಯ ಉಂಟಾಗಿದೆ

ಹಂಸಗಳು ಮಳೆಗಾಲವನ್ನಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಆದರೆ ಪಾರ್ವತಿಯ ಆ ತಪಸ್ಸಿನ ಅರಣ್ಯದಲ್ಲಿ ಹಂಸಗಳು ಮಳೆಗಾಲದಲ್ಲಿ ಓಡಿ ಹೋಗಲಿಲ್ಲ. ಕೋಗಿಲೆಗಳು ಕೂಡ ಕಂಠ ಮಾಧುರ್ಯವನ್ನ ಕಳ್ಕೊಳ್ಳಿಲ್ಲ. ಅದೇ ರೀತಿ ಚಳಿಗಾಲದಲ್ಲಿ ಕೋಗಿಲೆಗಳು ಕಂಠ ಮಾಧುರ್ಯವನ್ನ ಕಳ್ಕೊಳ್ಳಿಲ್ಲ. ಬೇಸಿಗೆಯಲ್ಲೂ ಕೂಡ ಹುಲ್ಲುಗಳೆಲ್ಲ ಬೆಳೆದು ಬಿಟ್ಟು ಮೃಗಗಳಿಗೆಲ್ಲ ಆಹಾರವಾಯಿತು. ಚಕ್ರವಾಕ ಮಿಥುನ ರಾತ್ರಿ ಬೇರೆಯಾಗ್ಬಿಡತ್ತೆ, ಆದ್ರೆ ಇಲ್ಲಿ ಚಕ್ರವಾಕ ಮಿಥುನ ರಾತ್ರಿಯಲ್ಲೂ ಬೇರೆಯಾಗಲಿಲ್ಲ. ಗೂಗೆಗಳು ಹಗಲು ಕಾಗೆಗಳ ಮೇಲೆ ಆಕ್ರಮಣ ಮಾಡಲಿಲ್ಲ. ದುಂಬಿಗಳು ಸಂಪಿಗೆ ಹೂವಿಗೆ ಹೋದರೂ ಕೂಡ ಅಲ್ಲಿ ಮಕರಂದವನ್ನ ಸವಿದವು. ಕಮಲ ಚಂದ್ರೋದಯ ಕಾಲದಲ್ಲಿ ಮುಚ್ಚಲಿಲ್ಲ. ಕನ್ನೈದಿಲೆ ಹೂವು ಸೂರ್ಯ ಕಿರಣಕ್ಕೆ ಬಾಡಲಿಲ್ಲ. ಅಂದ್ರೆ ಪ್ರಕೃತಿಯ ಎಲ್ಲ ವೈಪರೀತ್ಯವೂ ಕೂಡ ಅಲ್ಲಿ ಉಂಟಾಯಿತು. ಆ ಪಾರ್ವತಿಯ ತಪಸ್ಸಿನ ಜಾಗದಲ್ಲಿ ಎಲ್ಲವೂ ಕೂಡ ಸಮೃದ್ಧವಾಗಿದೆ.

ಅದೇ ರೀತಿಯಾಗಿ ಕವಿ ಹೇಳ್ತಾ ಇದ್ದಾನೆ, ಆನೆಗಳು ಮತ್ತೆ ಸಿಂಹಗಳು ಪರಸ್ಪರ ಆಟವಾಡ್ತಾ ಇದೆ, ಮತ್ತೆ ಜಿಂಕೆಗಳು ಹೆಬ್ಬುಲಿಗಳು ಕೂಡ ಚಿನ್ನಾಟವಾಡ್ತಾ ಇದೆ, ಹಾವು ಮುಂಗುಸಿ ಜೊತೆಯಲ್ಲೇ ಇರ್ತಾ ಇವೆ, ಇಲಿಗಳು ಬೆಕ್ಕುಗಳ ಮೇಲೆ ಹಾರಾಡ್ತಾ ಇವೆ, ಮೊಲಗಳು ತೋಳಗಳ ಹತ್ರ ಆಹಾರ ಕೊಡು ಅಂತ ಕೇಳ್ತಾ ಇದೆ, ಹತ್ತು ಕಾಗೆ ಒಂದೇ ಗೂಡಲ್ಲಿ ವಾಸ ಮಾಡ್ತಾ ಇದೆ. ಹೀಗೆ ಪರಸ್ಪರ ದ್ವೇಷ ಅನ್ನೋದೇ ಆ ಪಾರ್ವತಿಯ ತಪಸ್ಸಿನ ಅರಣ್ಯದಿಂದ ಹೊರಟು ಹೋಯಿತು.

ಕಪಿಗಳು ಕೂಡ ಪರಿಚರ್ಯೆಯನ್ನ ಮಾಡ್ತಾ ಇದೆ. ಗಿಳಿಗಳು ಸರಸ ಸಲ್ಲಾಪವನ್ನ ಮಾಡ್ತಾ ಇದೆ. ಆನೆಗಳು ಸೊಂಡಲಿನಿಂದ ದೇವಿಗೆ ಹಣ್ಣು ಕಾಯಿಗಳನ್ನೆಲ್ಲ ಸಮರ್ಪಣೆ ಮಾಡ್ತಾ ಇದೆ. ಕಲ್ಪ ವೃಕ್ಷಗಳು ಏನು ಬೇಡಿದವೋ ಆ ವಸ್ತುಗಳನ್ನೆಲ್ಲ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಅಲ್ಲಿ ಯಾರು ಓಡಿಯಾಡಿದ್ರು ಕೂಡ ಅವರ ಆಯಾಸವನ್ನೆಲ್ಲ ಪುಷ್ಪಗಳು ಪರಿಮಳಗಳಿಂದ ಕಳೀತಾ ಇದೆ.

ಆ ಪಾರ್ವತಿಯ ತಪಸ್ಸಿನ ಸ್ಥಾನ ಅದ್ಭುತವಾದಂತಹ ಒಂದು ಸ್ಥಾನವಾಗಿದೆ. ಅಲ್ಲಿ ಅಷ್ಟಯೋಗಿನಿಯರು, ಅಷ್ಟಸಿದ್ಧಿಗಳು, ಎಲ್ಲ ನದಿಗಳು, ತಿಥಿ, ವಾರ, ನಕ್ಷತ್ರ ದೇವತೆಗಳು ಎಲ್ಲರೂ ಕೂಡ ವಾಸವಾಗಿದ್ದಾರೆ.

ಆ ಅರಣ್ಯದಲ್ಲಿ ದೇವಿ ವಿಶ್ವೇಶ್ವರನನ್ನ ಭಜಿಸಿದಳು ಅಂತ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಕೃಪೆಯ ಸಮುದ್ರ ಪ್ರಪಂಚವನ್ನೇ ಸೃಷ್ಟಿ ಮಾಡಿದವನು, ಭಕ್ತರಿಗೆ ಸಂಜೀವನ ಮೂರು ಲೋಕವನ್ನು ಕಾಯುವವನು, ಏನಾದ್ರೂ ಇಷ್ಟಾರ್ಥವನ್ನ ಕೊಡುವಂತವನು. ದೇವತೆಗಳು ನರರು ನಾಗರು ದೈತ್ಯರು ಎಲ್ಲರೂ ಅವನ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಸಂಸಾರ ಸಮುದ್ರಕ್ಕೆ ಅವನು ದೋಣಿ, ದುರಿತ ವಿಪನಕ್ಕೆ ಅವನು ದಾವಾಗ್ನಿ, ನೀಲಕಂಠನಾದಂತಹ ಶಿವನನ್ನ ಅವನು ಭಜನೆ

ಆ ಪರಮೇಶ್ವರನನ್ನ ಕಾತ್ಯಾಯಿನಿ ದೇವಿ ಷೋಡಶೋಪಚಾರಗಳಿಂದ ಪೂಜಿಸಿದ್ದಾಳೆ. ಇವಳು ಕೂಡ ಮೋಕ್ಷದಾಯಿಕಿ ಜಗನ್ಮಾತೆ. ಇವಳು ಆ ಜಗನ್ಮಾತೆ ಪೂಜಿಸ್ತಾ ಇದ್ದಾಳೆ ಅಂದ್ರೆ ಇದು ಅದ್ಭುತ ಅಂತ ದೇವತೆಗಳೆಲ್ಲ ಹೇಳ್ತಾ ಇದ್ದಾರೆ.

ಮೋಕ್ಷವನ್ನೇ ಅನುಗ್ರಹ ಮಾಡುವವಳು, ಸಕಲ ಮಂತ್ರಕ್ಕೂ ನಾಯಕಿ, ಮಾಯಾರೂಪಿಣಿ, ಸಾಕ್ಷಾತ್ ಜಗನ್ಮಾತೆ, ಪರಮಾತ್ಮನ ಶಕ್ತಿ. ಅಂಥ ದಾಕ್ಷಾಯಿಣಿಗೆ ಏತಕ್ಕೆ ತಪಸ್ಸು ಬೇಕು ಅಂತ ಬ್ರಹ್ಮಾದಿ ದೇವತೆಗಳಿಗೆಲ್ಲ ಮನಸ್ಸಿನಲ್ಲಿ ದುಗುಡ. ಆದರೆ ಆ ದೇವಿ ಆ ಪರಮಾತ್ಮನ ಧ್ಯಾನದಿಂದ ಸಂತೋಷ ಪಡುತ್ತಾ ಆರಾಧನೆ ಮಾಡ್ತಾ ಇದ್ದಾಳೆ. ಈ ರೀತಿ ಇದ್ದಾಗ ಒಬ್ಬ ರಾಕ್ಷಸ ಅಲ್ಲಿ ತಿರುಗುತ್ತಾ ಆ ಪಾರ್ವತಿ ತಪಸ್ಸು ಮಾಡುವಂತಹ ಜಾಗಕ್ಕೆ ಬಂದಿದ್ದಾನೆ. ಆ ರಾಕ್ಷಸ ದೇವಿಯನ್ನ ಒಬ್ಬ ಸಾಮಾನ್ಯ ಸುಂದರ ಸ್ತ್ರೀ ಕಾಡಿನಲ್ಲಿ ಒಂಟಿಯಾಗಿ ಏನ್ ಮಾಡ್ತಾ ಇದ್ದಾಳೆ ಎನ್ನುವಂತಹ ಹುಚ್ಚುತನದಿಂದ ಪಾರ್ವತಿ ಜೊತೆಯಲ್ಲಿ ಕೆಟ್ಟ ಕೆಟ್ಟದಾಗಿ ಮಾತಾಡಿದಾಗ ದೇವಿ ಅವನನ್ನ ಒಂದು ಸಾರಿ ಕೋಪದಿಂದ ನೋಡಿದ ಕೂಡಲೇ ಭಸ್ಮವಾಗಿ ಬಿಟ್ಟ.

ದೇವಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ ದಾನವ ಅಲ್ಲೇ ಸುಟ್ಟು ಭಸ್ಮವಾಗ್ಬಿಟ್ಟ. ಆಮೇಲೆ ದೇವಿಗೆ ಅಷ್ಟೇ ಕೋಪ ಶಾಂತವಾಗಲಿಲ್ಲ. ಇನ್ನು ಮೇಲೆ ಈ ಕಾನನಕ್ಕೆ ಪುರುಷರೇ ಬರೋದು ಬೇಡ, ಅಕಸ್ಮಾತ್ ಪುರುಷರು ಬಂದ್ರು ಅಂದ್ರೆ ಅವರು ತತ್ಕ್ಷಣವೇ ಸ್ತ್ರೀತ್ವವನ್ನು ಹೊಂದು ಬಿಡಬೇಕು, ಹೆಂಗಸರಾಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ದೇವಿ ಶಾಪ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋದ್ಲು.

ಹೀಗೆ ಆ ಗೌರಿಯ ಶಾಪದಿಂದ ಬರೀ ಮನುಷ್ಯರು ಅಂತಲ್ಲ, ಪನ್ನಗ ಮೃಗ ಪಶು ಪಕ್ಷಿ ಯಾವುದೇ ಬರಲಿ, ಬಂದದ್ದೆಲ್ಲ ಹೆಣ್ಣಾಗ್ಬಿಡತ್ತೆ ಅಂತ. ಹೀಗೆ ಆ ಕಾಡಿಗೆ ಕುದುರೆ ಪ್ರವೇಶ ಮಾಡಿತು. ಅಲ್ಲಿ ಆ ಸರೋವರದ ನೀರನ್ನು ಕುಡಿತಲ್ಲ, ಕುಡಿದು ಕೂಡಲೇ ಅದು ಹೆಣ್ಣು ಕುದುರೆಯಾಗಿ ಮಾರ್ಪಾಡಾಗ್ಬಿಡ್ತು. ಇದು ಬಹಳ ಆಶ್ಚರ್ಯ ಅಂತ ಹೇಳಿಬಿಟ್ಟು ಅರ್ಜುನ ನೋಡ್ತಾ ಇದ್ದಾನೆ. ಅರ್ಜುನ ಪರಮಾತ್ಮ ಹೀಗಾಯ್ತಲ್ಲ ಅಂತ ಹೇಳಿ ಕೃಷ್ಣನನ್ನ ಧ್ಯಾನ ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಇನ್ನೂ ಒಂದು ಕಥೆ ನಡೆದಿದಪ್ಪ ಅಂತ ಹೇಳಿಬಿಟ್ಟು ಜೈಮಿನಿಗಳು ಜನಮೇಜನಿಗೆ ತಿಳಿಸ್ತಾ ಇದ್ದಾರೆ.

0: ಹಿಂದೆ ಕೃತಯುಗದಲ್ಲಿ ಒಬ್ಬ ಕೃತವರ್ಣ ಅಂತ ಒಬ್ಬ ಬ್ರಾಹ್ಮಣೋತ್ತಮ, ಅವನು ತೀರ್ಥಯಾತ್ರೆಯನ್ನು ಮಾಡ್ತಾ ಅಲ್ಲಿ ಬಂದಾಗ ಒಂದು ಸರೋವರವನ್ನು ನೋಡ್ದ. ಆ ಸರೋವರದಲ್ಲಿ ಆ ವರ್ಣ ಮಂತ್ರವನ್ನು ಜಪ ಮಾಡ್ತಾ ಅವನು ಸ್ನಾನ ಮಾಡ್ತಾ ಇದ್ದಾನೆ. ಅವನ ಕಾಲನ್ನ ಒಂದು ಮೊಸಳೆ ಬಂದು ತನ್ನ ಹಲ್ಲುಗಳಿಂದ ಕಚ್ಚಿ ಹಿಡ್ಕೊಂಡ್ಬಿಡ್ತು. ಆ ಬ್ರಾಹ್ಮಣನಿಗೆ ಬಹಳ ಗಾಬರಿ ಆಗ್ಬಿಡ್ತು.
1: ಮಡುವಿನಳು ಮಡವಿಡಿದ ನೆಗಳಂ ಬಲಾತ್ಕರಿಸಿ

ಯೋಚನೆ ಮಾಡ್ತಾ ತಪೋಬಲದಿಂದ ಮೇಲಕ್ ಬಂದ. ಅವನಿಗೆ ಸಿಟ್ಟು ಬಂದ್ಬಿಡ್ತು. ಇನ್ನು ಮುಂದೆ ಈ ಒಂದು ನೀರನ್ನ ಯಾರೇ ಕುಡಿಲಿ, ಕುಡಿದ ಕೂಡ್ಲೆ ಅದು ಹುಲಿಯಾಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಶಾಪ ಕೊಟ್ಬಿಟ್ಟ. ಈ ಕುದುರೆಗೂ ಕೂಡ ಅಂತ ಒಂದು ಸಂದರ್ಭ ಬಂದ್ಬಿಡ್ತು.

0: ಹೀಗೆ ಆ ಕೃತವರ್ಣನ ಶಾಪದಿಂದ ಅಲ್ಲಿಂದ ಮುಂದಕ್ಕೆ ಯಾವ ಜೀವಿಗಳು ಕೂಡ ಆ ಸರೋವರದ ನೀರನ್ನು ಕುಡಿಯೋದಕ್ಕೆ ಹೆದರ್ತಾ ಇತ್ತು. ಆದ್ರೆ ಹೆಣ್ಣಾಗಿದ್ದಂತಹ ಆ ಕುದುರೆ ಆ ಸರೋವರಕ್ಕೆ ಬಂದು ಆ ನೀರನ್ನು ಕುಡಿಯೋಣ, ಅದು ತತ್ಕ್ಷಣವೇ ಹುಲಿಯಾಗಿ ಬಿಟ್ಟಿದೆ. ಅವಾಗ ಅರ್ಜುನನಿಗೆ ಬಹಳ ಚಿಂತೆಯಾಗ್ಬಿಡ್ತು, ಇನ್ನು ರಾಮರಾಜನ ಅಶ್ವಮೇಧ ಹೇಗೆ ನಡೆಯುತ್ತೆ, ಮೂರು ಲೋಕದಲ್ಲೂ ಅಪಹಾಸ್ಯಕ್ಕೆ ಗುರಿಯಾಗ್ಬಿಟ್ವಲ್ಲಪ್ಪ, ಇದು ಯಾರು ಶಾಪದ ಫಲ, ಶಿವಶಿವ ಅಂತ ಯೋಚನೆ ಮಾಡ್ತಾ ಹಿಂದೆ ದುರ್ಯೋಧನದಿಂದ ಆದಂತಹ ಎಲ್ಲ ಕಪಟ ಮೋಸಗಳನ್ನು ಕೂಡ ಶ್ರೀಕೃಷ್ಣನೇ ಪರಿಹಾರ ಮಾಡಿದ. ಆದ್ದರಿಂದ ಕೃಷ್ಣ ಈಗ ನೀನೇ ಇದನ್ನ ಪರಿಹಾರ ಮಾಡಬೇಕು ಅಂತೇಳಿ ಭಕ್ತಿಯಿಂದ ಕೃಷ್ಣ ಸ್ಮರಣನನ್ನ ಮಾಡ್ತಾ ಇದ್ದಾನೆ.
1: ಭಯ ನಿವಾರಣಾ

0: ಹೀಗೆ ಕೃಷ್ಣನನ್ನ ನೀನು ಭಯ ನಿವಾರಣ ಭಯನಾಶನ ಅಂತ ಪರಮಾತ್ಮನಿಗೆ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಭಯವನ್ನು ಉಂಟು ಮಾಡುವನು ಭಯವನ್ನು ನಾಶ ಮಾಡುವನು ಕೃಷ್ಣನೇ ಆಗಿದ್ದಾನೆ ಅಂತ. ಕೃಷ್ಣ ಈಗೊಂದು ಭಯ ನಿನ್ನ ಒಂದು ಸಂಕಲ್ಪದಿಂದಲೇ ಬಂದಿದೆ, ಈ ಭಯ ನಿವಾರಣೆಯನ್ನು ಕೂಡ ನೀನೇ ಮಾಡಿಕೊಡಬೇಕು ಅಂತ ಹೇಳಿಬಿಟ್ಟು ಆ ಪರಮಾತ್ಮನನ್ನ ಬಹಳ ಭಕ್ತಿಭಾವದಿಂದ ಧ್ಯಾನ ಮಾಡ್ತಾ, ಪರಮಾತ್ಮ ನಿನ್ನ ರೂಪ ಎರ್ದೆಯೊಳಿರೆ, ನಿನ್ನ ಪವಿತ್ರ ಮಂಗಳ ಮೂರ್ತಿ ನಮ್ಮ ಮನಸ್ಸಿನಲ್ಲಿ ಇದ್ದಾಗ ನಮಗೆ ದುಷ್ಕಂಟಕದ ಭೀತಿ ಹೇಗಾಗತ್ತಪ್ಪ, ಆದ್ದರಿಂದ ಇದು ಖಂಡಿತವಾಗಿಯೂ ಒಂದು ಸ್ವಪ್ನದಂತೆ ಆಭಾಸ ಅಂತ ತಿಳ್ಕೊಂಡಿದ್ದೀನಿ. ಖಂಡಿತವಾಗಿಯೂ ಈ ಕುದುರೆ ಹೆಣ್ಣು ಕುದುರೆ ಆಗೋದು ಅನ್ನೋದೇನು, ಹುಲಿ ಆಗೋದು ಅಂದ್ರೇನು, ಇದೇನೋ ಒಂದು ಮಾಯೆ ಇರಬೇಕು, ಪರಮಾತ್ಮ ಬೇಗ ನೀನೇ ಕಾಪಾಡಬೇಕು ಅಂತ ಹೇಳಿ ಬಹಳ ಭಕ್ತಿಭಾವದಿಂದ ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 14ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್.ಎಲ್. ರತ್ನ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್. ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದೆ. ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮ ಸಂದೇಶವೊಂದರಲ್ಲಿ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ಸಾರ್ವಜನಿಕ ಸೇವೆಯು ಉತ್ತಮ ಆಡಳಿತದ ನಿಜವಾದ ಮಾನದಂಡವಾಗಿ ಉಳಿದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮ್ರತೆ, ಸಮರ್ಪಣೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ನಿರಂತರವಾಗಿ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಸಾರ್ವಜನಿಕರ ನಂಬಿಕೆಯನ್ನು ಗಳಿಸುತ್ತಾನೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸತತ 4,399 ದಿನಗಳ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸುವುದಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿನಂದನೆ ಸಲ್ಲಿಸಿದ್ದಾರೆ. ನರೇಂದ್ರ ಮೋದಿಯವರು ದೀರ್ಘಾವಧಿ ಪ್ರಧಾನಿ ಎಂಬ ವಿಶೇಷ ಗೌರವಕ್ಕೆ ಪಾತ್ರರಾದ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಾದ್ಯಂತ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ಶುಭ ಹಾರೈಸಿದರು. ಗದಗ ನಗರದ ವೀರನಾರಾಯಣ ದೇವಸ್ಥಾನದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ಗದಗ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು. ಜಾಗತಿಕ ಬಿಕ್ಕಟ್ಟಿನಿಂದ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುನ್ನಡೆಸುವಂತಹ ಶಕ್ತಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮಾತ್ರ ಇದೆ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನರೇಂದ್ರ ಮೋದಿಯವರು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ವಿಶ್ವದಲ್ಲಿಯೇ ಭಾರತವನ್ನು 3ನೇ ಆರ್ಥಿಕ ಶಕ್ತಿಯನ್ನಾಗಿ ಮಾಡಿದ್ದಾರೆ ಎಂದು ಕೊಂಡಾಡಿದ್ದಾರೆ. ಜನಸಾಮಾನ್ಯರು, ಬಡವರು ಹಾಗೂ ದೀನದಲಿತರಿಗೆ ಶಿಕ್ಷಣ, ಉದ್ಯೋಗ, ಸಬಲೀಕರಣ ನೀಡಿರುವ ಧೀಮಂತ ನಾಯಕ ಪ್ರಧಾನಿ ಎಂದು ಬಣ್ಣಿಸಿದ್ದಾರೆ. ಜುಲೈ 1ರಿಂದ ಗ್ರಾಮೀಣಾಭಿವೃದ್ದಿಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ 95,692 ಕೋಟಿ ರೂಪಾಯಿ ಮಧ್ಯಂತರ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಮನ್ರೇಗಾ ಯೋಜನೆಯಡಿಯಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾದ 30,000 ಕೋಟಿ ರೂಪಾಯಿಗಳ ಜೊತೆಗೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಹಣ ಹಂಚಿಕೆ ಮಾಡಲಾಗಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣ ಅಭಿವೃದ್ದಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಮಾಹಿತಿ ನೀಡಿದ್ದಾರೆ. ದೇಶಾದ್ಯಂತ ಸುಮಾರು 2,80,000 ಗ್ರಾಮ ಪಂಚಾಯಿತಿಗಳಿಗೆ ಈ ನಿಧಿ ತಲುಪಲಿದೆ. ಕರ್ನಾಟಕಕ್ಕೆ 5,709,09,00,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಚರ್ಚೆ ನಡೆಸಲು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕಾಂಗ್ರೆಸ್ ಮುಖಂಡರಾದ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನು ಇಂದು ಭೇಟಿ ಮಾಡಿ ಸಂಪುಟ ವಿಸ್ತರಣೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಹುದ್ದೆ ನೀಡಿದ ಪಕ್ಷದ ವರಿಷ್ಠರಿಗೆ ಅವರು ಕೃತಜ್ಞತೆ ಸಲ್ಲಿಸಲಿದ್ದಾರೆ. ಮುಖ್ಯಮಂತ್ರಿಯಾದ ಬಳಿಕ ಡಿಕೆ ಶಿವಕುಮಾರ್ ಇದೇ ಮೊದಲ ಬಾರಿಗೆ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದು ಕೆಲವು ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದಾರೆ. ಈ ನಡುವೆ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ ಮತ್ತು ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ದಿ ಪ್ರಾಧಿಕಾರಗಳನ್ನು ತಮ್ಮ ಖಾತೆಗೆ ಸೇರಿಸಿಕೊಳ್ಳುವಂತೆ ವರಿಷ್ಠರನ್ನು ಒತ್ತಾಯಿಸಲು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಈಗಾಗಲೇ ನವದೆಹಲಿಗೆ ತೆರಳಿದ್ದಾರೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ನಾಯಕರಲ್ಲಿ ಬೇಡಿಕೆ ಇಟ್ಟಿರಲಿಲ್ಲ ಎಂದು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಸಭೆಗೆ ಆಯ್ಕೆ ಮಾಡದೆ ಬಿಜೆಪಿ ಮೋಸ ಮಾಡಿದೆ ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆ ಹಾಗೂ ಮಾಧ್ಯಮಗಳ ವರದಿ ಕಪೋಲ ಕಲ್ಪಿತವಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಿಂದ ಹಿಡಿದು ದೇಶದ ಪ್ರಧಾನಿ ಸ್ಥಾನದವರೆಗೆ ರಾಜಕೀಯವಾಗಿ ಬೆಳೆದಿದ್ದೇನೆ. ಪಕ್ಷಕ್ಕೆ ಬಹುಮತ ಬಂದಾಗಲೂ ಮಿತ್ರ ಪಕ್ಷಗಳನ್ನು ಕಡೆಗಣಿಸಿಲ್ಲ ಎಂದು ತಿಳಿಸಿದ್ದಾರೆ. ತಮ್ಮ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸಂಬಂಧ ಉತ್ತಮವಾಗಿದ್ದು ರಾಜ್ಯಸಭಾ ಸ್ಥಾನಕ್ಕಾಗಿ ಅಂತಹ ಸಂಬಂಧ ಹಾಳಾಗಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿ ಮತ್ತು ಮಲೆನಾಡು ಭಾಗದ ಸಾವಿರಾರು ಅಡಿಕೆ ಬೆಳೆಗಾರರಿಗೆ ತೀವ್ರ ಆತಂಕ ತಂದೊಡ್ಡಿರುವ ಹಳದಿ ಎಲೆ ರೋಗ ಮತ್ತು ಎಲೆ ಚುಕ್ಕಿ ರೋಗ ಸಮಸ್ಯೆಗೆ ತುರ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು ಸೇರಿದಂತೆ ಹಳದಿ ಎಲೆ ರೋಗವು ಪ್ರಸ್ತುತ ಸುಮಾರು 16,000 ಹೆಕ್ಟೇರ್ ಪ್ರದೇಶವನ್ನು ಬಾಧಿಸಿದೆ. ಇದು ಲಕ್ಷಾಂತರ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡುವಂತೆ ಮಾಡಿದೆ. ಬಾಧಿತ ರೈತರಿಗೆ ನೆರವಾಗಲು ಸಮಗ್ರ ಬೆಂಬಲ ಪ್ಯಾಕೇಜ್ ಘೋಷಿಸಬೇಕು ಎಂದು ಸಂಸದರು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆಸಿದ ಪಕ್ಷದ ಮೊದಲ ಅಧಿಕೃತ ಸಭೆಯಲ್ಲಿ ಮುಂಬರುವ ಜಿಬಿಎ ಚುನಾವಣೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಚಿವ ಜಮೀರ್ ಅಹ್ಮದ್ ಖಾನ್, ಕಾಂಗ್ರೆಸ್ ಹಿರಿಯ ಮುಖಂಡರಾದ ನಸೀರ್ ಅಹ್ಮದ್, ಸಲೀಂ ಅಹ್ಮದ್, ಜಿಸಿ ಚಂದ್ರಶೇಖರ್, ಬೇಲೂರು ಗೋಪಾಲಕೃಷ್ಣ ಹಾಗೂ ಐವಾನ್ ಡಿಸೋಜಾ ಸೇರಿದಂತೆ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗವಹಿಸಿ ಚರ್ಚೆ ನಡೆಸಿದರು. ಬೆಂಗಳೂರಿನ ಐಎಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಗೌತಮ್ ದೇಸಿರಾಜು ಅವರಿಗೆ ಕ್ರಿಸ್ಟಲ್ ಎಂಜಿನಿಯರಿಂಗ್ ಮತ್ತು ಅಂತರ್ ಅಣು ಸಂವಹನದಲ್ಲಿನ ಸಂಶೋಧನೆಗಾಗಿ 14ನೇ ಇವಾಲ್ ಪ್ರಶಸ್ತಿ ದೊರೆತಿದೆ. ಅವರ ಸಂಶೋಧನೆಯು ಆಣ್ವಿಕ ಸ್ಫಟಿಕಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಶಕ್ತಿಗಳನ್ನು ವಿಶ್ಲೇಷಿಸುವ ಮೂಲಕ ಅವುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಮತ್ತು ವಿನ್ಯಾಸಗೊಳಿಸಬಹುದು

0: ಸಲ್ಲಿಸಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸಿದೆ. 1995ರಲ್ಲಿ ಗೌತಮ್ ದೇಸಿರಾಜು ಅವರು ವಿಶಿಷ್ಟ ಅಣು ಸಂಬಂಧಿತ ಸಿಂಥಾನ್ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಸಂಶೋಧನೆಯ ಜೊತೆಗೆ ಅಂತಾರಾಷ್ಟೀಯ ಮಾನದಂಡ ನಿಗದಿತ ಪ್ರಯತ್ನಗಳಿಗೂ ಅವರು ಕೊಡುಗೆ ನೀಡಿದ್ದಾರೆ. ಇದರೊಂದಿಗೆ ಅಂತಾರಾಷ್ಟೀಯ ಸ್ಫಟಿಕಶಾಸ್ತ್ರ ಉಪಕ್ರಮಗಳಲ್ಲಿಯೂ ದೇಸಿರಾಜು ಅವರು ತೊಡಗಿಸಿಕೊಂಡಿದ್ದಾರೆ. ಕೊಡಗು ಜಿಲ್ಲೆಗೆ ರಾಷ್ಟೀಯ ವಿಪತ್ತು ನಿರ್ವಹಣಾ ತಂಡದ ಅಧಿಕಾರಿಗಳು ಸೇರಿದಂತೆ 30 ಸಿಬ್ಬಂದಿ ಆಗಮಿಸಿದ್ದು, ಮುಂಗಾರು ಸಂದರ್ಭದಲ್ಲಿ ಈ ತಂಡ ಜಿಲ್ಲೆಯಲ್ಲಿಯೇ ಠಿಕಾಣಿ ಹೂಡಲಿದೆ. ಜಿಲ್ಲೆಯ ಸೂಕ್ಷ್ಮ ಹಾಗೂ ಪ್ರವಾಹ ಪೀಡಿತ ಪ್ರದೇಶಗಳನ್ನು ವೀಕ್ಷಿಸಿ ತುರ್ತು ಸಂದರ್ಭದಲ್ಲಿ ಜನ ಜಾನುವಾರು ರಕ್ಷಣೆ ಮಾಡುವಲ್ಲಿ ಎನ್ಡಿಆರ್ಎಫ್ ತಂಡ ಕರ್ತವ್ಯ ನಿರ್ವಹಿಸಲಿದೆ. ಈ ಬಾರಿ ಶ್ವಾನವು ತಂಡದೊಂದಿಗೆ ಆಗಮಿಸಿದೆ. ಜಿಲ್ಲೆಗೆ ಈಗಾಗಲೇ ಆಗಮಿಸಿರುವ 10 ಬೆಟಾಲಿಯನ್ ತಂಡವು ಕೇರಳದ ವೈನಾಡು ಸೇರಿದಂತೆ ಹಲವು ಕಡೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದೆ. ತಂಡವನ್ನು ಭೇಟಿಯಾಗಿ ಮಾತನಾಡಿದ ಕೊಡಗು ಜಿಲ್ಲಾಧಿಕಾರಿ ಎಜೆ ಸೋಮಶೇಖರ್, ಹೆಚ್ಚಿನ ಮಳೆಯಿಂದ ಅವಘಡಗಳು ಸಂಭವಿಸಿದ್ದಲ್ಲಿ ಎನ್ಡಿಆರ್ಎಫ್ ತಂಡ ತುರ್ತಾಗಿ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸಕ್ತ ವರ್ಷದಲ್ಲಿ ದಾವಣಗೆರೆ ಜಿಲ್ಲಾ ಶಿಶುಪಾಲನಾ ಕೇಂದ್ರದಿಂದ 26 ಮಕ್ಕಳನ್ನು ದೇಶ ವಿದೇಶಗಳ ದಂಪತಿಗಳಿಗೆ ಕಾನೂನಾತ್ಮಕವಾಗಿ ದತ್ತು ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದತ್ತು ಪ್ರಕ್ರಿಯೆಯು ಸಂಪೂರ್ಣವಾಗಿ ಕಾನೂನು ಚೌಕಟ್ಟಿನಲ್ಲಿ ನಡೆದಿದ್ದು, ಪೋಷಕರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ನಿಯಮಾನುಸಾರ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ.
1: ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ನಾವು ಈ ವರ್ಷದಲ್ಲಿ ಸುಮಾರು 26 ಮಕ್ಕಳನ್ನ ನಾವು ದತ್ತು ಕೊಟ್ಟಿದ್ದೇವೆ. ಆ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೆಯಿತು. ಸೆಲೆಕ್ಷನ್ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷ ಇರ್ತಾರೆ, ನಮ್ಮ ಮುಖೇನ ಅವರಿಗೆ ದತ್ತುಗಳನ್ನ ಕೊಡ್ತೇವೆ. ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕಲ್ಕತ್ತಾ, ಚೆನ್ನೈ ಇತ್ಯಾದಿ ಊರುಗಳಿಗೆ ಇಲ್ಲಿಂದ ದತ್ತು ತೆಗೆದುಕೊಂಡು ಹೋಗಿದ್ದಾರೆ. ನಮ್ಗೆ ಅಲ್ಲಿಂದ ಫೋಟೋಸ್ಗಳು ಕಳಿಸ್ಕೊಡ್ತಾ ಇದಾರೆ ಆ ಪೇರೆಂಟ್ಸ್ಗಳು. ಬಹಳ ಮಕ್ಕಳು ತುಂಬಾ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದಾರೆ. ಸೊ ನಾವು ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ದತ್ತು ಕೊಟ್ಟಾದ್ಮೇಲೂ ಕೂಡ ಅವರು ಸರಿಯಾಗಿ ನೋಡ್ಕೊಳ್ತಾ ಇದಾರೆ ಇಲ್ಲೋ ಅಂತಕ್ಕಂಥ ನಿರಂತರವಾದಂತಹ ಒಂದು ಸಂಪರ್ಕದಲ್ಲಿ ನಾವು ಅವರು ಇದ್ದು ವಾಚ್ ಮಾಡ್ತಾ ಇದೀವಿ.
0: ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯ ಪ್ರಮುಖ 8 ಕಡಲತೀರಗಳಾದ ಅಂಕೋಲಾದ ಕಡಲತೀರ, ಹೊನ್ನಗುಡಿ ಕಡಲತೀರ, ಕುಮಟಾದ ಗೋಕರ್ಣ, ಕುಡ್ಲೆ, ಓಂ ಬೀಚ್, ಧಾರೇಶ್ವರ, ಹೆಡ್ ಬಂದರು, ಅಪ್ಸರಕೊಂಡ ಕಡಲತೀರ ಮತ್ತು ಭಟ್ಕಳದ ಮುರುಡೇಶ್ವರ ಕಡಲತೀರದಲ್ಲಿ ಎಚ್ಚರಿಕೆಯ ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ.
1: ನಮಸ್ತೆ ಬಹನ್ ಜೀ.
2: ಅಚ್ಚಾ ನಮಸ್ತೆ. ಆಜ್ ಆಪ್ ಕ್ಯಾ ಸೀಖನಾ ಚಾಹತೆ ಹೈ?
1: ಕಿಸಿ ಕವಿ ಕಾ ಕವಿತಾ ಕೆ ಬಾರೆ ಮೇ ಸಮಝಾ ದೀಜಿಯೆ ಬಹನ್ ಜೀ.
2: ಠೀಕ್ ಹೈ. ಆಜ್ ಮೈ ಆಪ್ ಲೋಗೋಂ ಕೋ ಶ್ರೀ ಅಯೋಧ್ಯಾ ಸಿಂಹ ಉಪಾಧ್ಯಾಯ ಅರಿಹವ್ ಜೀ ಕಾ ಮನ್ ಕವಿತಾ ಕೆ ಬಾರೆ ಮೇ ಪಡಾನಾ ಚಾಹತಿ ಹೂಂ.
1: ಠೀಕ್ ಹೈ ಬಹನ್ ಜೀ, ವಾಹಿ ಪಡಾ ದೀಜಿಯೆ.
2: ಅಚ್ಚಾ ಕವಿತಾ ಪಡಾನೆ ಕೆ ಸಮಯ ಸಂದರ್ಭ ಔರ್

0: ಮನ್ಕಿ ಭಾವನಾ ಹಿ ಮುಖ್ಯ ಹೈ.
1: ಈ ಪದ್ಯದ ಭಾವಾರ್ಥ ಕನ್ನಡದಲ್ಲಿ ಹೇಳಿ ಬೆಹೆಂಜಿ.
0: ಹೇಳ್ತೇನೆ ಕೇಳಿ. ಪ್ರಪಂಚದಲ್ಲಿ ಮನಸ್ಸಿನ ಪ್ರಶಂಸೆ ಬಹಳ ಸುಂದರವಾಗಿರ್ತದೆ. ಪ್ರಪಂಚದಲ್ಲಿ ವೈವಿಧ್ಯಮಯ ಮನಸ್ಸುಳ್ಳ ಜನರಿರುತ್ತಾರೆ. ಒಳ್ಳೆಯ ಮನಸ್ಸನ್ನು ಮಂದಿರದ ಮೂರ್ತಿಗಳಿಗೆ ಹೋಲಿಸುತ್ತಾ ಮನಸ್ಸಿನ ಭಾವನೆ ಬಹಳ ಮುಖ್ಯವಾಗುತ್ತೆ ಅಂತ ಕವಿ ಇಲ್ಲಿ ವಿವರಿಸ್ತಾರೆ. ಅರ್ಥ ಆಯ್ತಾ?
1: ಹಾ ಬಹೆಂಜಿ.
0: ಅಚ್ಚಾ, ಅಬ್ ಮೈ ಕುಚ್ ಪ್ರಶ್ನ ಪೂಛತಿ ಹೂಂ, ಉತ್ತರ ದೀಜಿಯೇ.
1: ಹಾ ಬಹೆಂಜಿ.
0: ಹರಿಹೌ ಜಿ ಕಾ ಜನ್ಮ ಕಬ್ ಹುವಾ?
1: ಹರಿಹೌ ಜಿ ಕಾ ಜನ್ಮ 1865 ಮೇ ಹುವಾ.
0: ಹರಿಹೌ ಜಿ ಕಿ ಇಸ್ ಕವಿತಾ ಕಿಸ್ ಪಾಠ ಸೇ ಲಿಯಾ ಗಯಾ ಹೈ?
1: ಉನ್ಕೆ ಚೌಕೆ ಚೌಪದೆ ಕಾವ್ಯ ಸೇ ಲಿಯಾ ಗಯಾ ಹೈ.
0: ಕವಿ ಇಸ್ ಕವಿತಾ ಮೇ ಕಿಸ್ಕೆ ಬಾರೆ ಮೇ ಬತಾ ರಹೇ ಹೈ, ತುಮ್ ಬತಾವೋ.
1: ಇಸ್ ಕವಿತಾ ಮೇ ಮಾನವ ಕೆ ಮನ್ ಕೆ ಬಾರೆ ಮೇ ಗಂಗಾ ಸ್ನಾನ ಯಾ ಉಪರಿ ಆಡಂಬರ ಸೇ ಕೋಯಿ ಲಾಭ ನಹಿ ಹೈ, ಇಸ್ ತರಹ ಸೇ ಸಮಝಾ ರಹೇ ಹೈ.
0: ಹರಿಹೌ ಜಿ ಕೋ ಕಿಸ್ ಕಾವ್ಯ ಪರ್ ಪಾರಿತೋಷಕ ಪ್ರಾಪ್ತ ಹುವಾ ಹೈ?
1: ಇನ್ಕಾ ಪ್ರಿಯ ಪ್ರವಾಸ ಕೋ ಮಂಗಲ್ ಪ್ರಸಾದ್ ಕವಿತಾ ಕೋ ಪುರಸ್ಕಾರ ಮಿಲಾ ಹೈ.
0: ಶಬಾಶ್, ಠೀಕ್ ಕಹಾ. ಅಬ್ ಸಮಯ ಹೋ ರಹಾ ಹೈ, ಸಮಾಪ್ತ ಕರೆಂಗೆ.
1: ನಮಸ್ತೆ ಬಹನ್ ಜಿ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
3: ನಡೆಸಿಕೊಟ್ಟವರು ವೆಂಕಟಲಕ್ಷ್ಮಮ್ಮ, ಇವರೊಂದಿಗೆ ಭಾಗವಹಿಸಿದವರು ಜಿ ಕೆ ದೀಕ್ಷಾರೆಡ್ಡಿ ಹಾಗೂ ಆದಿತಿ ಸಂಪ್ರೀತಾ.

0: E do Non Stop Sunday. Non Stop Sunday.
1: ಸ್ನೇಹಿತರೆ, ಸಮಯ ಆಗಿದೆ 3:23. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.
2: ಎಂಎಸ್ಕೆ ಪ್ರಮದಶ್ರೀ ಫಿಲ್ಮ್ಸ್.

0: ಯಾವಾಗಲೂ.
1: ಹೌದೌದು
0: ನೋಡಿ, ಈಗ ಹೇಗಾಗಿದೆ ಅಂದ್ರೆ, ಕಷ್ಟ ಅನ್ನುವಂಥದ್ದನ್ನ ನಾವು ಅರ್ಗಿಸ್ಕೊಳ್ಳಿಕ್ಕೆ ಶಕ್ತಿ ನಮ್ಮಲ್ಲಿ ಆತ್ಮಸ್ಥೈರ್ಯವೇ ಇಲ್ಲದಂತಹ ಸನ್ನಿವೇಶಕ್ಕೆ ನಾವು ಬಂದಿರುವಂಥದ್ದು. ಜೊತೆಗೆ ಮಕ್ಕಳುಗಳಿಗೆ ಈ ತಂದೆ ತಾಯಿಗಳು 99%ನೇ ತಗೋಬೇಕು, ಆಮೇಲೆ ಇದೇ ಕಾಲೇಜಲ್ಲಿ ಓದಬೇಕು, ಇದೇ ಸ್ಕೂಲಲ್ಲಿ ಓದಬೇಕು, ಜೊತೆಗೆ ಟಾಪರ್ ಬರಬೇಕು ಅನ್ನುವಂಥ ಮಕ್ಕಳಲ್ಲಿ ಡಿಪ್ರೆಷನ್ನನ್ನು ತಂದೆ ತಾಯಿಗಳು ಮೂಡಿಸ್ತಾ ಇರುವಂಥದ್ದು, ವಿದ್ಯಾರ್ಥಿಗಳಲ್ಲಿ ಮೂಡುವಂತಹ ಮಾನಸಿಕವಾದಂತಹ ಚಂಚಲತೆ ಇವೆಲ್ಲವೂ ಸಹಿತ ನಾವು ಕಡಿಮೆಯನ್ನು ಮಾಡಬಹುದು. ಒಂದು ಈ ಕಾನೂನಾತ್ಮಕವಾಗಿ ನಾವು ಈ ವಿಚಾರಕ್ಕೆ ಬರೋದಾದ್ರೆ ಸರ್, ಆತ್ಮಹತ್ಯೆ ಅನ್ನುವಂಥದ್ದು ಕಾನೂನು ಪ್ರಕಾರ ತಪ್ಪು,
1: ಅಪರಾಧ.
0: ಹಿಂದೆ ನಮಗೆ ಇಂಡಿಯನ್ ಪೆನಲ್ ಕೋಡ್ ಅಂತ ಹೇಳಿ IPC ಇತ್ತು, ಸೆಕ್ಷನ್ 309 ಪ್ರಕಾರ ಭಾರತದಲ್ಲಿ ಆತ್ಮಹತ್ಯೆ ಪ್ರಯತ್ನಗಳನ್ನ ಕಾನೂನು ಬಾಹಿರ ಅಂತ ಹೇಳಿ ನಮಗೆ ಅಲ್ಲಿ 1 ವರ್ಷ ಜೈಲು ಶಿಕ್ಷೆ ಅಥವಾ ದಂಡ ಇವೆಲ್ಲವನ್ನೂ ಸಹಿತ ಜೊತೆಗೂಡದಂತೆ ಅವರಿಗೆ ಶಿಕ್ಷೆಯನ್ನ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರೆ ವಿಧಿಸಬಹುದಾದಂತಹ ಕಾನೂನು ನಮ್ಮ ಈ ಒಂದು ಕಾಲಂನಲ್ಲಿ ಇತ್ತು ಸರ್. ಈಗ ಪ್ರಸ್ತುತ ಏನು 2023 ಹೊಸ ಕಾನೂನುಗಳು ನಮ್ಮಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಯ್ತು, BNS ಆಗ್ಬೋದು ಅಥವಾ BNSS ಆಗ್ಬೋದು, ಈ ಕಾಯ್ದೆಗಳು ಬಂತು, ಅದರಲ್ಲೂ ಸಹಿತ ಮತ್ತೆ ರಿಪ್ಲೇಸ್ಮೆಂಟ್ ಮಾಡಿದ್ರು ಈ ಅಂಶವನ್ನ. ಈ ಆತ್ಮಹತ್ಯೆ ಪ್ರಯತ್ನವನ್ನ ಮಾಡ್ತಾರೆ, ಸುಮಾರು 1 ವರ್ಷದವರೆಗೆ ಜೈಲು ಶಿಕ್ಷೆ ದಂಡ ಎರಡೂ ಸೇರದಂತೆ ಅವರಿಗೆ ಶಿಕ್ಷೆಗೆ ಒಳಪಡಿಸುವಂತಹ ಅಂಶವನ್ನ ನಾವು ಇವತ್ತು ಈ ನಮ್ಮ ಕಾನೂನಲ್ಲಿ ನೋಡ್ತಾ ಇದ್ದೀವಿ ಸರ್.
1: ಈಗ ಸಾಕಾಯ್ತು, ಜೀವನದಲ್ಲಿ ತುಂಬಾ ಜಿಗುಪ್ಸೆಗೊಂಡು ನನ್ನ ಬಗ್ಗೆ ಯಾರಿಗೂ ಏನು ಕಾಳಜಿ ಇಲ್ಲ, ಅಂತಿಮವಾಗಿ ಇದೇ ಒಂದು ಪರಿಹಾರ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿರ್ತಾರೆ.
0: ಹೌದೌದೌದು. ಆತ್ಮಹತ್ಯೆ ಅಂತ ವಿಚಾರಕ್ಕೆ ಬಂದಾಗ ಸರ್, ಬಹಳಷ್ಟು ಪ್ರೇಮ ವಿವಾಹಗಳು ಫೇಲೂರ್ ಆದಂತ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಬಲಿ ಆಗ್ತಾ ಇರುವಂತದನ್ನ ಸಾಕಷ್ಟು ಪ್ರಕರಣಗಳನ್ನ ನಾವು ಗಮನಿಸ್ತಾ ಇದ್ದೇವೆ.
1: ಮಹಿಳೆ ಆಗಲಿ ಪುರುಷ ಆಗಲಿ ಇವತ್ತು ಎಲ್ಲರೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಂದು ಬಿಸಿನೆಸ್ ಅಲ್ಲಿ ಲಾಸ್ ಆಗಿರ್ತದೆ ಅಥವಾ ಎಲ್ಲೋ ಒಂದ್ ಕಡೆ ಯಾರಿಗೋ ಸಾಲ ಕೊಟ್ಟಾಗ ವಾಪಸ್ ಬಂದಿಲ್ಲ ಅಂದ್ರೂ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಬೇರೆ ಬೇರೆ ಕಾರಣಗಳು ತುಂಬಾ ಇವೆ ಬಿಡಿ.
0: ಹೌದು ಸರ್, ಹೌದು ಹೌದು.
1: ಸಂಕ್ಷಿಪ್ತವಾಗಿ ತಾವು ಆತ್ಮಹತ್ಯೆ ಅಂದ್ರೆ ಏನು ಮತ್ತೆ ಅದಕ್ಕೆ ಶಿಕ್ಷೆ ಇದೆಯೋ ಇಲ್ಲ ಅಂತ ವಿಷಯವನ್ನ ತಾವು ತಿಳಿಸಿದ್ರಿ, ಅದಕ್ಕೆ ಶಿಕ್ಷೆ ಇದೆ ಅಂತ ಅಂಶವನ್ನ ಅವರೆಲ್ಲರೂ ಅರ್ಥ ಮಾಡ್ಕೋಬೇಕು. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ಧನ್ಯವಾದ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: MSK ಪ್ರಮಿದಶ್ರೀ ಫಿಲ್ಮ್ಸ್ ಪೊಲೀಸ್ ಕಂಪ್ಲೈಂಟ್.
4: ನೀ ಹಾಗೆ ನೋಡ್ತಾ ಇದ್ರಿ.
3: ರಿಟರ್ನ್ ಆನ್ ಡೈರೆಕ್ಟೆಡ್ ಬೈ ಸಂಜೀವ್ ಮೆಗೋಟಿ. ವರ್ಲ್ಡ್ ವೈಡ್ ರಿಲೀಸಿಂಗ್ ಆನ್ June 12th.
5: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
6: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
7: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
6: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಸ್ನೇಹಿತರೆ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್ ಗಳಲ್ಲಿ ಎಫ್ಎಂ ರೈನ್ಬೋ. ಸಮಯ ಆಗಿದೆ 3:36:21. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ನೀವೆಲ್ಲರೂ ಉತ್ತರ ಕೊಡೋಕೆ ಕಾತರರಾಗಿ ರಸಪ್ರಶ್ನೆಗೋಸ್ಕರ ಕಾಯುವಂತಹ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮವನ್ನ ಶುರು ಮಾಡೋಣ. ಕಾರ್ಯಕ್ರಮದಲ್ಲಿ ನಾವು ಕೇಳುವ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳು ನಮಗೆ ಬಂದು ತಲುಪಬೇಕು ವಾಟ್ಸಪ್ ಸಂದೇಶದ ಮೂಲಕ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ನಾವು ಕೇಳ್ತಾ ಇರುವ ಪ್ರಶ್ನೆಗೆ ಉತ್ತರವನ್ನು ಬರೆದು ಸಂದೇಶದ ಮೂಲಕ ತಲುಪಿಸ್ಬೇಕು. ಹಾಗಾದರೆ ಇನ್ಯಾಕೆ ತಡ, ಎಲ್ಲರೂ ಫೋನ್ನ ಕೈಗೆ ಎತ್ಕೊಳ್ಳಿ. ಪ್ರಶ್ನೆ ಪತ್ರಿಕೆ ಅಂತೂ ನನ್ನ ಹತ್ರ ರೆಡಿಯಾಗಿದೆ. ಮೊದಲನೇ ಪ್ರಶ್ನೆ ಕೇಳೋದಕ್ಕೆ ನಾನಂತೂ ರೆಡಿಯಾಗಿದ್ದೀನಿ. ನೀವು ರೆಡಿಯಾಗಿದ್ದೀರಾ ಹಾಗಿದ್ರೆ? ಓಕೆ ಸ್ನೇಹಿತರೆ, ಮೊದಲನೇ ಪ್ರಶ್ನೆಯನ್ನ ಕೇಳುವ ಸಮಯ. ಇತಿಹಾಸದಲ್ಲಿ ಮೊದಲ ಯಶಸ್ವಿ ಲಸಿಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮೊದಲ ಲಸಿಕೆ ಯಾವುದು? ಇತಿಹಾಸದಲ್ಲಿ ಮೊದಲ ಯಶಸ್ವಿ ಲಸಿಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮೊದಲ ಲಸಿಕೆ ಯಾವುದು ಅನ್ನೋದು ನಮ್ಮ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ. ಹಾಗಾದರೆ ಬೇಗ ಬೇಗ ಉತ್ತರಗಳು ವಾಟ್ಸಪ್ ಮೂಲಕ ನಮ್ಮನ್ನು ಬಂದು ತಲುಪಲಿ. ಅಲ್ಲಿವರೆಗೂ ಸೂಪರ್ ಹಿಟ್ ಹಾಡು ನಿಮಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮುಂಗಾರು ಮಳೆ ಚಿತ್ರದ ಹಾಡನ ಕೇಳಿಬಂದ್ರಿ. ಸೋನು ನಿಗಮ್ ರವರ ಧ್ವನಿಯಲ್ಲಿದ್ದ ಹಾಡಿಗೆ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ಹಾಗೂ ಮನೋಮೂರ್ತಿಯವರ ಸಂಗೀತವಿತ್ತು. ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಹಿಂದಿನ ಪ್ರಶ್ನೆ ಮೊಟ್ಟ ಮೊದಲ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಂತಹ ನಮ್ಮ ಕೇಳುಗರ ಹೆಸರನ್ನ ನೋಡುವಂತಹ ಸಮಯ. ಯಾರ್ಯಾರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ ಎನ್ಆರ್ ಪ್ರಸಾದ್ ರಾಜಾಜಿನಗರ, ನೇತ್ರಾ ಕೆಂಗೇರಿ ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂ ದೀಪ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ, ಬಿಂದು ಪ್ರಕಾಶ್ ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂ ಬೆಂಗಳೂರು, ವೇದಶೆಟ್ಟಿ ಕಾಳಾವರ ಕುಂದಾಪುರ, ನಿತ್ಯ ನೆಲಮಂಗಲ ಹರೀಶ್ ಮಲ್ಲೇಶ್ವರ, ಸುಮಿತ್ರಾ ಸಂಡೂರು, ಸಾನಿಧ್ಯ ಎಂ ಗುತ್ತೂರು, ತಿರುಕನ ಬಳಗ ಮಲ್ಲಾಡಿ ಹಳ್ಳಿ, ಜಗದೀಶ್ ಹಿರೇಮಠ ಬೆಳಗಾವಿ, ಸುಜಾತ ಆರ್ ಗಣೇಶ್ ರಾಜಾಜಿನಗರ, ಎ ಹರಿಹರನ್ ವಿಜ್ಞಾನ ನಗರ, ಶ್ವೇತಾ ಎಸ್ ರಾವ್ ಸುಳ್ಯ. ಇವರಷ್ಟೇ ಅಲ್ಲದೆ ಇನ್ನೂ ತುಂಬಾ ಜನ ಸಂದೇಶವನ್ನ ಕಳಿಸ್ತಾ ಇದ್ದೀರಾ, ಸರಿಯಾದ ಉತ್ತರಗಳನ್ನು ಸಹ ತುಂಬಾ ಜನ ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಕೊಟ್ಟಿರೋ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತಾ ಕಾರ್ಯಕ್ರಮದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋ ಸಮಯ. ಇತಿಹಾಸದಲ್ಲಿ ಮೊದಲ ಯಶಸ್ವಿ ಲಸಿಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮೊದಲ ಲಸಿಕೆ ಯಾವುದು ಅನ್ನೋದು ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಸಿಡುಬು ರೋಗ ಅಥವಾ ಸ್ಮಾಲ್ ಪಾಕ್ಸ್. ಈ ಚುಚ್ಚುಮದ್ದನ್ನ ಡಾಕ್ಟರ್ ಎಡ್ವರ್ಡ್ ಜೆನ್ನರ್ ಅವರು ಕಂಡುಹಿಡಿದ್ರು 1796ನೇ ಇಸ್ವಿಯಲ್ಲಿ. ಎಡ್ವರ್ಡ್ ಜೆನ್ನರ್ ಅವರ ಅನ್ವೇಷಣೆ ಸಿಡುಬು ರೋಗದ ಅಥವಾ ಸ್ಮಾಲ್ ಪಾಕ್ಸ್ಗೆ ಚುಚ್ಚುಮದ್ದು. ಇದು ಇತಿಹಾಸದಲ್ಲಿ ಅಂದ್ರೆ ವಿಶ್ವದಲ್ಲೇ ಮೊಟ್ಟ ಮೊದಲ ಯಶಸ್ವಿ ಲಸಿಕೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಎರಡನೇ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಬಾಯಿಯ ಮೂಲಕ ನೀಡುವ ಪೋಲಿಯೋ ಹನಿಗಳನ್ನ ಅಭಿವೃದ್ಧಿಪಡಿಸಿದ್ದು ಯಾರು? ಅನ್ನೋದು ಕಾರ್ಯಕ್ರಮದ ಎರಡನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಡೋದಕ್ಕೆ ಮತ್ತೊಮ್ಮೆ ನಿಮ್ಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಸೂಪರ್ ಹಿಟ್ ಹಾಡು ನಿಮಗೋಸ್ಕರ ಪ್ಲೇಲಿಸ್ಟ್ ಅಲ್ಲಿ ರೆಡಿಯಾಗಿ ನಿಮಗೋಸ್ಕರ ಕಾಯ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
5: MSK ಪ್ರಮದಶ್ರೀ ಫಿಲ್ಮ್ಸ್ ಪೊಲೀಸ್ ಕಂಪ್ಲೈಂಟ್. ನೀಹಾಗೆ ನೋಡ್ತಾ ಇದ್ರೆ. ರಿಟರ್ನ್ ಆನ್ ಡೈರೆಕ್ಟೆಡ್ ಬೈ ಸಂಜೀವ್ ಮೆಗೋಟಿ. ವರ್ಲ್ಡ್ ವೈಡ್ ರಿಲೀಸಿಂಗ್ ಆನ್ ಜೂನ್ 12th.
6: ಟೂನ್ ಮಾಡಿ ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 MHz ಕೇಳ್ತಾ ಇದ್ದೀರಿ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಎರಡನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನಮ್ಮ ಕೇಳುಗರು ಭರಪೂರವಾಗಿ ಹರಿಸ್ಬಿಟ್ಟಿದ್ದೀರಾ. ನಮ್ಮ ಇನ್ಬಾಕ್ಸ್ ಅಂತೂ ತುಂಬಿ ಸರಿತಾ ಇದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸರಿಯಾದ ಉತ್ತರವನ್ನ ಕೊಟ್ಟಂತವರ ಹೆಸರನ್ನ ನೋಡೋಣ. ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಆಶಾ ಶ್ರೀನಿವಾಸ್ ಬೆನ್ನಿಪೇಟೆಯಿಂದ, ಸಿದ್ದಲಿಂಗ ಮೂರ್ತಿ ಸಿರಿಗೆರೆ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ, ಲಕ್ಷ್ಮೀ ದೇವಮ್ಮ ಸಾತನೂರ್, ಕುಮುದ ರಾಜಾಜಿನಗರ, ಜಗದೀಶ್ ಹಿರೇಮಠ್ ಬೆಳಗಾವಿ, ಜಡೇಶ್ KM ಬಳ್ಳಾರಿ, ಸುಜಾತ ಆರ್ ಗಣೇಶ್ ರಾಜಾಜಿನಗರ, ಲಕ್ಷ್ಮೀಕಾಂತ್ ನವಲೆ ರಟ್ಟಿಹಳ್ಳಿಯಿಂದ ಸಂದೇಶವನ್ನು ಕಳುಹಿಸಿ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಹಾಗೆ ಇನ್ನಷ್ಟು ಸಂದೇಶಗಳು, ನುಂಕಪ್ಪ ಕಾಂಬ್ಳೆ ಮೊಳಕಾಲ್ ಮೂರರಿಂದ ಸಂದೇಶವನ್ನು ಕಳಿಸಿದ್ದೀರಿ. ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. MS ಶೋಭಾ ಹಾಸನದಿಂದ, ಶ್ರೀಯಾನ್ ಹರಿಹರದಿಂದ ತಪ್ಪು ಉತ್ತರವನ್ನು ಕಳಿಸಿದ್ದಾರೆ. ನಿಮ್ಮ ಉತ್ತರ ತಪ್ಪಾಗಿದೆ ಶ್ರೀಯಾನ್ ಅವರೇ, ಮುಂದಿನ ಸಲ ಸರಿಯಾದ ಉತ್ತರಕ್ಕೆ ಪ್ರಯತ್ನ ಪಡಿ. ಹಾಗೆಯೇ ವೇದಾ ಶೆಟ್ಟಿ ಕಾಳ ಅವರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ತುಳಸಿ ಮಂಜುನಾಥ್ ಬೆಳ್ಳಿ ಕೊಪ್ಪಲು ಹಾಸನ

ಇಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಮಾಣಿಕ ಯಾದವ ಶಹಾಪುರದಿಂದನೂ ಸಂದೇಶವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಹಾಗೆ ಇನ್ನಷ್ಟು ಸಂದೇಶಗಳು ಇದೆ, ಎಲ್ಲ ಹೆಸರನ್ನು ಓದೋದಕ್ಕೆ ಕಾಲಾವಕಾಶದ ಕೊರತೆ. ಅದರಿಂದ ಸರಿಯಾದ ಉತ್ತರವನ್ನು ಕೊಟ್ಟವರಿಗೆಲ್ಲ ಅಭಿನಂದನೆಗಳನ್ನು ಹೇಳ್ತಾ ಸರಿಯಾದ ಉತ್ತರ ಏನಿತ್ತು ಅಂತ ಹೇಳುವ ಸಮಯ. ನಮ್ಮ ಇಂದಿನ ಪ್ರಶ್ನೆ, ಬಾಯಿಯ ಮೂಲಕ ನೀಡುವ ಪೋಲಿಯೋ ಹನಿಗಳನ್ನು ಅಭಿವೃದ್ಧಿಪಡಿಸಿದ್ದು ಯಾರು ಅನ್ನೋದು. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಆಲ್ಬರ್ಟ್ ಸಾಬಿನ್. 1953 ಜೋನಾಸ್ ಸಾಲ್ಕ್ ಅವರು ಪೋಲಿಯೋ ಲಸಿಕೆಯನ್ನು ಆವಿಷ್ಕರಿಸಿದರು. ಆದರೆ ನಂತರ 1961 ಆಲ್ಬರ್ಟ್ ಸಾಬಿನ್ ಅವರು ಬಾಯಿಯ ಮೂಲಕ ನೀಡುವಂತಹ ಪೋಲಿಯೋ ಲಸಿಕೆಗಳನ್ನು ಕಂಡುಹಿಡಿದರು. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬಂದುಬಿಡ್ತು. ಕಾಲಾವಕಾಶ ಕೇವಲ 25 ನಿಮಿಷ ಇರೋದ್ರಿಂದ ಇಂದಿನ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕೇವಲ 2 ಪ್ರಶ್ನೆಗಳನ್ನು ಮಾತ್ರ ಕೇಳೋದಕ್ಕೆ ಅವಕಾಶ ಸಿಕ್ತು. ಆದರೂ ತೊಂದರೆ ಇಲ್ಲ, ಈ 2 ಪ್ರಶ್ನೆಗಳಿಗೆ ನೀವೆಲ್ಲರೂ ಉತ್ತರ ಕೊಡೋದಕ್ಕೆ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ. ನಿಮ್ಮೆಲ್ಲರ ಸಂದೇಶಗಳನ್ನು ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು. ಇದೇ ರೀತಿ ಪಾರ್ಟಿಸಿಪೇಟ್ ಮಾಡ್ತಾ ಇರಿ ಪ್ರತಿದಿನ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಕೊನೆಯ ಸೂಪರ್ ಹಿಟ್ ಗೀತೆಯೊಂದಿಗೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ಸಿಂಧು. 4 ಗಂಟೆಗೆ ಸರಿಯಾಗಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಸಿಇಟಿ ಕೌನ್ಸಿಲಿಂಗ್ ಕುರಿತಾದಂತಹ ಮಾರ್ಗದರ್ಶನ ಹಾಗೂ ಸಲಹೆಗಳನ್ನು ನೀಡೋದಕ್ಕಾಗಿ ಅತಿಥಿಯೊಬ್ಬರ ಜೊತೆಗೆ ಬರ್ತಾ ಇದ್ದೇನೆ. 4 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮವನ್ನು ಆಲಿಸಿ ಅಂತ ಹೇಳ್ತಾ ಈಗ ಮತ್ತೊಂದು ಸೂಪರ್ ಹಿಟ್ ಗೀತೆ ನಿಮಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: இது நான் ஸ்டாப் சஞ்சய்.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @ G

0: Akashvani FM Rainbow 101.3 MHz Musically yours.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:01:58. ಸ್ನೇಹಿತರೆ, ಈ ಸಮಯದ ಕಾರ್ಯಕ್ರಮ ಸ್ಫೂರ್ತಿದಾರೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ವಿಜಯ್ ಕುಮಾರ್ ಕೆಎನ್. ಇವರು ವೃತ್ತಿಯಿಂದ ಸರ್ಕಾರದ ಸಚಿವಾಲಯದಲ್ಲಿ ಅಪರ ನಿರ್ದೇಶಕರಾಗಿದ್ದಾರೆ. ಆದರೆ ಪ್ರವೃತ್ತಿಯಿಂದ ಕಳೆದ 25 ವರ್ಷಗಳಿಂದ ಸಿಇಟಿ ತರುವಾಯದ ವೃತ್ತಿಪರ ಕೋರ್ಸ್ಗಳ ಕೌನ್ಸೆಲಿಂಗ್ ಮತ್ತು ಆಪ್ಷನ್ ಎಂಟ್ರಿಯ ಕುರಿತು ಪಿಯುಸಿ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
2: ಧನ್ಯವಾದಗಳು. ನಿಮಗೆ ಕಾಳಜಿಯ ಕೃತಜ್ಞತೆ.
1: ಕಾರ್ಯಕ್ರಮದಲ್ಲಿ

0: ಯುಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಈಗಷ್ಟೇ ಸಿಟಿ ಫಲಿತಾಂಶ ಹೊರಬಿದ್ದಿದೆ. ಸಿಟಿ ಫಲಿತಾಂಶವನ್ನು ಕೈಲಿಡ್ಕೊಂಡು ವಿದ್ಯಾರ್ಥಿಗಳೆಲ್ಲ ಮುಂದೆ ಏನು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ನೋಡ್ತಾ ಇದ್ದಾರೆ. ಹಾಗೆ ಕೆಲವೊಬ್ಬರಿಗೆ ಕ್ಲಿಯರ್ ಆಗಿರೋ ಮಾಹಿತಿಗಳು ಇದ್ದೂ ಇರಬಹುದು. ಆದರೆ ಇವತ್ತಿನ ಕಾರ್ಯಕ್ರಮದ ಮೂಲಕ ಯಾರ್ಯಾರಿಗೆ ಸಿಇಟಿ ಕೌನ್ಸಿಲಿಂಗ್ ಕುರಿತಾಗಿ ಪ್ರಶ್ನೆಗಳಿದೆ, ಹಾಗೆ ಮಾರ್ಗದರ್ಶನ ಬೇಕಿದೆ ಅಂಥದ್ರ ಕುರಿತಾಗಿ ಬೆಳಕು ಚೆಲ್ಲೋದು ಇಂದಿನ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಅದಕ್ಕೆ ನೀವು ಸಹ ನಿಮ್ಮಲ್ಲಿರುವ ಸಲಹೆ ಸೂಚನೆಗಳನ್ನು ಕಾರ್ಯಕ್ರಮದ ಮೂಲಕ ನಮ್ಮ ಕೇಳುಗರಿಗೆ ತಲುಪಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರ್, ಈಗ ನೀವು ವೃತ್ತಿಯಿಂದ ಒಂದು ಜವಾಬ್ದಾರಿಯುತ ಸರ್ಕಾರಿ ಇದರಲ್ಲಿ ಕಾರ್ಯದಲ್ಲಿದ್ದೀರಿ, ನಿಮ್ಮ ಕೆಲಸ ಒಂದು ಬೇರೆನೇ ಪಾರ್ಟು. ಆದರೆ ಇಲ್ಲಿ ಈಗ ನೀವು ಈ ಸಿಇಟಿ ವಿದ್ಯಾರ್ಥಿಗಳಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ ಈ ರೀತಿ ಮಾರ್ಗದರ್ಶನ ನೀಡೋದು ಹೇಗೆ, ನಿಮ್ಮ ಹಿನ್ನೆಲೆಯ ಕುರಿತಾಗಿ ಹಾಗೆ ಈ ಆಸಕ್ತಿಯ ಕುರಿತಾಗಿ ಸ್ವಲ್ಪ ನಮಗೆ ಹೇಳ್ತೀರಾ?
1: ಇದು ಪರಿಪೂರ್ಣ ಅಧ್ಯಯನ ಸಕ್ತಿ ಸಿಂಧು ಅವರೇ.
0: ಓಕೆ,
1: ನಾನು ನಮ್ಮೂರಿನಲ್ಲಿ 2002-2007 ನಮ್ಮೂರಿನ ಬಡ ಮತ್ತು ಗ್ರಾಮೀಣ ಹಿನ್ನೆಲೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕೆಮಿಸ್ಟ್ರಿಯನ್ನು ಪಾಠ ಮಾಡ್ತಾ ಇದ್ದೆ, ಕಲಿಸ್ತಾ ಇದ್ದೆ. ಅಲ್ಲಿ ಹೆಚ್ಚು ರೈತರು ಮತ್ತು ಕಾರ್ಮಿಕರ ಮಕ್ಕಳೇ ಹೆಚ್ಚಾಗಿರ್ತಾ ಇದ್ರು. ಅವರಿಗೆ ಮುಂದಿನ ಭವಿಷ್ಯದ ಬಗ್ಗೆ ಅಥವಾ ಸಿಇಟಿ ಬಗ್ಗೆ ಗೊತ್ತಿರ್ತಿರ್ಲಿಲ್ಲ. ಅವಾಗ ಸಿಇಟಿನಲ್ಲಿ ಬರೀ ಮೆಡಿಕಲ್, ಡೆಂಟಲ್ ಮತ್ತು ಇಂಜಿನಿಯರಿಂಗ್ ಬಿಟ್ಟರೆ ಬೇರೆ ಕೋರ್ಸ್ಗಳ ಬಗ್ಗೆ ಅವರಿಗೆ ಅರಿವು ಇರಲಿಲ್ಲ. ಅವಾಗ ನಾನು ನಮ್ಮ ಮೆಡಿಕಲ್ ಇಂಜಿನಿಯರಿಂಗನ್ನು ಸೇರಿಸ್ಕೊಂಡು ಅದರ ಆಚೆ ಇರತಕ್ಕಂಥ ಅದಮ್ಯ ಅವಕಾಶ ಇರತಕ್ಕಂಥ ಕೋರ್ಸ್ಗಳನ್ನು, ವಿಜ್ಞಾನದ ಕೋರ್ಸ್ಗಳನ್ನು, ಪದವಿ ವಿಜ್ಞಾನದ ಕೋರ್ಸ್ಗಳನ್ನು, ವೃತ್ತಿಪರ ಕೋರ್ಸ್ಗಳ ಬಗ್ಗೆ ಅವರಿಗೆ ನಾನೇ ಅಧ್ಯಯನ ಮಾಡಿ ಮಾಹಿತಿ ನೀಡ್ತಾ ಬಂದೆ. ಈ ಮಾಹಿತಿಯನ್ನು ಕೊಂಡ್ಕೊಂಡು 2002-2007 ಸುಮಾರು 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಎಲ್ಲ ಬಡ ಮತ್ತು ಗ್ರಾಮೀಣ ಹಿನ್ನೆಲೆ ಇರತಕ್ಕಂಥ ವಿದ್ಯಾರ್ಥಿಗಳು ಬಹಳಷ್ಟು ಹೆಚ್ಚು ಒಳ್ಳೊಳ್ಳೆ ಅವಕಾಶ ಇರತಕ್ಕಂಥ ಕೋರ್ಸ್ಗಳಿಗೆ ಪ್ರವೇಶ ಪಡ್ಕೊಂಡ್ರು, ಇವಾಗ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ. ಅದು ಒಂಥರ ಅರ್ಥಪೂರ್ಣ ಮತ್ತು ಸಾರ್ಥಕ ಅನುಭವವನ್ನು ನನಗೆ ಕೊಡ್ತದೆ. ಆಮೇಲೆ ನಾನು ಈ ಕನ್ನಡ ಮತ್ತು ಕೆಮಿಸ್ಟ್ರಿಯನ್ನು ಒಂದು ಎರಡು ಕಣ್ಣು, ನನ್ನ ಎರಡು ಅರಿವಿನ ಕಣ್ಣುಗಳು ಅಂತ, ಎರಡು ಅರಿವಿನ ಕಣ್ಣುಗಳು ಅಂತ ಬಗೆದವನು. ನಾನು ನನ್ನ ಅರ್ಥೈಸ್ಕೊಳ್ಳೋ ಭಾಷೆ ಕನ್ನಡ, ನಮ್ಮೆಲ್ಲರ ಭಾಷೆ ಕನ್ನಡ. ಆದರೆ ನನ್ನ ಅರಿವಿನ ಹರವನ್ನು ವಿಸ್ತರಿಸೋ ಭಾಷೆ ಕೆಮಿಸ್ಟ್ರಿ ಅಂತ ಬಗೆದವನು. ಒಂದು ಸೂತ್ರ ಬರುತ್ತೆ ಕೆಮಿಸ್ಟ್ರಿಯಲ್ಲಿ, ದ ಇಂಟರ್ನಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಕೆನಾಟ್ ಬಿ ಕ್ಯಾಲ್ಕುಲೇಟೆಡ್, ಬಟ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಅಂತ. ಅಂದರೆ ಒಬ್ಬ ಮನುಷ್ಯ ಅಥವಾ ವಿದ್ಯಾರ್ಥಿಯ ಆಂತರಿಕ ಶಕ್ತಿ, ಇಂಟರ್ನಲ್ ಎನರ್ಜಿ ಅಥವಾ ಇಂಟರ್ನಲ್ ಪೊಟೆನ್ಷಿಯಲ್ನ ನಾವು ಯಾವ ಕಾರಣಕ್ಕೂ ಅಳಿಲಿಕ್ಕಾಗಲ್ಲ. ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ಹಿಡನ್ ಇನ್ ಎ ಸ್ಮಾಲೆಸ್ಟ್ ಪಾರ್ಟಿಕಲ್ ಕಾಲ್ಡ್ ಅನ್ ಆಟಮ್ ಅಂತ ಕರಿತೀವಿ. ಸೊ ಅದರಲ್ಲಿರ್ತಕ್ಕಂಥ, ಆದರೆ ಅವರು ಅದರ ಬದಲಾವಣೆನ ಅಳಿಬೋದು. ನಾವು ಅವನಿಷ್ಟು 100ಕ್ಕೆ 100 ಮಾರ್ಕ್ಸ್ ತೆಗಿಯೋಕ್ಕಿಂತ ಜಾಸ್ತಿ ಶಕ್ತಿ ಇರುತ್ತೆ. ಅವ್ನು 100ಕ್ಕೆ 35 ಮಾರ್ಕ್ಸ್ ತೆಗಿತಾನೆ ಅಂದರೆ ಅದು ಅವನ ಪೊಟೆನ್ಷಿಯಲ್ ಅಲ್ಲ, ಅವನ ಬದಲಾವಣೆ ಅಷ್ಟೇ ಅದು. ಸೊ ಈ ಒಂದು ಇದನ್ನು ನಾನು ಈ ಒಂದು ವಿದ್ಯಾರ್ಥಿಗಳ ಈ ಪ್ರಚನ್ನ ಶಕ್ತಿಯನ್ನು, ನಾವು ಪೊಟೆನ್ಷಿಯಲ್ ಎನರ್ಜಿನ ಪ್ರಚನ್ನ ಶಕ್ತಿ ಅಂತ ಬರೆದ್ರೆ, ಅದಕ್ಕಾಗಿ ನಾನೊಂದು ಕನ್ನಡನೂ ನನ್ನ ಅಧ್ಯಯನದ ಭಾಗ ಆಗಿರೋದ್ರಿಂದ ಕನ್ನಡ ಸಾಹಿತ್ಯನೂ ಕೂಡ ಅದಕ್ಕೊಂದು ಹನಿಗಮನ ನಿಮ್ಮ ಎದುರಿಗೆ ಪ್ರಸ್ತುತ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಈ ಅದರಲ್ಲಿ ಬರುತ್ತೆ ಇಂಟರ್ನಲ್ ಎನರ್ಜಿ ಅಂದರೆ ಆಂತರಿಕ ಶಕ್ತಿ, ಅಥವಾ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಪ್ರಚನ್ನ ಶಕ್ತಿ. ಅದು ಚಲನ ಶಕ್ತಿಯಾಗಿ ರೂಪಾಂತರಗೊಳ್ಳುತ್ತೆ, ಕೈನೆಟಿಕ್ ಎನರ್ಜಿಯಾಗಿ. ಇದು ಈ ವಿಜ್ಞಾನದ ಬೆರಗನ್ನು ನಾನು ವಿದ್ಯಾರ್ಥಿಗಳಿಗೆ ಹೇಗೆ ಮೂಡಿಸ್ತಾ ಇದ್ದೆ ಅಂದರೆ, ಒಂದೊಂದು ಸಣ್ಣ ಸಣ್ಣ ಕವನಗಳ ಮೂಲಕ ಪ್ರಚನ್ನ ಶಕ್ತಿಯೊಂದು ಪ್ರತಿಯೊಂದು ವಸ್ತುಗಳೊಳಗೆ ಅಡಗಿದೆಯಂತೆ. ಅದು ಅಪಾರ, ಅವಿಚ್ಛಿನ್ನ, ಅಳತೆಗೆ ನಿಲುಕದ್ದು, ಬದಲಾವಣೆಗೆ ಮಾತ್ರ ಬಿರಿಯುವಂಥದ್ದು. ಇಂಥ ಶಕ್ತಿಯೊಂದನ್ನು ಅಣುವಿಗೆ ಮಾತ್ರ ಆಪಾದಿಸಿದ ಬುದ್ಧಿವಂತ ವಿಜ್ಞಾನಿಯೊಬ್ಬ ತಾನು ಸಾಯುವ ಸಮಯದಲ್ಲಿ ದರವೇಶಿಯೊಬ್ಬನ ಇಂಪಾದ ಹಾಡು, ದಡ್ಡನೊಬ್ಬನ ಡೊಳ್ಳಿನ ಕುಣಿತ ನೋಡಿ ಮನುಷ್ಯನಲ್ಲೂ ಪ್ರಚನ್ನ ಶಕ್ತಿಯು ಚಲನ ಶಕ್ತಿಯಾಗಿ ಚಿಮ್ಮುವ ಚಕಿತವ ಕಂಡು ಬೆಚ್ಚಿ ಕಣ್ಣು ಮುಚ್ಚಿದ ಅಂತ.
0: ಅದ್ಭುತವಾದ ಸಾಲುಗಳನ್ನ ಬರ್ತಿದ್ದೀರಿ. ಇದರ ಈ ನಿಮ್ಮ ಮಾತಿನ ಮೂಲಕ ಸಿಇಟಿಯ ಪರೀಕ್ಷೆಯನ್ನು ಬರೆದು ಏನು ವಿದ್ಯಾರ್ಥಿಗಳು ಈಗ ಮುಂದೆ ನೋಡ್ತಾ ಇದ್ದಾರೆ, ಅವರಿಗೆ ನಿಮ್ಮ ಮಾರ್ಗದರ್ಶನ ಏನಿದೆ ಅಂತ ಹೇಳಿ ಕಾರ್ಯಕ್ರಮದ ಮುಂದುವರೆದ ಭಾಗಗಳಲ್ಲಿ ತಿಳ್ಕೊಳ್ಳೋಣ. ಆದರೆ ನಿಮ್ಮ ಈ ಸ್ಫೂರ್ತಿಯ ಸಾಲುಗಳಂತೂ ನಿಜವಾಗ್ಲೂ ಬೆರಗಾಗುವಂತೆ ಇತ್ತು, ತುಂಬ ಚೆನ್ನಾಗಿತ್ತು ಸರ್. ಒಂದು ಹಾಡನ್ನು ಕೇಳಿ ಬರೋಣ, ಹಾಡಿನ ನಂತರ ನಮ್ಮ ಮಾತುಕತೆನ ಮುಂದುವರಿಸೋಣ.

0: ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ನಮ್ಮೊಂದಿಗೆ ಇದ್ದಾರೆ ವಿಜಯ್ ಕುಮಾರ್ ಕೆಎನ್ ಅವರು. ಸಿಇಟಿ ಫಲಿತಾಂಶವನ್ನ ಕೈಯಲ್ಲಿಡ್ಕೊಂಡು ಕಾಯ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಮುಂದಿನ ಹೆಜ್ಜೆಗಳ ಕುರಿತಾಗಿ ಅರಿವು ಮೂಡಿಸೋದಕ್ಕೆ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಸರ್, ಈಗ ಸಿಇಟಿ ರಿಸಲ್ಟ್ಸ್ ಅಂತೂ ಬಂತು, ವಿದ್ಯಾರ್ಥಿಗಳಿಗೆ ನಿಮ್ಮ ಮೊದಲನೇ ಮಾತೇನು?
1: ವಿದ್ಯಾರ್ಥಿ ಸನ್ಮಿತ್ರರೇ, ನೀವೀಗ ಭವಿಷ್ಯಕ್ಕೆ ಕೈ ಚಾಚಿರೋ ಸನ್ನದ್ಧ ಸೈನಿಕರು ಹಾಗೆ ತಿಳ್ಕೊಳ್ಳಿ. ಒಂದು ಮಾತ್ರ ಮರಿಬೇಡಿ, ಏನು ಅಂದರೆ ರ್ಯಾಂಕಿಂಗ್ ನಿಮ್ಮ ಕೈಲಿದೆ, ಅದೆಷ್ಟೇ ಇರಲಿ, 100,000 ಇರಲಿ, 1.5 ಲಕ್ಷ ಇರಲಿ, 9,000 ಇರಲಿ, 2,000 ಇರಲಿ, ಅದೆಷ್ಟೇ ರ್ಯಾಂಕಿಂಗ್ ಇರಲಿ, ನೀವು ವೃತ್ತಿಪರ ಕೋರ್ಸ್ಗೆ ಅರ್ಹತೆ ಗಳಿಸಿದ್ದೀರಾ ಅನ್ನೋದೇ ನಿಮ್ಮ ಸಾಧನೆ. ಹಿಂದಿನದ್ದೆಲ್ಲ ಮರೆತುಬಿಡಿ. ಹಾಗಾಗಿ ಪಾಸ್ಟ್ ಎಲ್ಲ ಬಿಟ್ಟು ಪ್ರೆಸೆನ್ಸ್ನಲ್ಲಿ ಫ್ಯೂಚರ್ನ ಹುಡುಕಿಕೊಳ್ಳೋಕ್ಕೆ ಸಿದ್ಧರಾಗಿ ಅಂತ ಹೇಳಲಿಕ್ಕೆ ಬಯಸ್ತೀನಿ.
0: ಓಕೆ, ಈಗ ಕೌನ್ಸಿಲಿಂಗ್ ಯಾವಾಗಿಂದ ಶುರುವಾಗುತ್ತೆ? ಕೌನ್ಸಿಲಿಂಗಿಗೆ ಯಾವ ರೀತಿಯ
1: ಕೆ ಎ ಮೂಲಗಳ ಪ್ರಕಾರ ಅವ್ರ ವೆರಿಫಿಕೇಷನ್ ಸ್ಲಿಪ್ ಅಂತ ಬರುತ್ತೆ. ವೆರಿಫಿಕೇಷನ್ ಸ್ಲಿಪ್ ಸಿಕ್ಕ ತಕ್ಷಣ ಈ ಸರಿ ಪ್ರತಿ ವರ್ಷ ಕೌನ್ಸಿಲಿಂಗ್ ಅಥವಾ ಆಪ್ಷನ್ ಎಂಟ್ರಿ ಪ್ರಕ್ರಿಯೆ ಒಂದು ಏನಾದರೂ ಹೊಸತನ್ನು

0: ಹೊಸದನ್ನು ತಗೊಂಡು ಬರುತ್ತೆ. ಈ ಸರಿ ಹೊಸತು ಅಂದ್ರೆ ಏನು ಅಂದ್ರೆ, ನೀಟ್ ಪರೀಕ್ಷೆ ಫಲಿತಾಂಶ ವಿಳಂಬ ಆಗ್ತಾ ಇರೋದ್ರಿಂದ ಇವಾಗ ಪ್ರೀ ರೌಂಡ್ ಪೂರ್ವಭಾವಿ ಸುತ್ತು ಅಂತ ಮಾಡ್ತಾ ಇದ್ದಾರೆ. ಆ ಪೂರ್ವಭಾವಿ ಸುತ್ತನ್ನ ಈ ನಾಳೆ ವೆರಿಫಿಕೇಶನ್ ಸ್ಲಿಪ್ ಬಂದ ಎರಡು ಮೂರು ದಿನದಲ್ಲೇ ಅದನ್ನು ಶೆಡ್ಯೂಲ್ ಮಾಡ್ತಾರೆ.
1: ಎಲ್ಲಾ ಡೇಟ್ಗಳನ್ನು ಮೊದಲು ಅನೌನ್ಸ್ ಮಾಡಿದ್ದಾರೆ. ಹಾಗಾದ್ರೆ ಈಗ ಕೌನ್ಸಿಲಿಂಗ್ ಹೋಗೋಕ್ಕಿಂತ ಮೊದಲು ಯಾವ್ಯಾವ ಅಂಶಗಳನ್ನ ವಿದ್ಯಾರ್ಥಿಗಳು ಗಮನದಲ್ಲಿಟ್ಕೋಬೇಕು?
0: ಕರೆಕ್ಟ್, ಇದು ಒಳ್ಳೆ ಪ್ರಶ್ನೆ. ಈಗ ಕೌನ್ಸಿಲಿಂಗ್ ಅನ್ನೋ ಪ್ರಕ್ರಿಯೆ ಸಿಂಧು ಅವರ ಹಿಂದೆ ನಮ್ಮ ಈ ಒಂದು 10-20 ವರ್ಷಗಳ ಹಿಂದೆ ನಾವೇ ಸಿ ಇ ಟಿ ಸೆಲ್ಗೆ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಹೋಗಿ ನಾವು ಸೀಟನ್ನ ಸೆಲೆಕ್ಷನ್ ವೆರಿಫಿಕೇಶನ್ ಸೀಟ್ ಸೆಲೆಕ್ಷನ್ ಪ್ರೊಸೀಜರ್ ಅಂತ ಎಲ್ಲ ಮಾಡ್ತಾ ಇದ್ವಿ. ಸೀಟು ಹಂಚಿಕೆ ಪ್ರಕ್ರಿಯೆ ನೇರವಾಗಿ 1-to-1 ನಡೀತಾ ಇತ್ತು. ಆದರೆ 2012 ಆನ್ಲೈನ್ ಕೌನ್ಸಿಲಿಂಗ್ ಅಂತ ಬಂತು. ಈ ಆನ್ಲೈನ್ ಕೌನ್ಸಿಲಿಂಗ್ ಬಂದ ಮೇಲೆ ನಿಮ್ಮ ಬೆರಳ ತುದಿ 2012 ನಂತರನೂ ಕೂಡ ನಾವು ರೆಕಾರ್ಡ್ಸ್ ವೆರಿಫಿಕೇಶನ್ ದಾಖಲೆ ಪರಿಶೀಲನೆಗೆ ನಾವು ಒಂದು ಸರ ಏನಾದರೂ ಕೆ ಎಗೆ ಹೋಗಬೇಕಾಗಿತ್ತು. ಇನ್ನು ಕೆಲವು 5 ವರ್ಷಗಳ ಹಿಂದೆ ನಾವು ಯಾವುದಕ್ಕೂ ಕೆ ಎನ ಎಡತಾಕೋ ಹಾಗೆ ಇಲ್ಲ. ಅಂದ್ರೆ ಅಷ್ಟು ತುಂಬ ಪ್ರಬುದ್ಧ ವ್ಯವಸ್ಥೆಯನ್ನ, ಒಂದು ಸಮರ್ಥ ವ್ಯವಸ್ಥೆಯನ್ನ ಮತ್ತು ಪಾರದರ್ಶಕ ವ್ಯವಸ್ಥೆಯನ್ನ ನಮ್ಮ ಕೆ ಎ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸ್ತಾ ಇದೆ. ಹಾಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನಾವು ಇಡೀ ಒಂದು ಮಾದರಿ ವ್ಯವಸ್ಥೆ, ಇಡೀ ಭಾರತದಲ್ಲಿ ಅತ್ಯಂತ ಪಾರದರ್ಶಕ ಮತ್ತು ಸಮರ್ಥ ಮತ್ತು ಮಾದರಿ ವ್ಯವಸ್ಥೆಯನ್ನ ನಾವು ಕಂಡುಕೊಂಡಿದ್ದೀವಿ. ಹಾಗಾಗಿ ನಾ ಆ ವಿಚಾರದಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಆಭಾರಿ ಆಗಿದ್ದೀವಿ. ಕೌನ್ಸಿಲಿಂಗ್ ಎಲ್ಲೂ ಹೋಗೋ ಅಗತ್ಯ ಇಲ್ಲ. ಈಗ ನಮ್ಮ ಬೆರಳ ತುದಿಯಲ್ಲೇ ಮೊಬೈಲ್ ಮೂಲಕ ಅಥವಾ ಆನ್ಲೈನಲ್ಲೇ ಸೀಟು ಹಂಚಿಕೆ ಪ್ರಕ್ರಿಯೆಗೆ ನಾವು ಸನ್ನದ್ದರಾಗಬೇಕು. ರ್ಯಾಂಕಿಂಗ್ ಇರಬೇಕಷ್ಟೇ. ರ್ಯಾಂಕಿಂಗು ಮತ್ತು ನಾಳೆ ವೆರಿಫಿಕೇಶನ್ ಸ್ಲಿಪ್ ಅಂತ ಹೇಳಿದ್ನಲ್ಲ, ಆ ಪರಿಶೀಲನಾ ಸ್ಲಿಪ್ಪಲ್ಲಿ ಅದೊಂದು ಕೋಡ್, ಅವ್ರಿಗೆ ವೆರಿಫಿಕೇಶನ್ ಕೋಡ್ ಇರುತ್ತೆ, ಅದನ್ನು ಹಾಕ್ಕೊಂಡು ಅವ್ರು ಲಾಗಿನ್ ಆಗಿ ಈ ಪಾರದರ್ಶಕ ವ್ಯವಸ್ಥೆಗೆ ಅವರು ಅವರ ಒಂದು ಭಾಗ ಆಗಿ ಮುಂದುವರಿತಾ ಹೋಗ್ತಾರೆ.
1: ಇದರೊಳಗೆ ಸೀಟ್ ಇದೆ, ಯಾವ್ಯಾವ ಕೋರ್ಸ್ಗಳಿಗೆ ಯಾವ್ಯಾವ ಕಾಲೇಜಲ್ಲಿ ಸೀಟ್ ಲಭ್ಯ ಇದೆ ಅದೆಲ್ಲ ಆನ್ಲೈನಲ್ಲಿ ಅವ್ರಿಗೆ ಗೊತ್ತಾಗುತ್ತೆ.
0: ಹೌದು, ಅದು ಇವಾಗಲೇ ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಬಿಡುಗಡೆ ಮಾಡಿದ್ದಾರೆ. ಲಭ್ಯ ಇರತಕ್ಕಂಥ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ಇನ್ನೂ ಬಹಳಷ್ಟು ಕೋರ್ಸ್ಗಳ ಪಟ್ಟಿ ಬರಬೇಕಾಗಿದೆ. ಅದೆಲ್ಲ ಬಂದಾದ ತಕ್ಷಣ ವೆರಿಫಿಕೇಶನ್ ಸ್ಲಿಪ್ ಇಟ್ಕೊಂಡು ನಾವು ಮುಂಚೆ ಒಂದಕ್ಕೆ ಸನ್ನದ್ದರಾಗಬೇಕಾಗುತ್ತೆ. ಒಂದು ಸಣ್ಣ ಸಿದ್ಧತೆಯನ್ನು ಪೋಷಕರೊಂದಿಗೆ ಮಾಡಿಕೊಂಡು ನಾವು ಆಪ್ಷನ್ ಎಂಟ್ರಿ ಮತ್ತು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ. ಆಪ್ಷನ್ಸ್ ಅಂದರೆ ನಮಗೆ ಇರ್ತಕ್ಕಂಥ ಲಭ್ಯ ಇರತಕ್ಕಂಥ ಸೀಟ್ಗಳಲ್ಲಿ ಆದ್ಯತಾನುಸಾರ ಪ್ರಯಾರಿಟಿ ಲಿಸ್ಟ್ ಅಂತ ಮಾಡಬೇಕಾಗುತ್ತೆ.
1: ಓಕೆ ಓಕೆ. ಸ್ನೇಹಿತರೆ ಕೇಳ್ತಾ ಇದ್ದೀರಿ, ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ವಿಜಯಕುಮಾರ್ ಕೆ ಎನ್ ಅವರು ಹೇಳ್ತಾ ಇದ್ದಾರೆ ಸಿ ಇ ಟಿ ನಂತರ ಅಂದರೆ ಸಿ ಇ ಟಿ ಕೌನ್ಸಿಲಿಂಗ್ ಹೋಗಬೇಕಾದ್ರೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ಏನು ಯಾವ್ಯಾವ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋದ್ರ ಕುರಿತಾಗಿ ಹೇಳ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲೂ ಸಿ ಇ ಟಿ ಕೌನ್ಸಿಲಿಂಗಿಗೆ ರೆಡಿಯಾಗಿರುವಂತಹ ವಿದ್ಯಾರ್ಥಿಗಳಿದ್ದರೆ, ನಿಮ್ಮಲ್ಲೂ ಯಾವುದಾದ್ರೂ ಪ್ರಶ್ನೆಗಳು ಅನುಮಾನಗಳು ಇದ್ದರೆ ನಮಗೆ ನೀವು ವಾಟ್ಸಪ್ ಸಂದೇಶದ ಮೂಲಕ ಕೇಳಬಹುದು. 9480901013 ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸಿ ನಿಮ್ಮ ಪ್ರಶ್ನೆಯನ್ನು ಸಹ ಶ್ರೀಯುತ ವಿಜಯಕುಮಾರ್ ಕೆಎನ್ ಅವರಿಗೆ ಕೇಳಬಹುದು, ಹಾಗೆ ಉತ್ತರವನ್ನು ಪಡಿಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡು ಹಾಡಿನ ನಂತರ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ.

0: ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ. ನಮ್ಮೊಂದಿಗಿದ್ದಾರೆ ವಿಜಯ್ ಕುಮಾರ್ ಕೆಎನ್ ಅವರು. ಇವರೊಂದಿಗೆ ಸಿಇಟಿ ಕುರಿತಾದ ಮಾರ್ಗದರ್ಶನ ಹಾಗೂ ಸಲಹೆಯನ್ನ ಪಡಿತಾ ಇದ್ದೀವಿ. ಸಿಇಟಿ ಕೌನ್ಸಿಲಿಂಗ್ ಗೋಸ್ಕರ ಯಾರ್ಯಾರು ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ, ನಿಮ್ಗೆಲ್ಲ ಏನಾದ್ರು ಡೌಟ್ಸ್ ಇದ್ರೆ, ಯಾವ್ದಾದ್ರು ಪ್ರಶ್ನೆಗಳಿದ್ರೆ ನೀವು ಸಹ ನಮಗೆ ಸಂದೇಶವನ್ನ ಕಳುಹಿಸಿ ಕೇಳಬಹುದು, ನಿಮ್ಮ ಪ್ರಶ್ನೆಗಳನ್ನ ಬಗೆಹರಿಸಿಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಸರ್ ಮುಂದಿನ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಸೀಟುಗಳ ಆಕಾಂಕ್ಷೆಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಮುಂದಿನ ಹಾದಿ ಏನು?
1: ಮುಂದಿನ ಹಾದಿ ಈಗಾಗಲೇ ನಿಮ್ಮ ಕೈಲೇ ರ್ಯಾಂಕ್ ಇದೆ, ರ್ಯಾಂಕಿಂಗ್ ಇದೆ ಅಂತ ಹೇಳಿದೆ. ನಿಮ್ಮ ಪೋಷಕರ ಜೊತೆ ಚರ್ಚಿಸಿ ಒಂದು ಆದ್ಯತಾ ಪಟ್ಟಿ, ಪ್ರಿಯಾರಿಟಿ ಲಿಸ್ಟ್ ಅಂತ ನೀವು ಮಾಡ್ಕೋಬೇಕು. ಅದು ಎಷ್ಟೇ ಇಚ್ಛೆಗಳಿರಲಿ, ಆಪ್ಷನ್ಸ್ನ ನಾವು ಇಚ್ಛೆಗಳು ಅಂತ ಕರೆದ್ರೆ, ಕನ್ನಡದಲ್ಲಿ ಇಚ್ಛೆಗಳ ದಾಖಲಾತಿ ಅಂತ ಕರಿತೀವಿ. ಇದನ್ನೊಂದು ಪಟ್ಟಿ ಮಾಡಬೇಕು. ಅದನ್ನು ಒಂದು ಪಟ್ಟಿ ಮಾಡಲಿಕ್ಕೆ ಒಂದು ಸಣ್ಣ ಸೂತ್ರ ಹೇಳ್ತೀನಿ ನಾನು, ಅದನ್ನು ಅನುಸರಿಸಿದರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಅಂತ. ಈಗ ಈ ತುಂಬ ಚೆನ್ನಾಗೆ ನಿಮ್ಮ ರ್ಯಾಂಕಿಂಗ್ ಇತ್ತು, ಒಂದು 15-20 ಸಾವಿರ ಒಳಗೆ ನಿಮ್ಮ ರ್ಯಾಂಕಿಂಗ್ ಇತ್ತು ಅಂದರೆ ನಿಮಗೆ ಕೇವಲ 10 10 10 ಅಂತ. ಫಸ್ಟ್ 10 ನಿಮಗೆ ಸಿಗಲಿ ಸಿಗದೇ ಇರಲಿ, ಒಳ್ಳೆ ತುಂಬ ಟಾಪ್ ರ್ಯಾಂಕಿಂಗ್, ಟಾಪ್ ಕಾಲೇಜ್ಗಳನ್ನು, ಟಾಪ್ ಕೋರ್ಸ್ಗಳನ್ನು ದಾಖಲೆ ಮಾಡಬೇಕು, ಆಪ್ಷನ್ ಎಂಟ್ರಿ ಮಾಡಬೇಕು. ಇನ್ನು 10 ನಿಮಗೆ ಸ್ವಲ್ಪ ಅದರಲ್ಲಿ, ಈಗ ನೀವು 9,000 ರ್ಯಾಂಕ್ ಅಂದರೆ 8,000, ಅಥವಾ 5,000 ರ್ಯಾಂಕ್ ಅಂದರೆ 4,000ಕ್ಕೆ ನಿಂತಿರ್ತಕ್ಕಂಥ ಸ್ವಲ್ಪ ಅದರಲ್ಲಿ ಮಿಸ್ ಆಗಿರ್ತಕ್ಕಂಥ ಈ ಕಟ್ ಆಫ್ ನಿಮಗೆ ಈ KA ವೆಬ್ಸೈಟಲ್ಲಿ ಸಿಗುತ್ತೆ. ಕಳೆದ ವರ್ಷದ KA ವೆಬ್ಸೈಟ್, ಕಳೆದ ವರ್ಷದ 2025ರ CET ಇದರಲ್ಲಿ ಸಿಗುತ್ತೆ ನಿಮಗೆ. ಈ ಮತ್ತೆ ಈ ಕೊನೆ 10 ಒಂದು 10 ಏನು ಅಂದರೆ ಸ್ವಲ್ಪ ಅದರಲ್ಲಿ ಮಿಸ್ ಆಗಿರುತ್ತೆ. ಕೊನೆ 10 ಆಪ್ಷನನ್ನು ನೀವು ಸಿಕ್ಕೇ ಸಿಗಿರ್ತದಲ್ಲ, ಯಾವುದು ಅಂದರೆ ನೀವು 9,000 ಅಂದರೆ 9,000 ಮೇಲಿರ್ತಕ್ಕಂಥ ರ್ಯಾಂಕ್ ಕಟ್ ಆಫನ್ನು ನೋಡಿಕೊಂಡು ಒಂದು ಪ್ರಯಾರಿಟಿ ಲಿಸ್ಟ್. ಈಗ 25-25-25 ಮಾಡ್ಬೋದು, 50-50-50 ಮಾಡ್ಬೋದು, 75-75-75 ಮಾಡ್ಬೋದು, ಒಟ್ಟು ಹೀಗೆ ಮಾಡ್ಕೊಡಿ. ಹೀಗೆ ಮಾಡಿಕೊಂಡಾಗ ನಿಮಗೆ ಸೀಟು ಒಳ್ಳೆ ಮೇಲೆ ಸೀಟ್ ಸಿಗಲಿ ಸಿಗದೇ ಇರಲಿ, ನಿಮಗೆ ಒಳ್ಳೆ ಸೀಟ್ ಸಿಗಲಿಕ್ಕೆ ಅಂದರೆ ಮುಂದೆ ಈಗ ರೌಂಡ್ಗಳು ಚೇಂಜ್ ಆಗ್ತಾ ಆಗ್ತಾ ಹೋದಾಗೆ ನಿಮಗೆ ಆ ಒಂದು ಆಪ್ಷನ್ಸ್, ನಿಮಗೆ ನಿಮ್ಮ ಪ್ರಯಾರಿಟಿ ಲಿಸ್ಟ್ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ ನಿಮಗೆ. ಹಾಗೆ ಅಪ್ಗ್ರೇಡ್ ಆಗ್ತಾ ಹೋದಾಗೆ ನಿಮಗೆ ಕೆಳಗಿನ ಆಪ್ಷನ್ಸ್ ಡಿಲೀಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಸಿಗುತ್ತೆ ಅನ್ನೋದನ್ನು ಕೆಳಗೆ ಮಾಡ್ಕೊಳ್ಳಿ. ಸ್ವಲ್ಪ ಅದರಲ್ಲಿ ಮಿಸ್ ಆಗಿರ್ತಕ್ಕಂಥದ್ದನ್ನು ಸ್ವಲ್ಪ ಮೇಲೆ ಟಾಪ್ ಕಾಲೇಜಸ್ಗಳನ್ನು ಮೇಲೆ ಪೂರ್ತಿ ಮೇಲೆ ಒಂದು ಪಟ್ಟಿ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಲಿಂಕ್ ಓಪನ್ ಆಗ್ತಾ ಇದ್ದ ಹಾಗೆ ಲಾಗಿನ್ ಮಾಡಿ ಭಾಳ ಜಾಗರೂಕತೆಯಿಂದ ನಿಮ್ಮ ಆಪ್ಷನ್ನ ದಾಖಲಿಸಿ, ಐದರ್ ಮೆಡಿಕಲ್ ಆರ್ ಇಂಜಿನಿಯರಿಂಗ್, ಅಗ್ರಿ, ಅಗ್ರಿ ಅಲೈಡ್, ಮತ್ತೆ ಹೆಲ್ತ್ ಅಲೈಡ್ ಹೆಲ್ತ್ ಸೈನ್ಸಸ್ ಅಂತ ತುಂಬಾ ವಿಭಾಗಗಳಿದ್ದಾವೆ.
0: ಈಗ ಈ ರೀತಿ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕು ಅಂತ ನೀವು ಹೇಳಿದ್ರಿ, ರ್ಯಾಂಕಿಂಗ್ ಅಂತ ಬಂದಾದ್ರೆ ಈಗ ಒಬ್ಬ ವಿದ್ಯಾರ್ಥಿ ಒಂದು 25,000 ರ್ಯಾಂಕಿಂಗ್ ಇದೆ ಅಂತಂದ್ರೆ ಅವ್ರು ಯಾವ ಎಷ್ಟು ಆಪ್ಷನ್ಗಳನ್ನ ಎಂಟ್ರಿ ಮಾಡಬಹುದು ಒಬ್ಬ ವಿದ್ಯಾರ್ಥಿ?
1: ಅದನ್ನ ನಾವು ಇನ್ಯೂಮರಬಲ್ ಆಪ್ಷನ್ಸ್ ಅಂತ ಕರಿತೀವಿ. ಎಷ್ಟಾದ್ರೂ ಅವರಿಗೆ 25,000 ಅಂದ್ರೆ ಒಂದು ಸ್ಟ್ರೀಮ್ಗಲ್ಲ, ಎಂಜಿನಿಯರಿಂಗ್ ಸ್ಟ್ರೀಮ್ ಅಲ್ಲಿ ಒಂದು ರ್ಯಾಂಕಿಂಗ್ ಬಂದಿರುತ್ತೆ, ಅಗ್ರಿಕಲ್ಚರಲ್ ಸ್ಟ್ರೀಮ್ ಅಲ್ಲಿ ಒಂದು ರ್ಯಾಂಕಿಂಗ್ ಬಂದಿರುತ್ತೆ, ಫಾರ್ಮಸಿನಲ್ಲಿ ಒಂದು ರ್ಯಾಂಕಿಂಗ್ ಬರುತ್ತೆ. ಒಟ್ಟು ಸುಮಾರು 7 ಪ್ಲಸ್ ಟೈಪ್ ಆಫ್ ರ್ಯಾಂಕಿಂಗ್ ಇರುತ್ತೆ. ಪ್ರಾಕ್ಟಿಕಲ್ ಇದ್ರೆ ಪ್ರಾಕ್ಟಿಕಲ್ ರ್ಯಾಂಕಿಂಗು ಬರುತ್ತೆ, ಅಂದ್ರೆ ನಮಗೆ ಕೃಷಿ ಅಗ್ರಿಕಲ್ಚರ್ ಕೋಟಾ, ಅಗ್ರಿಕಲ್ಚರಿಸ್ಟ್ ಕೋಟಾ ಅಂತ ಕರಿತೀವಿ. ಸೊ ಈ ಆಮೇಲೆ ಅಲೈಡ್ ಹೆಲ್ತ್ ಸೈನ್ಸ್, ಫಾರ್ಮಸಿ ಸೈನ್ಸ್, ಇಲ್ಲಿ ಬೇರೆ ಬೇರೆ ಇದರಲ್ಲಿ ನೀವು ಇನ್ಯೂಮರಬಲ್ ಆಪ್ಷನ್ ಅಂತ ಕರಿತೀವಿ. ಎಷ್ಟಾದರೂ ಆಪ್ಷನ್ಸ್ ಹಾಕ್ಬೋದು, ನೀವು ಹಾಗೆ ಮಾಡಕ್ಕೆ ಹೋಗ್ಬೇಡಿ. ನಿಮಗೆ ಆಸಕ್ತಿ ಇರತಕ್ಕಂಥ ವಿಚಾರ, ಈಗ ನನಗೆ ಫಾರ್ಮಸಿ ರ್ಯಾಂಕಿಂಗ್ ಚೆನ್ನಾಗಿದೆ, ಅಲೈಡ್ ಹೆಲ್ತ್ ಸೈನ್ಸ್ ರ್ಯಾಂಕಿಂಗ್ ಚೆನ್ನಾಗಿದೆ, ಅಥವಾ ಯಾವುದರಲ್ಲಿ ಇಂಜಿನಿಯರಿಂಗ್ ರ್ಯಾಂಕ್ ಚೆನ್ನಾಗಿದೆ ಅಂದರೆ ಅದನ್ನ 3 ಇಟ್ಕೊಳ್ಳಿ, ಆ 3ರಲ್ಲಿ ಟಾಪ್ ಕಾಲೇಜಸ್. ಹೀಗೆ 25-25-25, 30-30-30 ಹೀಗೆ ಮಾಡ್ಕೊಂಡು ಹೋದ್ರೆ ನಿಮಗೆ ಒಂದು ಬೆಸ್ಟ್ ಕೊನೆ ರೌಂಡ್ ಅಂದರೆ ನನ್ನ ಪ್ರಕಾರ ಸ್ವಲ್ಪ ಒಂದು ವಿಳಂಬಕ್ಕೆ ಅವಕಾಶ ಮಾಡಿಕೊಡೋದು. ಹಾಗೆ ಬೇಗ ಬೇಗ ಹೆಚ್ಚು ಬೇಗ ಅವರು ಕಾಲ್ ಮಾಡಿದ ತಕ್ಷಣ ವಿಳಂಬಕ್ಕೆ ಅವಕಾಶ ಮಾಡಿಕೊಡೋದು ಹಾಗೆ ಆಪ್ಷನ್ ದಾಖಲೆ ಮಾಡಿ, ಇಚ್ಛೆಗಳನ್ನು ದಾಖಲಿಸ್ರಿ. ಅವಾಗ ನಿಮಗೆ ಹೆಚ್ಚು ಹೆಚ್ಚು ಬೇಗ ಅವಕಾಶಗಳು, ಹೆಚ್ಚು ಒಳ್ಳೆ ಚಾನ್ಸಸ್ ಇರುತ್ತೆ.
0: ಓಕೆ, ಇನ್ನಷ್ಟು ಮಾತಾಡೋಣ. ಮತ್ತೊಂದು ಹಾಡು ಪ್ಲೇಲಿಸ್ಟಲ್ಲಿ ರೆಡಿಯಾಗಿದೆ, ಹಾಡಿನ ನಂತರ ಮತ್ತಷ್ಟು ಮಾತುಕತೆ ಮುಂದುವರೆದಿದೆ. ಸ್ನೇಹಿತರೆ, ನಿಮಗೂ ಸಹ ನಿಮ್ಮ ಮನೆಯಲ್ಲೂ ಯಾರಾದರೂ CET ಪರೀಕ್ಷೆಯನ್ನು ಬರೆದು ಫಲಿತಾಂಶವನ್ನು ಕೈಯಲ್ಲಿ ಹಿಡಿದಂತಹ ವಿದ್ಯಾರ್ಥಿಗಳಿದ್ದರೆ, ನಿಮ್ಮಲ್ಲೂ ಯಾವುದಾದ್ರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ನಮ್ಮನ್ನು ಕೇಳಬಹುದು. ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸುವ ಮೂಲಕ ನಮ್ಮ ವಾಟ್ಸಪ್ ಸಂಖ್ಯೆ 9480909013. ಇದು ಸ್ಫೂರ್ತಿದಾರೆ ಕಾರ್ಯಕ್ರಮ, ನಿಮಗೋಸ್ಕರ ನಡೀತಾ ಇರುವಂತಹ ಕಾರ್ಯಕ್ರಮ. ಸಮಯ ಆಗಿದೆ 4:24.

0: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:30. ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ವಿಜಯಕುಮಾರ್ KN. ಇವರೊಂದಿಗೆ ನಾವು ಮಾತುಕತೆಯನ್ನ ನಡೆಸ್ತಾ ಇದ್ದೇವೆ. ಸಿಇಟಿ ಕುರಿತಾಗಿ, ಸಿಇಟಿ ಕೌನ್ಸಿಲಿಂಗ್ ಕುರಿತಾದ ಮಾಹಿತಿ ಹಾಗೂ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಶ್ನೆ ನಿಮಗೆ, ಆಪ್ಷನ್ ಎಂಟ್ರಿ ಅಂದ್ರೆ ಏನು, ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡೋಕ್ಕಾಗತ್ತಾ?
4: ಖಂಡಿತ. ಆಪ್ಷನ್ ಎಂಟ್ರಿ ಅನ್ನೋ ಒಂದು ಪ್ರಕ್ರಿಯೆ ಇದೆಯಲ್ಲ, ನಾನು ಅವಾಗ ಹೇಳಿದೆ, ಅದು ಪ್ರಯಾರಿಟಿ ಲಿಸ್ಟ್ಗಳನ್ನು, ಆದ್ಯತಾ ಕ್ರಮದಲ್ಲಿ ನಿಮ್ಮ ಪ್ರಯಾರಿಟಿ, ನಿಮ್ಮ ಕೋರ್ಸ್ಗಳ ವಿವರಗಳನ್ನು ಪಟ್ಟಿ ಮಾಡಿಕೊಂಡು ಅದನ್ನು ದಾಖಲಿಸೋ, ಆನ್ಲೈನಲ್ಲಿ ದಾಖಲಿಸತಕ್ಕಂಥ ಪ್ರಕ್ರಿಯೆ ಇದು. ಈ ಆಪ್ಷನ್ ಎಂಟ್ರಿ ಇನ್ನು ಪ್ರತಿ ಸಲ ಏನಾದರೂ ಒಂದು ಬದಲಾವಣೆ ಅಥವಾ ಸುಧಾರಣೆಯಿಂದ ಕೂಡಿರೋ ಪ್ರಕ್ರಿಯೆ ಇದು. ಒಟ್ಟು 4 ರೌಂಡ್ಗಳಿರುತ್ತೆ ಸಿಂಧು. ಇದರಲ್ಲಿ ಒಂದು ಮಾಕ್ ರೌಂಡ್, ಇನ್ನೊಂದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಹಿಂದೆಲ್ಲ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಅಂತ ಕರಿತಾ ಇದ್ರು. ಈ ವರ್ಷ ನಮ್ಮ KA ಪ್ರಕಾರ ಇನ್ನೊಂದು ರೌಂಡ್ ಮಾಡ್ತಾ ಇದ್ದಾರೆ, ಪ್ರೀ ರೌಂಡ್ ಅಂತ ಕರೀತಾರೆ, ಪೂರ್ವಭಾವಿ ಸುತ್ತು ಅಂತ ಬರ್ತದೆ. ಇಲ್ಲಿ ಮಾಕ್ ರೌಂಡ್ ಅಂದರೆ ಒಂದು ಅಣಕು ಸುತ್ತು ಅಂತ. ಇಲ್ಲಿ ನೀವು ಆಪ್ಷನ್ ಎಂಟ್ರಿ ಹಾಕಿದ ತಕ್ಷಣ, ಆಪ್ಷನ್ ಎಂಟ್ರಿ ಆದಮೇಲೆ ಮಾಕ್ ರೌಂಡ್ ರಿಸಲ್ಟ್ ಅಂತ ಬರುತ್ತೆ. ಮಾಕ್ ರೌಂಡ್ ಅದು ಒಂದು ಎರಡು ದಿನ ಮೂರು ದಿನ ಅಂತ ಅವಕಾಶ ಕೊಡ್ತಾರೆ. ಅದೆಲ್ಲ ಹಾಕಿದ್ಮೇಲೆ ನೀವು ಒಂದು 75 ಆಪ್ಷನ್ ಏನೋ ಹಾಕ್ತೀರಿ ನಿಮ್ಮ ಆದ್ಯತಾ ಪ್ರಕಾರದಲ್ಲಿ, ಪ್ರಯಾರಿಟಿ ಲಿಸ್ಟನ್ನು. ಅದರಲ್ಲಿ ಯಾವುದೋ ಒಂದು, ಈಗ ನಮಗೆ ಮಾಕ್ ರೌಂಡ್ ಯಾಕೆ ಬೇಕು ಅಂದರೆ, ಮಾಕ್ ರೌಂಡ್ ಅಣುಕು ಸುತ್ತು ಯಾಕೆ ಬೇಕು ಅಂದರೆ, ಈ ವರ್ಷ ಟ್ರೆಂಡ್ ನಮಗೆ ಗೊತ್ತು, ಈ ವರ್ಷದ ಸ್ಥಿತಿಗತಿ ಗೊತ್ತಿಲ್ಲ ನಮಗೆ. ಹೋದ ವರ್ಷದ ಕಟ್ ಆಫ್ ಪ್ರಕಾರ, ಹೋದ ವರ್ಷದ ಕಟ್ ಆಫ್ ಪ್ರಕಾರ, ಕಟ್ ಆಫ್ ನೋಡಿಕೊಂಡು ಈ ವರ್ಷ ಹಾಕ್ತೀವಿ. ಈ ವರ್ಷದ ಕಟ್ ಆಫ್ ಇಲ್ಲ ನಮಗೆ, ಈ ವರ್ಷದ ಕಟ್ ಆಫ್ ಬೇಕು ಅನ್ನೋದಕ್ಕೋಸ್ಕರ ಮಾಕ್ ರೌಂಡ್ ಅನ್ನು ಮಾಡ್ತಾರೆ. ಸೊ ಮಾಕ್ ರೌಂಡ್ ಮಾಡಿದಾಗ ನಮಗೆ ಕಟ್ ಆಫ್ ಗೊತ್ತಾಗುತ್ತೆ, ಅವಾಗ ಫಸ್ಟ್ ರೌಂಡ್, ರಿಯಲ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಈ ಫಸ್ಟ್ ರೌಂಡ್ಗಳಲ್ಲಿ ಈಗ ನೀವು

0: ಬ್ಯಾಕ್ಗ್ರೌಂಡ್ ಅಲ್ಲಿ ಒಂದು 50 ಆಪ್ಷನ್ ಹಾಕಿದ್ರೆ ನಿಮಗೆ 25ನೇ ಸಿಕ್ಕಿದೆ. ಸೊ ಅವಾಗ ನೀವೇನು ಮಾಡ್ಬೋದು ಅಂದರೆ, ಓ 25ನೇ ಸಿಕ್ಕಿದ ನನಗೆ, ಕಟ್ ಆಫ್ ನೋಡಿಕೊಂಡು ನೀವು ಯು ಕ್ಯಾನ್ ಆ್ಯಡ್ ಆಪ್ಷನ್ಸ್, ಯು ಕ್ಯಾನ್ ಡಿಲೀಟ್ ಆಪ್ಷನ್, ಯು ಕ್ಯಾನ್ ಮಾಡಿಫೈ, ರೀಅರೇಂಜ್ ಆಪ್ಷನ್. ನೀವು ಆಪ್ಷನ್ಗಳನ್ನ ಸೇರಿಸ್ಬೋದು, ತೆಗಿಬೋದು, ಅಥವಾ ಅದನ್ನು ಮಾರ್ಪಾಡು ಮಾಡ್ಬೋದು. ಹಾಗಾಗಿ ಈಗ ಆಪ್ಷನ್ಗಳು ಇದು ತುಂಬ ನಿರ್ಣಾಯಕವಾದಂಥ ಸುತ್ತು. ಈಗ ಈ ಇದು ನೀವು ಆಪ್ಷನ್ ಎಂಟ್ರಿ ಏನಿದೆ ಅದು ಹೆಚ್ಚು ಮತ್ತು ನಿರ್ಣಾಯಕ. ನೀವು ಯಾಕೆ ಅಂದರೆ ನಿಮ್ಮ ನೀವು ಏನು ಓದ್ತೀರಿ, ಯಾವ ರ್ಯಾಂಕಿಂಗ್ ಇದೆ ಅನ್ನೋದು ಅನ್ನೋಕ್ಕಿಂತ ಮುಖ್ಯವಾಗಿ ನೀವು ಹೇಗೆ ಯಾವ ಆರ್ಡರ್ನಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತೀರಿ ಅನ್ನೋದು ಹೆಚ್ಚು ಮುಖ್ಯ ಆಗುತ್ತೆ. ಇದು ತುಂಬ ನಿರ್ಣಾಯಕ ಆಗುತ್ತೆ ನಿಮ್ಮ ಮುಂದಿನ ಭವಿಷ್ಯತ್ತಿಗೆ. ಹಾಗಾಗಿ ಆಪ್ಷನ್ ಎಂಟ್ರಿನ ತುಂಬ ಜಾಗರೂಕವಾಗಿ ಮಾಡಬೇಕು.
1: ಓಕೆ, ಮಾಕ್ ರೌಂಡ್ ಅಲ್ಲಿ ನಮಗೆ ಒಂದು ಪ್ರಾಕ್ಟೀಸ್,
0: ಅದಾದ್ಮೇಲೆ ಫಸ್ಟ್ ರೌಂಡ್ ಬರುತ್ತೆ. ರಿಯಲ್ ರೌಂಡ್ನಲ್ಲಿ ನಾವು ಈಗ ಬದಲಾವಣೆ ಮಾಡಿಕೊಂಡು ರಿಯಲ್ ರೌಂಡಿಗೆ ಹೋಗ್ತೀವಿ. ಫಸ್ಟ್ ರೌಂಡಲ್ಲಿ ನಮ್ಗೆ ಯಾವುದೋ ಒಂದು ಸಿಗುತ್ತೆ. ಈಗ ಸಿಕ್ಕಾದ್ಮೇಲೆ 25ನೇದೋ 26ನೇದೋ ಸಿಗುತ್ತೆ. ನಾವು ಆ ಫಸ್ಟ್ ರೌಂಡ್ ಆದಮೇಲೆ ನಮಗೆ ಇದು ಆಪ್ಷನ್ ಎಂಟ್ರಿ, ಇನ್ನೊಂದು ಚಾಯ್ಸ್ ಎಂಟ್ರಿ ಅಂತ ಕೊಡ್ತಾರೆ. ಇದು ಬಹಳಷ್ಟು ಮುಖ್ಯ. ಚಾಯ್ಸ್ ಎಂಟ್ರಿ ಅಂದರೆ 1, 2, 3, 4 ಚಾಯ್ಸ್ ಇರುತ್ತೆ. ಚಾಯ್ಸ್ 1 ಅಂತ ಕೊಟ್ಟರೆ ನಾವು ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಸೀಟ್, ಈ ಸೀಟ್ ಬಗ್ಗೆ ನನಗೆ ಬಹಳಷ್ಟು ಸಾರ್ಥಕತೆ ಇದೆ, ಈ ಸೀಟ್ ಬಗ್ಗೆ ನನಗೆ ಎಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ಒಪ್ಕೊಂಡಿದ್ದಾರೆ, ಈ ಸೀಟ್ ಒಪ್ಪಿಗೆ ಇದೆ, ನಾನು ಹೋಗಿ ನಾನು ಅಡ್ಮಿಷನ್ ಆಗ್ತೀನಿ ಅಂತ. ಅಲ್ಲಿ ನೀವು ಚಾಯ್ಸ್ 1 ಕೊಟ್ಟರೆ ಚಲನ್ ಇದು ಜನರೇಟ್ ಆಗುತ್ತೆ, ಬ್ಯಾಂಕಿಗೆ ಕಟ್ಟಿ ಫೀಸನ್ನು ನೀವು ಕೆ ಫೀಸ್ ಕಟ್ಟಿ ನಾಳೆನೆ ಆಮೇಲೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಹೋಗಿ ಅಡ್ಮಿಷನ್ ಆಗ್ಬೋದು. ಆದರೆ ಚಾಯ್ಸ್ 2 ಇದೆಯಲ್ಲ, ಅದು ತುಂಬ ನಿರ್ಣಾಯಕ. ಈಗ ನಾನು ಚಾಯ್ಸ್ 2 ಅಂದರೆ ನನಗೆ ಇದು ಸ್ಯಾಟಿಸ್ಫೈ ಇದೆ, ಬಟ್ ನಾನು ಮುಂದಿನ ಅವಕಾಶಗಳನ್ನು ಹೆಚ್ಚು ಅವಕಾಶಗಳನ್ನು ಇದನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ನನಗೆ 25 ಸಿಕ್ಕಿದೆ, ಇನ್ನೂ ಮೇಲೆ 24 ಇದೆ, ನಾನು ಇನ್ನೂ ಬೇರೆ ಬೇರೆ ಅವಕಾಶಗಳಿದೆ, ನಾನು ಕಾಯ್ತೀನಿ ಅಂತ ಬಯಸ್ತಕ್ಕಂಥ ವಿದ್ಯಾರ್ಥಿಗಳು, ನೀವು ಸ್ಯಾಟಿಸ್ಫೈ ಆಗಿದ್ದರೆ ಪ್ಲೀಸ್ ಗೋ ಆ್ಯಂಡ್ ಅಡ್ಮಿಟ್. ಆದರೆ ಇನ್ನೂ ಅವಕಾಶಕ್ಕಾಗಿ ಕಾಯ್ತೀನಿ. ಯಾಕೆ ಅವಕಾಶಕ್ಕಾಗಿ ಕಾಯಬೇಕು ಅಂದರೆ, ನಾನು ಇಲ್ಲಿ ಪೋಷಕರಿಗೆ ಭಾಳ ಹೇಳಲಿಕ್ಕೆ, ಪೋಷಕರಿಗೆ ತಾಳ್ಮೆ ಇರಬೇಕು. ನಮ್ಮಲ್ಲಿ ನಮ್ಮ ಈ ಸುತ್ತಮುತ್ತ ಇತ್ತೀಚಿನ ಪೋಷಕರಿಗೆ ಮಕ್ಕಳಿಗಿಂತ ಅರ್ಜೆನ್ಸಿ ಜಾಸ್ತಿ, ಆತಂಕ. ಹೌದು, ಪೋಷಕರಾಗಿ ಆತಂಕ ಇರುತ್ತೆ, ಆದರೆ ಮಕ್ಕಳು ನಮಗಿಂತ ಬುದ್ಧಿವಂತರಿರ್ತಾರೆ. ಹಾಗಾಗಿ ಅವರು ಆಯ್ಕೆ ಮಾಡಿರ್ತಕ್ಕಂಥ ಇದರಲ್ಲಿ ನಾವು ಅವ್ರಿಗೆ ಒಪ್ಪಿಗೆ ಇದೆ ಅಂದರೆ ನಾವು ಕಳಿಸ್ಬಿಡ್ಬೇಕು, ಇಲ್ಲ ಅಂದರೆ ನಾವು ಕಾಯಬೇಕು. ಇವ್ರು ಕಾಯೋದೇ ಇಲ್ಲ, ಕಾಯದೆ ಮಕ್ಕಳಿಗೆ ತುಂಬ ಏನೋ ಒತ್ತಾಯ ಹೇರ್ಲಿಕ್ಕೆ ಹತ್ಬಿಡ್ತಾರೆ, ಅದು ಬೇಡ ಅಂತ. ಹಾಗಾಗಿ ಇದಾದ್ಮೇಲೆ ಚಾಯ್ಸ್ ಎಂಟ್ರಿ. ಮೂರನೇದು ಏನು ಅಂದರೆ, ನನಗೆ ಇದು ಬೇಡ, ಈಗ ನನಗೆ ಚಾಯ್ಸೇ ಇಷ್ಟ ಇಲ್ಲ. ಈ ಚಾಯ್ಸ್ ಇಷ್ಟ ಇಲ್ಲ ಅಂದರೆ ಆ ಚಾಯ್ಸ್ 25ನೇದು ಹೊರಟೋಗುತ್ತೆ, ಇನ್ನು 50 ಉಳ್ಕೊಳ್ತವೆ. ಆದರೆ ಒಂದು ನಿರ್ಣಾಯಕ ಅಂದರೆ, ಈಗ ಒಂದನೇ ರೌಂಡ್ ಆದಮೇಲೆ ಈಗ 25ನೇ ಸಿಕ್ಕಿರುತ್ತಲ್ಲ ನಿಮಗೆ, 25ನೇದು ನೀವು ಉಳಿಸ್ಕೊಂಡು ಕೆಳಗಿಂದೆಲ್ಲ ಡಿಲೀಟ್ ಆಗಿಬಿಡುತ್ತೆ. 50 ಹಾಕಿರ್ತೀರ, ಇನ್ನು 25 ಮಾತ್ರ ಉಳ್ಕೊಡುತ್ತೆ. ಹಾಗಾಗಿ ನಿಮ್ಗೆ ಕೆಳಗಿನ ಬೇಕು ಅಂತ ಇದ್ರೆ ನೀವು ಚಾಯ್ಸ್ 3 ಹೋಗೋದು ಒಳ್ಳೇದು. ಅಂದರೆ ನನಗೆ ಇಷ್ಟ ಇಲ್ಲ ಅಂತ ಇದ್ರೆ, ನನಗೆ ಇಷ್ಟ ಇದೆ ಅಂದರೆ ಮುಂದಿನ ರೌಂಡಿಗೆ ಹೋಗೋದು. ಈ ನಾಲ್ಕನೇ ಚಾಯ್ಸ್ ಏನು ಅಂದರೆ, ನಾನು ಬೇಡ ಬೇಡ, ನನಗೆ ಬೇಡ ಬೇಡ, ಈ ಕೆ ಎ ಆಪ್ಷನ್ ಎಂಟ್ರಿಯಿಂದನೇ ಎಕ್ಸಿಟ್ ಆಗ್ತೀನಿ ಅನ್ನೋದು. ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಾನು ಇದನ್ನು ಬಯಸೋದಿಲ್ಲ. ನಾಲ್ಕನೇ ಆಪ್ಷನ್ಸ್ಗೆ ಯಾವ ಕಾರಣಕ್ಕೂ ಹೋಗಬೇಡಿ, ನಿಮ್ಗೆ ಹೆಚ್ಚು ಅವಕಾಶ ಇದೆ, ಹೆಚ್ಚೆಚ್ಚು ಅವಕಾಶ ಇದೆ. ಆಮೇಲೆ ತುಂಬ ವೃತ್ತಿಪರ ಕೋರ್ಸ್ಗಳು, ಬರೀ ಇಂಜಿನಿಯರಿಂಗ್ ಮೆಡಿಕಲ್ ಅಲ್ಲದೆ ಎಷ್ಟೊಂದು ವೃತ್ತಿಪರ ಕೋರ್ಸ್ಗಳಿದ್ದಾವೆ. ಆದ್ದರಿಂದ ಇಲ್ಲಿ ನೀವು ಇನ್ನೂ ಹೆಚ್ಚಿಗೆ ಮುಂದಿನ ಒಂದು ಆಪ್ಷನನ್ನು ಇಟ್ಕೊಂಡು ನೀವು ಮುಂದುವರಿಯಿರಿ ಸುತ್ತನ್ನ. ಅಂದರೆ ಎರಡನೇ ಚಾಯ್ಸನ್ನು ಆದಷ್ಟು, ಒಂದು ಅಥವಾ ಎರಡನೇ ಚಾಯ್ಸನ್ನು ಇಟ್ಕೊಂಡು ಮುಂದುವರಿಯಿರಿ ಅಂತ ನಾನು ಸಲಹೆ ನೀಡಲಿಕ್ಕೆ ಬಯಸ್ತೀನಿ.
1: ಒಟ್ಟು ಎಷ್ಟು ರೌಂಡ್ಗಳಲ್ಲಿ?
0: 4 ರೌಂಡ್ ಇರುತ್ತೆ. ಮಾಕ್ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಅಂತ ಇರ್ತಾ ಇತ್ತು. ಈಗ ಪ್ರೀ ರೌಂಡ್ ಅಂತ ಈಗ 5ನೇ ರೌಂಡ್ ಸೇರ್ಕೊಂಡಿದೆ, ಯಾಕೆಂದರೆ ನೀಟ್ ಆದಮೇಲೆ ಮತ್ತೆ ಫಸ್ಟ್ ರೌಂಡಿಂದ ಸ್ಟಾರ್ಟ್ ಮಾಡ್ತಾರಂತೆ. ಅದು ತುಂಬ ಒಳ್ಳೆ ಪೂರಕವಾದ ಮತ್ತು ಸಕಾಲಿಕವಾದ ಪ್ರತಿಕ್ರಿಯೆ ನಮಗೆ ಕೆ ಎಯಿಂದ. ಹಾಗಾಗಿ ನಾವು ಎಲ್ಲದಕ್ಕೂ ಸಿದ್ಧರಾಗಿರಬೇಕು. ಹೌದು, ವಿದ್ಯಾರ್ಥಿಗಳಾಗಿ
1: ಪೋಷಕರಾಗಿ ಪಡೆದೇ ಒತ್ತಡಕ್ಕೊಳಗಾಗದೆ ಸಮಯ ಇರುತ್ತೆ, ಸಮಯ ತಗೊಳ್ಳಿ, ಗೊತ್ತಿಲ್ಲದೆ ಇರೋದನ್ನ ಗೊತ್ತಿರೋ ಹತ್ರ ಕೇಳಿ ಮಾರ್ಗದರ್ಶನ ಪಡೆದು ಕರೆಕ್ಟ್ ಆಗಿರುವಂತಹ ಕೋರ್ಸನ್ನ, ಕರೆಕ್ಟ್ ಆಗಿರುವಂತಹ ಕಾಲೇಜನ್ನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿ, ನಾನು ನಿಮ್ಮ ಹತ್ರ ಕೇಳೋ ಪ್ರಶ್ನೆಗಳು ತುಂಬಾ ಇದೆ. ಮತ್ತೊಂದು ಹಾಡು ಕೇಳಿ ಬರೋಣ, ಹಾಡು ಕೇಳಿ ಮಾತುಕತೆಯನ್ನ ಮುಂದುವರ್ಸೋಣ.

0: ಸ್ನೇಹಿತರೆ, ಸ್ಫೂರ್ತಿದಾರೆ, ಕಾರ್ಯಕ್ರಮದಲ್ಲಿ ಮಾತುಕತೆ ನಡೀತಾ ಇತ್ತು. ಸಿಇಟಿ ಕೌನ್ಸಿಲಿಂಗ್ ಕುರಿತಾದಂತಹ ಮಾರ್ಗದರ್ಶನ ಹಾಗೂ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ನಮ್ಮೊಂದಿಗೆ ಶ್ರೀಯುತ ವಿಜಯ್ ಕುಮಾರ್ ಕೆ ಎನ್ ಅವರು. ಸರ್, ನಿಮಗೆ ಮುಂದಿನ ಪ್ರಶ್ನೆ, ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕೋರ್ಸ್ಗಳಷ್ಟೇ ಅಲ್ಲದೆ ಮಾನ್ಯತೆ ಹೊಂದಿರುವ ಅವುಗಳಷ್ಟೇ ಮಾನ್ಯತೆಯನ್ನು ಹೊಂದಿರುವಂತಹ ಇತರೆ ಕೋರ್ಸ್ಗಳ ಕುರಿತು ನಮ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ?
1: ಇದು ಬಹಳ ಮುಖ್ಯವಾದ ಪ್ರಶ್ನೆ, ಬಹಳ ಇದು ಹೆಚ್ಚು ಪರಿಣಾಮಕಾರಿ ಪ್ರಶ್ನೆ ಅಂತ ಅನ್ಕೊಂತೀನಿ. ಯಾಕೆಂದ್ರೆ ನಮ್ಮ ಜನರಿಗೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಬಿಟ್ಟು ಬೇರೆ ಕೋರ್ಸ್ಗಳ ಬಗ್ಗೆ ಮಾಹಿತಿ ತುಂಬಾ ಕಡಿಮೆ, ಇದೇ ಬೇಕಾಗಿರೋದು ಇವತ್ತು. ಆದರೆ ನಮ್ಮ ಕೆ ಎದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಸಿಇಟಿ ಮೂಲಕ 50 ಹೆಚ್ಚು ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶಾವಕಾಶ ಇದೆ. ಅಂದರೆ ಮೆಡಿಕಲ್ನಲ್ಲಿ ನಾವು ಮೆಡಿಕಲ್, ಡೆಂಟಲ್, ಆಯುರ್ವೇದಿಕ್ ಇದೆಲ್ಲ, ಮೆಡಿಕಲ್, ಡೆಂಟಲ್, ಆಯುರ್ವೇದಿಕ್, ನ್ಯಾಚುರೋಪತಿ, ಹೋಮಿಯೋಪತಿ ಇದೆ. ಅದೇ ಸಿಇಟಿ ಮುಖಾಂತರ, ಅದು ನೀಟ್ ಮೂಲಕ ಆಗುತ್ತೆ. ಅದೇ ಸಿಇಟಿ ಮುಖಾಂತರ ವೆಟರ್ನರಿ, ನ್ಯಾಚುರೋಪತಿ, ಫಾರ್ಮಸಿ ಕೋರ್ಸಲ್ಲಿ ಫಾರ್ಮಾ ಡಿ, ಬಿ ಫಾರ್ಮಾ, ಡಿ ಫಾರ್ಮಾ, ಆಮೇಲೆ 137 ಹೆಚ್ಚು ಬ್ರಾಂಚ್ ಇರತಕ್ಕಂಥ ಇಂಜಿನಿಯರಿಂಗ್ ಕೋರ್ಸ್ಗಳು, ಆಮೇಲೆ 14 ಹೆಚ್ಚು ಅಗ್ರಿ ಅಲೈಡ್ ಕೋರ್ಸ್ಗಳು, ಅಂದರೆ ಬಿ ಟೆಕ್ ಇನ್ ಡೈರಿ ಟೆಕ್ನಾಲಜಿ, ಬಿ ಟೆಕ್ ಇನ್ ಫಾರೆಸ್ಟ್ರಿ, ಅಗ್ರಿಕಲ್ಚರ್, ಸೆರಿಕಲ್ಚರ್, ಹಾರ್ಟಿಕಲ್ಚರ್ ಇವೆಲ್ಲ. ಆಮೇಲೆ ಅಲೈಡ್ ಹೆಲ್ತ್ ಸೈನ್ಸ್ ಅಂತ ಇದೆ, ಭಾಳ ಅದ್ಭುತವಾದಂಥ ಕೋರ್ಸ್ ಇದು. ಇಲ್ಲಿ ಬಿ ಎಸ್ ಸಿ ನರ್ಸಿಂಗ್, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, ಆಮೇಲೆ ಅಲೈಡ್ ಹೆಲ್ತ್ ಸೈನ್ಸಲ್ಲಿ 20 ಹೆಚ್ಚು ಕೋರ್ಸ್ಗಳಿದ್ದಾವೆ. ಅಂದರೆ ಇದೆಲ್ಲ ವೃತ್ತಿಪರ ಕೋರ್ಸ್ಗಳೇ, ಇದೆಲ್ಲ ಪರಿಣಾಮಕಾರಿಯಾಗಿರ್ತಕ್ಕಂಥ ಕೋರ್ಸ್ಗಳೇ, ಭವಿಷ್ಯತ್ ಇರತಕ್ಕಂಥ ಕೋರ್ಸ್ಗಳೇ. ಹಾಗಾಗಿ ಈ ಒಂದು ಕೇವಲ ಮೆಡಿಕಲ್ ಎಂಜಿನಿಯರಿಂಗ್ ಅನ್ನೋದಕ್ಕೆ ಸ್ಟಿಕ್ ಆನ್ ಆಗದೆ ಪೋಷಕರನ್ನು ಸೇರಿಸ್ಕೊಂಡು ತಮ್ಮ ಮಕ್ಕಳಿಗೆ ಪೂರಕವಾಗಿ, ಈಗ ಮೆಡಿಕಲ್ ಸಿಗಲಿಲ್ಲ ಅಂದಾಗ ನಾವೇನು ಮಾಡಬೇಕು ಅಂದರೆ ಮೆಡಿಕಲ್ ಇಲ್ಲ ಆಯುರ್ವೇದಿಕ್ ಹೋಗ್ಬಿಡ್ತೀವಿ. ಅದು ನೀಟ್ ಒಳಗೆ ನಮಗೆ ನೀಟ್ ಪರವ್ಯಾಪ್ತಿಗೆ ನಾವು ಬರಲ್ಲ ಅಂದಾಗ ನಾವು ಅದಕ್ಕೆ ಪರ್ಯಾಯವಾದಂಥ ಅಲ್ಟರ್ನೇಟಿವ್ ಕೋರ್ಸ್ಗಳನ್ನು ನೋಡಬೇಕಾಗುತ್ತೆ. ಫಾರ್ಮಾ ಡಿ ಕೋರ್ಸ್ ಅಂತ ಇದೆ, ಫಾರ್ಮಾ ಡಿ ಕೋರ್ಸ್ ಕೂಡ ನಾವು ಫಾರ್ಮಾ ಡಿ ಅಂದರೆ ಡಿ ಫಾರ್ಮಾ ಅಲ್ಲ, ಡಿ ಫಾರ್ಮಾ ಬಿ ಫಾರ್ಮಾ ಅಲ್ಲದೆ ಇದು ಫಾರ್ಮಾ ಡಿ ಅಂದರೆ ಡಾಕ್ಟರ್ ಆಫ್ ಫಾರ್ಮಸಿ ಅಂತ. ಇದು 5.5 ಕೋರ್ಸು. ಇದರಲ್ಲೂ ಕೂಡ ಇದಕ್ಕೂ ಡಾಕ್ಟರ್ ಅಂತ ಡಿಗ್ರಿ ಕೊಡ್ತಾರೆ. ಇದಕ್ಕೂ ಕೂಡ ನೀವು ಬೇರೆ ದೇಶಗಳಲ್ಲಿ ನೀವು ಕ್ಲಿನಿಕಲ್ ಫೆಸಿಲಿಟೀಸ್ ಇದೆ ಅಂತ. ಇಂಥ ಕೋರ್ಸ್ಗಳ ಬಗ್ಗೆ ಒಂದು ಸಣ್ಣ ಅಧ್ಯಯನ ಮತ್ತು ಒಂದು ಪೂರ್ವ ಸಿದ್ಧತೆ ಮಾಡಿಕೊಂಡ್ರೆ ನಿಮಗೆ ಹೆಚ್ಚು ಹೆಚ್ಚು ಅವಕಾಶಗಳಿರ್ತಕ್ಕಂಥ ಕೋರ್ಸ್ಗಳನ್ನು ನಿಮ್ಮ ಮಕ್ಕಳಿಗೆ ಪಡಿಬೋದು ಅಥವಾ ನೀವು ಪಡಿಬೋದು.
0: ಹೌದು, ಸಾಮಾನ್ಯವಾಗಿ ಏನು ಮಾಡ್ಬಿಡ್ತಾರೆ ಪೋಷಕರು, ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಇಲ್ಲ ಇಂಜಿನಿಯರ್ ಆಗಬೇಕು ಅನ್ನೋ ಒಂದು ಪ್ರಾಶಸ್ತ್ಯವನ್ನು ಮಾತ್ರ ಕೊಡ್ತಾರೆ. ಅದಲ್ಲದೆ ಅದಕ್ಕೆ ಸಮಾನವಾದಂತಹ ಮಾನ್ಯತೆ ಇರುವಂತಹ ಇದೆಷ್ಟು ಕೋರ್ಸ್ಗಳು,
1: ಅದಮ್ಯ ಅವಕಾಶಗಳಿದೆ.
0: ಹೌದು, ಇದನ್ನೆಲ್ಲ ಪೋಷಕರು ಆಗಲಿ ವಿದ್ಯಾರ್ಥಿಗಳಾಗಲಿ ಗಮನಿಸಿ ಸ್ವಲ್ಪ ಸ್ಟಡಿ ಮಾಡಿದರೆ ಎಲ್ಲರ ಬಗ್ಗೆನೂ ತಿಳಿಯುತ್ತೆ. ಅದಲ್ಲದೆ ಈಗ ಸಾಮಾಜಿಕ ಮಾಧ್ಯಮಗಳಿದೆ, ಎಷ್ಟೊಂದು ವಿಡಿಯೋಗಳಿರುತ್ತೆ, ಹಾಗೆ ಎಲ್ಲದರ ಬಗ್ಗೆನೂ ನಮ್ಮ ಹತ್ರ ಇಂಟರ್ನೆಟ್ ಇರೋದ್ರಿಂದ ನಾವೇ ಗೂಗಲ್ ಮಾಡಿ ಎಲ್ಲ ತಿಳ್ಕೋಬಹುದು. ದಯಮಾಡಿ ಎಲ್ಲ ಪೋಷಕರು ಹಾಗೂ ಸ್ಟೂಡೆಂಟ್ಸು ಎಲ್ಲ ಈ ಥರದ ನಿಮ್ಮ ಎಷ್ಟೊಂದು ಪ್ರಶ್ನೆಗಳಿರುತ್ತೆ ಸಿಇಟಿ ಬಗ್ಗೆ, ಅದನ್ನೆಲ್ಲ ನೀವು ಪರಿಹರಿಸಿಕೊಂಡು ಕೌನ್ಸಿಲಿಂಗ್ ಹೋಗೋಕ್ಕಿಂತ ಮೊದಲು ಒಮ್ಮೆ ಅಧ್ಯಯನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಕೇಳುಗರು ನಮಗೆ ಸಂದೇಶ ಕಳಿಸಿ ಕೇಳ್ತಾ ಇದ್ದಾರೆ. ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಇವರ ಹೆಸರು ಅಶೋಕ್ ನವಲೆ ಅಂತ ಇದೆ. ಇವರೇನಂತ ಕೇಳ್ತಾರೆ ಅಂದರೆ, ಸಿಇಟಿ ಫಸ್ಟ್ ರೌಂಡ್ನಲ್ಲಿ SNQ ಕೋಟಾದಲ್ಲಿ ನಮಗೆ 50-50 ಸ್ಯಾಟಿಸ್ಫ್ಯಾಕ್ಷನ್ ಕೋರ್ಸ್ ಸಿಕ್ಕರೆ ಏನು ಮಾಡಬೇಕು ಸರ್ ಅಂತ ಹೇಳ್ತಾ ಇದ್ದಾರೆ.
1: ಸೂಪರ್ ನ್ಯೂಮರರಿ ಕೋಟಾ ಅಂತ ಹೇಳ್ತೀವಲ್ಲ ಸಿಂಧು, ಇದು ತುಂಬ ಬಹಳಷ್ಟು ತುಂಬ ಒಳ್ಳೆ ಅವಕಾಶ ಇರತಕ್ಕಂಥದ್ದು. ಇದಕ್ಕೆ 3/4 ಭಾಗ ಫೀಸನ್ನು ಯಾವುದು ಸರ್ಕಾರನೇ ಕಟ್ಟುತ್ತೆ. ಇದು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ಒಂದು ಭರಪೂರ ಒಂದು ಪೂರಕವಾದಂಥ ಕೊಡುಗೆ. ಇದನ್ನು ಯಾವುದೇ ಕಾರಣಕ್ಕೂ SNQ ಕೋಟಾ ಸಿಕ್ಕರೆ ಮಿಸ್ ಮಾಡ್ಕೋಬೇಡಿ. SNQ ಕೋಟಾ ಸಿಗೋದೇ ಕಷ್ಟ, ಅದು ನಿಮ್ಮೊಂದು ಸಾಧನೆಯ ಮೈಲಿಗಲ್ಲು ಅಂದರೆ ತಪ್ಪಾಗಲಿಕ್ಕಿಲ್ಲ. 50-50 ಆಪ್ಷನ್ಸ್ ಇದ್ದರೂ ಕೂಡ ಅದನ್ನು ನೀವು ಉಳಿಸ್ಕೊಂಡು ನೆಕ್ಸ್ಟ್ ಹೋಗಿ ಅಥವಾ ಅದಕ್ಕೆ ಅಡ್ಮಿಷನ್ ಆದರೂ ತಪ್ಪಿಲ್ಲ.
0: ಓಕೆ, ಮುಂದಿನ ಸಂದೇಶ ಬಂದಿದೆ. ಶಾಂತಾಚಾರ್ ಬಡಿಗೆ ಕೊಕ್ಕನೂರಿನಿಂದ ಸಂದೇಶ ಕಳಿಸಿದ್ದಾರೆ. ಕನ್ನಡ ಕಾಮನಬಿಲ್ಲಿನಲ್ಲಿ ಪ್ರಸಾರವಾದ ಸ್ಫೂರ್ತಿದಾರಿ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ನಿರೂಪಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಸಿಇಟಿ ಪರೀಕ್ಷೆ ಕುರಿತು ಉಪಯುಕ್ತ ಮಾಹಿತಿ ನೀಡುತ್ತಾ ಅನಿಸಿಕೆ ಮತ್ತು ಸಂದರ್ಶನದ ಮೂಲಕ ಶ್ರೋತೃಗಳಿಗೆ ಮಾರ್ಗದರ್ಶನ ನೀಡಿದ ವಿಜಯ್ ಕುಮಾರ್ ಸರ್ ಅವರಿಗೂ ಸಹ ಅಭಿನಂದನೆ ಮತ್ತು ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್ ನಿಮ್ಮ ಸಂದೇಶಕ್ಕಾಗಿ. ಇಂತಹ ಪ್ರೇರಣಾದಾಯಕ ಕಾರ್ಯಕ್ರಮಗಳನ್ನು ಮುಂದೆಯೂ ಪ್ರಸಾರ ಮಾಡ್ತಾ ಇರಲಿ ಅಂತ ಆಶಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಪ್ರಸಾರ ಮಾಡ್ತೇವೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೋಸ್ಕರ. ಇನ್ನೊಬ್ರು ಕೇಳ್ತಾ ಇದ್ದಾರೆ, ಸಿಇಟಿ ಎಕ್ಸಾಮಿನೇಷನ್ ಕ್ಯಾಂಡಿಡೇಟ್ಗೆ ಏನಾದರೂ ಏಜ್ ಲಿಮಿಟ್ ಇರುತ್ತಾ ಅಂತ. ಇದು ಸಿಇಟಿ ಅಪ್ಲಿಕೇಶನ್ ಹಾಕುವಾಗಲೇ
1: ಹಾಕುವಾಗ, ಅಂದರೆ ನೀವು PUC ಆಗಿರಬೇಕು, PUC ಬರೆದಿರಬೇಕು, ಆಮೇಲೆ PUC ಹಿಂದೆ ಬರೆದಿದ್ರು ಕೂಡ ಈ ಸರಿ CET ಬರೆದಿರಬೇಕು.
0: ಓಕೆ ಓಕೆ. ಈಗ ಮತ್ತೊಂದು ಪ್ರಶ್ನೆ, ರ್ಯಾಂಕಿಂಗ್ ಕಡಿಮೆ ಬಂದ ವಿದ್ಯಾರ್ಥಿಗಳಿಗೋಸ್ಕರ ಇದು, ಈಗ ರ್ಯಾಂಕಿಂಗ್ ಕಡಿಮೆ ಬಂದಂತ ನಿರಾಶೆ ಆಗಿರುತ್ತೆ ಫ್ಯಾಮಿಲಿಯವ್ರಿಗೆ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಸಾಮಾನ್ಯ ನಿರಾಶೆ ಆಗುತ್ತೆ. ಕೆಲವೊಬ್ರು ಏನಂತ ಆಪ್ಷನ್ ತಗೋತಾರೆ ಅಂದ್ರೆ ಇನ್ನೊಂದು ವರ್ಷ ಕಾದ್ ನೋಡೋಣ, ಮುಂದಿನ ವರ್ಷಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ಟಡಿ ಮಾಡಿ ಇನ್ನೊಂದು ವರ್ಷ ಮತ್ತೊಮ್ಮೆ ಪರೀಕ್ಷೆನ ಬರೆದು ಮುಂದಿನ ವರ್ಷ ಟ್ರೈ ಮಾಡೋಣ ಅನ್ನೋ ಒಂದು ಮನಸ್ಥಿತಿಲಿ ಇರ್ತಾರೆ. ಅಂಥವರಿಗೆ ನಿಮ್ಮ ಸಲಹೆ ಏನು, ನಿಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ?
1: ಈಗಾಗಲೇ ಸುಮಾರು 300,000 ಜನ ವಿದ್ಯಾರ್ಥಿಗಳು ಈ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಇದ್ದಾರೆ. ನೀವು ಮುಂದಿನ ವರ್ಷಕ್ಕೆ ಹೋದರೆ, ಅಂದರೆ ನನಗೆ ನೀಟ್ ಹೊರತುಪಡಿಸಿ, ನೀಟ್ಗೆ ನಿಮ್ಗೆ ಅವಕಾಶ ಇದ್ದರೆ ನೀವು ಮುಂದಿನ ವರ್ಷ ಕೂತ್ಕೊಳ್ಳಲಿಕ್ಕೆ ನನ್ನ ಅಭ್ಯಂತರ ಏನಿಲ್ಲ. ಆದರೆ ನೀವು ಸಿ ಇ ಟಿ ಕೋರ್ಸ್ಗಳು ಅಂದರೆ ವೆಟರ್ನ್ ಬೇರೆ ಬೇರೆ ಕೋರ್ಸ್ಗಳಿದಾವಲ್ಲ, 50 ಹೆಚ್ಚು ಕೋರ್ಸ್ಗಳಿದಾವಲ್ಲ, ಸಿ ಇ ಟಿ ಕೋರ್ಸ್ಗಳಿಗೆ ನೀವು ಪ್ರವೇಶ ಬಯಸ್ತಿದ್ರೆ ನೀವು ದಯವಿಟ್ಟು ಒಂದು ವರ್ಷನ ಅನವಶ್ಯಕವಾಗಿ ಹಾಳು ಮಾಡ್ಕೋಬೇಡಿ. ಆಮೇಲೆ ಸೀಟ್ಗಳು ಉಳಿತವೆ ಸಿಂಧು ಅವರೇ, ಸೀಟ್ಗಳು ಉಳಿತವೆ ಅಂದರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ತಗೊಳ್ಳದೆ ಸೀಟ್ಗಳು ಉಳಿತಕ್ಕಂಥ ವ್ಯವಸ್ಥೆ ಇವಾಗ ಶುರುವಾಗಿದೆ. ಅದಕ್ಕೆ ಅವಕಾಶ ಆಸ್ಪದ ಕೊಡಬಾರ್ದು.

0: ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:51:28. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿಜಯ್ ಕುಮಾರ್ ಕೆಎನ್ ಅವರು. ಸಿಇಟಿ ಕೌನ್ಸಿಲಿಂಗ್ ಕುರಿತಾದಂತಹ ಮಾರ್ಗದರ್ಶನ ಹಾಗೂ ಸಲಹೆಯನ್ನ ನೀಡ್ತಾ ಇದ್ದಾರೆ. ಸರ್, ನಿಮ್ಗೆ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದು ನಿಂತಿದ್ದೀವಿ, ಕೊನೆಯ ಪ್ರಶ್ನೆಗಳನ್ನ ಬೇಗ ಬೇಗ ಕೇಳ್ಬಿಡ್ತೀನಿ. ಈಗ ಪೋಷಕರು, ಕೌನ್ಸಿಲಿಂಗ್ ಹೋಗಬೇಕಾಗಿರೋ ವಿದ್ಯಾರ್ಥಿಗಳ ಪೋಷಕರು ಗಮನಿಸಬೇಕಾದ ಅಂಶಗಳು ಯಾವುದು ಸರ್?
1: ಪೋಷಕರು ಇಲ್ಲಿ ಬಹಳಷ್ಟು ವಿದ್ಯಾರ್ಥಿ ಕೇಂದ್ರಿತ ವ್ಯವಸ್ಥೆಗಿಂತ ಪೋಷಕ ಕೇಂದ್ರಿತ ವ್ಯವಸ್ಥೆ ಆಗಿಬಿಟ್ಟಿದೆ. ಪೋಷಕರೇ ಬಹಳ ಮುಖ್ಯ ಆಗುತ್ತೆ. ಅದೇ ಪೋಷಕರು ವಿದ್ಯಾರ್ಥಿಗಳಿಗೆ ತಮ್ಮ ಮಕ್ಕಳ ಮೇಲೆ, ವಿದ್ಯಾರ್ಥಿಗಳು ತಮ್ಮ ಮಕ್ಕಳ ಮೇಲೆ ಒತ್ತಾಯ ಮಾಡದೆ ತಾಳ್ಮೆಯಿಂದ ಧೃತಿಗೆಡದೆ ಸಾಧ್ಯ ಆದಷ್ಟು ಈ ನಮ್ಮ ಗೌರ್ಮೆಂಟ್ ಅಥವಾ ಕೆ ಎ ಮೂಲಕ ಅಥವಾ ಕಾಮೆಡ್ ಕೆ ಮೂಲಕ ಸೀಟ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಸೀಟ್ ಸಿಕ್ಕೇ ಸಿಗುತ್ತೆ, ಸೀಟ್ ಉಳಿತವೆ ಅಂದರೆ ಸೀಟ್ ಸಿಕ್ಕೇ ಸಿಗುತ್ತೆ ಅಂತ ಅರ್ಥ. ಆದರೆ ಆದಷ್ಟು ಈ ಮ್ಯಾನೇಜ್ಮೆಂಟ್ ಸೀಟನ್ನು ಅವಾಯ್ಡ್ ಮಾಡಿ ಅನ್ನೋದನ್ನು ನಾನು ಪೋಷಕ ಮಹಾಶಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.
0: ಓಕೆ, ಹಾಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಸಹ ಇದರ ಬಗ್ಗೆ ಎಲ್ಲ ಅರಿವು ಕಡಿಮೆ ಇರುತ್ತೆ. ಅವರು ಸಹ ಅವರ ಟೀಚರ್ಸ್ಗಳ ಕಾಲೇಜ್ ಲೆಕ್ಚರ್ಸ್ ಇರ್ಬೋದು, ಟೀಚರ್ಸು, ಪ್ರಿನ್ಸಿಪಲ್ ಅಂಥವ್ರ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಗೊತ್ತಿಲ್ಲದೆ ಅವ್ರನ್ನ ತಿಳ್ಕೊಳೋದಂತೂ ತುಂಬಾ ಉತ್ತಮ. ಅದಲ್ಲದೆ ಈ ರೀತಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ಗೆ ಹೇಗೆ ತಯಾರಿ ಮಾಡ್ಕೋಬೇಕು?
1: ಹೌದು, ಏಕೆಂದರೆ ಇಲ್ಲಿ ನಾವು ನಗರ ಪ್ರದೇಶದಲ್ಲಿ ನಾವು ಸರ್ವರ್ ಬ್ಯುಸಿ ಅಂತ ಮಾಡ್ತೀವಿ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಈಗ ರೈನಿ ಸೀಸನ್ ಅಥವಾ ಮಳೆಗಾಲ ಆಗಿರೋದ್ರಿಂದ, ಮುಂಗಾರು ಸೀಸನ್ ಆಗಿರೋದ್ರಿಂದ ಅಲ್ಲಿ ಕರೆಂಟೇ ಇರೋದಿಲ್ಲ. ಅದಕ್ಕೆ ನಾವು ಯಾವುದೇ ವಿಳಂಬಕ್ಕೆ ಅವಕಾಶ ಮಾಡಿಕೊಡದೆ ಗ್ರಾಮೀಣ ವಿದ್ಯಾರ್ಥಿಗಳು ಇವತ್ತಿಂದನೇ ತಮ್ಮ ಪ್ರಯಾರಿಟಿ ಲಿಸ್ಟನ್ನು ಪ್ರಾರಂಭ ಮಾಡಬೇಕು, ಸಿದ್ಧತೆ ಮಾಡ್ಕೋಬೇಕು. ಪೂರ್ವ ಸಿದ್ಧತೆ ಮಾಡಿಕೊಂಡು ಕೊನೆ ಹೋದ ವರ್ಷದ ಕಟ್ ಆಫನ್ನು ಇಟ್ಕೊಂಡು, ಅದು ಮೂರನೇ ರೌಂಡಿನ ಕಟ್ ಆಫ್. ಭಾಳ ಜನ ಮಾಕ್ ರೌಂಡು, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ನೀವು ಅದನ್ನ ನೋಡಿ, ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಮಾಕ್ ರೌಂಡ್ಗೂ ಮತ್ತು ಲಾಸ್ಟ್ ರೌಂಡ್ಗೂ ತುಂಬ ವ್ಯತ್ಯಾಸ ಇರ್ತದೆ. ಅಲ್ಲಿ 10,000 ಇದ್ದಿದ್ದು ಇಲ್ಲಿ 80,000, 1,00,000 ನಿಂತ್ಕೊಂಡಿರುತ್ತೆ. ಆದ್ದರಿಂದ ಕೊನೆ ರೌಂಡನ್ನು ನಾವು ಮಾದರಿ

0: ಇಟ್ಕೊಂಡು ಕೊನೆ ಮೂರನೇ ರೌಂಡ್ ಅನ್ನ ಕಟ್ ಆಫ್ ಅನ್ನು ಇಟ್ಕೊಂಡು ನಾವು ಪ್ರಯಾರಿಟಿ ಲಿಸ್ಟ್ ಅನ್ನ ಸಿದ್ಧತೆ ಮಾಡ್ಕೊಡಿ. ಸಿದ್ಧತೆ ಮಾಡಿಕೊಂಡು ಆಮೇಲೆ ಯಾವುದೇ ವಿಳಂಬಕ್ಕೆ ಅವರು ಲಾಗಿನ್ ಮಾಡಿದ ತಕ್ಷಣ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನು ಆಪ್ಷನ್ ಎಂಟರ್ ಮಾಡಿ ನಿಮ್ಮ ಇಚ್ಛೆ ದಾಖಲಾತಿ ಮಾಡಿ ಲಭ್ಯ ಇರತಕ್ಕಂಥ ನಿಮ್ಮ ಆಪ್ಷನ್ಗಳಲ್ಲಿ ದಿ ಬೆಸ್ಟ್ ಆಪ್ಷನ್ ಅನ್ನ ತಗೊಳ್ಲಿಕ್ಕೆ ಪ್ರಯತ್ನ ಮಾಡಿ, ನೀವು ಖಂಡಿತ ಸಿಗುತ್ತೆ ಅಂತ.
1: ಹೌದು, ಹಳ್ಳಿಗಳಲ್ಲಿರೋ ವಿದ್ಯಾರ್ಥಿಗಳು ಮೊದಲನೇದಾಗಿ ನೆಟ್ವರ್ಕ್ ಮತ್ತೆ ಕರೆಂಟಿನ ಲಭ್ಯತೆ ಇದನ್ನೆಲ್ಲ ನೋಡಿಕೊಂಡು ಚೆನ್ನಾಗಿ ಇಂಟರ್ನೆಟ್ ಯಾವ ಕಡೆ ಸಿಗುತ್ತೆ ಅಂತ ಕಡೆ ಬಂದು, ಸೈಬರ್ ಸೆಂಟರ್ಗಳಾಗಿರ್ಬೋದು ಆ ರೀತಿ ಒಂದು ಸ್ಟ್ರಾಂಗ್ ಇಂಟರ್ನೆಟ್ ಎಲ್ಲಿದೆ ಅಂತ ಕಡೆ ಬಂದು ಈ ರೀತಿಯ ಪ್ರಯತ್ನಗಳೆಲ್ಲ ಪಡಿ. ಆಮೇಲೆ ಕೊನೆ ಕ್ಷಣದಲ್ಲಿ ಮಿಸ್ ಆಗೋಯ್ತು, ಒಂದು ಇಂಟರ್ನೆಟ್ ಇಂದ ಮಿಸ್ ಆಯ್ತು ಅನ್ನೋಂತ ಒಂದು
0: ನೀವು ಓದೋಕ್ಕಿಂತ ಮುಖ್ಯ, ರ್ಯಾಂಕ್ ತಗೊಂಡೋಕ್ಕಿಂತ ಮುಖ್ಯ ಆಪ್ಷನ್ ಎಂಟ್ರಿ ಬಹಳ ನಿರ್ಣಾಯಕ ಅಂತ ಹೇಳಲಿಕ್ಕೆ ಬಯಸ್ತೀನಿ.
1: ಕೌನ್ಸಿಲಿಂಗ್ ಪ್ರಿಪೇರ್ ಆಗೋದು ನಿಜವಾಗ್ಲೂ ತುಂಬಾನೇ ನಿರ್ಣಾಯಕ. ಇದಲ್ಲದೆ ಇನ್ಯಾವುದಾದ್ರೂ ಮಾಹಿತಿನ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀರಾ ಸರ್? ಮತ್ತೆ ಇನ್ನೇನಾದ್ರೂ ಬಾಕಿ ಇದೆಯಾ ಸಿಇಟಿ ಕೌನ್ಸಿಲಿಂಗ್ ಬಗ್ಗೆ?
0: ಅಲ್ಲ ಅದಲ್ಲ, ಅದಕ್ಕೆ ನೀವು ಎಲ್ಲ ಈ ಸಿಇಟಿ ವೆಬ್ಸೈಟ್ಗೆ ನೀವು ಎಡತಾಗ್ತಾ ಇರಬೇಕು. ಸಿಇಟಿ ಮೆಸೇಜ್ಗಳನ್ನ, ಸಿಇಟಿ ಬಗ್ಗೆ ಮಾಹಿತಿಗಳನ್ನ ನೀವು ಎಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ ಸಿಗುತ್ತೆ ಇವಾಗ, ಆ ಎಲ್ಲ ಸಿಇಟಿ ಬಗ್ಗೆ ಮಾಹಿತಿಗಳನ್ನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಆದಷ್ಟು ಯಾವುದೇ ಎಲ್ಲೇ ಸಿಗಲಿ ಮಾಹಿತಿ, ಆ ಮಾಹಿತಿಯನ್ನು ತಗೊಂಡು ಯಾವ್ಯಾವ ಬದಲಾವಣೆ, ಈ ವರ್ಷದ ಬದಲಾವಣೆಗಳೇನು, ಸಿಇಟಿನಲ್ಲಿ ನಿರಂತರವಾಗಿ ಕೆಲವೊಂದು ಬದಲಾವಣೆಗಳಾಗ್ತಾ ಇರ್ತವೆ, ಈ ನಿರಂತರ ಬದಲಾವಣೆಗಳಿಗೆ ನೀವು ಪೂರಕವಾಗಿ ಸ್ಪಂದಿಸಿ ನಿಮ್ಮ ಮಕ್ಕಳ ಮತ್ತೆ ನಿಮ್ಮ ಮುಂದಿನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನೀವು ಎಡೆ ಮಾಡಿಕೊಡ್ಬೇಕು ಅಂತ. ಅದು ನಮ್ಮ ಸರ್ಕಾರದ, ನಮ್ಮ ಕರ್ನಾಟಕ ಮಾದರಿ ವ್ಯವಸ್ಥೆಯನ್ನು ಹೊಂದಿರೋದ್ರಿಂದ ಯಾವುದೇ ತಪ್ಪುಗಳು ಲೋಪಗಳಾಗ್ಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಸಿಕ್ಕೆ ಸಿಗುತ್ತೆ, ಸಿಗೋ ಭರವಸೆ ಇರಲಿ, ಆ ಭರವಸೆಯೊಂದಿಗೆ ಮುಂದುವರಿರಿ.
1: ಹೌದು, ಮತ್ತೆ ಯಾವುದೇ ಮಾಹಿತಿ ಇರಲಿ ಮತ್ತೆ ಯಾವುದೇ ಹೊಸ ಅನೌನ್ಸ್ಮೆಂಟ್ ಇರಲಿ, ದಯವಿಟ್ಟು ಅಧಿಕೃತ ವೆಬ್ಸೈಟ್ಗಳಿರ್ಬೋದು ಅಥವಾ ನ್ಯೂಸ್ ಪೇಪರ್ಗಳಿರ್ಬೋದು ಈ ಥರ ಕಡೆ ಮಾತ್ರ ಬಂದಾಗ ನೋಡಿ ಅದನ್ನ ನಂಬಿ. ಅದಲ್ಲದೆ ಈ ವಾಟ್ಸಪ್ ಯೂನಿವರ್ಸಿಟಿಲಿ ಬರುವಂತಹ ತಪ್ಪು ಸಂದೇಶಗಳನ್ನ ದಯವಿಟ್ಟು ಯಾರು ನಂಬದೆ ನಂಬಿದ್ರೂ ಸಹ ಇನ್ನೊಂದ್ಸಲ ಅದನ್ನ ವೆರಿಫಿಕೇಶನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ತುಂಬಾ ಒಳ್ಳೆ ಮಾಹಿತಿನ ಕೊಟ್ರಿ ಸರ್. ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ಪರಶುರಾಮ ಪ್ರಿಯ ಗಂಗಾವತಿನ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಸಿಇಟಿ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇರೋದು ಅರ್ಥಪೂರ್ಣವಾಗಿದೆ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸಹಾಯಕವಾಗಿದೆ, ಕಾರ್ಯಕ್ರಮ ಬಿಟ್ಟು ಬಿಡದೆ ಆಲಿಸುತ್ತಿರುವೆ, ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಸರ್ ನಿಮ್ಮ ಸಂದೇಶಕ್ಕೋಸ್ಕರ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾದ್ರಿ, ಈ ಒಂದು ಗಂಟೆಗಳ ಕಾಲ ವಿದ್ಯಾರ್ಥಿಗಳಿಗೆ ಪೂರಕವಾಗುವಂತಹ ಹಲವು ಮಾಹಿತಿಯನ್ನು ಕೊಟ್ಟಿದ್ದೀರಿ. ನೀವೊಂದು ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದರೂ ಈ ರೀತಿಯ ಜನಪರ ಕಾಳಜಿಯ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ನಿಮ್ಮ ಕರ್ತವ್ಯವಷ್ಟೇ ಅಲ್ಲದೆ ಸಮಾಜಕ್ಕೆ ಬೇಕಾದಂತಹ ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ಇದರ ಕುರಿತು ನೀವು ಸಹ ಎಫರ್ಟ್ಸ್ ಹಾಕ್ತಾ ಇದ್ದೀರಾ, ನಿಮ್ಮ ಪರಿಶ್ರಮಕ್ಕೂ ಸಹ ಒಳ್ಳೆಯದಾಗಲಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್, ಧನ್ಯವಾದಗಳು ಸರ್.
0: ನಾನು ಆಕಾಶವಾಣಿ FM ರೈನ್ಬೋಗೆ ಮತ್ತೆ ಸಿಂಧುಗೆ ಮತ್ತೆ ಎಲ್ಲರ ಪರವಾಗಿ ನಾನು ಧನ್ಯತೆಯ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ.
1: ಥ್ಯಾಂಕ್ ಯು ಸೋ ಮಚ್ ಸರ್. ಸ್ನೇಹಿತರೆ, ಕೇಳಿದ್ರಲ್ಲ ವಿಜಯಕುಮಾರ್ KN ಅವರ ಮಾಹಿತಿ ಹೇಗಿತ್ತು, ನಿಮಗೆ ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಸಿಇಟಿ ಕುರಿತಾಗಿ ಯಾರಿಗೆಲ್ಲ ಗೊಂದಲಗಳಿತ್ತು ಅದೆಲ್ಲ ಭಾಗಶಃ ನಿಮಗೆ ಪರಿಹಾರ ಆಯಿತು ಅಂತ ಭಾವಿಸ್ತಾ, ಇಂದಿನ ಸ್ಫೂರ್ತಿಧಾರೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂತು. ಕಾರ್ಯಕ್ರಮವನ್ನು ಮುಗಿಸ್ತಾ ಸ್ಟುಡಿಯೋಯಿಂದ ಟಾಟಾ ಬೈ ಬೈ ಹೇಳುವಂತಹ ಸಮಯ ಸಹ ನನಗೆ ಬಂತು. ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿಮ್ಮ ಜೊತೆಯಾಗಿದ್ದದ್ದು ನಾನು RJ ಸಿಂಧು. ಹೋಗಿ ಬರುವ ಸಮಯ ನಮಸ್ಕಾರ. ಕೊನೆಯ ಹಾಡು ಮೂಡಿ ಬರ್ತಾ ಇದೆ ಮೈ ಆಟೋಗ್ರಾಫ್ ಚಿತ್ರದಿಂದ, ನಿಮ್ಮೆಲ್ಲರಿಗೂ ಸ್ಫೂರ್ತಿ ನೀಡುವ ಹಾಡು KS ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ಎಂಜಾಯ್ ಮಾಡಿ.

ಇದುವರೆಗೆ ಎಫ್ಎಂ ರೇನ್ಬೋದ ಕಾರ್ಯಕ್ರಮಗಳನ್ನು ಬೆಂಗಳೂರು ಕೇಂದ್ರದಿಂದ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ವಿಜಯಶ್ರೀ ಮಾಡುವ ಶುಭ ಸಂಜೆಯ ನಮಸ್ಕಾರಗಳು. ಈಗ ಸಮಯ 5:02:30. ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಗೀತೆ. ಕೇಳಿಬರುವ ಸ್ವರಗಳು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಇವರದು. ಸಂಗೀತ ಹಾಗೂ ಗೀತರಚನೆ ಹಂಸಲೇಖ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಚಿತ್ರಗೀತೆಗಳಲ್ಲಿ ಈಗ ಕೇಳಿ ಕೆಜೆ ಯೇಸುದಾಸ್ ಹಾಗೂ ರತ್ನಮಾಲಾ ಪ್ರಕಾಶ್ ಇವರ ಯುಗಳ ಸ್ವರಗಳಲ್ಲಿ ಎಸ್ಪಿ ಸಾಂಗ್ಲಿಯಾನ ಭಾಗ 2 ಚಿತ್ರದ ಗೀತೆಯನ್ನು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಈಗ ಕೇಳುತ್ತಿರುವಿರಿ ಶೃಂಗಾರ ಕಾವ್ಯ ಚಿತ್ರದ ಗೀತೆಯನ್ನ. ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಸ್ವರಗಳಲ್ಲಿ, ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ಕೇಳಿ ಅನುರಾಧ ಪೌಡ್ವಾಲ್ ಇವರ ಧ್ವನಿಯಲ್ಲಿ ಕರಿಯ ಚಿತ್ರದ ಗೀತೆಯನ್ನ. ಸಂಗೀತ ಗುರುಕಿರಣ್, ಸಾಹಿತ್ಯ ಕವಿರಾಜ್.

0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ತುತ್ತಿಗೊಂದು ಮಾರ್ಗ, ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಶುದ್ಧ ನೀರಿನ ಘಟಕ ನಡೆಸುವ ಪಿ ಹರೀಶ್ ರೆಡ್ಡಿ. ಅದಕ್ಕೂ ಮೊದಲು ಒಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
2: ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ
3: ಆಕಾಶವಾಣಿ ರಾಯಚೂರು.
2: ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.
3: ವಿಶೇಷ ಸರಣಿ ಕಾರ್ಯಕ್ರಮ ತುತ್ತಿಗೊಂದು ಮಾರ್ಗ.
2: ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು.
3: ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ
2: ಕೆಚ್ಚದೆ ಇರಬೇಕೆಂದೆಂದು
3: ಕೇಳಿ ತುತ್ತಿಗೊಂದು ಮಾರ್ಗ ವಿಶೇಷ ಸರಣಿ ಕಾರ್ಯಕ್ರಮ.
2: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ.

0: ಬರುವುದು ಬೆಳಕು. ಆತ್ಮೀಯ ಸ್ನೇಹಿತರೆ, ಇವತ್ತಿನ ತುತ್ತಿಗೊಂದು ಮಾರ್ಗದಲ್ಲಿ ನಮ್ಮೊಂದಿಗಿದ್ದಾರೆ ಹರೀಶ್ ರೆಡ್ಡಿ ಅಂತ ಯುವಕ. ಇವರು ಸ್ಪಂದನ ಸೇವಾ ಸಂಸ್ಥೆ ಅಂತೇಳಿ ಸ್ಥಾಪನೆ ಮಾಡಿಕೊಂಡು ಅದರಡಿ ಶುದ್ಧ ಕುಡಿಯುವ ನೀರನ್ನು ಅತ್ಯಂತ ಕಡಿಮೆ ದರದಲ್ಲಿ ಸಾರ್ವಜನಿಕರಿಗೆ ಒದಗಿಸುವಂಥ ಕೆಲಸವನ್ನು ಮಾಡಿಕೊಂಡು ಬದುಕನ್ನು ಸಾಗಿಸ್ತಿದ್ದಾರೆ. ಉದ್ದೇಶ ಏನಿತ್ತು, ಅವರ ಗುರಿಗಳೇನು, ಮತ್ತು ಹಿಂದೆ ಏನೆಲ್ಲ ಮಾಡಿ ಇವತ್ತು ಇಲ್ಲಿ ಈ ವೃತ್ತಿ ಹೇಗನ್ನಿಸ್ತಿದೆ ಸ್ವಯಂ ಉದ್ಯೋಗ ಅನ್ನೋದನ್ನು ನಿಮ್ಮೊಂದಿಗೆ ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಹರೀಶ್ ರೆಡ್ಡಿ ಅವರೇ. ಈಗ ಹೇಳಿ, ನಿಮ್ಮ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ.
1: ಸರಿ, ಈಗ ಮೊದಲನೇದಾಗಿ ತುತ್ತಿ ಒಂದು ಮಾರ್ಗ ಕೇಳ್ತಕ್ಕಂಥ ಎಲ್ಲ ನನ್ನ ಯುವಕರಿಗೆ ನಾನು ಸಂದೇಶ ಕೊಡ್ತಕ್ಕಂಥದ್ದು ಒಂದು ಮುಖ್ಯವಾದಂದರೆ, ನನ್ನ ಹೆಸರು ಹರೀಶ್ ರೆಡ್ಡಿ ಅಂತೇಳಿ. ನಾನು ಮೂಲತಃ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಚಿಕ್ಕಬಳ್ಳಾರಿ ಅಂತಕ್ಕಂಥ ಒಂದು ಸಣ್ಣ ಗ್ರಾಮದಿಂದ ಬಂದಿರತಕ್ಕಂಥ ನನ್ನ ಫ್ಯಾಮಿಲಿ ಬಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಮೂಲತಃ ಕೃಷಿ ಸರ್ ನಮ್ಮದು. ಈಗಿನ ದಿನಮಾನದಲ್ಲಿ ಏನಾಗ್ತಿದೆ, ಎಜುಕೇಷನ್ ಇಂಪಾರ್ಟೆಂಟು, ಈಗಿನ ಕಾಲದಲ್ಲಿ ಜಾಬು ಅಂತಕ್ಕಂಥ ಭಾಳ ಇಂಪಾರ್ಟೆಂಟು. ಡಿಗ್ರಿಯನ್ನು ಪದವಿಯನ್ನು ಪಡ್ಕೊಂಡೆ, ಪಿ ಜಿ ಕೂಡ ಸ್ಟಡಿ ಮಾಡಿದಿರಲಿ. ರಾಯಚೂರಿನಲ್ಲಿ ಬಂದ್ಬಿಟ್ಟು ಸುದ್ದಿಮೂಲ ಅವ್ರ ಪತ್ರಿಕೆ ಅವ್ರದ್ದೇ ಆಗಿರ್ತಕ್ಕಂಥ ಕಾಲೇಜ್ನಲ್ಲಿ ಡಿಗ್ರಿಯನ್ನು ಪಡ್ಕೊಂಡೆ, ಜರ್ನಲಿಸಮ್ ತೊಗೊಂಡಿದ್ದೆ. ಅದಾದ ನಂತರ ಆದಮೇಲೆ ಮತ್ತೆ ಜಾಸ್ತಿ ಆಸಕ್ತಿ ಬಿಟ್ಟು ನಾನು ಪಿ ಜಿ ಜರ್ನಲಿಸಮ್ ಮಾಡಿದೆ. ಮತ್ತೆ ಧರ್ಮಸ್ಥಳದಲ್ಲಿ ಉಜಿರೆ ಎಸ್ ಡಿ ಎಂ ಕಾಲೇಜ್ನಲ್ಲಿ ಧರ್ಮಸ್ಥಳದಲ್ಲಿ ಪಿ ಜಿಯನ್ನು ಮುಗಿಸಿದೆ. ನನಗೆ ಆ ಪಿ ಜಿ ಮಾಡುವ ಸಂದರ್ಭದಲ್ಲಿ ನಾನೇ ಅಂತ ಸ್ವತಃ ಚಾನಲ್ ಎಕನಾಮಿಕಲ್ಲಿ ಮನೆಯಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ. ಅದೇ ಒಂದು ರೀಸನ್ಗಾಗಿ ನಾನೇ ಯಾಕೆ ಒಂದು ಸ್ವಂತ ಚಾನಲ್ ಮಾಡಬಾರ್ದು, ಲೋಕಲ್ ಚಾನಲ್ ಮಾಡಬೇಕಂತ ಆಸಕ್ತಿ ಹುಟ್ಟಿದೆ ನನಗೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾನು ಒಂದು ಕುಟುಂಬದ ಒಂದು ಸಹಕಾರದಿಂದ ಆಮೇಲೆ ಸ್ನೇಹಿತರ ಒಂದು ಸಲಹೆ ಮೇರೆಗೆ ಒಂದು ಚಾನಲನ್ನು ಓಪನ್ ಮಾಡಿದ್ವಿ. ಒಳ್ಳೆ ಅದ್ಭುತವಾಗಿ ಬಂತು ಸರ್. ಅದು
0: ಎಲ್ಲಿ ಸ್ಥಳೀಯ ಚಾನಲ್ನ ಆರಂಭ ಮಾಡಿದ್ದು?
1: ರಾಯಚೂರಿನಲ್ಲಿ ಆರಂಭ ಮಾಡಿದ್ವಿ. ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಚಾನಲ್ಸ್, ಒಳ್ಳೆ ಕಾರ್ಯಕ್ರಮಗಳು, ಎಂಟರ್ಟೈನ್ಮೆಂಟು, ಅದೇ ರೀತಿಯಾಗಿ ನ್ಯೂಸ್ ಮಾಡ್ತಕ್ಕಂಥದ್ದು ನಮ್ಮದೇ ಆಗಿರ್ತಕ್ಕಂಥ ಕಾನ್ಸೆಪ್ಟಲ್ಲಿ ನನ್ನ ಬುದ್ಧಿ ಬೆಳವಣಿಗೆ ಎಷ್ಟಿದೆ ಅದೇ ರೀತಿಯಲ್ಲಿ ಸರ್ ನಾನು ಹೈ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ಆಮೇಲೆ ಸುಮಾರು 5-6 ಜನ ಸ್ಟಾಫ್ ನಮ್ಮ ಹತ್ರ, ಕ್ಯಾಮರಾಮ್ಯಾನು, ರಿಪೋರ್ಟರ್ಸು, ಅದೇ ರೀತಿಯಾಗಿ ಎಡಿಟಿಂಗ್ ಮಾಡೋರು, ಆ್ಯಂಕರಿಂಗ್ ಮಾಡೋರು, ನಮ್ಮದೇ ಆಗಿರ್ತಕ್ಕಂಥ ಸ್ಟೈಲಲ್ಲಿ ನಾವು ಒಂದು ಸೆಟಪನ್ನು ಮಾಡ್ಕೊಂಡಿದ್ವಿ ಅದನ್ನು. ಅದಾದ ನಂತರ ಈಗ ಲಾಕ್ಡೌನ್ ಮೂಮೆಂಟ್ ಸರ್. ಅವಾಗ
0: ಈಗ ನೀವು ಚಾನಲ್ ಈಗಿದೆಯಾ ಅಥವಾ
1: ಚಾನಲ್ಲು ಚೆನ್ನಾಗಿ ರನ್ ಆಗ್ತಾ ಇತ್ತು, ಬಟ್ ಈಗ ಸದ್ಯ ಮಟ್ಟದಲ್ಲಿ ನಾವು ಅದನ್ನು ಅಲ್ಲಿ ಹೋಲ್ಡ್ ಮಾಡಿದ್ವಿ, ಸ್ಟಾಪ್ ಮಾಡಿದ್ದೀವಿ. ರೀಸನ್ನು ಲಾಕ್ಡೌನ್ ಟೈಮಲ್ಲಿ ಯಾಕಂದ್ರೆ ರೆಂಟ್ ಕಟ್ಟಬೇಕು, ನಮ್ಮ ಕೈಯಲ್ಲಿರ್ತಕ್ಕೆಲ್ಲರಿಗೆ ಸ್ಯಾಲ್ರಿ ಮಾಡಬೇಕು. ಸೊ ಇದು ರಾಯಚೂರಿನಲ್ಲಿ ಒಂದು ಸಣ್ಣ ಮಾರ್ಕೆಟ್ ಸರ್. ಇದು ನಾವು ಅಷ್ಟು ಎಕ್ಸ್ಪೆಕ್ಟ್ ಮಾಡಿ ಹೈಯೆಸ್ಟ್ ತೆಗ್ದಕ್ಕಂಥದ್ದು ಮಾರ್ಕೆಟ್ ಅಲ್ಲ ಇದು. ಇನ್ಕಮ್ ಸರಿಗೆ ಈ ಮಾರ್ಕೆಟಿಂಗ್ ಮೀನ್ಸು ನಾವು ಹೋಗಿ ಕಂಪ್ನಿಗಳ ಹತ್ರ ಹೋಗೋದು, ಭೇಟಿ ಆಗೋದು, ಶಾಪ್ ಹತ್ರ ಹೋಗೋ ಸಲ ಜಾಹೀರಾತು ಕೊಡಿ, ನಾವು ಈ ಥರ ನ್ಯೂಸ್ ಮಾಡ್ತೇವೆ, ನ್ಯೂಸಲ್ಲಿ ಹಾಕ್ತೇವೆ, ಸ್ಕ್ರೋಲಿಂಗ್ ಬಿಡ್ತೇವೆ, ವಿಡಿಯೋ ಶೂಟಿಂಗ್ ಮಾಡಿ ಹಾಕ್ತೇವೆ, ಪಬ್ಲಿಸಿಟಿ ಮಾಡ್ತೇವೆ. ನಿಮಗೂ ಅನುಕೂಲ ಆಗುತ್ತೆ, ಇದರಿಂದ ನೀವು ಹೊಸ್ತಾಗಿರ್ತೀರ, ಮತ್ತು 4 ಜನಕ್ಕೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಶಾಪ್ ಅಡ್ರೆಸ್ಸು, ನಿಮ್ದು ಏನು ಬಿಸ್ನೆಸ್ ಇದೆ ಅಂತೇಳಿ. ಈ ಥರ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮದೇ ಆಗಿರ್ತಕ್ಕಂಥ ಒಂದು ಇಷ್ಟಂತ ಅಮೌಂಟನ್ನು ಫಿಕ್ಸ್ ಮಾಡಿರ್ತೇವೆ. ಅವರು ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಓಕೆ ಸರ್ ಹಾಕಿ, ಒಂದು ತಿಂಗಳು ಹಾಕಿ, 2 ತಿಂಗಳು ಹಾಕಿ, ಅದರಿಂದ ನಮಗೆ ಆದಾಯ ಇರ್ತಿತ್ತು. ಆದಾಯ ಅಂದರೆ ದೊಡ್ಡ ಲಾಭದಾಯಕ ಅಲ್ಲ, ನಮ್ಮ ಕುಟುಂಬ ಸರ್, ನನ್ನ ಫ್ಯಾಮಿಲಿ ನಿರ್ವಹಣೆ ಮಾಡೋದು ನನಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬರ್ತಾ ಇತ್ತು, ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅದರಿಂದ. ಸೊ ಈಗ ಸದ್ಯದ ಮಟ್ಟದಲ್ಲಿ ನನಗೆ ಲಾಕ್ಡೌನ್ ಆರಂಭ ಆಯಿತಲ್ಲ, ಆವಾಗಿಂದ ನಾನು ಸ್ಟಾಪ್ ಮಾಡಿದ್ದೀನಿ ಚಾನಲ್ಲು.
0: ಕಾರಣ ಏನು
1: ಸರ್? ಇದೆ ಸರ್, ಈಗ ಲಾಕ್ಡೌನ್ ಆದಾಗ ನಮಗೆ ಮೇನ್ ಇನ್ಕಮ್ ಇರ್ತಕ್ಕಂಥದ್ದು ಜಾಹೀರಾತುಗಳು ಸರ್. ಈಗ ಎಲ್ಲ ಮಾರ್ಕೆಟಲ್ಲಿ ಶಾಪ್ಗಳೆಲ್ಲ ಕಂಪ್ನಿಗಳು ಬಂದಾಗಿದ್ವು. ಆ ಟೈಮಲ್ಲಿ ನಮಗೆ ಕಂಫರ್ಟಬಲ್ ಆಗಲ್ಲ ಮಾರ್ಕೆಟ್ಗೆ ಹೋಗಿ ಜಾಹೀರಾತು ಯಾರನ್ನಂತ ಕೇಳಬೇಕು, ನಾವು ಶಾಪ್ಗಳೇ ಬಂದಾದ್ಮೇಲೆ ಕೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ಎಂಪ್ಲಾಯಿಗಳು ಅವರು ಪಾಪ ಅವರು ಜೀವನ ಇರುತ್ತೆ, ಅವರು ನೋಡ್ಕೋಬೇಕು. ಹಂಗಾಗಿ ನಾನು ಯಾಕೋ ನನಗೆ ಸರಿಗೆ ಅನಿಸಲಿಲ್ಲ, ಬೇರೆ ನೋಡೋಣ ಇನ್ನ ರೂಟು ಅಂತೇಳಿ. ನಮಗೆ ಪಿ ಜಿ ಮುಗಿಸಿದ್ಮೇಲೆ ಭಾಳ ಆಫರ್ ಬಂದಿತ್ತು ಸರ್, ಜಾಬ್ ಮಾಡಬೇಕು, ಜಾಬ್ ಬೇರೆ ಬೇರೆ ಚಾನಲಲ್ಲಿ ಪೇಪರಲ್ಲಿ ಆಫರ್ ಬಂದಿತ್ತು ನನಗೆ, ಸರ್ ಬನ್ನಿ ಮಾಡಿ ನೀವು ಸ್ಟಾರ್ಟಿಂಗ್ ಲಿಸ್ಟ್ ಕೊಡ್ತೀವಿ ನಿಮಗೆ ಮಾಡಿ. ಅದೆಲ್ಲ ಬೆಂಗಳೂರಲ್ಲಿ ಬಂದಿತ್ತು, ಮಂಗಳೂರಲ್ಲಿ ಬಂದಿತ್ತು. ಬಟ್ ನನಗೆ ಯಾಕಂದ್ರೆ ನನಗೆ ನಾನು ಸ್ವತಃ ಏನೋ ಮಾಡಬೇಕಂತ, ನಾನು ಸಾಕಪ್ಪ ನನಗೆ ದಿನ ಈಗ ಹೊರಗಡೆ ಹೋಗಿ ಒಂದು ಈ 30,000 ದುಡಿ ಬಂದು ನನಗೆ 20,000 ದುಡ್ಡು ನಾನು ತೃಪ್ತಿ ಇರಬೇಕು ಸರ್, ನಮಗೆ ಸ್ವತಂತ್ರವಾಗಿರ್ಬೇಕಂತ ನನ್ನ ಆಸೆ. ಇವತ್ತೆಲ್ಲರೂ ಜಾಬ್ ಮೇಲೆ ಡಿಪೆಂಡ್ ಆಗಿರ್ಬೋದು, ಬಟ್ ಜಾಬ್ಗಿಂತ ವಿಭಿನ್ನವಾಗಿ ಹೊರಗಡೆ ಇವತ್ತು ಅವ್ನು ಬೆಳಿಬೋದು ಸರ್. ಹೊರಗಡೆ ಬಂದರೆ ಜಾಬೇ ಬೇಕು ನನ್ನ ಜೀವನಕ್ಕೆ ಅಂತ ಏನಿಲ್ಲ ಸರ್. ಸರ್ಕಾರಿ ಜಾಬ್ ಆಗಿರ್ಬೋದು, ಪ್ರೈವೇಟ್ ಜಾಬ್ ಆಗಿರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗೋದು ತಪ್ಪು ಅನ್ಸುತ್ತೆ ನನ್ನ ಪ್ರಕಾರ.
0: ಯಾವುದೇ ಒಂದು ಸ್ಥಳೀಯ ವಾಹಿನಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸಣ್ಣ ಪುಟ್ಟ ಅಮೌಂಟಿಗೆ ಆಗಲ್ಲ
1: ಸರ್. ಈಗ ನಾವು ಬೇರೆ ಬೇರೆ ಡಿಸ್ಟಿಕ್ ಹೋಗಿ ಬೆಂಗಳೂರು ಮತ್ತು ಮೈಸೂರು ಮಂಗಳೂರು ಅಂತ ಡಿಸ್ಟಿಕ್ಗಳಲ್ಲಿ ಹೋಗಿ ಅಲ್ಲಿ ಯಾವ ಥರ ಮಾಡಿದ್ದಾರೆ ಚಾನಲ್ ಅಂತ ಸ್ಟಡಿ ಮಾಡಿದ್ವಿ ಫಸ್ಟ್. ನಾವು ಅವ್ರ ಸೆಟಪ್ ಯಾವ ಥರ ಇದೆ, ಆಫೀಸ್ ಯಾವ ಥರ ಮಾಡ್ಕೊಂಡಿದ್ದಾರೆ, ಎಡಿಟಿಂಗ್ ಸಾಫ್ಟ್ವೇರ್ ಯಾವುದಿದೆ ಅವ್ರದ್ದು, ಎಷ್ಟು ಸ್ಟಾಪ್ ಬೇಕಾಗುತ್ತೆ, ಸರ್ ಮಾರ್ಕೆಟಿಂಗ್ ಮೆಥಡ್ ಯಾವ ಥರ ಇದೆ, ಅವ್ರಲ್ಲಿ ರಿಕ್ವೈರ್ಮೆಂಟ್ಸ್ ಯಾವ ರೇಟ್ ಫಿಕ್ಸ್ ಮಾಡಿದ್ದಾರೆ ಅದೆಲ್ಲ ಫಸ್ಟ್ ನಾವು ಸ್ಟಡಿ ಮಾಡಿದ್ವಿ. ಹೋಗಿ ಸ್ಟಡಿ ಮಾಡಿದ್ಮೇಲೆ ಆ ಮಾರ್ಕೆಟು ಸ್ಟ್ರಾಟಜೀಸ್ ನಮ್ಮ ರೈಚೂರು ವರ್ಕೌಟ್ ಆಗುತ್ತಾ, ಯಾಕಂದ್ರೆ ಅಲ್ಲಿರ್ತಕ್ಕಂಥದ್ದು ಮಾರ್ಕೆಟ್ ಬೇರೆ, ಇಲ್ಲಿ ಬೇರೆ ಆಗುತ್ತೆ ಸರ್, ಅಲ್ಲಿ ಕಂಪ್ನಿಗಳೇ ಬೇರೆ, ಇಲ್ಲಿ ಕಂಪ್ನಿ ಬೇರೆ. ಸೊ ಹಂಗಾಗಿ ನಮ್ಮದೇ ಆಗಿರ್ತಕ್ಕಂಥ ರೇಟನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. 4 ವರ್ಷ ರನ್ ಮಾಡಿದ್ವಿ ಸರ್. ಯಾವ ಥರ ಇನ್ವೆಸ್ಟ್ ಮಾಡಿದ್ರು ಅಂದರೆ ಈಗ ಫ್ಯಾಮಿಲಿ ಸರ್, ನಮಗೆ ನಮ್ಮ ಫ್ಯಾಮಿಲಿ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಈ ಒಂದು ನಾನು ಯಾವುದೇ ವ್ಯವಹಾರ ಮಾಡಿದ್ರು ನಮ್ಮ ಫ್ಯಾಮಿಲಿ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ನನಗೆ. ನಮ್ಮ ರಿಲೇಷನ್ಸು, ಫ್ಯಾಮಿಲಿ, ಫ್ರೆಂಡ್ ಸರ್ಕಲ್ ಚೆನ್ನಾಗಿದೆ ಸರ್ ನಮ್ಮದು. ಆ ಒಂದು ಧೈರ್ಯದಿಂದ ನೀವು ಸರ್ ಬ್ಯಾಕ್ ಬೋನ್ ನಮ್ಮ ಫ್ಯಾಮಿಲಿ. ಫ್ಯಾಮಿಲಿ ಸರ್ ಇನ್ವೆಸ್ಟ್ ಮಾಡಿದ್ರು ಅದು, ಬಟ್ ಲಾಸ್ ಅಂತ ಆಗ್ಲಿಲ್ಲ ಸರ್ ನನಗೆ. ಪಡೆದಕ್ಕಂಥ ಕಷ್ಟ, ಒಂದೊಂದ್ಸರಿ ಕ್ಯಾಮರಾಮ್ಯಾನ್ ನನಗೆ ಏನು ಹಾಲ್ ಡೇ ಕೇಳ್ತಾ ಇದ್ರು, ಯಾರು ಹುಷಾರಿರಲಿಲ್ಲ, ಎಡಿಟಿಂಗ್ ಮಾಡೋ ಹುಷಾರಿರಲಿಲ್ಲ, ಆ್ಯಂಕರ್ ಮಾಡೋ ಹುಷಾರು, ಪ್ರತಿಯೊಂದು ನಾವೇ ಮಾಡಿದ್ವಿ ಸರ್. ಅವು ಫೀಲ್ಡ್ಗೆ ಹೋಗಿ ಕ್ಯಾಮ್ರಾ ಶೂಟಿಂಗ್ ಮಾಡ್ಕೊಂಬರ್ತಕ್ಕಂಥದ್ದು, ಎಡಿಟರ್ ಬಂದಲ್ಲಿ ನಾವೇ ಎಡಿಟಿಂಗ್ ಮಾಡ್ಕೊಳ್ತಕ್ಕಂಥದ್ದು, ಆ್ಯಂಕರ್ ಬಂದಲ್ಲಿ ನಾವೇ ಆ್ಯಂಕರಿಂಗ್ ಮಾಡ್ತು, ನಾವೇ ವಾಯ್ಸ್ ಕೊಡ್ತಕ್ಕಂಥದ್ದು, ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಆ ಟೈಮಲ್ಲಿ ನನಗೆ ಆಂಜನೇಯ ಮೀರಾಪುರ ಅಂತೇಳಿ ನನ್ನ ಬೆಸ್ಟ್ ಫ್ರೆಂಡ್ ಸರ್, ಪ್ರತಿಯೊಂದು ಸಪೋರ್ಟ್ ಮಾಡ್ತಿದ್ದವನು ಸರ್. ನೀವು ನಂಬ್ತಿರಲಿಲ್ಲ, ಇವತ್ತಿಗೆ ರಾತ್ರಿ 2 ಗಂಟೆವರೆಗೆ 3 ಗಂಟೆವರೆಗೆ ಕುತ್ಕೊಂಡು ಎಡಿಟಿಂಗ್ ಮಾಡ್ತಾ ಇದ್ವಿ ನಾವು. ನಾಳೆ ಇದು ಟೆಲಿಕಾಸ್ಟ್ ಆಗಬೇಕು, ಎನಿ ಕಂಡೀಷನ್ ಇದು. ಸ್ನೇಹಿತರು ಸರ್, ಬೆಸ್ಟ್ ಫ್ರೆಂಡ್ ಸರ್ ನನಗೆ ಅವನು. ಸೊ ಈ ಥರ ಸ್ವಲ್ಪ ಸಮಸ್ಯೆ ಇದೆ ಬಂದವಾಗ ಸರ್ ಇಮಿಡಿಯೇಟ್ಲಿ ಬರ್ತಾರೆ. ಈ ಥರ ಪ್ರತಿಯೊಬ್ಬರ ಲೈಫಲ್ಲೂ ಫ್ರೆಂಡ್ ಇರ್ತಾರೆ ಸರ್. ಆ ಥರ ಒಂದು ಫ್ರೆಂಡ್ ಸರ್ಕಲ್ ಇಟ್ಕೊಂಡು ನಾವು ಯಾವುದೇ ಒಂದು ವ್ಯವಹಾರ ಮಾಡಿದಾಗ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ಸರ್.
0: ಈಗ ಲಾಕ್ಡೌನ್ ನಂತರ ನೀವು ಸ್ಥಳೀಯ ಚಾನಲ್ ಇದಾದ್ಮೇಲೆ ಏನು ನಿಮ್ಗೆ ಏನು ಅನಿಸ್ತು, ಮತ್ತೆ ಯಾಕೆ ಬೇರೆ ವ್ಯವಹಾರ ಹೆಂಗೆ ಆರಂಭ ಮಾಡ್ಬೇಕಂತ ನಿಮ್ಗೆ ಐಡಿಯಾ ಉಳಿದದ್ದು ಹೆಂಗೆ? ಈ ಶುದ್ಧ ನೀರಿನ ಘಟಕ ಮಾಡ್ಬೇಕಂದ್ರೆ ಅಷ್ಟು ಸಣ್ಣ ಕೆಲಸ ಅಲ್ಲ, ಉದ್ಯೋಗ ಕೈಗೆ ಹಾಕ್ಬೇಕಂದ್ರೆ.
1: ಒಳ್ಳೆ ಪ್ರಶ್ನೆ ಸರ್ ಇದು. ಕೆಲವೊಬ್ರು ಏನ್ ಮಾಡ್ತಾರೆ, ಒಂದು ಬಿಸ್ನೆಸ್ ಲಾಸ್ ಆಯ್ತು ಅಂದ ತಕ್ಷಣ ಬೇಡಪ್ಪ ಇದನ್ನ ಬೇರೆ ಮನೆಗೆ ಹೋಗ್ಬಿಡೋಣ, ಹೆಂಗೋ ಭೂಮಿ ಇದೆ, ಅಪ್ಪ ಅಮ್ಮ ಅಲ್ಲೇ ಇದ್ರೆ ಅಲ್ಲಿಗೆ ಹೋಗಿ ಅಲ್ಲಿ ಸುಮ್ಮನೆ ನಾವು ವ್ಯವಸಾಯ ಮಾಡ್ಬಿಡೋಣ ಅಂತಕ್ಕಂಥ ಕಾನ್ಸೆಪ್ಟ್ ಭಾಳ ಬರುತ್ತೆ ಸರ್ ಆ ಮೂಮೆಂಟಲ್ಲಿ. ಬಟ್ ನನಗೆ ನನ್ನ ಧೈರ್ಯ ಸರ್, ಮನೆಯಲ್ಲಿ ಸಪೋರ್ಟ್ ಮಾಡಿದ್ರೆ ನನಗೆ ಇಲ್ಲ ಆಯಿತು ಇದಂತೂ ಲಾಸ್ ಅಂತ ಆಗಿಲ್ಲ ನಿನಗೆ, ಬೇರೆ ಏನು ಪ್ರಯತ್ನ ಮಾಡು, ಸುಮ್ಮನೆ ಒಕ್ಕಲ್ತಂದಲ್ಲಿ ಎಷ್ಟು ಮಾಡಿದ್ರೆ ನಾವು ಇನ್ನಿದ್ರೆ ಕಡಿಮೆ ಇದಕ್ಕೆ, ಅಟ್ಲೀಸ್ಟ್ ನಿನ್ನ ಫ್ಯಾಮಿಲಿ ಸಾಕೋಕೆ ನೀನು ಪ್ರಯತ್ನ ಪಡ್ ನೀನು ಅಂತ ಅವರು ಒಂದು ಧೈರ್ಯ ಕೊಟ್ಟು. ಮತ್ತೆ ನನಗೆ ನಮ್ಮ ರಿಲೇಷನ್ ಈ ಥರ ವಾಟರ್ ಮಾಡ್ತಾಯಿದ್ರು ಸರ್, ಶುದ್ಧ ನೀರಿನ ಘಟಕ ಮಾಡ್ತಾಯಿದ್ರು, ಅವ್ರು ಸಲಹೆ ಪಡ್ಕೊಂಡೆ ಇಲ್ಲ ಈ ಥರ ಮಾಡು ಚೆನ್ನಾಗಿದೆ ನೋಡು, ನಿನಗೆ ಆರಾಮಾಗಿ ನಿನ್ನ ಫ್ಯಾಮಿಲಿ ರನ್ ಮಾಡ್ಬೋದು, ದೊಡ್ಡ ಆದಾಯ ಆಗಿರ್ತಕ್ಕಂಥಲ್ಲ ಅಂದ್ರೂ ಒಂದು ಫ್ಯಾಮಿಲಿನ ನಿರ್ವಹಣೆ ಮಾಡ್ಬೋದು ಸರ್. ನಾವು ನಮ್ಮ ಏರಿಯಾದಲ್ಲಿ ಇತ್ತು, ಬೇರೆ ಆಲ್ರೆಡಿ ಒಂದು ಮಾಡಿದ್ರು, ಅದು ರನ್ ಆಗ್ತಾಯಿದ್ದಲ್ಲ ಈಗ ದುಡಿಯೋ ಬಟ್ಟೆ ಹೊಟ್ಟೆ ಮೇಲೆ ಕಾಲು ಹೋಗಿಬಾರ್ದು ನಾವು, ಅವ್ರು ರನ್ ಆಗ್ತಾಯಿತ್ತು ಬಟ್ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಪರ್ಮನೆಂಟ್ಲಿ ಕ್ಲೋಸ್ ಮಾಡಿಬಿಟ್ರೆ ಅದನ್ನು. ನನಗೆ ಅನ್ಸುತ್ತೆ ಇದೊಂದು ಒಂಥರ ಸೇವೆ ಅಲ್ಲ, ಇದು ಕೂಡ ಯಾಕೆ ಇದು ನಾವು ಇದನ್ನ ಇಟ್ಕೊಂಡು ಹೋಗ್ಬಾರ್ದು ನಾವು ಅನ್ನೋ ಒಂದು ಉದ್ದೇಶದಿಂದ ಸ್ಪಂದನ ಸೇವಾ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀನಿ. ಇದು ಸ್ಪಂದನ ಮೀನ್ಸ್ ನಮ್ಮ ಅಣ್ಣನ ಮಗಳು ಸರ್ ಅವರು, ನಮಗೆ ಅಣ್ಣನ ಒಬ್ಬಳೇ ಮಗಳು, ಅದೊಂದು ಪ್ರೀತಿ ಸರ್ ನಮಗೆ. ಶುದ್ಧ ನೀರಿನ ಘಟಕ ಮಾಡ್ಕೊಂಡಿದ್ವಿ.
0: ಒಂದು ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಬೇಕು ಅಂದ್ರೆ ಏನೆಲ್ಲ ಸಿದ್ಧತೆಗಳು ಬೇಕು
1: ಸರ್? ಈಗ ಫಸ್ಟ್ ನಾವು ಏರಿಯಾನ ಸ್ಟಡಿ ಮಾಡ್ಬೇಕು ಸರ್. ಎಕ್ಸಾಂಪಲ್, ಈಗ ನಾವು ಒಂದು ದೊಡ್ಡ ಕ್ಲಾಸ್ ಏರಿಯಾದಲ್ಲಿ ಹೋಗಿ ನಾವು ಶುದ್ಧ ನೀರಿನ ಘಟಕ ಮಾಡ್ತೀವಿ ಅಂದ್ರೆ ಅಲ್ಲಿ 10 ರೂಪಾಯಿಗೆ ಬೆಲೆ ಕೊಡಲ್ಲ ಸರ್. ಅಲ್ಲಿ ಏ ಇಲ್ಲಪ್ಪ ನಿನ್ಗೆ 30 ರೂಪಾಯಿ ಕೊಡ್ತೀನಿ ನಾನು ಮನೆಗೆ ತಂದು ಹಾಕ ಅಂತ ಹೇಳ್ತಾರೆ. ಆಟೋ ಬೇಕು, ಅದಕ್ಕೆ ಲೇಬರ್ಸ್ ಬೇಕು ಸರ್, ಲೇಬರ್ ಕೈ ಬಿಟ್ಟಾಗ ಮತ್ತೆ ನಾವೇ ನಿಂತು ಸ್ವತಂತ್ರ ನೋಡ್ಬೇಕಾಗ್ತದೆ, ಅದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನನಗೆ ಅದೆಲ್ಲ ನನ್ನ ಕಾನ್ಸೆಪ್ಟ್ಗಳಲ್ಲ ಸರ್, ಮನೆ ಮನೆಗೆ ಹಾಕ್ತಕ್ಕಂಥ ಕಾನ್ಸೆಪ್ಟ್ ಇಲ್ಲ. ಅವ್ರಾಗಿ ಬರ್ತಾರೆ 10 ರೂಪಾಯಿ ಕೊಟ್ಟು, ಅವ್ರು ಎಲ್ಲರಿಗೂ ಅನುಕೂಲ ಸರ್. ಅದು ಒಂದು ಲೀಟರ್ ಬಾಟಲ್ 20 ರೂಪಾಯಿ ತಂದು ಕುಡಿಯೋ ಟೈಮಲ್ಲಿ ನಾವು 10 ರೂಪಾಯಿ ಕೊಡ್ತಾ ಇದ್ದೀವಿ ಸರ್ ನಾವು, ಬಡವರಿಗೂ ಅನುಕೂಲ ಆಗಿರಬೇಕು. ಸೊ ಇದನ್ನು ಮಾರ್ಕೆಟಿಂಗ್ ಹೆಂಗ್ಸ್ ಅಂದ್ರೆ ನಾವು ಫಸ್ಟ್ ಏರಿಯಾ ಸ್ಟಡಿ ಮಾಡ್ಬೇಕು ಸರ್. ಇದು ಯಾವ ಏರಿಯಾದಲ್ಲಿ ಯಾವ ಥರ ಕ್ಯಾಟಗರೀಸ್ ಜನ ಇದ್ದಾರೆ, ಫಿಲ್ಟರ್ ನೀರು ಹಾಕಿದ್ರೆ ಕುಡಿತಾರೆ, ಕುಡಿತಕ್ಕಂಥ ಜನನ ಅಲ್ಲ. ಸೊ ಇದು ಆಕ್ಚುಲಿ ಮುನ್ಸಿಪಾಲ್ಟಿ ನೀರನ್ನ ಕುಡಬೇಕಂತ ಹೇಳ್ತಾರೆ ಸರ್, ಗೌರ್ಮೆಂಟ್ ರೆಫರ್ ಮಾಡೋದು ಅದನ್ನೇ ಕುಡಿಯಂತ. ಬಟ್ ಕೆಲವೊಂದು ಈ ಒಂದು ಸಿಚುವೇಶನಲ್ಲಿ ಮುನ್ಸಿಪಾಲ್ಟಿ ನೀರು ಕೆಲವೊಂದು ಟೈಮಲ್ಲಿ ಸರಿ ಬರಲ್ಲ, ಮಿಶ್ರಿತವಾಗಿ ಬರ್ತಿತ್ತು ಸರ್, ಕೆಲವೊಂದಿಷ್ಟು ಇನ್ಸ್ಟೆಂಟ್ ನೋಡಿದ್ರೆ. ಆರೋಗ್ಯನೂ ಇಂಪಾರ್ಟೆಂಟ್ ಸರ್. ಸೊ ಹಿಂಗೆ ಹಾಗಾಗಿ ನಾವು ಈ ಥರ ಫಿಲ್ಟರ್ ವಾಟರ್ ಮಾಡಿದ್ವಿ ಸರ್.
0: ಈ ಫಿಲ್ಟರ್ ವಾಟರ್ ಅಂದರೆ 1 ಲೀಟರ್ಗೆ ಇಂತಿಷ್ಟು, 25 ಲೀಟರ್ಗೆ ಇಂತಿಷ್ಟು ಕೆಮಿಕಲ್ ಕಲಿಸ್ತಾರೆ, ನೀವು ಅದನ್ನು ತರಬೇತಿ ಹೆಂಗೆ ಪಡೆದ್ರಿ ನೀವು? ಯಾಕಂದರೆ ಆಟೋಮೆಟಿಕ್ಕಾಗಿ ಬಂದು ನೀರಿನಲ್ಲಿ ಅದೆಲ್ಲ ಹಾಕೋಕ್ಕಾಗಲ್ಲ, ಹೆಚ್ಚು ಆದರೂ ಕಷ್ಟ, ಕಡಿಮೆ ಆದರೂ ಕಷ್ಟನೇ, ಶುದ್ಧ ಅಂತ ಅನ್ನೋಕ್ಕಾಗಲ್ಲ. ಆ ಶುದ್ಧವನ್ನು ಮೇಂಟೈನ್ ಮಾಡೋದು ಹೆಂಗೆ
1: ಸರ್? ಆ್ಯಕ್ಚುಲಿ ಇದು ದೊಡ್ಡ ಪ್ಲಾಂಟ್ ಇರ್ತದೆ ಸರ್, ISI ಪ್ಲಾಂಟ್ ಇರ್ತವಲ್ಲ, ಅದಕ್ಕೆ ಸುಮಾರು ಕೆಮಿಕಲ್ ಬರ್ತದೆ ಸರ್. ಅದಕ್ಕೆ ಇದು ನಮ್ದು RO ಪ್ಲಾಂಟು. ಇದರಲ್ಲಿ ಕೆಮಿಕಲು ನನಗೆ ಮುಂಚಿತವಾಗಿ ಇದರ ಬಗ್ಗೆ ಐಡಿಯಾ ಇರಲಿಲ್ಲ, ನನ್ನ ಕೆಮಿಕಲ್ ಯಾವ ರೀತಿ ಹಾಕಬೇಕು ಏನು ಅಂತ ಐಡಿಯಾ ಇರಲಿಲ್ಲ. ನಮ್ಮ ರಿಲೇಷನಲ್ಲಿ ನಾನು ನೋಡಿದ್ವಿ ಯಾವ ಥರ ಇದು ಕೆಮಿಕಲ್ ಹಾಕ್ತಾರೆ, ಎಷ್ಟು 1 ಲೀಟರ್ಗೆ ಎಷ್ಟು ಕೆಮಿಕಲ್ ಹಾಕಬೇಕು ಏನು ಎಲ್ಲ ಅಂತೇಳಿ. ಅದಾದಮೇಲೆ ಆ್ಯಕ್ಚುಲಿ 1 ಲೀಟರ್ಗೆ ಅಂತ ಅಲ್ಲ ಸರ್, ಅದು ಒಂದು ಸುಮಾರು ಒಂದು 50 ಲೀಟರ್ ಒಂದು ಬಾಕ್ಸ್ ಇರುತ್ತೆ, ಡಬ್ಬೆ ಇರುತ್ತೆ, ಡ್ರಮ್ಮಲ್ಲಿ ಒಂದು 100 ml 200 ml ಈ ಥರ ಹಾಕ್ಬಿಟ್ಟು ಅದೇ ಆಟೋಮೆಟಿಕ್ ತೊಗೊಳ್ತಾ ಇರ್ತದೆ. ಬಟ್ ನನಗೆ ಈಗೀಗ ಅದ್ರ ಬಗ್ಗೆ ಅರ್ಥ ಆಗಿದ್ದು, ಆ್ಯಕ್ಚುಲಿ ಕೆಮಿಕಲ್ ಹಾಕೋದು ನೀರು ಸ್ವೀಟ್ ಮಾಡೋದಕ್ಕೆ ಅಂತ ಅಲ್ಲ, ನನ್ನ ಟೆಕ್ನಿಷಿಯನ್ಸ್ ಹೇಳೋದು. ನಾನು ಆ್ಯಕ್ಚುಲಿ ಕೆಮಿಕಲ್ ಹಾಕಲ್ಲ ಸರ್ ಇಲ್ಲಿ. ಭಾಳ ಜನ ಕೇಳ್ತಾರೆ ಕೆಮಿಕಲ್ ಹಾಕಲ್ಲ ನೀರು ಹೆಂಗೆ ಸ್ವೀಟ್ ಇರ್ತಾವೆ ಅಂತ ಕೇಳ್ತಾರೆ. ನಾನು ನಮ್ಮ ಟೆಕ್ನಿಷಿಯನ್ ಕೇಳಿದೆ ಕೆಮಿಕಲ್ ಹಾಕ್ಬೇಕಂತ ಕೇಳಿದೆ, ನೀರು ಸ್ವೀಟ್ ಇದೆ ಅದು ಕೆಮಿಕಲ್ ಹಾಕಲ್ಲ, ನಾನು ಯಾಕೆ ಸ್ವೀಟ್ ಇದಾವೆ ಅಂತ ಕೇಳಿದೆ ಅವ್ರಿಗೆ. ಇಲ್ಲಿ ಆ್ಯಕ್ಚುಲಿ ಕೆಮಿಕಲ್ ಹಾಕೋದು ಟೆಕ್ನಿಕಲ್ ಪ್ರಾಬ್ಲಮ್ ಬರಬಾರ್ದು, ಮೀನ್ಸ್ ಮೆಮರಿನ ಅಂತಿರು ಸರ್ ಮೀನ್, ಅದೇ ನೀರು ನಮಗೆ ಸ್ವೀಟ್ ಮಾಡೋದು, ಹಾರ್ಡ್ ವಾಟರ್ನ ಆಮೇಲೆ ಏನು ಕಬ್ಬಿಣಾಂಶ ಇರುತ್ತಲ್ಲ ಅದನ್ನ ತೆಗೆದು ಬಿಡುತ್ತದೆ. ಅದಕ್ಕೆ ಮೆಮರಿನ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಅದು ಸ್ಮೂತ್ನೆಸ್ ಮಾಡ್ತೀವಿ ಕೆಮಿಕಲ್ ಅದು. ಸೊ ಅದಕ್ಕೆ ಹಾಕ್ತದೆ ಸರ್ ಕೆಮಿಕಲ್ ಅದು. ನಮಗೇನಿಸುತ್ತೆ ಇಲ್ಲ ವಾಟ್ರಿಗೆ ಹಾಕ್ತಾರೆ ಕೆಲವೊಂದು ಹಳ್ಳಿ ಊರಲ್ಲಿ, ಆದರೂ ಈಗೂ ಕೆಲವೊಂದು ಏರಿಯಾದಲ್ಲಿ ಅಂತಾರೆ ಸರ್ ಇಲ್ಲ ಅದು ನೀರು ಕುಡಿದ್ರೆ ಮೊಣಕಾಲು ಬೇನೆ ಬರುತ್ತೆ, ಇದು ಆ ಥರ ಯಾವ ಕಂಪ್ಲೇಂಟ್ ಇಲ್ಲ ಸರ್. ಮೊಣಕಾಲು ಬೇರೆ ಅದು ಆ್ಯಕ್ಚುಲಿ ಕೆಮಿಕಲ್ ಹಾಕೋದು, ನಾವು ಮೆಮ್ರಿನ್ ಅಂತೇಳಿ ಒಂದು ಏನು ಟೆಕ್ನಿಕಲ್ ಇರುತ್ತಲ್ಲ ಅದಕ್ಕೆ ಸ್ಮೂತ್ನೆಸ್ ಕೊಡಬೇಕಂತ ಅಷ್ಟೇ ಅದು, ಅಷ್ಟೇ ಸರ್ ಅದು.
0: ಈಗ ನೀವು 10 ರೂಪಾಯಿಗೆ ಲೀಟ್ರ್ ಕೊಡೋದು ಲಾಭದಾಯಕ ಅನ್ನಿಸುತ್ತಾ? ಎಷ್ಟು ಫಿಲ್ಟರ್ ಇದ್ದಾವೆ ನಿಮ್ಮವು ಈಗ ಶುದ್ಧ ನೀರಿನ ಘಟಕ ಎಷ್ಟು ಮಾಡಿದ್ರಿ ನೀವು?
1: ಸರ್ ಈಗ 2 ಮಾಡಿದ್ದೀವಿ ಸರ್ ನಾವೀಗ, ಆ್ಯಕ್ಚುಲಿ 2 ಮೀನ್ಸ್ ನಂದು ಓನ್ ಆಗಿರ್ತಕ್ಕಂಥ ಒಂದು, ಆಮೇಲೆ ನಮ್ಮ ಮೇಂಟೆನೆನ್ಸು ನಮ್ಮ ಸರ್ವಿಸ್ ನೋಡ್ಕೊಂಬಿಟ್ಟು ನಮ್ಮ ಗೌರ್ಮೆಂಟ್ ಅವರು ನಮಗೊಂದು ರೆಫರ್ ಮಾಡಿದರು. ಫಸ್ಟ್ ಒಬ್ಬರಿಗೆ ಕೊಟ್ಟಿದ್ರು ಆ ಥರ ನೋಡ್ಕೊಂಡು ಹೋಗಂತ ನನ್ನ ಜವಾಬ್ದಾರಿ ಕೊಟ್ಟರು. ಆವಾಗ ಸುಮಾರು ಒಂದು ವರ್ಷ ಆಯ್ತು ಸರ್, ಇದುವರೆಗೆ ನಾನು ಒಂದು ದಿನವೂ ಅದನ್ನು ಸ್ಟಾಪ್ ಮಾಡಿಲ್ಲ. ಸಣ್ಣ ಪುಟ್ಟ ಏನೇ ರಿಪೇರಿ ಬಂದು ನಾನೇ ಹಾಕೊಂಡು, ಯಾಕಂದ್ರೆ ಸರ್ ಇದಕ್ಕೆ ಕುಡಿಯೋ ನೀರು, ಉಣ್ಣು, ಊಟ ಇದೆಲ್ಲ ಭಾಳ ಇಂಪಾರ್ಟೆಂಟ್ ಸರ್. ಈಗ ನಾವು ಮಾಡೋದೇ ತುತ್ತು ಊಟಕ್ಕಾಗಿ, ಆಮೇಲೆ ನೀರಿಗಾಗಿ ಮಾಡೋದು ನಾವು. ಸೊ ಇವಾಗ ನೋಡಿ, ಒಂದು ದಿನ ನಂದು ಫಿಲ್ಟರ್ ಬಂದಾಗ್ಬಿಟ್ರೆ ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗುತ್ತದೆ. ಮತ್ತು ಹುಡ್ಕೊಂಡು ಬಿಸಿಲಲ್ಲಿ ಹೋಗಬೇಕಾಗುತ್ತೆ. ಸದ್ಯಕ್ಕೆ ಈಗ ಎರಡು ಇದೆ ಸರ್, ಆಮೇಲೆ ಇನ್ನೊಂದು ಏರಿಯಾದಲ್ಲಿ ಇನ್ನೂ ರೆಡಿ ಮಾಡ್ತಾ ಇದ್ದೀವಿ, ಅದನ್ನು ಏನು ನೋಡ್ಕೊಂಡು ಹೋಗಬೇಕು. ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಸರ್ ನಮ್ಮದು. ಒಂದಿನೂ ಬಂದು 24 hours ಸರ್, ಒಂದು ನೀವು ರಾತ್ರಿ 2 ಗಂಟೆ 3 ಗಂಟೆಗೆ ಹೋದ್ರೆ ನೀರು ಸಿಗುತ್ತೆ. ಇವತ್ತು ಆ ಥರ ಸಿಸ್ಟಮ್ ಮಾಡಿ ಆಟೋಮೆಟಿಕ್ ಮಾಡಿಸಿದ ಸರ್ ಎಲ್ಲ. 2-3 ಗಂಟೆಗೆ ಹೋದ್ರೆ ನೀರು ಸಿಗಬೇಕು ಸರ್ ಅದು.
0: ಈಗ ನೀವು ಮಾಡ್ತಿರೋದು ಬೋರ್ವೆಲ್ ನೀರೇನೆ ಅಥವಾ ನಳದ ನಗರಸಭೆಯ ನೀರು ಕೊಡುವಂಥ?
1: ಇಲ್ಲ ಇಲ್ಲ ಸರ್, ನಗರಸಭೆಯಿಂದ ನೀರು ಏನಾಗುತ್ತೆ ಸರ್, ಅದು ಡೈರೆಕ್ಟಾಗಿ ಅದು ಕೆರೆಯಿಂದ ಬರುತ್ತೆ ಸರ್. ನಮಗೆ ಸ್ವಲ್ಪ ಬೋರ್ವೆಲ್ ನೀರಿಗೂ ಅದು ಕಂಪೇರ್ ಮಾಡಿಕೊಂಡ್ರೆ ನಗರಸಭೆ ನೀರು ದಮ್ಮ ಇರುತ್ತಲ್ಲ. ಸೊ ನಮ್ಮ ಮೆಮ್ರೇನ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ ಸರ್ ಅದು. ಮೆಮ್ರೇನ್ ಬ್ಲಾಕ್ ಆಗ್ತಕ್ಕಂಥದ್ದು, TDS ಅಲ್ಲಿ ಎರಿಫೆಕ್ಷನ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಸರ್ ಅದು. ನಾವು TDS ಬೋರ್ ನೀರು ಮೀನ್ಸ್ ಅದು ಒಂದೇ ಲೆವೆಲ್ ಕೊಡ್ತಾ ಇರುತ್ತೆ ಸರ್ ನಮಗೆ, ಒಂದೇ TDS ಅನ್ನು ಕೊಡ್ತಾ ಇರುತ್ತೆ. ಇವಾಗ ನಾವು ಫಸ್ಟ್ ಚೆಕ್ ಮಾಡ್ತೀವಿ ಎಷ್ಟು TDS ಇದು ವಾಟರ್ ಇದೆ ಅಂತೇಳಿ, ಇನ್ಪುಟ್ ವಾಟರ್. ಕಾಮನ್ ಆಗಿ ಬೋರ್ ವಾಟ್ರು ಎಷ್ಟು ನಮಗೆ 500-600-500-1000 ಬಂದರೆ ನಮಗೆ ಮಷಿನರೀಸ್ ಪ್ರಾಬ್ಲಮ್ ಆಗಲ್ಲ ಸರ್ ಅದು. ಜಾಸ್ತಿ 2,000-1,500-3,000 ಬಂತಂದ್ರೆ ಕಂಪಲ್ಸರಿ ಮಷಿನರೀಸ್ ಪ್ರಾಬ್ಲಮ್ ಆಗ್ತದೆ ಸರ್. ಈಗ ಆಸ್ ಎ ರೂಲ್ಸ್ ಪ್ರಕಾರ 100 TDS ಇಡಬೇಕು, ಮೇಂಟೈನ್ ಮಾಡ್ಬೇಕು ಸರ್ ನಾವು. ಇಲ್ಲಿ ಅದನ್ನ ರಾ ವಾಟರ್ನ ಇದೆಯಾ ಸರ್ ನಮಗೆ, ಹಾರ್ಡ್ ವಾಟರ್ನ ಸ್ವಲ್ಪ ಕಂಟ್ರೋಲ್ ಮಾಡ್ತೀವಿ ಸರ್ ಅದನ್ನು. ಏ ಮೆಮ್ರಿನ ಅಂತ ಏನಿಲ್ಲ ಸರ್, ಮೆಮ್ರಿನ ಕಂಟ್ರೋಲ್ ಮಾಡ್ತದ್ದು. ಅದರಲ್ಲಿ ನಾವು ಹಾರ್ಡ್ ವಾಟರ್ನ ಕಂಟ್ರೋಲ್ ಮಾಡಿ ವೇಸ್ಟೇಜನ್ನು ಜಾಸ್ತಿ ಬಿಡ್ತೀವಿ ಸರ್ ಅದು. ಅವಾಗ ಏನಾಗುತ್ತೆ ನಮಗೆ, ಎಕ್ಸಾಂಪಲ್ ಸರ್ ಈಗ 500 TDS ಒಂದು ಇತ್ತು, ಅವಾಗ ನಾವು 400 TDS ಕಂಟ್ರೋಲ್ ಮಾಡ್ಕೊತೀನಿ, ವೇಸ್ಟ್ ಬಿಟ್ಬಿಡ್ತೀನಿ. ಇನ್ನು 100 TDS ಮಾತ್ರ ಇಟ್ಕೊತೀನಿ ಸರ್ ನಾನು. TDS 60-70 ಈ ಥರ ಕಾಮನ್ ಮೇಂಟೈನ್ ಮಾಡ್ತೀವಿ ಸರ್. ನಾವು ಪೂರ 100 ಅಂದರೆ ನಮ್ಗೆ ಏನಾಗುತ್ತೆ ಸರ್, ಈಗ ನಾರ್ಮಲ್ ವಾಟರ್ ಥರ ಟೇಸ್ಟ್ ಬರುತ್ತೆ ಸರ್ ಅದು. ಆಮೇಲೆ ಬ್ರೈಟ್ನೆಸ್ ಬರೋಲ್ಲ ನಮಗೆ, ಏನಂತಾರೆ ಇಲ್ಲಪ್ಪ ಯಾಕೆ ಈ ಥರದ ನೀರು ಅಷ್ಟು ತಿಳಿ ಕಾಣ್ತಿಲ್ಲ, ಇದೆಲ್ಲ ಕಂಪ್ಲೇಂಟ್ ಸ್ಟಾರ್ಟ್ ಆಗಿಬಿಡುತ್ತೆ ಸರ್ ಆಮೇಲೆ. ಸೊ ಹಂಗಾಗಿ ನಾವು ಮಿನಿಮಮ್ ಆಗಿ 70 ಮೇಂಟೈನ್ ಮಾಡ್ತೀವಿ ಸರ್.
0: ಫಿಲ್ಟರ್ ಒಂದು ಸೆಂಟರ್ನ ಆರಂಭಿಸಬೇಕು ಅಂತಂದರೆ ಏನು ಖರ್ಚು ಎಷ್ಟು ಬರುತ್ತೆ
1: ಸರ್? ಈಗ ಮಷಿನರೀಸ್ ಬಂದುಬಿಟ್ಟು ಸರ್ ಬೇರೆ ಬೇರೆ ಕಂಪ್ನಿ ಇದೆ ಸರ್, ಸುಮಾರು ಕಂಪ್ನೀಸ್ ಇದೆ ಇದರಲ್ಲಿ. ಒಂದೊಂದು ಕಂಪ್ನಿ ಒಂದೊಂದು ರೇಟ್ ಇರುತ್ತೆ. ನಾವು ಕಾಮನ್ ಆಗಿ ನಾನು ಇಲ್ಲಪ್ಪ ನಾನು ಸಣ್ಣದಾಗಿ ಅಕೌಂಟ್ ಹೋಗ್ತೀನಿ, ನಾನು ಅಷ್ಟು ಬಜೆಟ್ ನನ್ನ ಕಡೆ ಇಲ್ಲ ಅಂದರೆ 160,000 ಸ್ಟಾರ್ಟ್ ಮಾಡ್ಬೋದು ಸರ್ ನಾವು. 1.5-1.5 lakh ಸ್ಟಾರ್ಟ್ ಮಾಡ್ಬೋದು ನಾವು. ಈ ಓನ್ ಜಾಗ ಇದ್ದಂತೂ ಸ್ವಲ್ಪ 1 rupee ಜಾಸ್ತಿ ಲಾಭ ಅನಿಸುತ್ತೆ ಅದರಲ್ಲಿ, ಸ್ವಲ್ಪ ಉಳಿದೆ ಸರ್. ನಾವು ರೆಂಟ್ ತಗೊಂಡು ಆಮೇಲೆ ಲೇಬರ್ ಇಟ್ಕೊಂಡು ಮಾಡಬೇಕಂದ್ರೆ ಸ್ವಲ್ಪ ಕಡಿಮೆ.
0: ಈಗ ತಿಂಗಳಿಗೆ ನಿಮಗೆ ಇಲ್ಲಿ ನೀವಿಟ್ಟುವಂಥ ಒಂದು ಏರಿಯಾದಲ್ಲಿ ಎಷ್ಟು ಲೀಟ್ರ್ ಹೋದರೆ ಲಾಭ ಉಳಿತದೆ ಅಂತ ಅನಿಸುತ್ತೆ
1: ಸರ್? ಈಗ ಲೀಟ್ರ್ ಲೆಕ್ಕ ಅಂತಲ್ಲ ಸರ್, ನಮಗೆ ಕ್ಯಾನ್ ಲೆಕ್ಕ ಸಿಗುತ್ತೆ ಸರ್ ಅದು. ಒಂದು ಮಿನಿಮಮ್ 70-80 ಕ್ಯಾನ್ ಹೋದರೆ ಸ್ವಲ್ಪ ಪರವಾಗಿಲ್ಲ ಸರ್. ಈ ಬೇಸಿಕ್ ಕಾಲದಲ್ಲಿ 100 ಕ್ಯಾನ್ವರೆಗೆ ಹೋಗುತ್ತೆ ಸರ್ ಅದು. ಸ್ವಲ್ಪ ಈ ರಾಯಚೂರು ವಾತಾವರಣಕ್ಕೆ ಜಾಸ್ತಿ ಹೋಗುತ್ತೆ. ಕಾಮನ್ ಅಂದರೆ ಸುಮಾರು ಒಂದು 70 ಕ್ಯಾನ್ ಹೋದರೆ ಸರ್ ಒಂದು 700 rupees ಹಂಗಾಗುತ್ತೆ ಸರ್. ಎಲ್ಲ ಖರ್ಚು ಒಂದು ಲೇಬರ್ ತೊಗೋಬೋದು ಸರ್, ದಿನ ಒಂದು 300-400 rupees ದುಡಿಬೋದು ಸರ್ ನಾವು ಇದರಲ್ಲಿ ದುಡಿಬೋದು ಸರ್ ಇದು.
0: ಒಟ್ಟಾರೆ ನೀವು ಶುದ್ಧ ನೀರಿನ ಘಟಕ ಇದು ನಮ್ಮದು ನಂಬಿಕಾರವಾಗಿರಬೇಕು. ಈಗ ISI ಮಾರ್ಕ್ ಇದ್ರೇ ಪರ್ಮಿಷನ್ ತಗೊಳ್ಳೋದು ಹೆಂಗೆ
1: ಸರ್? ಆ್ಯಕ್ಚುಲಿ ಇದಕ್ಕೆ ಟ್ರೇಡ್ ಲೈಸೆನ್ಸ್ ಮುನ್ಸಿಪಾಲ್ಟಿ ಕೊಡ್ತದೆ ಸರ್. ಇದಕ್ಕೆ ಸಾಮಾನ್ಯ ನಾವು ಟ್ಯಾಕ್ಸಿ ಕಟ್ತೀವಿ ಮುನ್ಸಿಪಾಲ್ಟಿ ಕೊಡ್ತಾರೆ. ಅದಾದಮೇಲೆ ISI ಬಂದ್ಬಿಟ್ಟು ಇದಕ್ಕೆ ISI ಆ್ಯಕ್ಚುಲಿ ಇದು ಕೊಡಲ್ಲ ಸರ್ ಆರ್ ಓ ಪ್ಲಾಂಟ್ಗಳಿಗೆ. ಆರ್ ಓ ಪ್ಲಾಂಟ್ ISI ಮೀನ್ಸ್ ಸರ್ ಪ್ಯಾಕಿಂಗ್ ಸರ್. ಇವಾಗ ನಾವು ಬಾಟಲ್ 1 liter ಬಾಟಲ್ ಆಮೇಲೆ ಪೌಚು ಸೀಲಿದ್ರೆ ಮಾತ್ರ ISI ಪ್ಯಾಕಿಂಗ್ ಅದು ಬರುತ್ತೆ, ಲೈಸೆನ್ಸ್ ಬರುತ್ತೆ ಸರ್. ಬಟ್ ಅದು ದೊಡ್ಡ ಬಂಡವಾಳ ಸರ್ ಅದಕ್ಕೆ. ಇದು ಸಾಮಾನ್ಯವಾಗಿ ನಮ್ಮಂಥವ್ರು ಇವತ್ತು ಅದಷ್ಟು ಇನ್ವೆಸ್ಟ್ ಮಾಡ್ಕೊಳ್ಳಿ, ಸುಮಾರು ಅದಕ್ಕೆ 60-70 lakh ಬೇಕು ಸರ್ ಅದಕ್ಕೆ. ಇಲ್ಲ ಸರ್, ಇದನ್ನು ನಾವು ಆರಂಭ ಮಾಡಿದ ಮೇಲೆ ಫಿಲ್ಟರ್ ಆಗಿರ್ತಕ್ಕಂಥ ವಾಟರ್ನ ಆಮೇಲೆ ರಾ ವಾಟರ್ನ ಎರಡನ್ನು ತಗೊಂಡು ಹೋಗಿ ನಾವು ವಾಟರ್ ಟೆಸ್ಟ್ ಮಾಡಿಸ್ಬೇಕು ಸರ್. ಅದು ನಮ್ಮ ರಾಯಚೂರಲ್ಲಿ ಬಂದುಬಿಟ್ಟು ಸರ್ ಕೃಷಿ ಇಲಾಖೆಯಲ್ಲೂ ಮಾಡ್ತಾರೆ, ಆಮೇಲೆ ಇದು DH ಆಫೀಸಲ್ಲೂ ಮಾಡ್ತಾರೆ ಸರ್, ಕೃಷಿ ಯೂನಿವರ್ಸಿಟಿಯಲ್ಲೂ ಮಾಡ್ತಾರೆ ಸರ್. ಅಲ್ಲಿನೂ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿನೂ ವಾಟರ್ ಟೆಸ್ಟ್ ಮಾಡ್ತಾರೆ ಸರ್. ನಾವು ಇದನ್ನು ಫಸ್ಟ್ ಚೆಕ್ ಮಾಡಿಸಿದ್ವಿ ಅಲ್ಲಿ, ಇಲ್ಲ ಕುಡಿಯೋಕೆ ಯೋಗ್ಯವಾಗಿದೆ ಅಂತೇಳಿದ್ರು ಅವರು. ಅವರು ಸರ್ಟಿಫಿಕೇಟ್ ಮೀನ್ಸ್ ಏನು ಸರ್, ಅವ್ರದ್ದು ಅದು ಲೆಟರ್ ಪ್ಯಾಡ್ ಇರುತ್ತೆ ಸರ್, ಅದರಲ್ಲೇ ಒಂದು ಕಾಲಮ್ ಫಿಲ್ ಅಪ್ ಮಾಡಿಕೊಡ್ತಾರೆ ಸರ್. ಎಷ್ಟು TDS ಇದೆ ಅದಕ್ಕೆ, ಕಬ್ಬಿಣಾಂಶ ಎಷ್ಟು ಇದಕ್ಕೆ ಎಲ್ಲ ಅವರು ಫಿಲ್ ಅಪ್ ಮಾಡಿಕೊಡ್ತಾರೆ ಸರ್. ನಾವು ಕೇಳ್ತು ಸರ್ ಇದು ಕುಡಿಯೋಕೆ ಯೋಗ್ಯವಾಗಿದೆ ಇಲ್ಲ ಅಥವಾ ನಾವೇನು ಅದರಿಂದ ಏನು ಸೆಟ್ಟಿಂಗ್ ಮಾಡಬೇಕಾದ್ರಲ್ಲಿ ಅವ್ರು ಇದೆಲ್ಲ ಕುಡಿಬೋದು ಅಂತ ಹೇಳಿದ್ರೆ ನಾವು ಅದನ್ನು ಕಂಟಿನ್ಯೂ ಮಾಡ್ತೀವಿ ಸರ್. ಬಂದು 100 rupees ಎಷ್ಟು ಫೀಸ್ ಇರ್ತಾರೆ ವಾಟರ್ ಟೆಸ್ಟ್ ಮಾಡೋಕೆ ಅಷ್ಟೇ ಅದಕ್ಕೆ. ಕಾಮನ್ ಆಗಿ ನಮ್ಮ ಹತ್ರ TDS ಮಿಷಿನ್ ಇರುತ್ತೆ, ಆ ಮಿಷಿನ್ ನಾವು ಎವ್ರಿ ಡೇ ಚೆಕ್ ಮಾಡ್ಕೊತಿರ್ತೀವಿ. ಇವಾಗ TDS ಏನು ಚೇಂಜಸ್ ಆಗಿದೆಯಾ, ಏನು ಚೇಂಜ್ ಆದರೆ ಯಾಕೆ ಚೇಂಜ್ ಆಯಿತು, ಜಾಸ್ತಿ ಕಡಿಮೆ ಅಂದರೆ ಯಾಕೆ ಜಾಸ್ತಿ ಆಗಿದೆ, ಯಾಕೆ ಕಡಿಮೆ ಆಯ್ತು ಅಂತ ಅದನ್ನು ಸೆಟ್ಟಿಂಗಲ್ಲಿ ಇರುತ್ತೆ ಸರ್. ಅಲ್ಲ ಅದು ಸೆಟ್ಟಿಂಗ್ ಮಾಡ್ಕೊತೀವಿ ಸರ್. ಅದು
0: ಜರ್ನಲಿಸಂ ಮುಗಿಸಿ ಬಂದು ಪತ್ರಕರ್ತರಾಗಬೇಕಾದಂಥವ್ರು ಈ ಶುದ್ಧ ನೀರಿನ ಘಟಕ ತೆಗೆದ ಮೇಲೆ ಏನು ಅನಿಸ್ತದೆ
1: ಸರ್? ಈಗ ಲೈಫ್ ಸ್ಟೈಲ್ ನೋಡ್ಕೊಂಡ್ರೆ ನನಗೆ ಇದೇ ಬೆಟರ್ ಅನಿಸುತ್ತೆ ಸರ್. ಈಗಿನ ಒಂದು ಸಿಚುವೇಶನ್ ನೋಡ್ಕೊಂಡ್ರೆ ಮಾಧ್ಯಮದಲ್ಲಿ ಚೆನ್ನಾಗಿದೆ, ಮಾಧ್ಯಮದಲ್ಲಿ ನಾವು ಹೆಸರನ್ನು ಸಮಾಜದಲ್ಲಿ ಒಳ್ಳೆ ಹೆಸರು ಗಳಿಸ್ಬೋದು, ಒಳ್ಳೆ ಬರವಣಿಗೆಯನ್ನು ಕಲಿಬೋದು, 4 ಜನಕ್ಕೆ ಪರಿಚಯ ಆಗ್ಬೋದು, ಇಲ್ಲಪ್ಪ ಇಂಥ ಮಾಧ್ಯಮದಲ್ಲಿ ಇದ್ರು ಇವರು ಅಂತೇಳಿ ಒಳ್ಳೆ ಒಂದು ಸಮಾಜದಲ್ಲಿ ಗುರುತಿಸ್ಕೋಬೋದು ಅದು. ಬಟ್ ನಮ್ಮ ಜೀವನ ಅಂತ ನೋಡಿದಾಗ ಸರ್ ಈ ಥರ ನಾವು ಅವಾಗಿನ ದುಡ್ಡು ಅವಾಗೇ ಬರ್ತಕ್ಕಂಥದ್ದು ಅಂದ್ರೆ ಇವ್ ನೋಡಿ ಬರ್ತಾರೆ 10 rupees ಕೊಟ್ಟು ನೀರು ತಗೊಂಡು ಹೋಗ್ಬಿಡ್ತಾರೆ, ನಮ್ಮ ಫ್ಯಾಮಿಲಿ ನಾನು ಸಾಕ್ಬೋದು ಸರ್ ನಾನು. ಬಟ್ ಅದು ಹೆಂಗಿತ್ತು ಅಂದರೆ ನಾವು ಒಂದು ಜಾಹೀರಾತು ಹಾಕ್ತೀವಿ, ಒಂದು ತಿಂಗಳಗಟ್ಟಲೆ ಅವ್ರ ಮನೆಗೆ ಹೋಗ್ಬೇಕು ಸರ್. ಸರ್ ನೋಡಿ ಸರ್ ಒಂದು ತಿಂಗಳಾಯಿತು ಜಾಹೀರಾತು ಹಾಕಿದ್ದು, ಇನ್ನೂ ದುಡ್ಡು ಕೊಟ್ಟಿಲ್ಲ ನಮಗೆ ಕಂಪ್ನಿಗೆ ಹೋಗ್ತೀವಿ ಸರ್, ಹಿಂಗಾಯಿತು, ಒಂದು ತಿಂಗಳಾಯಿತು ಸರ್, ದುಡ್ಡು ಬಂದಿಲ್ಲ ಸರ್, ನಮಗೆ ರೆಂಟ್ ಕಟ್ಟಬೇಕು, ಲೇಬರ್ಗೆ ಸ್ಯಾಲ್ರಿ ಕೊಡಬೇಕು, ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಅವ್ರಿಗೆ, ಅವ್ರಿಲ್ಲ ನಮ್ಮ ಸರ್ ಇಲ್ಲ ಇಲ್ಲ ಇನ್ನು ನೆಕ್ಸ್ಟ್ ಮಂತ್ ಕೊಡ್ತೀವಿ, ಈ ಥರ ಪ್ರಾಬ್ಲಮ್ಸ್ ಭಾಳ ಆಗ್ತದೆ ಸರ್. ಅದು
2: ಫಿಲ್ಟರ್ದು
1: ಅದು ಕಂಪೇರ್ ಮಾಡ್ಕೊಂಡ್ರೆ ನಮ್ಗೆ ಬೆಟರ್ ದನ್ ಫಿಲ್ಟರ್ ಸರ್. ನನಗೆ
0: ಕುಟುಂಬ ನಡೆಸ್ಕೊಂಡು ಹೋಗ್ಬೋದು ಅನ್ನುವಂಥದ್ದನ್ನೆಲ್ಲ ಹೇಳಿದ್ರಿ. ಒಟ್ಟಾರೆ ನಮ್ಮ ಯುವಕರಿಗೆ ಏನು ಹೇಳಬಯಸ್ತೀರಿ? ಓದಿರ್ತಾರೆ, ಏನು ಮಾಡೋಕ್ಕಾಗಲ್ಲ, ಹಳ್ಳಿಗಳಲ್ಲಿ ಕೃಷಿ ಮಾಡೋಕ್ಕೂ ಆಗಲ್ಲ, ಆ ಕಡೆ ಮನೆಗೆ ಭಾರ, ಈ ಕಡೆ ಸಮಾಜಕ್ಕೂ ಹೊರೆ, ಆ ಥರದಂಥ ಮನೋಭಾವನೆ ಇರುವಂಥ ಯುವಕರು ಕೂಡ ಇರ್ತಾರೆ. ಕೆಲವರು ನಿಮ್ಮಂಗೆ ಓದಿದರೂ ಕೂಡ ತಮ್ಮ ಸ್ವತಂತ್ರವಾಗಿ ಏನೋ ಒಂದು ಕೆಲಸ ಮಾಡಬೇಕು ಅನ್ನುವಂಥ ಆಸೆಯೊಂದಿಗೆ, ಸಣ್ಣ ಕೆಲಸ ಆದರೂ ಕೂಡ ಅದು ದೊಡ್ಡದೇ ನಮ್ಮ ಪಾಲಿಗೆ, ಅಂಥದ್ದನ್ನು ಮಾಡ್ತಿರ್ತಾರೆ. ಅಂಥವ್ರಿಗೆ ನೀವು ಏನು ಹೇಳಬಯಸ್ತೀರಿ ಈಗ ಸುಮ್ಮನೆ ಕೂತಂಥ ಯುವಕರಿಗೆ?
1: ಸರ್, ಈಗ ಹೇಳಬೇಕಂದ್ರೆ ಎಜುಕೇಷನ್ ಅಂದರೆ ಶಿಕ್ಷಣ ನಮಗೆ ಬುದ್ಧಿಶಕ್ತಿಗೋಸ್ಕರ ಶಿಕ್ಷಣ ಕಲಿಬೇಕು ಹೊರತಾಗಿ ನೌಕರಿಗೋಸ್ಕರ ಅಲ್ಲ ಸರ್. ಅದು ತಿಳುವಳಿಕೆಗೋಸ್ಕರ ನಾವು ಶಿಕ್ಷಣ ಕಲಿಬೇಕು ಅಷ್ಟೇ ಹೊರತಾಗಿ ಶಿಕ್ಷಣ ಕಲಿತ್ರೆ ಉದ್ಯೋಗ ಬರ್ತಂತ ಕಾನ್ಸೆಪ್ಟ್ ಯಾರು ಇಟ್ಕೋಬಾರ್ದು ಸರ್ ಇದರಲ್ಲಿ. ಇವತ್ತು ಯಾಕಂದರೆ ಜಾಬ್ ಇಲ್ಲದೇ ಹೊರಗಡೆ ಬಂದರೆ ಅವನು ರಾಜವಾಗಿ ಬದುಕ್ಬೋದು ಸರ್ ಇವತ್ತು. ಯಾಕಂದರೆ ಅವನು ದುಡಿಬೇಕು, ನೂರೆಂಟು ಅವಕಾಶ ಇದೆ ಸರ್ ಹೊರಗಡೆ. ಸ್ವಂತ ಸಣ್ಣ ಸಣ್ಣ ಬಂಡಿ ವ್ಯಾಪಾರ ಮಾಡ್ಕೊಂಡು ಸರ್ ಇವತ್ತು ತಮ್ಮ ಕುಟುಂಬ ನಿರ್ವಹಣೆ ಮಾಡ್ತಿದ್ದಾರೆ. ಹೌದು ಸರ್, ಯಾವುದನ್ನು ನಾವು ಕೇರ್ಲೆಸ್ ಮಾಡೋಂಗಿಲ್ಲ ಸರ್. ಇಲ್ಲಿ ನಾವು ದುಡಿತಕ್ಕಂಥ ಛಲ ಅವನಲ್ಲಿದ್ದರೆ ಅವ್ನು ಎಲ್ಲೇದು ಬದುಕ್ತಾನೆ ಸರ್ ಅವನು. ಎಕ್ಸಾಮ್ ಹೇಳ್ಬೇಕಂದ್ರೆ ಸರ್, ಈಗ ಜಾಬ್ ಅಂತ ಗೌರ್ಮೆಂಟ್ ಜಾಬ್ ಭಾಳ ತಿಂತೆ, ಗೌರ್ಮೆಂಟ್ ಜಾಬ್ ಅಂತ ಅದೊಂದು ಮೈಂಡಲ್ಲಿದೆ ಸರ್. ಇರಲಿ, ಅವ್ರು ಯಾಕೆ ಅವ್ರ ಕುಟುಂಬ ಅವ್ರ ಅಪ್ಪ ಅವ್ರ ಫ್ಯಾಮಿಲಿ ಅವ್ರು ಯಾರೋ ಗೌರ್ಮೆಂಟ್ ಜಾಬ್ ಅಂತ ಅದನ್ನೇ ಲೈಕ್ ಮಾಡ್ತಿದ್ದಾರೆ, ಅವ್ರ ಅದೃಷ್ಟ ಅದು ಅಷ್ಟೇ. ಬಟ್ ಜಾಬೇ ಆಗಿಲ್ಲ ಅಂತಕ್ಕಂಥದ್ದು ಇವತ್ತು ನಿಶಕ್ತರಾಗೋದು ಬೇಕಿಲ್ಲ ಸರ್. ಹೊರಗಡೆ ಬಂದು ಒಂದು 50,000 20,000 ಹಾಕಿದ್ರು ಇವತ್ತು ಬಿಸ್ನೆಸ್ ಮಾಡ್ಬೋದು ಸರ್. ಕೆಲವ್ರು ಮೈಂಡಲ್ಲಿ ಇರುತ್ತೆ ಬಿಸ್ನೆಸ್ ಮಾಡಿ, ಈ ಬಿಸ್ನೆಸ್ ಮಾಡೋಕ್ಕೆ 1,00,000 ಬೇಕಾಗುತ್ತೆ, 5,00,000 ಬೇಕಾಗುತ್ತೆ, 10,00,000 ಏನಿಲ್ಲ ಸರ್. ಒಂದು 10,000 ಹಾಕಿದ್ರು ಬಿಸ್ನೆಸ್ ಮಾಡ್ಬೋದು. ಅವನಿಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಷ್ಟಿರುತ್ತೆ, ಅವ್ರು ಎಷ್ಟು ಕೆಪಾಸಿಟಿಲಿದ್ದಾರೆ, ಎಷ್ಟು ಕೆಪಾಸಿಟಿ ಇದೆ ಅವ್ರದ್ದು, ಸಪೋರ್ಟ್ ಬೇಕು ಸರ್. ಇಲ್ಲ ನನಗೆ ಜಾಸ್ತಿ ಬಜೆಟ್ ಹಾಕಾಗಲ್ಲ ಪಾಸ್ಟಲ್ಲಿ, 10,000 ಬಿಸ್ನೆಸ್ ಮಾಡ್ಬೋದು ಸರ್. ಇವತ್ತು ಗ್ರೀನ್ ಫಾರ್ಮ್ ಅಂತೇಳಿ ನಮ್ಮ ಟೈಟಲ್ ಸರ್, ರೈತರಿಂದ ನೇರವಾಗಿ ಗ್ರಾಹಕರಿಗೆ ಅಂತ ಇಟ್ಟಿದ್ವಿ. ಅದಕ್ಕೆ ಅದು ಮ್ಯಾನ್ ಪವರಿಂದ ನಾವು ಇವತ್ತು ಅದನ್ನು ಸ್ಟಾಪ್ ಮಾಡಿದ್ವಿ ಸರ್. ಅದು ಈಗ ಒಬ್ಬರೇ ಮೇಂಟೈನ್ ಮಾಡಿ ಸರ್. ನೋಡಿ, ಅದಕ್ಕೆ ರಾಯಚೂರು ಮಾರ್ಕೆಟ್ ಬಂದುಬಿಟ್ಟು 2 ಗಂಟೆಗೆ ಹೋಗಿ ಕಾಪಿಲ್ ತರಕ್ಕೆ ಹೋಗ್ಬೇಕು ಸರ್. ಅಲ್ಲಿ ಮಾರ್ಕೆಟ್ಗೆ APMC ತರಬೇಕು, ತಗೊಂಬಂದು ಮತ್ತೆ ನಾನು ಶಾಪಲ್ಲಿ ಹಾಕಿ ಅದೆಲ್ಲ ಜೋಡಿಸ್ಕೊಂಡು ಮತ್ತೆ 6 ಗಂಟೆಗೆ ಕೌಂಟರ್ ಸ್ಟಾರ್ಟ್ ಮಾಡಬೇಕು. 6 ಗಂಟೆಗೆ ಕೌಂಟರ್ ಸ್ಟಾರ್ಟ್ ಮತ್ತೆ ಮನೆಗೆ ಎದ್ದೋಕ್ಕಾಗಲ್ಲ ಸರ್. ಅಲ್ಲೇ ಟಿಫನ್, ಅಲ್ಲೇ ಊಟ, ಮತ್ತೆ ಮನೆಗೆ ರಾತ್ರಿ 10 ಗಂಟೆ ಹೋಗ್ತಿದ್ದು. 10 ಗಂಟೆ ಹೋಗಿ ಊಟ ಮಾಡಿ ಮಲಗೋದ್ರೊಳಗೆ ಮತ್ತೆ 11 ಗಂಟೆ ಆಗ್ತದೆ. 3 ಅವರ್ಸ್ ಮಲ್ಕೊಳ್ಳೋದು, ಮತ್ತೆ 2 ಗಂಟೆಗೆ ಎದ್ದೋಗೋದು. ನನಗೆ ಯಾಕೆ ಸ್ವಲ್ಪ ಇದು ರಫ್ ಅನ್ಸ್ಬಿಡ್ತು ಸರ್. ನಿದ್ದೆ ಇರಲ್ಲ, ಆಮೇಲೆ ಫ್ಯಾಮಿಲಿ ರಾತ್ರಿ ಮಕ್ಕಳು ಬಿಟ್ಟು ಹೋಗಬೇಕು, ಯಾಕೋ ತ್ರಾಸ ಅನ್ಸ್ಬಿಡ್ತು ನನಗೆ. ಮ್ಯಾನ್ ಪವರ್ ಇಲ್ಲ ಸರ್ ಮನೆಯಲ್ಲಿ. ಸಪೋರ್ಟ್ ಎಕನಾಮಿಕಲ್ ಸಪೋರ್ಟ್ ಮಾಡಿದ್ದಾರೆ, ಬಟ್ ನೈಟ್ ಹೋಗಿ ತೊಗೊಂಬರೋದಾಗಲಿ, ಇಲ್ಲಿ ಬಂದು ಕೂಡೋದಾಗಲಿ, ಅದೆಲ್ಲ ತುಂಬ ತ್ರಾಸ ಆಗ್ಬಿಡ್ತು ನಮಗೆ. ಹಾಗಾಗಿ ನಾವು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಸರ್. ಅದು ನೋಡೋಣ, ಬೇರೆ ಏನು ಟ್ರೈ ಮಾಡೋಣ ಅಂತ.
0: ಈಗ

0: ಸರ್, ನಮ್ಮ ಮೊಬೈಲ್ ನಂಬರ್ ಬಂದ್ಬಿಟ್ಟು 9116939322 ಸರ್, 9116939322.
1: ಒಳ್ಳೆಯದು ಹರೀಶ್ ರೆಡ್ಡಿ ಅವರೇ, ಹುದ್ದೆ ಯಾವುದಾದ್ರೇನು, ಓದು ಯಾವುದಾದ್ರೇನು, ವಿದ್ಯೆ ಮತ್ತು ಹುದ್ದೆ ಒಂದಲ್ಲ. ನಾವು ಮಾಡುವಂಥ ಮನಸ್ಸು ಮತ್ತು ಮಾಡಬೇಕಾದಂಥ ಛಲ ನಮ್ಮಲ್ಲಿದ್ದರೆ ಯಶಸ್ಸನ್ನು ಗಳಿಸಬಹುದು ಅನ್ನೋದಕ್ಕೆ ನೀವೇ ನಿದರ್ಶನ ಅಂತ ನನಗನ್ನಿಸ್ತದೆ. ಮಾಧ್ಯಮ ಕ್ಷೇತ್ರದಲ್ಲಿ ಇದ್ದುಕೊಂಡು ಅದನ್ನು ಬಿಟ್ಟುಕೊಂಡು ಮತ್ತೆ ಈ ಕಡೆ ನೀವು ಬಂದು ನಿಮ್ಮ ಸ್ವತಂತ್ರವಾಗಿ ಸ್ವಂತ ಬದುಕನ್ನು ಆರಂಭಿಸಿದ್ದೀರಿ. ನಿಮಗೆ ಈ ವೃತ್ತಿಯಲ್ಲಿ ಒಳ್ಳೆಯದಾಗಲಿ ಮತ್ತು ಯಶಸ್ಸನ್ನು ನಿಮಗೆ ಸಿಗಲಿ ಅಂತ ನಾವು ಶುಭ ಹಾರೈಸ್ತೇವೆ. ಇಷ್ಟೊತ್ತಿನವರೆಗೆ ನಮ್ಮ ಆಕಾಶವಾಣಿಯೊಂದಿಗೆ ಬಂದು ನಮ್ಮೊಂದಿಗೆ ನೀವು ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಅನಿಸಿಕೆಗಳನ್ನು ನಮ್ಮ ಯುವಕರಿಗೆ ತಿಳಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ.
3: ಇದುವರೆಗೂ ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ
2: ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ
3: ತುತ್ತಿಗೊಂದು ಮಾರ್ಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದ್ರಿ.
2: ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು.
3: ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಬೇವಿನ ಬಿಂಚಿ.
2: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ.
3: ಧ್ವನಿ ಮುದ್ರಣ ನೆರವು ಬಿ ನರಸಿಂಹಲು.
2: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು

ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶುದ್ಧ ನೀರಿನ ಘಟಕ ನಡೆಸುವ ಪಿ ಹರೀಶ್ ಶೆಟ್ಟಿಯವರು. ಈಗ ಕೇಳೋಣ ಭಾವಗೀತೆಗಳನ್ನು. ಯಶವಂತ್ ಹಳೆಬಂಡಿಯವರ ಧ್ವನಿಯಲ್ಲಿ ಕೇಳಿ ದರಾ ಬೇಂದ್ರೆಯವರ ರಚನೆಯನ್ನು.

ಪಾತ್ರೆಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಪಾತ್ರೆಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಪಾತ್ರೆಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಪಾತ್ರೆಗಿತ್ತಿ ಪಕ್ಕ.

0: ಇದುವರೆಗೆ ಭಾವಗೀತೆಗಳನ್ನ ಕೇಳಿದ್ರಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ,

0: ಹಾಗಾದ್ರೆ ಆ ಫೀಸು ಆ ಬುಕ್ಸು.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದಿಂದ 6:10 ಪ್ರಕಟಣೆಗಳು. 6:15 ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ವಡ್ಲೂರ್ ಗ್ರಾಮದ ಪರಿಚಯ. ಪ್ರಸ್ತುತಿ ವೀರೇಶ್, ನಿರ್ವಹಣೆ ವೆಂಕಟೇಶ್, ಬೇವಿನ ಪಿಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಮುಂಗಾರು ಹಂಗಾಮಿನ ವಿವಿಧ ಬೆಳೆ ಪದ್ದತಿಗಳು ಕುರಿತು ಬೇಸಾಯ ತಜ್ಞರಾದ ಡಾ ಎಂಎ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ವಿಜಿ ಬಾವಲತ್ತಿ, ನಿರ್ವಹಣೆ ವೆಂಕಟೇಶ್, ಬೇವಿನ ಪಿಂಚಿ. ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. 7:20 ಜನಪದ ಸಂಗೀತ. ಯಲಬುರ್ಗ ತಾಲೂಕಿನ ಲಿಂಗನಬಂಡಿ ಗ್ರಾಮದ ಹಿರೇಹನುಮಂತ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಲಿದ್ದೀರಿ. 7:45 ಚಿತ್ರಗೀತೆಗಳು. 8:30 ಜನಪದ ಸಂಗೀತ ಕಾರ್ಯಕ್ರಮ. ಕುಷ್ಟಗಿ ತಾಲೂಕಿನ ಗುಮ್ಗೀರ ಗ್ರಾಮದ ಮೊಹಮ್ಮದ್ ಮುಸ್ತಫಾ ಮತ್ತು ಸಂಗಡಿಗರಿಂದ ರಿವಾಯತ್ ಪದಗಳು. 9:15 ಪ್ರಚಲಿತ ವಿದ್ಯಮಾನ ಕಾರ್ಯಕ್ರಮ. 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ ಆಟಗಾರ್ತಿ ಸೋನಿಕಾ ಗೌಡ ಅವರ ಜೊತೆ ಸಂದರ್ಶನ. 2 ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ. ಇನ್ನು ರಾತ್ರಿ 10:00 ನಮ್ಮ ನಿಲಯದಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಜಾದೇವಿಯವರ ಹಾಡುಗಾರಿಕೆಯ ಧ್ವನಿಮುದ್ರಿಕೆ. 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದಿಂದ. ಈ ಎಲ್ಲ ಕಾರ್ಯಕ್ರಮಗಳು ನಿಲಯದ ಈ ಸಂಜೆಯ ಪ್ರಸಾರದಲ್ಲಿ. ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 6:35 ದೇಶಭಕ್ತಿಗೀತೆ ಎನ್ಎಸ್ ಗಡ್ಕರ್ ಅವರ ರಚನೆ ವೃಂದಗಾನದಲ್ಲಿ. 6:40 ರೈತರಿಗೆ ಸಲಹೆ ಅಮರೇಶ್ ಆಶಿಯಳಿವರಿಂದ. 6:45 ಜನಪದ ಗೀತೆಗಳು ಕೆ ಯುವರಾಜ್ ನಾಯಕ್ ಮತ್ತು ಸಂಗಡಿಗರಿಂದ. 7:15 ಹಾಗೂ 9:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ವೈದ್ಯಲೋಕದ ಅವಿಸ್ಮರಣೀಯ ಜೀವನಾನುಭವಗಳನ್ನು ಮನಬಿಚ್ಚಿ ಹಂಚಿಕೊಂಡ ರಾಯಚೂರಿನ ಹಿರಿಯ ವೈದ್ಯರಾದ ಡಾಕ್ಟರ್ ವಿಠಲ್ ಉದಗಟ್ಟಿ ಇವರೊಂದಿಗೆ ವೆಂಕಟೇಶ್ ಬೇವಿನ ಬೆಂಚಿ. 9:30 ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಇನ್ನು 10:32 11:02 ಹಾಗೂ 11:32 ವಿದ್ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು. ಇನ್ನು ನಾಳೆಯ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರ ಕಾರ್ಯಕ್ರಮದಲ್ಲಿ ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೊಟ್ಟಂಗಡೆ ಸಜಿನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಪಶ್ಚಾತ್ತಾಪ. ಬಳಿಕ ಮಡಿಕೇರಿಯ ಮೇಘಾಭಟ್ ಅವರಿಂದ ಸಂಗೀತ ವೈವಿಧ್ಯ ನಿರ್ವಹಣೆ ಪಿಎಂ ಜಗದೀಶ್. 12:35 ಆರೋಗ್ಯ ಕಾರ್ಯಕ್ರಮ. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ವಿಷಯ ಪಿಎಂ ಫಸಲ್ ಬಿಮಾ ಯೋಜನೆ. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ. 3:00 ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳು. ಇನ್ನು ನಾಳೆಯ ಸಂಜೆಯ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳು. 5:30 ಯುವಾಣಿ ಕಾರ್ಯಕ್ರಮದಲ್ಲಿ ಹಾಡು ಹಕ್ಕಿಗಳ ಭಾವಬಂಡಿ. ಗಾಯಕರ ಜೊತೆ ಬದುಕಿನ ಕತೆ ಭಾಗವಹಿಸುತ್ತಾರೆ ರಾಯಚೂರಿನ ವರದೀಂದ್ರ ಗಂಗಾಖೇಡ್. ಪ್ರಸ್ತುತಿ ವೆಂಕಟೇಶ್ ಹೋಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:15 ವಚನ ಗಾಯನ ಕಾರ್ಯಕ್ರಮ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಗ್ರಾಮೀಣ ಭಾಗದ ರೈತರಿಗೆ ಬೀಜ ಗೊಬ್ಬರ ಹಾಗೂ ಇಲಾಖೆ ಯೋಜನೆಗಳ ಕುರಿತು ರಾಯಚೂರು ಗ್ರಾಮೀಣ ಶಾಸಕರಾದ ಬಸವನಗೌಡ ದದ್ದಲ್ ಅವರೊಂದಿಗೆ ಮಾತುಕತೆ. ಅವರೊಂದಿಗೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. 7:20 ಜನಪದ ಸಂಗೀತ. ತಿಕ್ಕೋಟಾ ಗ್ರಾಮದ ಗೌರಮ್ಮ ಮತ್ತು ಸಂಗಡಿಗರಿಂದ ಚೌಡಕಿ ವಾದಗಳು. 7:45 ಹಿಂದಿ ಚಿತ್ರಗೀತೆಗಳು. 8:30 ಜನಪದ ಸಂಗೀತ. ರಾಯಚೂರಿನ ದೇವಪುತ್ರಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 9:15 ಭಾವಗೀತೆಗಳು. 9:30 ನಾಟಕ ಅವನ ಪ್ರೇಮ. ಮೂಲಕತೆ ವಾಣಿ. ಬಾನುಲಿಗೆ ಅಳವಡಿಸಿದವರು ಹೆಚ್ಎಸ್ ಪಾರ್ವತಿ. ಇನ್ನು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆಯ ಧ್ವನಿ ಮುದ್ರಿಕೆ. 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದಿಂದ.

0: killed and around 200 injured in clashes between protesters and security forces in Pakistan-occupied Jammu and Kashmir. And with that, we end this news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:10. ಈಗ ಪ್ರಕಟಣೆಗಳು.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
9: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
8: ಜಾಹೀರಾತು ಮುಖಾಂತರ
9: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
8: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
9: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
8: ಡಯಲ್ ಮಾಡಿ 8700-01-4242
9: 8700-01-4242.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವೂ ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
2: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
3: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
4: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
5: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6:15.
1: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ

0: ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಇಂದೇ ಭೇಟಿ ಕೊಡಿ. ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9986568649.
2: ಮೂರು ಕಾಲೇಜಿನಲ್ಲಿ
3: ಚಿಂತಿಸ್ಬೇಡಿ,
2: ಫೀಸ್ ನೋಡು.
4: ಏನ್ ಸಮಾಚಾರ?
5: ಏನಾಯ್ತು?
3: ಫೀಸ್ ನ ಟೆನ್ಷನ್?
4: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 400,000 ರೂಪಾಯಿವರೆಗೆ, ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
6: ಆರ್ಬಿಐ ಹೇಳುತ್ತೆ,
7: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
8: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
10: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ.
11: ಮೇಡಮ್
3: ಹೇಳಿ.
11: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
3: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
11: ಆದ್ರೆ ಇದನ್ನು ಹೇಗ್ ಮಾಡೋದು?
3: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
11: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
3: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
11: ಅಷ್ಟೇ?
3: ಅಷ್ಟೇ.
11: ಗೊತ್ತಾಯ್ತು.
3: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
11: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.

ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೇ, ಇವತ್ತಿನ ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ವಡ್ಲೂರು ಈ ಗ್ರಾಮದ ಒಂದು ಪರಿಚಯ ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಇಲ್ಲಿ ಜನಸಂಖ್ಯೆ ಎಷ್ಟಿದೆ, ಮನೆಗಳು ಎಷ್ಟಿವೆ, ಜನಜೀವನ ಹೇಗಿದೆ, ಜನ ಏನೇನು ಉದ್ಯೋಗಗಳನ್ನು ಮಾಡಿಕೊಂಡಿದ್ದಾರೆ, ಕೃಷಿ ಚಟುವಟಿಕೆಗಳು, ರೈತರಿಗೆ ಏನೇನು ಅನುಕೂಲತೆಗಳಾಗ

0: ಹೋಗ್ಬೇಕು, ಧಾರ್ಮಿಕವಾಗಿ ಯಾವ್ಯಾವ ದೇವಸ್ಥಾನಗಳಿವೆ, ಯಾವ ರೀತಿ ಜಾತ್ರೆ ಉತ್ಸವಗಳಾಗ್ತವೆ, ಶೈಕ್ಷಣಿಕ ವ್ಯವಸ್ಥೆ, ಸಂಘ ಸಂಸ್ಥೆಗಳು, ಹೀಗೆ ಅನೇಕ ರೀತಿಯಲ್ಲಿ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಸಾಮಾನ್ಯ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗೆ ನಾಗೇಂದ್ರಪ್ಪ ಯಜಮಾನರು ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಯಜಮಾನ್ರೆ. ಯಜಮಾನ್ರೆ, ಈಗ ನಿಮ್ಮ ಊರಾಗ ಎಷ್ಟದ್ರಿ ಜನಸಂಖ್ಯೆ?
1: 1300 ಜನಸಂಖ್ಯೆ.
0: ಮನೆಗಳು ಎಷ್ಟವ್ರಿ?
1: 300 ಇರ್ತಾವ್ರಿ.
0: ಈ ಊರು ಯಾವ ಪಂಚಾಯತಿಗೆ ಬರ್ತದ್ರಿ?
1: ಯದಲಾಪುರ ಪಂಚಾಯತಿ ರೀ.
0: ಯದಲಾಪುರ ಪಂಚಾಯತಿಗೆ ಯಾವ್ಯಾವ ಹಳ್ಳಿಗಳವ್ರಿ?
1: ಯಗಸನಹಳ್ಳಿ, ಒಡ್ಲೂರು, ಗಂಜಹಳ್ಳಿ, ಹನುಮಂದೊಡ್ಡಿ, ನಾಗಲಾಪುರ್ ಐದು ಬರ್ತಾವ್ರಿ.
0: ಆ ಪಂಚಾಯತಿಗೆ ಎಷ್ಟು ಜನ ಸದಸ್ಯರು ಇದಾರ್ರಿ?
1: 20 ಮೆಂಬರ್ ಇರ್ತಾರ.
0: ಇಲ್ಲಿ ಜನಜೀವನ ಹೆಂಗದ್ರಿ? ಏನೇನು ಉದ್ಯೋಗ ಮಾಡ್ಕೊಂಡು ಜೀವನ ಮಾಡ್ತಾರ ಊರಾಗ?
1: ವ್ಯವಸಾಯ ಮಾಡ್ತಾರೀ, ಹೊಲಗೊಳಕ್ಕೆ ವ್ಯವಸಾಯ ಮಾಡ್ಕೊಂಡು ಬರ್ತಾರ. ಕಂಪನಿಗೆ ಹೋಗೋರು ಓದ್ತಾರ.
0: ಕುಲಕಸಬು ಮಾಡೋರಿ? ಬಡಿಗೆತನ, ಕಂಬಾರಿಕೆ,
1: ಇಬ್ಬರು ಯಾರ? ಒಬ್ಬರೇ ಅದಾರ. ಬಡಿಗೆತನ ಮಾಡೋರು ಯಾರ? ಬೇರೆಯವ್ರು ಇಲ್ಲ, ಮಾಡ್ತಾರ ಅವಾಗ ಅವಾಗ ಮಾಡ್ತಾರ.
0: ನಿಮ್ಮ ಊರಿಗೆ ಬರ್ಬೇಕಂದ್ರೆ ಮಾರ್ಗ ಹೆಂಗದ್ರಿ?
1: ಸಿಕ್ಸೂರ್ಲಿದ್ದಾರೆ, ಸಿಕ್ಸೂರ್ ಒಡ್ಲೂರ್ ಕ್ರಾಸ್ ಅಂತ ಹೇಳಿ ಬರಬಹುದ್ರಿ.
0: ಈ ರಾಯಚೂರಿಂದ ಎಷ್ಟು ಕಿಲೋಮೀಟರ್ ಅಂತರ ಅದ್ರಿ?
1: 15 ಕಿಲೋಮೀಟರ್ ಅದ ರೀ.
0: ಈಗ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಮನೆಗಳ ವ್ಯವಸ್ಥೆ ಹೆಂಗವ್ರಿ?
1: ನೀರು ಸಿ ಒಳೆ ನೀರು ಕೊಡಕತ್ತಾರ, ಕೊಟ್ಟಾರ ಚಲಾವ್ರಿ ಸದ್ಯ ಚಲೋ.
0: ಮನೆಗಳು ಹೆಂಗವ್ರಿ ಪಂಚಾಯತಿಯಿಂದ ಯೋಜನೆದಾಗ ಆಗ್ಯಾವ್ರಿ ಮನೆಗಳು?
1: ಮನೆಗಳು ಆಗಿಲ್ಲ, ಒಂದು ಎರಡು ಆಗ್ಯಾವ.
0: ಈ ಮೊದಲು ಹೆಂಗಿದ್ದು ರೀ ಮನೆಗಳು, ಈಗ ಹೆಂಗವ?
1: ಮೊದಲು ಹಳೆ ಮನೆಗಳಿದ್ದವ, ಮಣ್ಣಿನ ಮನೆಗಳದ್ದು ಕಂಬ ಸರ ಇದ್ದವು. ಇವಾಗೆಲ್ಲ ಆರ್ ಸಿಸ್ಗಳು ಮಾಡ್ಯಾರ, ತಿನ್ನೂ ಮಾಡಿ ಮಾಡ್ಕೊಂಡಾರ್ರಿ ಆ ರೂಪದಾಗ.
0: ಮತ್ತೆ ಈ ಊರಾಗ ಈ ಅಂಚೆ ಕಚೇರಿ ಆಗಲಿ, ಬ್ಯಾಂಕ್ಗಳಾಗಲಿ, ಏನೇನು ವ್ಯವಸ್ಥೆ?
1: ಏನಿಲ್ಲ, ಬ್ಯಾಂಕ್ಗಳು ಏನಿಲ್ಲರಿ.
0: ಆಸ್ಪತ್ರೆ ಆದ್ರಿ?
1: ಐತ್ರಿ ಆಸ್ಪತ್ರೆ ಆದ್ರಿ, ಹಾಂ ಪ್ರಾಥಮಿಕ ಕಾರ್ಯಕ್ರಮ ಅಂತೇಳಿ ಆದ್ರಿ.
0: ಈ ನ್ಯಾಯ ಬೆಲೆ ಅಂಗಡಿ ಆದ್ರಿ, ರೇಷನ್
1: ನ್ಯಾಯ ಬೆಲೆ ಅಂಗಡಿ ಐತಿರಿ.
0: ಒಳಚರಂಡಿಗಳ ವ್ಯವಸ್ಥೆ ಆಗಲಿ, ಶೌಚಾಲಯ ಆಗಲಿ, ಐದವ್ರಿ ಊರಾಗ?
1: ಐದವ ಒಳಚರಂಡಿಗಳು, ಐದವ ಐದವ ಐದವ ಶೌಚಾಲಯಗಳು ಆದವ, ಕೆಲವು ಆಗಿಲ್ಲ ಕೆಲವು ಆಗ್ಯಾವ.
0: ನಿಮ್ಮ ಊರಾಗ ಚಲೋ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕಂತಂದ್ರೆ ಇನ್ನೂ ಏನೇನು ಆಗ್ಬೇಕ್ರಿ ಊರಾಗ?
1: ಊರಾಗ ರೋಡ್ ರಸ್ತೆ ಆಗ್ಬೇಕು, ಡ್ರೈನೇಜ್ ಓಣಿಗಳಿದ್ದಲ್ಲಿ ತಕ್ಲಿಬಾವು ಡ್ರೈನೇಜ್ ಅಲ್ಲಿ ಅಡ್ಡಲಿಲ್ಲ, ಡ್ರೈನೇಜ್ಗಳು ಆಗಿಲ್ಲ.
0: ಸೋಗನಗೌಡ ಯಜಮಾನರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಯಜಮಾನ್ರೆ. ಏನೇನು ಅನುಕೂಲ ಆಗ್ಬೇಕು ಇನ್ನ ನಿಮ್ಮ ಊರಾಗ?
2: ನಮ್ಮೂರಾಗ ನೋಡ್ರಿ ಇನ್ನೂ ಅನುಕೂಲ, ಇನ್ನೆಲ್ಲ ಊರಾಗ ಓಣಿ ಓಣಿ ಚಂದ, ಇವಾಗ ಡ್ರೈನೇಜ್ಗಳಾಗಬೇಕು. ಇನ್ನೂ ಎರಡು ಮೂರು ಓಣಿಗಳಾಗ ಸಿಸಿ ರೋಡ್ ಆಗಿಲ್ಲ, ಆದರೆ ಕುಡಿಯೋ ನೀರು ಒಳೆ ನೀರು ಬರ್ತಾವ ನಮ್ಗೆ ಅಷ್ಟೇ ಬರ್ತಾವ. ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಫಿಲ್ಟರ್ ನೀರು, ಆದರೆ ಅವು ಸ್ವಂತ ಖರೀದಿ ತಗೋಬೇಕು, ಅವು ಗೌರ್ಮೆಂಟಿಂದಲ್ಲ, ಪ್ರೈವೇಟ್. ನಾವು ಕುಡಿಯೋಕೆ ರೊಕ್ಕ ಕೊಟ್ಟು.
0: ಈಗ ನಿಮ್ಮ ಊರಿಗೆ ಬರ್ಬೇಕಂದ್ರೆ ಬಸ್ಸಿನ ಅನುಕೂಲ ಹೆಂಗದ್ರೆ?
2: ಆದ ಸರ್, ಬಸ್ಸಿನ ಅನುಕೂಲ ಏನಂದರೆ ಸಾಯಂಕಾಲ ಒಮ್ಮೆ, ಮುಂಜಾನೆ ಒಮ್ಮೆ ಆದ. ಸ್ಕೂಲ್ ಹುಡುಗರಿಗೂ ಮುಂಜಾನೆ ಒಮ್ಮೆ ಸಾಯಂಕಾಲ ಒಮ್ಮೆ ಅನುಕೂಲ ಆದ.
0: ಓಣ್ಯಾಗ ರಸ್ತೆಗಳಂದು ಚಲೋ ಆಗ್ಬೇಕು,
2: ಚಲೋ ಆಗ್ಬೇಕು ಓಣ್ಯಾಗ ರಸ್ತೆಗಳು.
0: ನೀವು ಸಭೆ ಸಮಾರಂಭ ಮಾಡಕ ಸಮುದಾಯ ಭವನ ಆವ್ರಿ?
2: ಆದ್ರಿ ಒಂದ್ ಆದ್ರಲ್ಲಿ.
0: ಈಗ ನಿಮ್ಮ ಊರಾಗ ಕಲಾವಿದರಾರ್ರಿ, ಭಜನೆ ನಾಟಕ ಬಯಲಾಟ ಮಾಡೋ
2: ಐದಾರ್ರಿ
0: ಯಜಮಾನ್ರಿ. ನಿಮ್ಮ ಊರಾಗ ಇವು ಸಂಘ ಸಂಸ್ಥೆಗಳು ಆವ್ರಿ?
2: ಸಂಘ ಸಂಸ್ಥೆ ಆವ್ರಿ, ಅಲ್ಲ ಮತ್ತೆ ಅವ್ರಿ ಹೆಣ್ಮಕ್ಳು ಅವು ಅವ ಅಂತೇಳಿ ಸಂಘ ಅವು ಇವು ಹೆಣ್ಮಕ್ಳು.
0: ಈ ವಾಲ್ಮೀಕಿ ಸಂಘ, ಕನಕದಾಸ ಸಂಘ ಅಂತ ಐದವ್ರಿ?
2: ಐದವ್ರಿ ಎಲ್ಲ
0: ಜನ ಎಲ್ಲ ಒಗ್ಗಟ್ಟಿನಿಂದ
2: ಯಾವ ತೊಂದ್ರೆ ಇಲ್ಲ ನಮ್ಮ ಊರಾಗ.
0: ಈಗ ಗ್ರಾಮ ಸಭೆ ಅಂತ ಕರಿತಾರಲ್ರಿ ಪಂಚಾಯತಿಯಿಂದ, ನೀವೇನಾದ್ರು ಬೇಡಿಕೆ ಇಡ್ತೀರಿ, ಹಿಂಗಿಂಗ್ ಸಮಸ್ಯೆ ಬಗೆಹರಿಸ್ರಿ ಅಂತ?
2: ಮತ್ತೆ ಇಲ್ಲಿ ಇಡ್ತೀವ್ರಿ, ಇಡ್ತೀವಿ. ಮತ್ತೆ ಅವ್ರು ಕೇಳ್ತಾರ, ಅವ್ರಿಗೆ ನಮ್ಗೆ ಅವ್ರು ಇಷ್ಟು ಹೇಳತ್ತಾರ, ಇಂತಿಂತವ್ ಮಾಡ್ಕೇರಿ ಅಂತ ಅವ್ರ ಹೇಳತ್ತಾರ.
0: ಯಜಮಾನ್ರಿ, ಈಗ ನಿಮ್ಮ ಊರಾಗ ಕೆರೆಗಳು, ಬಾವಿ, ಹಳ್ಳ ಇದಾವ್ರಿ?
2: ಹಳ್ಳ ಒಂದು, ಹಳ್ಳ ಒಂದೇ ಆದ್ರಿ, ಕೆರೆ ಇಲ್ಲ, ಬಾವಿ ಇಲ್ಲ.
0: ಹೇಳ್ರಿ ಏನೇನು ಆಗ್ಬೇಕಂತೀರಿ ಇನ್ನ ಅಭಿವೃದ್ಧಿ?
1: ಅದೇನು ಹಳ್ಳ ಸ್ವಚ್ಛ ಮಾಡ್ಕೊಡ್ಬೇಕು ನೋಡ್ರಿ, ಹಳ್ಳದ್ದು ಭಾರಿ ತ್ರಾಸ ಅದ, ಎಲ್ಲ ಹುಳ ಉಪ್ಪಿಡಿ ಸೇರಿ ರಾತ್ರಿ ಹೋಗಕ್ಕೂ ಬರದಪ್ಪಲ ದಾರಿಗಳಿಗೆ ಮುಸಿಳು ಕೂಡ ಸೇರಿ ಅದ್ರಾಗ ಹಳದಾಗ ಸೇರಿ ಅವ್ರು ಇದ್ರಾಗ ಜಂಬಿನಾಗ ಅವ ಅದ್ರಾಗ ಯಾರು ಹೋಗಕ್ ಬರದಿಲ್ಲ, ಇಡ್ಕೊಂಡು ಬರದಿಲ್ಲ.
0: ಸಂಬಂಧಪಟ್ಟವ್ರಿಗೆ ಏನ್ ತಿಳಿಸಿಲ್ಲ ಮಾಹಿತಿ? ಹಿಂಗ ಪರಿಹಾರ
1: ನಾವ್ ಫ್ಯಾಕ್ಟ್ರಿ ಅವ್ರು ಎಲ್ಲಾರು ಬಂದಿದ್ರು, ಬೋರ್ಡ್ ಇಟ್ಟಿದ್ರು, ಒಂದು ಬೋರ್ಡ್ ಇಟ್ಟು ಕಾಸಿ ಹೋದ್ರು, ಅವ್ರ ಆ ಕಡೆ ಹೋದ್ರು, ಏನು ಮಾಡ್ಲಿಲ್ಲ. ಅದೇ ಸಹ ಬಹಳ ತೊಂದರೆ ಹಳ್ಳದ್ ನೋಡ್ರಿ.
0: ಹೋಬಳಿ ಯಾವ್ದು ಬರ್ತದ್ರಿ ಇವ್ರು?
1: ದೇವಸೂರಿ.
0: ಈ ಆಸ್ಪತ್ರೆ ಆದ್ರೆ ಆಸ್ಪತ್ರೆ ಎಲ್ಲ ಅನುಕೂಲ ಅದ. ಅದೇ ರೀತಿಯಾಗಿ ಮಹಾಂತೇಶ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಬ್ರದರ್. ಹೇಳ್ರಿ ಬ್ರದರ್, ಈಗ ನಿಮ್ ಊರಲ್ಲಿ ಒಟ್ಟು ಎಷ್ಟು ಶಾಲೆಗಳಿವೆ?
3: ಒಂದೇ ಶಾಲೆ, 7ನೇ ಕ್ಲಾಸ್ ತನಕ.
0: ಅಂಗನವಾಡಿ ಕೇಂದ್ರಗಳು ಇದಾವ್ರಿ?
3: ಅಂಗನವಾಡಿ ಕೇಂದ್ರ ಒಂದೇ ಅದು.
0: ಈಗ ಶಾಲೆ ವ್ಯವಸ್ಥೆ ಹೆಂಗದ್ರಿ? ಎಲ್ಲ ಅನುಕೂಲತೆ ಇದೇನೆ?
3: ಎಲ್ಲ ಇದೆ. ಇವಾಗ ಮಾಡ್ಕೊಟ್ಟಿದ್ದಾರೆ ಕೆಲವೊಂದು ಫ್ಯಾಕ್ಟ್ರಿ ಅವರು, ಇನ್ನು ಮಾಡ್ಕೊಡ್ತಾನೆ ಅಂತ ಹೇಳಿದಾರೆ. ಯಾವಾಗ ಮಾಡ್ಕೊಡ್ತಾರೆ ಗೊತ್ತಿಲ್ಲ. ಶಾಲೆ ಅಭಿವೃದ್ಧಿ
0: ಏನೇನು ಅನುಕೂಲ ಆಗ್ಬೇಕಂತೀರಿ ಇನ್ನು ಶಾಲೆಯಲ್ಲಿ ನಿಮ್ಮ ಪ್ರಕಾರ?
3: ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೇಕು, ಸ್ವಲ್ಪ ಸ್ವಚ್ಛತೆ ವ್ಯವಸ್ಥೆ, ಟೀಚರ್ಸ್ ಕೊರತೆ ಜಾಸ್ತಿ ಆಗ, ಸಿಬ್ಬಂದಿ ಸರಿಯಾಗಿಲ್ಲ.
0: ಈಗ ನಿಮ್ಮ ಊರಾಗ ಸಾಕ್ಷರತೆ ಪ್ರಮಾಣ ಎಷ್ಟದ್ರಿ ಓದಿಕೊಂಡವರು?
3: ಸಾಕ್ಷರತೆ ಪ್ರಮಾಣ ಒಂದು 60% ಅದ ಅನ್ಕೊಂತೀನಿ.
0: ಈಗ ಇಲ್ಲಿ ಸರ್ಕಾರಿ ಉದ್ಯೋಗ ಮಾಡೋರು?

0: ಏನಾದ್ರೂ ಇದಾರೆ
1: ಇದಾರೆ ಒಂದಿಬ್ಬರು ಮೂವರು ಇದಾರೆ ನಮ್ಮೂರಲ್ಲಿ, ಟೀಚರ್ಸ್ ಇದಾರೆ, ಪೊಲೀಸ್ ಇದಾರೆ, ಇನ್ನೂ ಇದಾರೆ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇದಾರೆ.
0: ಇನ್ನು ಖಾಸಗಿ ಉದ್ಯೋಗ ಅಂತಂದ್ರೆ ಯಾವ್ಯಾವ ಉದ್ಯೋಗದಲ್ಲಿ ಇದಾರೆ?
1: ಪ್ರೈವೇಟ್ ಜಾಬ್ ಅಂದ್ರೆ ಫ್ಯಾಕ್ಟ್ರಿಗಳಲ್ಲಿ ಇಂಜಿನಿಯರ್ಸ್, ಎಕ್ಸಿಕ್ಯೂಟಿವ್, ಜೂನಿಯರ್ ಎಕ್ಸಿಕ್ಯೂಟಿವ್ ಆ ತರ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ಅಷ್ಟೇ.
0: ಈಗ ನಿಮ್ಮ ಊರಾಗ ಶಿಕ್ಷಣ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಏನೇನು ಆಗ್ಬೇಕಂತೀರಿ? ಇನ್ನ
1: ಶಿಕ್ಷಣ ಅಭಿವೃದ್ಧಿ ಆಗ್ಬೇಕಂದ್ರೆ ಈಗ ಒಳ್ಳೆ ಸರ್ಸ್ ಟೀಚರ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಕಾಯಂ ಶಿಕ್ಷಕರು ಬರ್ಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೇಕು, ಬಸ್ಸಿನ ವ್ಯವಸ್ಥೆನೂ ಸ್ವಲ್ಪ ಅಷ್ಟಕ್ಕೆ ಅಷ್ಟೇ ಅದ.
0: ಅದೇ ರೀತಿಯಾಗಿ ವಡ್ಲೂರು ಗ್ರಾಮದಲ್ಲಿ ವ್ಯವಸಾಯದ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸೂಗನಗೌಡ ಪೊಲೀಸ್ ಪಾಟೀಲ್ ಅವರು ನಮ್ಮೊಂದಿಗೆ ಇದಾರೆ. ಈಗ ನಿಮ್ಮ ಊರಾಗ ಭೂಮಿಗಳು ಯಾವ ರೀತಿ ಅವ್ರಿ ಅಂತ?
2: ಎಲ್ಲ ಸರಿ.
0: ನೀರಾವರಿ ವ್ಯವಸ್ಥೆ ಅದನ್ನ, ಒಣ ಭೂಮಿಗಳು ಹೆಚ್ಚಾಗಿದಾವೆ.
2: ಒಣ ಭೂಮಿ ಹೆಚ್ಚಾವ್ರಿ.
0: ಯಾವ್ಯಾವ ಬೆಳೆಗಳು ಬೆಳಿತಾರ್ರಿ ಇಲ್ಲಿ?
2: ಇಲ್ಲಿ ನೋಡ್ರಿ ಹತ್ತಿ ಬೆಳಿತೀವಿ, ತೊಗರಿ.
0: ಹೆಚ್ಚಾಗಿ ಬೆಳೆಯುವಂತ ಬೆಳೆ ಯಾವ್ದ್ರಿ?
2: ಹತ್ತಿ. ಹತ್ತಿ
0: ಹೆಂಗ್ರಿ ಇಲ್ಲಿ ಊರಾಗ ಎಲ್ಲರಿಗಾವ್ರಿ ಭೂಮಿಗಳು?
2: ಎಲ್ಲರಿಗಾವ್ರಿ.
0: ಎಲ್ಲ ಸ್ವಂತ ಮಾಡ್ಕೊಂತಾರ?
2: ಸ್ವಂತ ಮಾಡ್ಕೊಂತಾರ, ಕೆಲವು ಲೀಜ್ಗೆ ಹಾಕವ್ರು ಹಾಕ್ತಾರ್ರಿ.
0: ಸ್ವಂತ ಮಾಡ್ಕೊಳಕ ಅನುಕೂಲ ಹೆಂಗದ್ರಿ?
2: ಕೂಲಿ ಆಳದೆ ಬಹಳ ತ್ರಾಸ್ರಿ.
0: ಹೆಂಗದ್ರಿ ಗಂಡು ಆಳು ಹೆಣ್ಣು ಆಳು ಕೂಲಿ?
2: ಒಂದು ದಿವಸಕ್ಕ ಗಂಡಾಳಿಗೆ 1,000 ರೂಪಾಯಿ ಕೇಳ್ತಾರ್ರಿ. 500 ಕೊಟ್ರೆ ಅರ್ಧ ತಾಸಿಗೆ ಮನೆಗೆ, ಸಂಜೆ ತಾನ ಆದ್ರೆ 1,000. ಕೂಲಿ ಅಂದ್ರೆ ಬರೋದಲ್ಲ.
0: ಗೆಳೆಯ ಬಾಡಿಗೆ ಹೆಂಗದ್ರಿ?
2: 1,500.
0: ಟ್ರ್ಯಾಕ್ಟರ್ಗಳು ಗಂಟೆ ಲೆಕ್ಕದಾಗದ್ರಿ?
2: ಗಂಟೆ ಲೆಕ್ಕ ರೀ, 900 ರೂಪಾಯಿ ತಗೋತಾರ ತಾಸಿ.
0: ಬಿತ್ತನೆ ಮಾಡ್ಬೇಕಾದ್ರೆ ಬೀಜಗಳ ವ್ಯವಸ್ಥೆ, ಈ ಗೊಬ್ಬರ, ಕೀಟನಾಶಕ ಇದೆಲ್ಲ ಹೆಂಗ ವ್ಯವಸ್ಥೆ ಮಾಡ್ಕೊಂತೀರಿ ನೀವು?
2: ಭಾಳ ಕಷ್ಟ ಆದ್ರೆ ಎಲ್ಲ ಏನು ಅದೆಲ್ಲ ರೈತರಿಗೆ ತಿರುಗಾಟಕ ಆಡಕ್ಕೆ ಸರಿಯಾಗಿ ಬಿಡ್ತೀವಿ ನಾವು.
0: ಎಲ್ಲಿ ರೈತ ಸಂಪರ್ಕ ಕೇಂದ್ರ ಎಲ್ಲಿ ಬರ್ತದ್ರಿ?
2: ಇಲ್ಲ ದೇವಸುಗುರು, ದೇವಸುಗುರು ಶಕ್ತಿನಗರ.
0: ಅಂದ್ರೆ ಸಬ್ಸಿಡಿದಾಗ ಸಿಗೋದು ಕಷ್ಟ ಅದಂತೀರಿ?
2: ಕಷ್ಟನೇ ಅದ್ರಿ.
0: ಮೊದಲೆಲ್ಲ ಕೊಡ್ತಿದ್ರ? ಚಲೋ ಕೊಡ್ತಿದ್ರ?
2: ಈ ವರ್ಷ ಮಾಡ್ಯಾರ ಹಂಗ. KYC ಮಾಡಿಸ್ಬೇಕು, ಅದು ಇದು OTP ಹೇಳ್ಬೇಕು, ಹಂಗ ಹಿಂಗ ಎಲ್ಲ ಏನನ್ನ.
0: ಈಗ ಈಗ ಊರಾಗ ಹೊಲಗಳೇನು ಪಾಲಿಗೆ ಮಾಡ್ತಾರೇ? ಇಲ್ಲ
2: ಪಾಲಿಗೆ ಏನು ಇಲ್ರಿ, ಬರೀ ಲೀಜಿಗೆ ಮಾಡೋರು ಮಾಡ್ತಾರೆ.
0: ಈ ಲೀಜಿಗೆ ಅಂದ್ರೆ ಹೆಂಗಾದ್ರೆ ಒಂದು ವರ್ಷಕ್ಕೆ ಒಂದು ಎಕರೆಗೆ?
2: ಒಂದು ಎಕರೆಗೆ ಹೊಲದ ಮ್ಯಾಗ ಡಿಪೆಂಡ್ ರೀ. ಹೊಲ 50 ಭೂಮಿ ಇದ್ರೆ 20-25,000 ಎಕರೆ ಮಾಡ್ತಾರ್ರಿ ಒಂದು ವರ್ಷಕ್ಕೆ.
0: ಹೆಂಗಾದ್ರೆ ಈಗ ಹೊಲಗಳಿಗೆ ಹೋಗಕ್ಕೆ ದಾರಿಗಳು ಹೆಂಗ ವ್ಯವಸ್ಥೆ?
2: ವ್ಯವಸ್ಥೆ ಸರಿಗಿಲ್ಲ, ದಾರಿಗಳು ಸರಿಗಿಲ್ಲ, ಹೊಲಗಳಿಗೆ ಹೋಗ ದಾರಿಯೇ ಇಲ್ಲ. ಏನೋ ಶಿಕ್ಷಕರು ರಸ್ತೆ ಒಂದು, ಇದೊಂದು ಅನಮ ದೊಡ್ಡಿಗೆ ಹೋಗೋದೊಂದು, ಇವೆರಡೇ ದಾರಿ, ಉಳಿದು ದಾರಿಯೇ ಇಲ್ಲ.
0: ನಿಮ್ಮದು ಯದ್ಲಾಪುರ ಪಂಚಾಯತ್ ಅಂದ್ರಲ್ರಿ, ಎಷ್ಟು ಕಿಲೋಮೀಟರ್ ಅಂತರ ಅದ್ರಿ ಇಲ್ಲಿಂದ?
2: 6 ಕಿಲೋಮೀಟರ್ ಆದ್ರಿ. 6-7 ಕಿಲೋಮೀಟರ್ ಆದ್ರಿ ಹಿಂಗ ಹೋದ್ರೆ. ಇಲ್ಲ ಯದ್ಲಾಪುರ ಹೇಳಿದ್ರ ದೇಶವ್ರೆ 6 ಕಿಲೋಮೀಟರ್ ಅದ ಇಲ್ಲಿ ಹಿಂಗ ಹೋದ್ರೆ.
0: ಹೊಲಗಳದಾಗ ಈ ಕೃಷಿ ಹೊಂಡ ಆಗಲಿ, ಬದು ನಿರ್ಮಾಣ, ದನದ ಶೆಡ್ಗಳು ಇವೇನೇನು ಅನುಕೂಲ ಮಾಡಿಕೊಟ್ಟಾರ?
2: ಮಾಡಿಲ್ರಿ, ಮಾಡಿಲ್ಲ. ಬದುಗಳು ಏನು ಯಾವ ಮಾಡಿಲ್ಲ.
0: ಈಗ ಊರಾಗ ಗ್ರಾಮ ಸಭೆಗಳಂತ ಕರಿತಾರ್ರಿ, ಸಭೆದಾಗ ನೀವೇನು ಬೇಡಿಕೆ ಇಟ್ಟಿಲ್ಲ, ಹಿಂಗ ಹಿಂಗ ಸಮಸ್ಯೆಗಳವ
2: ಬರೀ ಯಾವ್ದು ಮಾಡೋದಲ್ಲ
0: ಯಜಮಾನ್ರಿ. ಈಗ ಒಟ್ಟಾರೆಯಾಗಿ ರೈತರಿಗೆ ಏನೇನು ಅನುಕೂಲ ಆಗ್ಬೇಕಂತೀರಿ ನಿಮ್ಮ ಪ್ರಕಾರ?
2: ನಮ್ಗ ರೇಟ್ ಚಲೋ ಸಿಗ್ಬೇಕು, ಬೆಳೆ ಬೆಳೆದಕ್ಕ ಬೆಂಬಲ ಬೆಲೆ ಸಿಗ್ಬೇಕು. ಗೊಬ್ಬರ ರೇಟ್ ಜಾಸ್ತಿ ಆಯ್ತು, ಕೂಲಿಯವ್ರದ್ದು ರೇಟ್ ಜಾಸ್ತಿ ಆಯ್ತು. ರೋಜ್ಗಾರ ಕೆಲಸ ಅಂತ ಕೊಡ್ತಾರೆ ಗೌರ್ಮೆಂಟು, ಅವ್ರು ಏನು ಮಾಡ್ತಾರೆ ಆರಾಮ್ ಕುಂತು ಮನೆಗೆ ಬರ್ತಾರೆ. ಅದಕ್ಕೆ ಅದೇ ದಾಗದಾನೆ ಬೇಕಂತಾರೆ. ಈ ಕಡೆ ರೈತರಿಗೆ ಹಂಗೆ ಮಾಡಿಸಿದ್ರೆ ರೈತರು ಉಳಿತಾನೆ, ಮತ್ತೆ ಗೌರ್ಮೆಂಟೇ ಕುಂತು ನಮ್ಮನ್ನು ಕೊಲ್ತದ ರೈತರನ್ನೆಲ್ಲ.
0: ಈಗ ನಿಮ್ಗೆ ಸಬ್ಸಿಡಿದಾಗ ಚಲೋ ಸಿಗ್ಬೇಕಂತೀರಿ ಒಂದು, ಆಮೇಲೆ ಬೆಂಬಲ ಬೆಲೆ ಸಿಗ್ಬೇಕು.
2: ನಮಗೆ ಬೆಳೆದಂತ ಬೆಳಿಗ್ಗೆ ಚಲೋ ರೇಟ್ ಕೊಟ್ರೆ ಸಾಕು. ಹಾ, 1 ಕ್ವಿಂಟಲ್ ಹತ್ತಿ ಬೆಳೆದು ಬಂದ್ರೆ 12,000 ಇರ್ಬೇಕು ಅದಕ್ಕೆ ರೇಟು. ತೊಗರಿಗೆ 10,000 12,000 ಇರ್ಬೇಕು. ಹಂಗಾದ್ರೆ ಯಾವ್ದು ಬೇಡ ನಮಗೆ ಕೊಡೋದು ಸಬ್ಸಿಡಿ. ಹಾ,
3: ರಸಗೊಬ್ಬರ ವ್ಯವಸ್ಥೆ ಬಾಯಿ ನೋಡ್ರಿ, ಮತ್ತೆ ಎಷ್ಟ ನೋಡ್ರಿ, 16,000 ಹೇಳಿದ್ರೆ ಎಲ್ಲಿಗೆ ಹೋಗಮ್ ನಾವು? ಹೆಂಗ್ ತಂದಕ್ಬೇಕು ನಾವು? ಒಂದ್ ಗೊಬ್ಬರ ಚೀಲಕ್ಕೆ ಅಷ್ಟು ಹೇಳಿದ್ರೆ ಮತ್ತೆ ನಾವ್ ಎಲ್ಲಿಗೆ ಹೋಗ್ಬೇಕು? ರೈತರು ಹೆಂಗ್ ಮುಟ್ಬೇಕು? ಎಣ್ಣೆ ಗೊಬ್ಬರ ಮತ್ತೆ ಅದು ವ್ಯವಸ್ಥೆ ಮಾಡ್ಕೊಂಬರ್ರಿ, ಇದು ಮಾಡ್ಕೊಂಡು ಬರ್ರಿ.
2: ವೈಟ್ ಪೇಸ್ ನೀರು ಅಳಕ್ ಬಿಟ್ಬಿಟ್ಟಾರ ಅವು, ಕನಿಷ್ಠ 12 ತಿಂಗಳ ಸತತ ಇರ್ತದ ನೀರು. ಅದು ಆಪ್ ಬೆಳೆದು ಅಳ್ಳೆಲ್ಲ ಬಂದಾಗ್ಬಿಟ್ಟದ, ಅದೆಲ್ಲ ದ್ವಾನೆಲ್ಲ ನಮ್ಮ ಊರಾಗ ಜಗ್ಗಿ ಆಗ್ಬಿಟ್ಟವು. ಅವರು ಕೇಳಿದ್ರೆ ಏನು ನಮಗೆ ಯಾವುದಕ್ಕೆ ಉಪಯೋಗ ಇಲ್ಲ, ಆ ಕೆರೆ ನೀರು ಕುಲ್ಲ ಬಿಟ್ಬಿಡ್ತಾರ, KPC ನೀರು ಎಲ್ಲ ಕುಲ್ಲ ಒಳಗಿ ಅಳಕ್ ಬಿಟ್ಬಿಟ್ರ ಕಲಾಸ ಅಳ್ಳಲ್ಲ ಅಳ್ಳ ಆಪ್ ಬೆಳೆದು ವರ್ಷ ಎದ್ದೋಗಿ ಅರ್ದದ್ದೇ ಅರ್ದದ್ದೇ ಅರ್ದದ್ದೇ ಅರ್ದದ್ದೇ ಇಲ್ಲಿ ಮಟ್ಟ ನೀರು ಹರ್ತಾವ. ಆಪ್ ಬೆಳೆದು ಆಪ್ ಬೆಳೆದು ಅದ್ರ ಮುಸುಳಿ ಸೇರಿಬಿಟ್ಟಾವ, ಮುಸುಳಿ ಅವ ಅದ್ರ ಮುಸುಳಿ ಹಳ್ಳದಾಗ ದನ ಇಳಿಯಕ್ಕಿಲ್ಲ, ಮನುಷ್ಯರು ಇಳಿಯಕ್ಕಿಲ್ಲ, ಆ ರೀತಿ ಆಪ್ ಬೆಳೆದು ಬಿಟ್ಟದ ಆಪ್.
0: ಧಾರ್ಮಿಕವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಯಜಮಾನ್ರಿ, ಈಗ ನಿಮ್ಮ ಊರಾಗ ಒಟ್ಟು ಎಷ್ಟವ್ರ ದೇವಸ್ಥಾನಗಳು?
3: ಇವರು ನೋಡ್ರಿ, ಒಂದು ಮಾರಮ್ಮನ ಗುಡಿ, ಮಾರಮ್ಮಂದು ಹನುಮಪ್ಪ ತಾತ ಎರಡೇ ಇದು ಎರಡು, ಅದು ಮಠ ಒಂದು ಅಲ್ಲಿ ಇತ್ತೀಚೆಗೆ ಅಲ್ಲಿ ನೀವು ಬರೋ ದಾರ್ಯಾಗ ಅದು ಕರೆಪ್ಪ ತಾತನ ಮಠ ಅಂತೇಳಿ. ಒಂದು ಬಸವಣ್ಣನ ಗುಡಿ, ಊರಿಂದ ಬಸವಣ್ಣನ ಗುಡಿ. ಆಗ
0: ಅದೇ ಬಸವಣ್ಣನ ಜಾತ್ರೆ, ಮಾರಮ್ಮನ ಜಾತ್ರೆ ಯಾವಾಗ ಯಾವಾಗ ಆತಾವ್ರಿ?
3: ಬಸವಣ್ಣ ಜಾತ್ರೆ ಬಸವನ ಜಯಂತಿ ರೀ ಸರ್. ಇದು ಮಾರಮ್ಮನ ಜಾತ್ರೆ ಗದ್ವಾಲ್ ಹುಣ್ಣಿಮೆ ಅಂತ ಹೇಳಿ ವರ್ಷಕ್ಕೊಮ್ಮೆ ಮಾಡ್ತೀವಿ.
0: ದೊಡ್ಡ ಜಾತ್ರೆ ಅಂದ್ರೆ ಬಸವಣ್ಣ ಜಾತ್ರೆ.
3: ಜಾತ್ರೆ
0: ಹೆಂಗಾವ್ರಿ ದೇವಸ್ಥಾನಗಳೆಲ್ಲ ಚಲೋ ಅವ್ರಿ ನೋಡಕ್ಕ, ಏನ ಅಭಿವೃದ್ಧಿ ಇನ್ನ ಏನೇ ಆಗ್ಬೇಕು
3: ಆಗ್ಬೇಕ್ರಿ ಅಲ್ಲಿ ಎಲ್ಲಿ ಅವ್ರ ಅದಕ್ಕೆ ನೋಡ್ರಿ, ಅದು ಮ್ಯಾಗ ಶಿಖರ ಆಗ್ಬೇಕು, ಆಮೇಲೆ ಗೋಪುರ ಆಗ್ಬೇಕು, ಹಳೆ ಗುಡ್ರಿ ಅದ ಹಂಗೆ ಬಿದ್ದದ ಅಗಸಿಗ, ಅದೇನು ಅಗಸಿ ಆಗಿಲ್ಲ ನೋಡ್ರಿ, ಅದು ಆಗಿಲ್ಲ ಅದು ನೋಡ್ರಿ.
0: ಮಸೀದಿ ಚರ್ಚ್ ದರ್ಗಾ
3: ಅದ ಆದ್ರ ಅದು ಬಂದಾಗ ಅದು ಅಗಸಿಗ ಅದೇನು ಅಗಸಿ ಆಗಿಲ್ಲ ನೋಡ್ರಿ, ಅದು ಆಗಿಲ್ಲ ಅದು ನೋಡ್ರಿ. ಇದು ರೈತರು ಮೊನ್ನೆ ಎಲ್ಲ ಇದಾಗಿತ್ತು, ಅವ್ ಎರಡು ಹೊಸವು ಮಾಡಿ ನಿಂದ್ರಿಸ್ಯಾರು ಇವ್ರಿ ಕಂಬಗಳ
0: ಯಜಮಾನ್ರಿ. ಈಗ ಈ ವಡ್ಲೂರ್ ಅಂತಾರಲ್ರಿ, ಈ ಹೆಸರು ಹೆಂಗ ಉದ್ಭವ ಆಯ್ತ್ರಿ ಅಂದ್ರೆ ಯಾಕೆ ವಡ್ಲೂರ್ ಅಂತ ಕರೀತ?
2: ಅದೇ ಕವಳ ಬೆಳೆದದಕ್ಕ ಮಾತ್ರ ಇದು ವಡ್ಲೂರ್ ಅಂತ ಇಟ್ಬಿಟ್ಟಾರ. ಹಂಗ ಅದು ಮೊದಲು ಉಸುಗಿತ್ತಲ್ಲ ನೀರಾವರಿ ಮಾಡ್ಕೊಂಡು ಸವಳ್ತಿಯೊಳಗ ಭೂಮಿ ಎಲ್ಲ ಆ ಕಾಲದಾಗ ಮಾಡಿ ಕವಳ ಬೆಳೆದಾರ, ಹಂಗಾಗಿ ವಡ್ಲೂರ್ ಅಂತ ಬಿದ್ದ್ಬಿಟ್ಟದ ಇವ್ರ ಹೆಸರು.
0: ಆಂಜನೇಯವರು ಒಂದಷ್ಟು ಮಾಹಿತಿಯನ್ನ ಕೊಡ್ತಾರ.
4: ಧೂಳು ಜಾಸ್ತಿ ಬರ್ತದ್ರಿ ನಮ್ಮೂರಿಗೆ, ಇಲ್ಲಿ ಸುರನ್ನ ಎಸಿ ಬರ್ತದೆ ಸರ್, ಮನೆಗೊಳಗೆ ಬೀಳ್ತದೆ, ಅಲ್ಲಿ ಅಡಿವಾಗ ಫ್ಯಾಕ್ಟ್ರಿ ಒಳ ಎಸೆ ಬೀಳ್ತದೆ ಸರ್, ಹತ್ತಿ ಕರ್ರಗಾತ ಸರ್, ಮಕ್ಕಂಡ್ರೆ ಧೂಳು ಎಲ್ಲ ಧೂಳೆ
3: ಎಲ್ಲ ಮಕ್ಕಂಡ್ರೆ ಧೂಳೆ, ಊಟ ಮಾಡಿದ್ರೆ ಧೂಳೆ, ಹತ್ತಿಗೆ ಧೂಳೆ ಏನಪ್ಪ. ಅವ್ರು ಹೋದ್ರೆ ಲೀಡರ್ ಅಲ್ಲ ನಮ್ಮ ಎಂತವ್ರು ಕರ್ಕೊಂಡು ಹೋಗಿದ್ದೇನು ಹೊರಗೆ ನಿಂದ್ರಿಸ್ತಾರ, ಅವ್ರು ಹೋಗಿದ ಮೇಲೆ ಅವ್ರು ಜೋಗಿಸ ಬೆಚ್ಚಗೆ ಮಾಡಿಬಿಡ್ತಾರೆ, ಆಯ್ತು ನಡ್ರಿ ನಡ್ರಿ ಬಂದ್ ಮಾಡ್ತಾರೆ ಬಂದ್ ಮಾಡ್ತಾರೆ ಅಂತಾರೆ. ಆಯ್ತು ಇಷ್ಟೇ
4: ಬಿಡ್ತಾರೆ ಸರ್ ಸುರಂದು.
0: ಬೆಳೆಗಳಿಗೆ ಸಮಸ್ಯೆ
4: ಸಮಸ್ಯೆ ಅತಿ ತಗದಿಲ್ರಿ ಕರಗಾದ್ರೆ ಏನ್ ಮಾಡಕ್ಕಾದ್ರೆ.
0: ನಟರಾಜ್ ಅವ್ರಿ, ನಿಮ್ಮೂರು ಚಲೋ ಆಗ್ಬೇಕು ಅಭಿವೃದ್ಧಿ ಆಗ್ಬೇಕಂತಂದ್ರೆ ಏನೇನ್ ಆಗ್ಬೇಕು?
5: ಮೇನ್ ಡಸ್ಟ್ ಪ್ರಾಬ್ಲಮ್ ನಮ್ದು, ಟೆಕ್ಸ್ಕಾನ್ ಡಸ್ಟ್ ಪ್ರಾಬ್ಲಮ್ ಪೂರಾ.
0: ಡಸ್ಟ್ ಕೈಗಾರಿಕೆಗಳಿಂದ ಬರ್ತದ, ಎಷ್ಟು ವರ್ಷದಿಂದ ಬರ್ತದ?
5: ಈಗ ಒಂದು ವರ್ಷ ಆಯ್ತು ಅದು ಚಾಲು ಮಾಡಿ, ಎರಡು ವರ್ಷ ಆಯ್ತು ಚಾಲು ಮಾಡಿ, ಇಷ್ಟು ದಿನ ಬರ್ತದಿಲ್ಲ ಬಂದಾದ.
0: ಅದರಿಂದ ಏನೇನು ತೊಂದರೆಗಳು ಆಗ್ತಾ ಇದಾವ?
5: ಮನುಷ್ಯಾಗ ಮೈ ತಿಂಡಿ ಜಾಸ್ತಿ ಹಾಕತ್ತವ, ಎಲ್ಲ ಮನೆಗಳೆಲ್ಲ ಬಟ್ಟೆಗಳ ಮೇಲೆ ಆರಿ ಹಾಕಿದ್ರು ಬಟ್ಟೆಗಳು ತುಂಬ, ಹೊಲಗಳು ಅಂತರೂ ಸತ್ಯನಾಶ ಆಗಿ ಹೋಗ್ಯಾವ, ಹೇಳಿದ್ರೆ ಬೆಳಗ್ಗೆ ಸಮಸ್ಯೆ ಜಾಸ್ತಿ. ಇದ್ರ ಪರವಾಗಿ ಮತ್ತೆ ನಾವು ಇವರಿಗೆ ಅಬಕಾರಿ ಅವರಿಗೆ ಫೋನ್ ಮಾಡಿ ಹೇಳಿದ್ರು, ಅವರು ಕೇರ್ ಮಾಡಿಲ್ಲ, ಕಾಳಜಿ ತಗೋವಲ್ರು. ಅವ್ರು ಬಂದು ಎಲ್ಲ ನೋಡ್ಕೊಂಡು ಹೋಗ್ಯಾರ ಹೊಲದಾಗ, ಪಿ ಎಸ್ ಐ ಬಂದು ನೋಡ್ಕೊಂಡು ಹೋಗ್ಯಾರ, ಎಲ್ಲರು ನೋಡ್ಕೊಂಡು ಹೋಗ್ಯಾರ, ಏನು ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಏನಿಲ್ಲ.
0: ಇದಕ್ಕೆ ಸಂಬಂಧಪಟ್ಟವ್ರಿಗೆ ಕೇಳಿರಿ,
5: ಎಲ್ಲರೂ ಕೇಳಿವಿ. ಹೊಲ್ದಾಗ ಬಂದು ತಿರುಗಾಡ್ಯಾರ, ಅವ್ರು ವೀಡಿಯೋಸ ಅವ ನಮ್ಮಲ್ಲಿ, ಅವ್ರು ನೋಡಿ ಹೋಗ್ಯಾರ, ಅವ್ರ ಕಂಪ್ನಿ ಅವ್ರು ಹೋಗೋಣ ಒಳಗೋಗೋಣ ಏನೋ ಮುಸ್ತಾರ ಅವ್ರಿಗೆ ಹೋಗ್ಬಿಡ್ತಾರೆ, ಅವ್ರು ಮತ್ತೆ ಬರದೇ ಇಲ್ಲ.
0: ಈ ಕಂಪ್ನಿಯವ್ರು ಅಂದ್ರೆ ಯಾವ್ರವ್ರಿ ಅವರು?
5: ಈ ಹೈದರಾಬಾದ್ ಅವರು ಕಂಪ್ನಿ ಅವರು, ಟೆಕ್ಸ್ಕಾನ್ ಕಂಪ್ನಿ ಮೇನ್, ಅದೊಂದೇ ಕಂಪ್ನಿ ನಮ್ಗೆ ಪ್ರಾಬ್ಲಮ್, ಅದ್ರಲ್ಲಿಂದನೇ ಇಷ್ಟೆಲ್ಲ ಧೂಳು. ಎಲ್ಲರೂ ಕೇಳಿವಿ, ಈ ದಿನ ಅದು ಬಂದಿತ್ತು, ಯಾರಿಗೆ ಏನು ಪ್ರಾಬ್ಲಮ್ ಆಗಿದ್ದಿಲ್ಲ, ಈಗ ಅದು ಬಂದಾದ ಚಾಲಾದ ಸಲಾಗಿ ಎಲ್ಲರಿಗೆ ಡಸ್ಟು ಅದೆಲ್ಲ ಫುಲ್ಲು. ನಮ್ಮ ಪಾಡಿ ನಾವು ದುಡ್ಕೊಂತಿಂತೀವಿ ಆರಾಮ, ಹೊಲ್ದೊಳಗೆ ಡಸ್ಟ್ ಬೀಳಾರಂಗ, ಮನೆಗಳ ಮ್ಯಾಗ ಬೀಳಾರಂಗ. ಈಗ ಬೇಸಿಗೆ ಟೈಮ್ ಮಕ್ಕಬೇಕಂದ್ರೆ ಅದ್ರ ಡಸ್ಟಿಗೆ ಮಕ್ಕಳಾರ ಅಲರ್ಜಿ ಆಗಿಬಿಟ್ಟವೆಲ್ಲ ಊರಿಗೆ. ದನಗಳಿಗೆ ನೀರು ಬಂದ್ರೆ ಕೆ ಪಿ ಸಿ ನೀರು ಬಿಡ್ತಾರೆ, ಕೆಮಿಕಲ್ ನೀರು ಬಿಡ್ತಾರೆ, ಮೀನುಗಳು ಸೋತಾವ, ಹಳ್ಳಂಬ ಸತ್ಯನಾಶ ಆಗಿಬಿಟ್ಟದ ಎಲ್ಲ ಆಪ್ ಬೆಳೆದು ನೀರು ಬಿಟ್ಟು ಬಿಟ್ಟು ಎಲ್ಲ ಕೆಮಿಕಲ್ ನೀರು.
0: ಕೇಳಿದ್ರಲ್ಲ ಶ್ರೋತೃಗಳೇ, ರಾಯಚೂರು ತಾಲೂಕಿನ ವಡ್ಲೂರು ಗ್ರಾಮದ ಪರಿಚಯವನ್ನು, ಈ ವಡ್ಲೂರು ಗ್ರಾಮವನ್ನು ಪರಿಚಯ ಮಾಡಿಕೊಂಡಾಗ ಇಲ್ಲಿನ ಜನ ತಿಳಿಸಿದರು, ಮುಖ್ಯವಾಗಿ ಈ ಗ್ರಾಮ ವಾಯು ಮಾಲಿನ್ಯದಿಂದ ಕೂಡಿದೆ, ಕೈಗಾರಿಕೆಗಳಿಂದ ಬರುವಂಥ ರಾಸಾಯನಿಕ ನೀರು, ಧೂಳು ಮತ್ತು ಹೊಗೆಗಳಿಂದ ಜನ ತತ್ತರಿಸುತ್ತಿದ್ದಾರೆ, ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ, ಹಾಗೂ ಬೆಳೆಗಳಿಗೂ ತೊಂದರೆಯಾಗುತ್ತಿದೆ ಎನ್ನುವಂಥ ಕೊರಗನ್ನು ವ್ಯಕ್ತಪಡಿಸಿದರು. ಇನ್ನು ಓಣಿಗಳಲ್ಲಿ ಕೆಲವೊಂದು ರಸ್ತೆಗಳು ದುರಸ್ತಿ ಆಗಬೇಕು, ರಸ್ತೆಗಳ ಅಗಲೀಕರಣ ಆದಾಗ ಸಂಚಾರಕ್ಕೆ ಅನುಕೂಲ ಆಗುತ್ತದೆ ಅಂತೇಳಿ ತಿಳಿಸಿದರು. ಒಳಚರಂಡಿಗಳ ನಿರ್ಮಾಣ ಆಗಬೇಕು, ಇನ್ನು ಕೆಲವೊಂದು ಶೌಚಾಲಯಗಳ ನಿರ್ಮಾಣ ಆಗಬೇಕು ಅಂತೇಳಿ ತಿಳಿಸಿದರು. ಸರ್ಕಾರದ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕದ ವ್ಯವಸ್ಥೆ ಆಗಬೇಕು ಅಂತೇಳಿ ತಿಳಿಸಿದರು. ವ್ಯವಸಾಯದ ಬಗ್ಗೆ ತಿಳಿದುಕೊಂಡಾಗ ರೈತರಿಗೆ ಮುಖ್ಯವಾಗಿ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಕ್ಕಾಗ ಕೃಷಿ ಬದುಕು ಸಾರ್ಥಕವಾಗುತ್ತದೆ ಎನ್ನುವಂಥ ಮಾತನ್ನು ತಿಳಿಸಿದರು. ರೈತ ಸಂಪರ್ಕ ಕೇಂದ್ರದಿಂದ ಇನ್ನೂ ಬೀಜ ಗೊಬ್ಬರ ರಿಯಾಯಿತಿ ದರದಲ್ಲಿ ಸಿಗಬೇಕು ಅಂತೇಳಿ ತಿಳಿಸಿದರು. ಕೆಲವೊಂದು ದೇವಸ್ಥಾನಗಳು ಅಭಿವೃದ್ಧಿ ಆಗಬೇಕು ಅಂತ ಸಹಿತ ತಿಳಿಸಿದರು. ಹಾಗೂ ಶೈಕ್ಷಣಿಕವಾಗಿ ಶಾಲೆಯಲ್ಲಿ ಕಾಯಂ ಶಿಕ್ಷಕರ ಅಗತ್ಯ ಇದೆ, ಶಾಲೆಯಲ್ಲೂ ಸಹಿತ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು ಅಂತೇಳಿ ತಿಳಿಸಿದರು. ಮುಖ್ಯವಾಗಿ ಇಲ್ಲಿ ನಡೆಸುವಂಥ ಗ್ರಾಮ ಸಭೆಗಳಲ್ಲಾಗಲಿ ಅಥವಾ ಯಾವುದೇ ಅಧಿಕಾರಿಗಳು ಬಂದಾಗಲೂ ಯಾವುದೇ ರೀತಿಯಿಂದ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎನ್ನುವಂಥ ಕೊರಗನ್ನು ವ್ಯಕ್ತಪಡಿಸಿದರು. ಈ ನಿಟ್ಟಿನಲ್ಲಿ ಇನ್ನೂ ಅನೇಕ ಸಮಸ್ಯೆಗಳಿಗೆ ಈ ಭಾಗದಲ್ಲಿನ ಶಾಸಕರಾಗಿರ್ಬೋದು, ಸಂಬಂಧಿಸಿದ ಅಧಿಕಾರಿಗಳಾಗಿರ್ಬೋದು, ಈ ವಡ್ಲೂರು ಗ್ರಾಮಕ್ಕೆ ಭೇಟಿ ನೀಡ್ರಿ, ಇಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹರಿಸುವಂಥವರಾಗ್ರಿ ಎನ್ನುವಂಥ ಆಶಯದೊಂದಿಗೆ ಗ್ರಾಮದರ್ಶಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.

0: ಗ್ರಾಮದರ್ಶಿ ಕಾರ್ಯಕ್ರಮ ಕೇಳಿದಿರಿ.
1: ಪ್ರಸ್ತುತಿ ಕೆ ವೀರೇಶ್ ಯರಗೇರ, ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚಿ.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೇಳುವರೆ ಇಂದು ರಾತ್ರಿ 9:15 ಪ್ರಚಲಿತ ವಿದ್ಯಮಾನ ಕೇಳಲಿದ್ದೀರಿ. 9:30 ಕ್ರೀಡಾಲೋಕ ಪ್ರಸಾರಗೊಳ್ಳಲಿದೆ. ಇನ್ನು 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. ಈ 3 ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಲಿದ್ದೀರಿ.

ಇನ್ನು ಸಂಜೆ 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಮುಂಗಾರು ಹಂಗಾಮಿನ ವಿವಿಧ ಬೆಳೆ ಪದ್ಧತಿಗಳ ಕುರಿತು ಬೇಸಾಯ ತಜ್ಞರಾದ ಡಾ ಎಂಎ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6:37. ಮೊದಲೇ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣ, ರಾಜ್ಯಪಾಲರಿಗೆ ಬಿಜೆಪಿ ದೂರು. ನವದೆಹಲಿಯಲ್ಲಿ ನಾಳೆ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ಮುಂದಿನ 5 ದಿನ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಖಾತೆ ಹಂಚಿಕೆ ಕುರಿತಂತೆ ಅಸಮಾಧಾನ ಉಂಟಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಇಂದು ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು, ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಅವರು ದೆಹಲಿಯಲ್ಲಿ ಇದ್ದು ಖಾತೆ ಬದಲಾವಣೆಗೆ ಒತ್ತಾಯಿಸುತ್ತಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಈ ನಡುವೆ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಬಿಡಿಎ ಹಾಗೂ ಬಿಎಂಆರ್ಡಿಎ ಸೇರಿಸುವಂತೆ ಪಟ್ಟು ಹಿಡಿದಿದ್ದು, ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ಮಾಡುವ ನೆಪದಲ್ಲಿ 39,437 ಕೋಟಿ ರೂಪಾಯಿ ಹಗರಣ ನಡೆಸಿದೆ ಎಂದು ಬಿಜೆಪಿ ಆರೋಪಿಸಿದೆ. ಟೆಂಡರ್ನ ಒಟ್ಟು ಮೊತ್ತದಲ್ಲಿ 10,000 ಕೋಟಿ ರೂಪಾಯಿ ಕಿಕ್ಬ್ಯಾಕ್ ಪಡೆಯಲಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದು, ಈ ಕುರಿತಂತೆ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದಾರೆ. ದೂರಿನಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ. ಬಳಿಕ ಮಾತನಾಡಿದ ಅವರು, ಜನರ ತೆರಿಗೆ ಹಣದ ಲೂಟಿ, ಟೆಂಡರ್ ಪ್ರಕ್ರಿಯೆಯಲ್ಲಿನ ಅಕ್ರಮ ಹಾಗೂ ಸರ್ಕಾರದ ಪಾತ್ರದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು ಎಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದು ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಡಿಸೆಂಬರ್ನಲ್ಲಿ ನಡೆದ 5ನೇ ರಾಷ್ಟೀಯ ಮುಖ್ಯ ಕಾರ್ಯದರ್ಶಿಗಳ ಸಮ್ಮೇಳನದ ಶಿಫಾರಸುಗಳಾದ ಆರಂಭಿಕ ಬಾಲ್ಯ ಶಿಕ್ಷಣ, ಶಾಲಾ ಶಿಕ್ಷಣ, ಕೌಶಲ್ಯ, ಉನ್ನತ ಶಿಕ್ಷಣ, ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳ ಕುರಿತಂತೆ ಚರ್ಚೆ ನಡೆಯಲಿದೆ. ಮಧ್ಯಪ್ರದೇಶದಲ್ಲಿ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕೃತವಾಗಿರುವುದು ಚುನಾವಣಾ ಅಕ್ರಮವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಮೀನಾಕ್ಷಿ ನಟರಾಜನ್ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪದೋಷಗಳಿರಲಿಲ್ಲ, ಆದರೂ ಕೆಲವು ಲೋಪದೋಷಗಳನ್ನು ಸೃಷ್ಟಿಮಾಡಿ ತಿರಸ್ಕಾರ ಮಾಡಲಾಗಿದೆ ಎಂದು ದೂರಿದ್ದಾರೆ. ಇದು ಚುನಾವಣಾ ಅಕ್ರಮ ಹಾಗೂ ರಾಜಕೀಯ ಷಡ್ಯಂತ್ರ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047ಕ್ಕಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗವು ಭಾರತೀಯ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಸಂಸ್ಥೆ, ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಸಹಾಯ ಸಂಸ್ಥೆ ಹಾಗೂ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯ ಸಹಯೋಗದೊಂದಿಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ತಂತ್ರಜ್ಞಾನ ಚಾಲಿತ ಮತದಾರರ ನೋಂದಣಿ ಕುರಿತ 1 ದಿನದ ಅಂತಾರಾಷ್ಟೀಯ ಕಾರ್ಯಾಗಾರ ಆಯೋಜಿಸಿತ್ತು. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಾಗಾರವು ಮತದಾರರ ನೋಂದಣಿ ಪ್ರಕ್ರಿಯೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮತ್ತು ನಾವೀನ್ಯತೆಗಳ ಕುರಿತು ಜಾಗತಿಕ ಮಟ್ಟದ ಚರ್ಚೆಗೆ ವೇದಿಕೆಯಾಯಿತು. ಕಾರ್ಯಾಗಾರದಲ್ಲಿ ತಜ್ಞರು ವಿವಿಧ ಮಾದರಿಗಳ ಕುರಿತು ಪ್ರಸ್ತುತಿ ನೀಡಿದರು. ಈ ಕಾರ್ಯಾಗಾರವು ಭವಿಷ್ಯದ ಚುನಾವಣಾ ಪ್ರಕ್ರಿಯೆಗಳನ್ನು ಹೆಚ್ಚು ಪಾರದರ್ಶಕ, ಸುಲಭ ಮತ್ತು ತಂತ್ರಜ್ಞಾನ ಆಧಾರಿತವಾಗಿ ರೂಪಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ಪ್ರಮುಖ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ ಸಿಆರ್ಎಫ್ ಯೋಜನೆಯಡಿ 22 ಕೋಟಿ ರೂಪಾಯಿ ಮಂಜೂರಾಗಿದೆ. ಇದನ್ನು ಸ್ವಾಗತಿಸಿರುವ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ ಚಾಮರಾಜ ಒಡೆಯರ್, ಈ ರಸ್ತೆಗಳು ಕೊಡಗು ಜಿಲ್ಲೆಯ ನಿವಾಸಿಗಳು, ರೈತರು, ವಿದ್ಯಾರ್ಥಿಗಳು, ಪ್ರವಾಸಿಗರು ಹಾಗೂ ವ್ಯಾಪಾರ ವಲಯದವರಿಗೆ ಅತ್ಯಂತ ಪ್ರಮುಖ ಸಂಪರ್ಕ ಮಾರ್ಗಗಳಾಗಿವೆ ಎಂದು ತಿಳಿಸಿದ್ದಾರೆ. ಕೊಡಗಿನ ಬಹುಕಾಲದ ರಸ್ತೆ ಅಭಿವೃದ್ಧಿ ಅಗತ್ಯಗಳಿಗೆ ಸ್ಪಂದಿಸಿದ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಸಲಾಗುತ್ತಿದೆ. ಈಗಾಗಲೇ 94.14% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲು ಎಲ್ಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾರ್ವಜನಿಕರಲ್ಲಿ ಉಂಟಾಗಿರುವ ಗೊಂದಲ ನಿವಾರಿಸಲು ಪಾರದರ್ಶಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುವುದು. ಅರ್ಹ ಯಾವೊಬ್ಬ ಮತದಾರನು ಪಟ್ಟಿಯಿಂದ ಹೊರಗುಳಿಯಬಾರದು. ಮತದಾನದ ಹಕ್ಕಿನಿಂದ ಯಾರೂ ವಂಚಿತರಾಗಬಾರದು ಎಂದು ತಿಳಿಸಿದ್ದಾರೆ. 2025ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿಗೆ ಒಳಗಾದ ಜಿಲ್ಲೆಯ ರೈತರಿಗೆ 246.9 ಕೋಟಿ ರೂಪಾಯಿ ಅತ್ಯಧಿಕ ಬೆಳೆ ವಿಮಾ ಪರಿಹಾರ ಲಭಿಸಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 20,02,091 ರೈತರು ಬೆಳೆ ವಿಮೆಗೆ ಹೆಸರು ನೋಂದಾಯಿಸಿಕೊಂಡಿದ್ದು 12,01,077 ಹೆಕ್ಟೇರ್ ಪ್ರದೇಶ ವಿಮಾ ವ್ಯಾಪ್ತಿಗೆ ಒಳಪಟ್ಟಿತ್ತು. ಈ ತಿಂಗಳ ಅಂತ್ಯದೊಳಗೆ 51 ಕೋಟಿ ರೂಪಾಯಿ ಅಧಿಕ ಪರಿಹಾರ ಜಿಲ್ಲೆಯ ಎಲ್ಲಾ ತಾಲೂಕಿನ ಅರ್ಹ ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಜಮಾ ಆಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಚುರುಕು ಪಡೆದಿದ್ದು ಕಳೆದ 2 ದಿನಗಳಿಂದ ಸತತವಾಗಿ ಮಳೆ ಸುರಿಯುತ್ತಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬತ್ತಿ ಹೋಗಿದ್ದ ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳಲ್ಲಿ ನೀರಿನ ಹರಿವು ಕಂಡುಬರುತ್ತಿದೆ. ಕೃಷಿ ಚಟುವಟಿಕೆಗಳು ಕೂಡ ಬಿರುಸಿನಿಂದ ಸಾಗುತ್ತಿದ್ದು ರೈತರು ಮುಂಗಾರು ಬಿತ್ತನೆಗಾಗಿ ಗದ್ದೆಗಳನ್ನು ಹಸನುಗೊಳಿಸುತ್ತಿದ್ದಾರೆ. ಗಾಳಿ ಮಳೆಯಿಂದಾಗಿ ಜಿಲ್ಲೆಯಲ್ಲಿ May 31ರಿಂದ ನಿನ್ನೆಯವರೆಗೆ ಒಟ್ಟು 280 ಮನೆಗಳಿಗೆ ಹಾನಿ ಉಂಟಾಗಿದೆ. ಈ ಪೈಕಿ 4 ಮನೆಗಳು ಸಂಪೂರ್ಣ ಕುಸಿದಿವೆ. 176 ಮನೆಗಳು ಭಾಗಶಃ ಹಾನಿಗೊಳಗಾಗಿವೆ. 672 ವಿದ್ಯುತ್ ಕಂಬಗಳು ಧರೆಗುರುಳಿವೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಕೋಳೂರು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವು ಅಭಿಯಾನದ ಅಂಗವಾಗಿ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಂಕಣ ರೈಲ್ವೆ ವಿಭಾಗದ ಕಾರವಾರ ರೈಲ್ವೆ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರಿಗಾಗಿ ಪ್ರತ್ಯೇಕವಾಗಿ ಪಿಂಕ್ ಬಬಲ್ ವಿಶ್ರಾಂತಿ ಆಸನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಾಳೆ ಈ ವಿಶೇಷ ಆಸನ ವ್ಯವಸ್ಥೆಯನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಕೆಎಸ್ಎಂಸಿಎ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ನಿಗಾ ಬೇಕು, ಜಾನುವಾರುಗಳ ಮೇವಿನ ಸಮಸ್ಯೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಕೋಲಾರು ಶಾಸಕ ಕೊತ್ತೂರು ಜಿ ಮಂಜುನಾಥ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿಯೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಅಲ್ಲಲ್ಲ.
1: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
2: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
3: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿರುವೆ.
1: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
2: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
1: ನಾವು ಸಮಾಜವನ್ನು ಬೆಳೆಸಿದರೆ
2: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
4: ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ.
5: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51.

0: ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗದಲ್ಲಿ ತಾವು ಕೇಳಲಿದ್ದೀರಿ ಮುಂಗಾರು ಹಂಗಾಮಿನ ವಿವಿಧ ಬೆಳೆ ಪದ್ಧತಿಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎಂ ಎ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನವನ್ನ, ನಂತರ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಈಗ ಮೊದಲಿಗೆ ಕೇಳೋಣ ಮುಂಗಾರು ಹಂಗಾಮಿನ ವಿವಿಧ ಬೆಳೆ ಪದ್ಧತಿಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎಂ ಎ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನವನ್ನ. ಇವರನ್ನು ಸಂದರ್ಶಿಸಲಿದ್ದಾರೆ ಡಾಕ್ಟರ್ ವಿಜಿ ಬಾವಲತ್ತಿ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ.
1: ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿಗೆ ವಿಶೇಷವಾಗಿ ರೈತರು ಇಲ್ಲಿ ಹಲವಾರು ಬೆಳೆಗಳನ್ನು ಬೆಳೀತಿರ್ತಾರೆ. ಅದರಲ್ಲಿ ವಿಶೇಷವಾಗಿ ಈ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆ ಪದ್ಧತಿಗಳು ಮುಂಗಾರು ಹಂಗಾಮಿಗೆ ಯಾವ್ಯಾವ ಬೆಳಿಬೋದು, ಅಂತರ ಬೆಳೆ ಪದ್ಧತಿಗಳು ಯಾವ್ಯಾವ ಬರ್ತವೆ, ಜೊತೆಗೆ ಅಂತರ ಬೆಳೆಗಳನ್ನು ಬೆಳೆಯೋದ್ರಿಂದ ಯಾವ ರೀತಿ ಲಾಭಗಳಾಗ್ತವೆ, ಅದರ ಅನುಕೂಲತೆಗಳು ಏನು ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ತಿಳಿಸಲಿಕ್ಕೆ ನಮ್ಮ ಜೊತೆ ಇವತ್ತು ಬೇಸಾಯ ತಜ್ಞರು ಮತ್ತು ವಿಜ್ಞಾನಿಗಳಾದಂಥ ಡಾಕ್ಟರ್ ಬಸವಣ್ಣಪ್ಪ ಎಮ್ಮೆ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಬಸವಣ್ಣಪ್ಪ.
2: ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಸೊ ಇವತ್ತಿನ ದಿವಸ ತಾವು ಕೇಳಿದ ಹಾಗೆ ಸರ್, ಅಂತರ ಬೆಳೆ ಅಥವಾ ಬಹುಬೆಳೆ ಪದ್ಧತಿಗಳು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ರೈತರು ಮೊದಲೇದಾಗಿ ಅಂತರ ಬೆಳೆ ಅಂತಂದರೆ ಒಂದು ಬೆಳೆ ಜೊತೆಗೆ ಇನ್ನೊಂದು ಬೆಳೆಯನ್ನು ಬೆಳೆಯೋದಕ್ಕೆ ನಾವು ಅಂತರ ಬೆಳೆ ಅಂತ ಕರಿತೀವಿ. ಬಹುಬೆಳೆ ಪದ್ಧತಿ ಅಂತಂದರೆ ಮಿಕ್ಸ್ಡ್ ಕ್ರಾಪಿಂಗ್ ಅಂತಲೂ ಕರಿತೀವಿ. ಆಮೇಲೆ ಪರ್ಯಾಯ ಬೆಳೆ ಅಂತಲೂ ಕೂಡ ನಾವು ಬೇರೆ ಬೇರೆ ಒಂದು ಬೆಳೆಗೆ ಇನ್ನೊಂದು ಪರ್ಯಾಯ ಬೆಳೆ ಅಂತಲೂ ಕರಿತೀವಿ. ಹೀಗಾಗಿ ಅನೇಕ ಒಂದು ಬೆಳೆ ಪದ್ಧತಿಗಳು ಬರ್ತವೆ. ಸೊ ಅದರಲ್ಲಿ ಪ್ರಮುಖವಾಗಿ ತಾವು ಕೇಳಿದ ಹಾಗೆ ಈ ಅಂತರ್ ಬೆಳೆಯಿಂದ ಆಗ್ತಕ್ಕಂಥ ಪ್ರಮುಖವಾದ ಅಂಶಗಳು ಅಥವಾ ಪ್ರಯೋಜನಗಳು ಏನು ಅಂತಂದರೆ, ಸೊ ನಾವು ಬೆಳೆಗಳಿಗೆ ಹಾಕಿರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನು ಸದ್ಬಳಕೆಯನ್ನು ಮಾಡ್ತಕ್ಕಂಥದ್ದು ಒಂದು. ಎರಡನೇದು, ಈಗ ಬೆಳೆಗಳಿಗೆ ನಾವು ಏನು ಅಂತಾರೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು ಸರ್. ಯಾಕೆಂದರೆ ಪ್ರತಿ ವರ್ಷವೂ ನಮ್ಮ ರೈತರು ಏನು ಮಾಡ್ತಿರ್ತಾರಂದರೆ ಒಂದೇ ಬೆಳೆನನ್ನು, ಹತ್ತಿ ಬೆಳೆದ್ರೆ ಹತ್ತಿ ಬೆಳೆದಿರ್ತಕ್ಕಂಥ ರೈತರು ಹತ್ತಿಯನ್ನು ಬೆಳೀತಕ್ಕಂಥದ್ದು, ಮೆಣಸಿನ ಗಿಡ ಬೆಳೆದ್ರೆ ಮೆಣಸಿನ ಗಿಡನ ಬೆಳೀತಕ್ಕಂಥದ್ದು. ಸೊ ಆವಾಗ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ಕಮ್ಮಿ ಆಗುತ್ತೆ. ಸೊ ಮಣ್ಣಿನ ಫಲವತ್ತತೆಯನ್ನು ಕೂಡ ಕಾಪಾಡ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗ ಒಂದೇ ಬೆಳೆ ಬೆಳೆದಾಗ ಕೀಟಗಳು ಮತ್ತು ರೋಗಗಳ ಉಲ್ಬಣ ಜಾಸ್ತಿ ಆಗುತ್ತೆ. ಸೊ ಅದನ್ನು ಕೂಡ ಹತೋಟಿ ಮಾಡಬೇಕಂದ್ರೆ ನಾವು ಅಂತರ ಬೆಳೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಅದರ ಜೊತೆ ಜೊತೆಗೇ ನಾವು ಈ ಒಂದು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಅತಿ ಸಮೃದ್ಧವಾಗಿ ಅತಿ ಲಾಭದಾಯಕವಾಗಿ ಕೂಡ ನಾವು ಬೆಳೆಸ್ಕೊಳ್ಬೋದು.
1: ಪೋಷಕಾಂಶಗಳನ್ನು
2: ಕೂಡ ನಾವು ಬೆಳೆಸ್ಕೊಳ್ಬೋದು. ಒಂದೇ ಬೆಳೆ ಕೈ ಕೊಟ್ಟರೆ ಅಕಸ್ಮಾತ್ ಈಗ ಒಬ್ಬ ರೈತರು ಹೋದರ್ಸ ನಮಗೆ ಮಳೆ ಆಗಲಿಲ್ಲ, ಈಗ ಹತ್ತಿ ಕೈ ಕೊಡ್ತು, ಮೆಣಸಿನಕಾಯಿ ಕೈ ಕೊಡ್ತು, ಸೊ ಅಂಥ ಸಂದರ್ಭದಲ್ಲಿ ಏನಾದರೂ ಮುಂಗಾರಿನಲ್ಲಿ ಬಿದ್ದ ಮಳೆಯನ್ನು ಸದ್ಬಳಕೆಯನ್ನು ಮಾಡ್ಕೊಳ್ಬೇಕಂದ್ರೆ ಒಂದು ಬೆಳೆ ಜೊತೆಗೆ ಇನ್ನೊಂದು ಬೆಳೆ ಬೆಳೆದಾಗ, ಸೊ ಒಂದು ಬೆಳೆಯಿಂದ ಆಗ್ತಕ್ಕಂಥ ಹಾನಿಯನ್ನು ತಡೆಗಟ್ಟಲಿಕ್ಕೆ ನಾವು ಅಂತರ ಬೆಳೆಯನ್ನು

0: ಕೂಡ ಮಾಡ್ಕೊಳ್ಬೋದು. ಸೊ ಅದ್ರ ಜೊತೆ ಜೊತೆಗೇ ನಾವು ಹೆಚ್ಚಿನ ಆದಾಯವನ್ನು ಕೂಡ ಪಡ್ಕೊಳ್ಬೋದು ಸರ್ ಅಂತರ ಬೆಳೆಯನ್ನು ಮಾಡೋದರಿಂದ. ಕೊನೆಯದಾಗಿ ನಮಗೆ ರೈತರಿಗೆ ಪ್ರಮುಖವಾಗಿರ್ತಕ್ಕಂಥದ್ದು ಅಂತಂದರೆ ಆದಾಯ. ಸೊ ಎರಡು ಬೆಳೆಗಳನ್ನು ಏಕಕಾಲದಲ್ಲಿ ಬೆಳೆದಾಗ ನಮಗೆ ಆದಾಯನೂ ಕೂಡ ಜಾಸ್ತಿ ಆಗುತ್ತೆ ಸರ್. ಇದು ಅತಿ ಪ್ರಯೋಜನವಾಗತಕ್ಕಂಥ ಅಂತರ ಬೆಳೆಯಿಂದ ಆಗತಕ್ಕಂಥ ಪ್ರಮುಖವಾದ ಪ್ರಯೋಜನಗಳು ಸರ್. ಅದರ ಜೊತೆ ಜೊತೆಗೇ ಈಗ ಅಂತರ ಬೆಳೆಯನ್ನು ರೈತರು ಮಾಡ್ತಿರ್ತಾರೆ, ಒಬ್ಬರು ಅಥವಾ ಇಬ್ಬರು ಮಾಡ್ತಿರ್ತಾರೆ, ಅದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಪ್ರಮುಖವಾದ ಅಂಶಗಳು ಯಾವ್ಯಾವು ಅಂತಂದರೆ, ಸೊ ಒಂದೇ ಜಾತಿಗೆ ಸೇರಿರ್ತಕ್ಕಂಥದ್ದು ಅಥವಾ ಒಂದೇ ಗುಂಪಿಗೆ ಸೇರಿರ್ತಕ್ಕಂಥ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ಬಾರ್ದು. ಉದಾಹರಣೆ ಹೇಳಬೇಕು ಅಂತಂದರೆ ಈಗ ಜೋಳ ಅಥವಾ ಸಿರಿಧಾನ್ಯಗಳು ಅಥವಾ ನಮಗೆ ಈಗ ಮೆಕ್ಕೆಜೋಳ ಇರ್ಬೋದು, ಸೊ ನವಣೆ ಇರ್ಬೋದು, ಇಂಥವುಗಳನ್ನು ಒಂದೇ ಗುಂಪಿಗೆ ಸೇರಿರ್ತಕ್ಕಂಥ ಬೆಳೆಗಳನ್ನು ದಯವಿಟ್ಟು ಅಂತರ ಬೆಳೆಗೆ
1: ಬೆಳೆಯಬಾರ್ದು
0: ಸರ್. ಅದರ ಜೊತೆಗೆ ಈಗ ಏಕದಳ ಧಾನ್ಯಗಳೊಂದಿಗೆ ದ್ವಿದಳ ಧಾನ್ಯಗಳನ್ನು ಕೂಡ ನಾವು ಮಿಕ್ಸ್ ಮಾಡಬೇಕಾಗತ್ತೆ, ಅಂದರೆ ಸೇರಿಸ್ಬೇಕಾಗತ್ತೆ. ನಮ್ಮ ತಲೆತಲಾಂತರದಿಂದ ತಾತ ಮುತ್ತಾತ ಬೆಳೆತಕ್ಕಂಥ ಬೆಳೆಗಳನ್ನು ನೋಡಿದರೆ ಕೇವಲ ಈ ಜೋಳದ ಜೊತೆಗೆ ಹೆಸರನ್ನು ಮಿಕ್ಸ್ ಮಾಡ್ತಕ್ಕಂಥದ್ದು, ಜೋಳದ ಜೊತೆಗೆ ಅಲಸಂದಿಯನ್ನು ಮಿಕ್ಸ್ ಮಾಡ್ತಕ್ಕಂಥದ್ದು, ಅವರಿಯನ್ನು ಮಿಕ್ಸ್ ಮಾಡ್ತಕ್ಕಂಥದ್ದು ಹೀಗೆ. ಸೊ ಏಕದಳ ಧಾನ್ಯದ ಜೊತೆಗೆ ದ್ವಿದಳ ಧಾನ್ಯಗಳನ್ನು ಸೇರಿಸ್ತಕ್ಕಂಥದ್ದು ರೈತರ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅದರ ಜೊತೆ ಜೊತೆಗೇ ನಾವು ಏಕದಳ ಧಾನ್ಯದ ಜೊತೆಗೆ ಅಥವಾ ಜೋಳದ ಜೊತೆಗೆ ನಾವು ಎಣ್ಣೆಕಾಳುಗಳು ಅಂದರೆ ಸೂರ್ಯಪಾನ ಇರ್ಬೋದು, ಶೇಂಗಾ ಇರ್ಬೋದು, ಇಂಥವುಗಳನ್ನು ಅಂತರ ಬೆಳೆಯಾಗಿ ನಾವು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಸೊ ಅಂತರ ಇವಾಗ ಏಕದಳ ಧಾನ್ಯದ ಬೆಳೆಗಳ ಜೊತೆಗೆ ತರಕಾರಿಗಳನ್ನು ಕೂಡ ಕೆಲವೊಂದು ರೈತರು ಬೆಳೀತಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯದ ಕೂಡ ಈ ಒಂದು ಜೋಳದ ಜೊತೆಗೆ ಅಥವಾ ನವಣೆ ಜೊತೆಗೆ ಅಥವಾ ಮೆಕ್ಕೆಜೋಳದ ಜೊತೆಗೆ ಅಥವಾ ಸಜ್ಜೆ ಜೊತೆಗೆ ನಾವು ತರಕಾರಿಗಳನ್ನು ಕೂಡ ಅಂತರ ಬೆಳೆಯಾಗಿ ಮಾಡ್ಕೊಳ್ಬೋದು ಸರ್. ಸೊ ಒಂದೇ ರೀತಿಯ ಕೀಟವನ್ನು ಒಂದೇ ಬೆಳೆ ಬೆಳೆದಾಗ, ಈಗ ಉದಾಹರಣೆ ಹೇಳಬೇಕಂತಂದ್ರೆ ಹತ್ತಿಯನ್ನು ಪ್ರಮುಖವಾಗಿ ಬೆಳ್ಕೊಂತ ಬಂದರೂ ಕಾಯಿ ಕೊರಕ ಹುಳ ಜಾಸ್ತಿ ಬಂತು, ಆದಮೇಲೆ ಕೆಂಪು ಗುಲಾಬಿ ಕಾಯಿ ಕೊರಕದ ಬಾಧೆ ಜಾಸ್ತಿ ಆಗಿ ಬಂತು. ಸೊ ನಾವು ಅದಕ್ಕೆ ಪರ್ಯಾಯವಾಗಿ ಹತ್ತಿ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆದಾಗ, ಉದಾಹರಣೆ ನಾವು ಶೇಂಗಾ ಬೆಳಿಬೋದು ಅಥವಾ ಹೆಸರು ಬೆಳಿಬೋದು, ಉದ್ದು ಬೆಳಿಬೋದು ಅಥವಾ ಈರುಳ್ಳಿ ಬೆಳಿಬೋದು ಅಥವಾ ಮೆಣಸಿನಕಾಯಿಯನ್ನು ಬೆಳಿಬೋದು, ಹೀಗೆ ಅಂತರ ಬೆಳೆಯನ್ನು ಬೆಳೆದಾಗ ಸೊ ಒಂದೇ ಕೀಟ ಉಲ್ಬಣ ಆಗೋದ್ರ ಬದಲು ಆ ಕೀಟವನ್ನು ನಿವಾರಣೆ ಮಾಡಲಿಕ್ಕೂ ಕೂಡ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಸರ್. ಇವು ರೈತರು ಗಮನದಲ್ಲಿ ಇಟ್ಕೊಳ್ತಕ್ಕಂಥ ಪ್ರಮುಖವಾದ ಒಂದು ಅಂಶಗಳು ಸರ್. ಇದು ಅಷ್ಟೇ ಅಲ್ಲದೇ ಈ ಅಂತರ ಬೆಳೆ ಅಥವಾ ಬಹು ಬೆಳೆಗಳನ್ನು ಮಾಡಬೇಕು ಅಂತಂದರೆ ಭೂಮಿಯ ಅಂದರೆ ಆಯ್ಕೆ ಮಾಡ್ಕೊಳ್ಳೋಕ್ಕಿಂತ ಮೊದಲು ಭೂಮಿಯ ಗುಣಧರ್ಮವನ್ನು ನಾವು ನೋಡ್ಕೊಳ್ಬೇಕು ಸರ್. ಅದು ಕಪ್ಪು ಮಣ್ಣು ಇದೆಯಾ ಅಥವಾ ಕೆಂಪು ಮಣ್ಣು ಇದೆಯಾ ಅಥವಾ ಕಪ್ಪು ಕೆಂಪು ಮಿಶ್ರಿತ ಮಣ್ಣು ಇದೆಯಾ, ಸೊ ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಅಲ್ಲಿ ಬೀಳ್ತಕ್ಕಂಥ ಮಳೆಯ ಪ್ರಮಾಣವನ್ನು ಕೂಡ
1: ಮಣ್ಣಿನ ಗುಣಧರ್ಮವನ್ನು ನೋಡ್ಕೊಂಡ್ಬಿಟ್ಟು ಒಂದು ಬೆಳೆ ಪದ್ಧತಿಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ
0: ಮತ್ತು ಮಣ್ಣಿನಲ್ಲಿ ಅಂದರೆ ಅಲ್ಲಿ ಬೀಳ್ತಕ್ಕಂಥ ಮಳೆಯ ಪ್ರಮಾಣವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಅದರ ಜೊತೆ ಜೊತೆಗೇ ಆ ಬೆಳೆಗಳ ಅವಧಿಯನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಭೂಮಿನಲ್ಲಿ ಸಿಗತಕ್ಕಂಥ ತೇವಾಂಶವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಸೊ ಇದು ಒಂದು ಬೆಳೆಯ ಆಯ್ಕೆಯು ಆಯಾ ಒಂದು ವರ್ಷದ ಸ್ಥಿತಿಗತಿಗೆ ಅನುಗುಣವಾಗಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಉದಾಹರಣೆ ಈ ವರ್ಷ ಜಾಸ್ತಿ ಮಳೆ ಬರ್ತಿತ್ತು ಅಂದರೆ ಅದಕ್ಕೆ ಹೊಂದಿಕೊಳ್ತಕ್ಕಂಥ ಬೆಳೆಗಳನ್ನು ಆಯ್ಕೆ ಮಾಡ್ಬೋದು. ಅಥವಾ ಕಡಿಮೆ ಮಳೆ ಬೀಳ್ತಿತ್ತು ಅಂದರೆ ಕಡಿಮೆ ಅವಧಿನಲ್ಲಿ ಮಾಗತಕ್ಕಂಥ ಬೆಳೆಗಳನ್ನು ಕೂಡ ಅಂತರ ಬೆಳೆಯಾಗಿ ನಾವು ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ನಿಶ್ಚಿತ ಬೆಳೆ ಪದ್ಧತಿಗಳನ್ನು ಅನುಸರಿಸದೆ ಅಂದರೆ ಶಿಫಾರಸು ಮಾಡಿರ್ತಕ್ಕಂಥ ನಿಶ್ಚಿತವಾದ ಬೆಳೆಗಳನ್ನು ಅನುಸರಿಸದೇ ಆ ಹವಾಗುಣಕ್ಕೆ ಅನುಗುಣವಾಗಿ ತಕ್ಕಂತೆ ನಾವು ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಅಂತರ ಬೆಳೆಗಳಲ್ಲಿ. ಸೊ ಇನ್ನೊಂದು ಏನಪ್ಪಾ ಅಂದರೆ ಒಂದೇ ಬೆಳೆಗಿಂತ ಮಿಶ್ರ ಬೆಳೆಗಳನ್ನು ಬೆಳೆಯೋದ್ರಿಂದ ನನಗಾಗಲೇ ಹೇಳಿದಂಗೆ ಒಂದು ಆದಾಯ ಜಾಸ್ತಿ ಆಗುತ್ತೆ, ಮಣ್ಣಿನ ಕೊಚ್ಚಣಿಕೆ ಕಮ್ಮಿ ಆಗುತ್ತೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ಮತ್ತು ಆ ಬೆಳೆಗಳನ್ನು ಬಳಸ್ತಕ್ಕಂಥ ಏನು ನಾವು ಕನ್ಸ್ಯೂಮರ್ಸ್ ಇರ್ತೇವೆ ಅವರ ಒಂದು ಆರೋಗ್ಯನೂ ಕೂಡ ಜಾಸ್ತಿ ಆಗುತ್ತೆ, ಆಮೇಲೆ ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ, ಆದಾಯನೂ ಕೂಡ ಜಾಸ್ತಿ ಆಗುತ್ತೆ. ಇವುಗಳನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ಅಂತರ ಬೆಳೆ ಅಥವಾ ಬಹು ಬೆಳೆಗಳನ್ನು ಬೆಳೆತಕ್ಕಂಥದ್ದು
1: ಅಂದರೆ ಏಕ ಬೆಳೆ ಪದ್ಧತಿಗೆ ಹೋಗುವ ಬದಲಾಗಿ ಅಂತರ ಬೆಳೆಗಳನ್ನು ಮಿಶ್ರ ಬೆಳೆಗಳನ್ನು ಬಹು ಬೆಳೆ ಪದ್ಧತಿಯನ್ನು ಮಾಡೋದು ತಾವು ಒಳ್ಳೆಯದಂತೀರಿ.
0: ಎಸ್ ಸರ್.
1: ಈಗ ಮುಂಗಾರು ಹಂಗಾಮಿಗೆ ಬಂದಾಗ ನಮ್ಮ ರಾಯಚೂರು ಜಿಲ್ಲೆಯನ್ನು ತೆಗೆದುಕೊಂಡಾಗ ಇಲ್ಲಿ ಮುಖ್ಯವಾಗಿ ಐದಾರು ಬೆಳೆಗಳನ್ನು ಬೆಳೀತಿರ್ತಾರೆ.
0: ಹೌದು.
1: ಉದಾಹರಣೆ ಅಂತಂದರೆ ತೊಗರಿ ಬೆಳೀತಾರೆ, ಸಜ್ಜೆ ಬೆಳೀತಾರೆ, ಶೇಂಗಾ ಬೆಳೀತಾರೆ, ಆಮೇಲೆ ಎಳ್ಳು ಕೆಲವೊಂದು ಭಾಗದಲ್ಲಿ ಹಾಕ್ತಾರೆ, ಹೆಸರು ಹಾಕ್ತಿರ್ತಾರೆ, ಭತ್ತ ಇದೆ, ಹತ್ತಿ, ಮೆಣಸಿನಕಾಯಿ, ಇವು ಪ್ರಮುಖವಾದಂಥ ಬೆಳೆಗಳು.
0: ಹೌದು.
1: ಇಲ್ಲಿ ಬೆಳೆ ಪದ್ಧತಿಗೆ ಬಂದಾಗ ತೊಗರಿಯನ್ನ ಆಧಾರವಾಗಿಟ್ಟುಕೊಂಡು ಈಗ ತೊಗರಿಯನ್ನ ರೈತರು ಸಾಮಾನ್ಯವಾಗಿ ಏಕ ಬೆಳೆಯಾಗಿ ಬೆಳೆದು ಬಿಡ್ತಾರೆ.
0: ಹೌದು ಸರ್.
1: ಇಲ್ಲಿ ತೊಗರಿ ಜೊತೆ ಏನೇನು ಒಂದು ಬೆಳೆ ಪದ್ಧತಿಯನ್ನ ಯಾವ ಅಂತರ ಬೆಳೆಗಳನ್ನ ಮಾಡಬಹುದು ತೊಗರಿಯನ್ನ ತೆಗೆದುಕೊಂಡಾಗ?
0: ಸೊ ಬಹಳ ಪ್ರಮುಖವಾದ ಪ್ರಶ್ನೆ ಸರ್. ಯಾಕಂದ್ರೆ ಬಹಳಷ್ಟು ನಾವು ಈಗ ಮೊನ್ನೆ ಬಿದ್ದಿರ್ತಕ್ಕಂಥ ಮೇ ಕೊನೆ ವಾರದಲ್ಲಿ ಬಿದ್ದಿರ್ತಕ್ಕಂಥ ಮಳೆ ಮತ್ತು ಈ ಜೂನ್ ಮೊದಲೇ ವಾರದಲ್ಲಿ ಬಿದ್ದಿರ್ತಕ್ಕಂಥ ಮಳೆಯನ್ನ ಗಮನಿಸಿದಾಗ ಇವತ್ತು ತೊಗರಿಯನ್ನ ಹೆಚ್ಚು ಪ್ರಮಾಣದಲ್ಲಿ ರೈತರು ಬೆಳೀತಾ ಇದ್ದಾರೆ. ಮೊದಲು ಹೋದ ವರ್ಷ ಅಥವಾ ಹಿಂದಿನ ವರ್ಷ ಏನು ರೈತರು ಬೆಳೆದ್ರು ಅಂದ್ರೆ ಹತ್ತಿ ಮತ್ತು ಮೆಣಸಿನಕಾಯಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ರು. ಸೊ ಈಗ ಮುಂಗಾರಿನಲ್ಲಿ ಬೇಗನೆ ಬಿದ್ದಿರ್ತಕ್ಕಂಥ ಮಳೆಯನ್ನು ಅದನ್ನು ಉಪಯೋಗವನ್ನು ತೆಗೆದುಕೊಳ್ಳಿಕ್ಕೆ ಭಾಳಷ್ಟು ಜನ ರೈತರು ತೊಗರಿಯನ್ನು ಬೆಳೀತಿದ್ದಾರೆ. ಸೊ ತಾವು ಹೇಳಿದಂಗೆ ತೊಗರಿ ಜೊತೆಗೆ ಯಾವ್ಯಾವ ಅಂತರ ಬೆಳೆಗಳನ್ನು ಬೆಳೀಬೇಕಂತ ನಾವು ಗಮನ

0: ಬೇಕಾದರೆ ತೊಗರಿ ಜೊತೆಗೆ ಸರ್ ನಾವು ಇವಾಗ ಜೋಳವನ್ನು ಅಂದರೆ ಶಕ್ತಿಮಾನ್ ಜೋಳ ಹೈಬ್ರಿಡ್ ಜೋಳ ಅಂತ ಬೆಳಿತೀವಿ. ಸೊ ಅದನ್ನು ಯಾವ ಒಂದು ಅಂತರದ ಸಾಲಗಳಲ್ಲಿ ಎಷ್ಟು ಸಾಲಗಳಲ್ಲಿ ಬೆಳಿಬೇಕು, ಜೋಳವಾದರೆ ಈ ಸಂಕರ್ಣ ತಳಿ ಅಥವಾ ಹೈಬ್ರಿಡ್ ತಳಿ ಆದರೆ ಎರಡು ಸಾಲು ಜೋಳ ಒಂದು ಸಾಲು ತೊಗರಿ ಅಂದರೆ ಮೂರು ತಾಳಿನ ಕೂರ್ಗಿ ಇತ್ತು ಅಂತಂದರೆ ಸೊ ಅದನ್ನೊಂದು ರೈತರು ಕೂಡ ಗಮನಿಸ್ಕೊಳ್ಬೇಕು. ಅವರಲ್ಲಿ ಸಿಗ್ತಕ್ಕಂಥ ಏನು ಕೂರ್ಗಿಯ ತಾಳುಗಳ ಆಧಾರದ ಮೇಲೆ ನಾವು ಸಾಲಗಳನ್ನು ಕೂಡ ನಿರ್ಧರಿಸಬೇಕಾಗುತ್ತೆ. ಈಗಾಗಲೇ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಇದನ್ನು ಶಿಫಾರಸು ಕೂಡ ನಾವು ಮಾಡಿದ್ದೇವೆ. ಅಂದರೆ ಶಕ್ತಿಮಾನ್ ಜೋಳ ಆದರೆ ಎರಡು ಸಾಲು ಒಂದು ಸಾಲು ತೊಗರಿ. ಆಮೇಲೆ ಇನ್ನೊಂದು ಏನು ಬೇಕು ಅಂದರೆ ತಾವು ಹೇಳಿದಂಗೆ ಸರ್ ಈಗ ಹೆಸರು ಉದ್ದು ಭಾಳ ಮುಂಗಾರಿನಲ್ಲಿ ಬಹಳಷ್ಟು ರೈತರು ಈ ಬೇಡಿಕೆ ಇದೆ. ಸೊ ಅದನ್ನು ಕೂಡ ನಾವು ತೊಗರಿ ಜೊತೆಗೆ ಅಂತರ ಬೆಳೆಯಾಗಿ ಬೆಳಿಬೋದು. ಅದನ್ನು ಬೆಳಿಬೇಕಂದ್ರೆ ಮೂರು ತಾಳು ಕೂರ್ಗಿ ಇತ್ತು ಅಂತಂದರೆ ಎರಡು ಸಾಲು ಉದ್ದು ಅಥವಾ ಎರಡು ಸಾಲು ಹೆಸರು ಒಂದು ಸಾಲು ತೊಗರಿಯನ್ನು ಬೆಳೀತಕ್ಕಂಥದ್ದನ್ನು ಕೂಡ ರೈತರು ಅನುಭವಿಸ್ಬೇಕಾಗುತ್ತೆ. ಇನ್ನು ತಾವು ಹೇಳಿದಂಗೆ ಸರ್ ಎಳ್ಳು ಕೂಡ ಇತ್ತೀಚಿನ ದಿನಗಳಲ್ಲಿ ಈಗ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಬೀದರ್ನಲ್ಲಿ ರೈತರಿಗೆ ಪರಿಚಯ ಮಾಡಿರ್ತಕ್ಕಂಥ ಶ್ವೇತ ಅಂತಕ್ಕಂಥ ಒಂದು ಎಳ್ಳಿನ ತಳಿ ಇದೆ, ಮತ್ತು DSS 5 ಅಂತಕ್ಕಂಥ ಒಂದು ತಳಿ ಇದೆ, ಅಂದರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡ್ತಕ್ಕಂಥ. ಸೊ ಆ ಎಳ್ಳನ್ನು ಕೂಡ ನಾವು ತೊಗರಿ ಜೊತೆಗೆ ಅಂತರ ಬೆಳೆಯಾಗಿ ಬಳ್ಕೊಳ್ಬೋದು. ಅಂದರೆ ಎರಡು ಸಾಲು ಎಳ್ಳು ಒಂದು ಸಾಲು ತೊಗರಿಯನ್ನು ಕೂಡ ನಾವು ಮಾಡ್ಕೊಳ್ಬೋದು. ಇದು ಯಾವ ಒಂದು ಮಣ್ಣಿನಲ್ಲಿ ಸೂಕ್ತ ಅಂತಂದರೆ ಮಧ್ಯಮ ಆಳದ ಇರ್ತಕ್ಕಂಥ ಕಪ್ಪು ಭೂಮಿನಲ್ಲಿ ಈ ನಾನು ಹೇಳಿರ್ತಕ್ಕಂಥ ಮೂರು ಪದ್ಧತಿಗಳನ್ನು ಅನುಸರಿಸೋದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಸರ್. ಇನ್ನು ಕೆಂಪು ಮಣ್ಣು ಸಾಕಷ್ಟು ನಾವು ಲಿಂಗ್ಸೂರು ಮತ್ತು ಕೆಂಪು ಮತ್ತು ಉಸುಕು ಮಿಶ್ರಿತ ಮಣ್ಣು ಇರುತ್ತೆ ಸರ್. ಈಗ ಲಿಂಗ್ಸೂರು ಆಗಿರ್ಬೋದು, ಮಸ್ಕಿ ಆಗಿರ್ಬೋದು ಅಥವಾ ದೇವದುರ್ಗ ಆಗಿರ್ಬೋದು, ಅದು ಸುತ್ತಮುತ್ತಲು ಇರ್ತಕ್ಕಂಥ ಏನು ನಮ್ಮ ಮಾನ್ವಿ ಇರ್ಬೋದು ಸಿರ್ವಾರ ಇರ್ಬೋದು, ಅಂತಲ್ಲಿ ರೈತರು ಏನು ಮಾಡಬೇಕು ಅಂದರೆ ಉದ್ದನ್ನು ಸರ್ವೇ ಸಾಮಾನ್ಯವಾಗಿ ನಾನು ಈಗಾಗಲೇ ಹೇಳಿದಂಗೆ ಉದ್ದು ಅಥವಾ ಹೆಸರನ್ನು ಬೆಳೀತಕ್ಕಂಥದ್ದು ಅದರ ಜೊತೆಗೆ ತೊಗರಿಯನ್ನು, ಅಂದರೆ ಇಲ್ಲಿ ನಾಲ್ಕು ತಾಳಿನ ಕೂರ್ಗಿಯನ್ನು ಬಳಸೋದು ಒಳ್ಳೆಯದು ಸರ್ ಕೆಂಪು ಮಣ್ಣಿನಲ್ಲಿ. ಅಂದರೆ ಮೂರು ಸಾಲು ಹೆಸರು ಅಥವಾ ಉದ್ದು ಒಂದು ಸಾಲು ತೊಗರಿ, ಮತ್ತು ಇನ್ನೊಂದು ಮೂರು ಸಾಲು ಎಳ್ಳು ಮತ್ತು ಒಂದು ಸಾಲು ತೊಗರಿಯನ್ನು ಕೂಡ ಅಂತರ ಬೆಳೆಯಾಗಿ ನಾವು ಮಾಡ್ಕೊಳ್ಬೋದು. ಅದರ ಜೊತೆ ಜೊತೆಗೇ ಇನ್ನೊಂದು ಪರ್ಯಾಯ ಅಂತರ ಬೆಳೆ ಪದ್ಧತಿ ಅಂದರೆ ಈ ಹೈಬ್ರಿಡ್ ಜೋಳ ಅಥವಾ ಶಕ್ತಿಮಾನ್ ಜೋಳದ ಜೊತೆಗೆ ತೊಗರಿಯನ್ನು ಬೆಳೀತಕ್ಕಂಥದ್ದು, ಇದು ಕೂಡ ಮೂರು ಸಾಲು ಜೋಳ ಒಂದು ಸಾಲು ತೊಗರಿಯನ್ನು ಬೆಳೀತಕ್ಕಂಥದ್ದು. ಇನ್ನು ಇನ್ನೊಂದು ಈ ಗುರೆಳ್ಳು ಅಂತೇಳಿ ಭಾಳಷ್ಟು ಜನರು ಚಟ್ನಿಗಾಗಿ ಬಳಸ್ತಿರ್ತಾರೆ ಗುರೆಳ್ಳು, ಮತ್ತು ಇದನ್ನು ನಾವು ಹೊಲದ ಸುತ್ತಲೂ ಕೂಡ ನಮ್ಮ ಅಜ್ಜ ಮತ್ತು ಮುತ್ತಜ್ಜ ಎಲ್ಲ ಬೆಳೀತಿದ್ರು. ಹೊಲ ಸುತ್ತಲೂ ಗುರೆಳ್ಳು ಹಾಕೋದ್ರಿಂದ ಯಾವುದೇ ಕೀಟದ ಬಾಧೆ ಅಥವಾ ದನಕರಗಳ ಬಾಧೆ ಇರೋದಿಲ್ಲ ಅಂತೇಳಿ. ಸೊ ಅದನ್ನು ಕೂಡ ತೊಗರಿ ಜೊತೆಗೆ ಮೂರು ಸಾಲು ಗುರೆಳ್ಳು ಒಂದು ಸಾಲು ತೊಗರಿ ಕೂಡ ಬೆಳೀತಕ್ಕಂಥದ್ದು ಅಂತರ ಬೆಳೆಗಳು. ಇವು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿರ್ತಕ್ಕಂಥ ಒಂದು ಬೆಳೆಯ ಪದ್ಧತಿಗಳು ಸರ್.
1: ಈಗ ನೋಡ್ರಿ, ಎರಡು ಸಾಲು ತೊಗರಿಯನ್ನ ರೈತರು ಸಾಮಾನ್ಯವಾಗಿ 3 ಫೂಟ್ ಇಟ್ಟಿರ್ತಾರೆ, ಎರಡು ಸಾಲುಗಳ ಮಧ್ಯೆ 3 ಫೂಟ್ ಇರುತ್ತೆ.
0: ಹೌದು ಸರ್.
1: 3 ಫೂಟ್ ಅಲ್ಲಿ ಅಷ್ಟು ಜಾಗ ಸುಮ್ಮನೆ ಈಗ ಬಹಳ ಕಡಿಮೆ ಅವಧಿ ಬೆಳೆಗಳನ್ನ ಬೆಳ್ಕೋಬಹುದಲ್ವಾ, ಹೆಸರು ಹಾಕೋಬಹುದು.
0: ಹೌದು ಸರ್.
1: ಎರಡು ಸಾಲ ನೀವು ಹೇಳಿದಂಗೆ ಎರಡು ಸಾಲ ಹೆಸರು ಹಾಕೊಂಡ್ರೆ 60-65 ದಿವಸದಲ್ಲಿ ಹೆಸರು ಬೆಳೆ ಬಂದ್ಬಿಡುತ್ತೆ
0: ಸರ್. ಬಂದ್ಬಿಡುತ್ತೆ.
1: ಅಲ್ಲಿ ಭೂಮಿನೂ ಫಲವತ್ತಾಗತ್ತೆ ಮತ್ತು ಹೆಸರು ಕಾಳುಗಳು ಸಿಗ್ತವೆ.
0: ಹೌದು ಸರ್.
1: ರೈತರು ಇಂಥ ವಿಚಾರವನ್ನು ಮಾಡಬೇಕು. ಇನ್ನು ಮತ್ತೊಂದು ಪ್ರಮುಖವಾದದ್ದು ಈ ಭಾಗದಲ್ಲಿ ಸೂರ್ಯಕಾಂತಿಯನ್ನು ಅಲ್ಲ.
0: ಹೌದು ಸರ್. ಹೌದು ಸರ್.
1: ಏಕ ಬೆಳೆಯಾಗಿ ಸೂರ್ಯಕಾಂತಿ ಬೆಳೀತಾರೆ.
0: ಹೌದು.
1: ಇಲ್ಲಿ ಯಾವ ರೀತಿ ತಾವು ಬೆಳೆ ಪದ್ಧತಿ ಮಾಡೋದು ಒಳ್ಳೆಯ
0: ಸರ್? ಇಲ್ಲಿ ಕೂಡ ತಾವು ಕೇಳಿದ ಹಾಗೆ ಈಗ ಯೂಶಲಿ ಸರ್ವೇ ಸಾಮಾನ್ಯವಾಗಿ ನಾವು ಸೂರ್ಯಪಾನವನ್ನು ಆಗಸ್ಟ್ ತಿಂಗಳಲ್ಲಿ ಬೆಳೀರಿ ಅಂತ ಹೇಳ್ತೀವಿ. ಬಟ್ ಕೆಲವೊಂದು ರೈತರು ಇವಾಗ ಮೇ ಮತ್ತು ಜೂನ್ ತಿಂಗಳಲ್ಲಿ ಬಿತ್ತಿ ಬಿಡ್ತಾರೆ. ಆದರೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಅದು ಶಿಫಾರಸು ಮಾಡಿಲ್ಲ. ಯಾಕೆಂತಂದರೆ ಹಿಂದಿನ ವರ್ಷ ಒಂದು ಅದನ್ನು ಬೆಳೆದಾಗೂ ಕೂಡ ಭಾಳಷ್ಟು ಅದರ ಬಗ್ಗೆ ಚರ್ಚೆಗಳು ಕೂಡ ನಡೆದವು. ಆದರೆ ಆಗಸ್ಟ್ ತಿಂಗಳಲ್ಲಿ ಬೆಳೆಯಬೇಕಂಥ ಸಂದರ್ಭದಲ್ಲಿ ಅಂದರೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಸೂರ್ಯಕಾಂತಿಯನ್ನು ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಮಾಡೋದು ಭಾಳ ಸೂಕ್ತ ಅಂತೇಳಿ ಸಂಶೋಧನೆಯಿಂದ ಕಂಡು. ಅದರ ಜೊತೆಗೆ ನಾವು ಏನು ಬೆಳೀಬೋದು ಅಂತಂದರೆ ನಾವು ಹೇಳಿದಂಗೆ ನಾವು ನವಣೆಯನ್ನು ಬೆಳಿಬೋದು, ಶೇಂಗಾವನ್ನು ಬೆಳಿಬೋದು, ಮತ್ತು ಸಜ್ಜೆಯನ್ನು ಕೂಡ ಅಂತರ ಬೆಳೆಯಾಗಿ ನಾವು ಬೆಳ್ಕೊಳ್ಬೋದು ಸರ್. ಅದರ ಜೊತೆಗೆ ಸಿರಿಧಾನ್ಯಗಳು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ನಮಗೆ ಆದ್ಯತೆ ಇರತಕ್ಕಂಥದ್ದು, ಬೇಡಿಕೆ ಇರತಕ್ಕಂಥದ್ದು. ಸೊ ಸಿರಿಧಾನ್ಯಗಳನ್ನು ಕೂಡ ಅಂತರ ಬೆಳೆಯಾಗಿ ಮಾಡ್ಕೊಳ್ಬೋದು, ಮತ್ತು ಜೊತೆ ಜೊತೆಗೇ ನಾವು ಈ ಗುರೆಳ್ಳನ್ನು ಕೂಡ ಅಂತರ ಬೆಳೆಯಾಗಿ ನಾವು ಮಾಡ್ಕೊಳ್ಬೋದು.
1: ಇನ್ನು ನಾವು ಈ ದೇವದುರ್ಗ ಭಾಗದಲ್ಲೆಲ್ಲ ಹೋದಾಗ ಅಥವಾ ಉಸುಕು ಭೂಮಿ ಎಲ್ಲೆಲ್ಲಿದೆ ಅಲ್ಲೆಲ್ಲ ಶೇಂಗಾವನ್ನು ಏಕ ಬೆಳೆಯಾಗಿ ಬೆಳೆದ್ಬಿಡ್ತಾರೆ. ಶೇಂಗಾ ಬಿತ್ತಿರ್ತಾರೆ, ಅದರಲ್ಲಿ ಯಾವುದೇ ಒಂದು ಮಿಶ್ರ ಬೆಳೆ ಮಾಡೋದೇ ಇಲ್ಲ.
0: ಹೌದು ಸರ್. ಹೌದು ಸರ್.
1: ಇಲ್ಲಿ ಯಾವ ತಾವು ತಜ್ಞರಾಗಿ ಏನು ಸಜೆಸ್ಟ್ ಮಾಡ್ತೀರಿ ಶೇಂಗಾ ಏಕ ಬೆಳೆ ಬದಲಾಗಿ?
0: ಬಹಳ ಬಹಳ ಸೂಕ್ತವಾಗಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಶೇಂಗಾವನ್ನು ನಾವು ಕೆಂಪು ಭೂಮಿಗೆ ಶಿಫಾರಸು ಮಾಡ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ಅಲ್ಲಿಯ ಒಂದು ಮಳೆಯ ಪ್ರಮಾಣ ಮತ್ತು ಭೂಮಿನಲ್ಲಿ ಸಿಗ್ತಕ್ಕಂಥ ತೇವಾಂಶ ಮತ್ತು ಅದರ ಜೊತೆಗೆ ನೀರಿನ ಸೌಲಭ್ಯವನ್ನು ಆಧರಿಸಿಕೊಂಡು ನಾವು ಈ ಶೇಂಗಾ ಜೊತೆಗೆ ಔಡ್ಲಾ ಸರ್, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಔಡ್ಲಿಕ್ಕೆ ಡಿಮ್ಯಾಂಡ್ ಇದೆ. ಗಾಡಿಗಳಿಗೆ ಕ್ಯಾಸ್ಟ್ರಾಲ್ ಆಯಿಲ್ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ. ಸೊ ಔಡ್ಲಿಕ್ಕೂ ಕೂಡ ಭಾಳ ಡಿಮ್ಯಾಂಡ್ ಇದೆ. ಸೊ ಅದನ್ನು ನಾವು 4 ತಾಳಿನ ಕೂರ್ಗಿ ಆದರೆ 3 ಸಾಲು ಶೇಂಗಾ 1 ಸಾಲು ಔಡ್ಲನ್ನು ಬೆಳಿಬೇಕು. ಎರಡು
1: ಒಳ್ಳೆಯದು,
0: ಬಹಳ ಸೂಕ್ತವಾಗಿರ್ತಕ್ಕಂಥ ಎರಡೂ ಕೂಡ ಎಣ್ಣೆ ಕಾಳುಗಳ ಬೆಳೆಗಳಾಗಿದ್ದರೂ ಸಹ ಈ ಶೇಂಗಾ

0: ಮೂರುವರೆ ತಿಂಗಳಿಗೆ ನಾಲ್ಕು ತಿಂಗಳಿಗೆ ಬಂದ್ಬಿಡುತ್ತೆ. ಔಡ್ಲ ಆರು ತಿಂಗಳದ ಬೆಳೆ, ಐದೂವರೆಯಿಂದ ಆರು ತಿಂಗಳದ ಬೆಳೆ. ಸೊ ಹಾಗಾಗಿ ನಾವು ಈ ಒಂದು ಮುಂಗಾರಿನಲ್ಲಿ ಬಿದ್ದ ಮಳೆಯನ್ನು ಮತ್ತು ಕಳೆಗಳು ಕೂಡ ಹತೋಟಿಯಾಗುತ್ತೆ ಸರ್. ನಾವು ಅಂತರ ಬೆಳೆಯನ್ನು ಮಾಡೋದ್ರಿಂದ ಪದೇ ಪದೇ ರೈತರು ಕಳೆ ತೆಗಿತಬೇಕಾಗಿಲ್ಲ. ಸೊ ಅದನ್ನು ಕೂಡ ಒಂದು. ಆಮೇಲೆ ತೇವಾಂಶವನ್ನು ಕಾಪಾಡ್ಕೊಳ್ಳಿಕ್ಕೆ ಹೆಚ್ಚು ಇದಾಗುತ್ತೆ, ಅಂದರೆ ಕವರ್ ಕ್ರಾಪ್ಸ್ ಅಂತ ಕರಿತೀವಿ ನಾವು. ಈಗ ಶೇಂಗಾ ಇದು ಹೆಸರು ಆಗಲಿ ಉದ್ದಾಗಲಿ ಅಥವಾ ಶೇಂಗಾ ಆಗಲಿ ಬೆಳೆದಾಗೆ, ಸೊ ಭೂಮಿಯನ್ನು ತುಂಬ ಚೆನ್ನಾಗಿ ಕವರ್ ಮಾಡ್ತವೆ, ಅಂದರೆ ಹೊದಿಕೆ ಬೆಳೆ ಅಂತ ಕರಿತೀವಿ ನಾವು. ಸೊ ಆ ಥರ ಕರೆದಾಗ ಕಳೆಗಳು ಹತೋಟಿಯಾಗುತ್ತೆ. ಇನ್ನೊಂದು ಶೇಂಗಾ ಜೊತೆಗೆ ನಾವು ಸೂರ್ಯಕಾಂತಿಯನ್ನು ಕೂಡ ಅಂತರಬೆಳೆಯಾಗಿ ಮಾಡ್ಕೊಳ್ಬೋದು.
1: ಶೇಂಗಾ ಮತ್ತು ಸೂರ್ಯಕಾಂತಿ,
0: ಶೇಂಗಾ ಮತ್ತು ಸೂರ್ಯಕಾಂತಿ ಮೂರು ಸಾಲು ಶೇಂಗಾ,
1: ಒಂದು ಸಾಲು ಸೂರ್ಯಕಾಂತಿ,
0: ಇಲ್ಲ ಶೇಂಗಾ ಮೂರು ಸಾಲು ಮತ್ತು ಒಂದು ಸಾಲು ಸೂರ್ಯಕಾಂತಿಯನ್ನು ಕೂಡ ಅಂತರಬೆಳೆಯಾಗಿ ನಾವು ಮಾಡ್ಕೊಳ್ಬೋದು ಸರ್. ಇವೆರಡೂ ಭಾಳ ಸೂಕ್ತವಾಗಿರ್ತಕ್ಕಂಥದ್ದು. ಇನ್ನು ಕೆಲವೊಂದು ರೈತರು ಸಜ್ಜೆಯನ್ನು ಅಂತರಬೆಳೆಯಾಗಿ ಶೇಂಗಾ ಜೊತೆಗೆ ಬೆಳೆತಿರ್ತಾರೆ, ನವಣಿಯನ್ನು ಅಂತರಬೆಳೆಯಾಗಿ ಬೆಳೆತಿರ್ತಾರೆ. ಸೊ ಇದನ್ನು ಕೂಡ ರೈತರು ನಾವು ಮಾಡ್ಕೊಳ್ಬೋದು.
1: ಇನ್ನು ಮತ್ತೊಂದು ಹೆಚ್ಚಿನ ಕ್ಷೇತ್ರದಲ್ಲಿ ನಮ್ಮ ರೈತರು ಬಿಟಿ ಹತ್ತಿಯನ್ನು ಈ ಭಾಗದಲ್ಲಿ ಹಾಕ್ತಿರ್ತಾರೆ. ಭಾಳಷ್ಟು ಪ್ರದೇಶ ಬಿಟಿ ಹತ್ತಿಯನ್ನು ಏಕ ಬೆಳೆಯಾಗಿ ಬೆಳೀತಾರೆ. ಇಲ್ಲಿ ಮಧ್ಯದಲ್ಲಿ ಏನಾದರೂ ಬೆಳೆಗಳನ್ನು ಹಾಕ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಬಿಟಿ ಹತ್ತಿಯಲ್ಲಿ?
0: ಸೊ ತಾವು ಹೇಳಿದ ಹಾಗೆ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಸರ್. ಯಾಕೆ ಅಂತಂದರೆ ಹೋದ್ರೆ ಸಹ ಹತ್ತಿಯನ್ನು ಬೆಳೆದಾಗ ಅದು ತೇವಾಂಶ ಕಮ್ಮಿಯಾಗಿ ಹತ್ತಿ ಇಳುವರಿನೂ ಕೂಡ ಚೆನ್ನಾಗಿ ಬರಲಿಲ್ಲ. ಆದರೆ ಈ ವರ್ಷದ ಒಂದು ಹವಾಮಾನದ ಒಂದು ಏನು ಊಹೆ ಇದೆ, ಮಳೆ ಬೀಳ್ತಕ್ಕಂಥ ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ನಾವು ಕೂಡ ಅನುಭವಿಸ್ತಾ ಇದ್ದೇವೆ. ತಾವು ಕೇಳಿದ ಹಾಗೆ ಹತ್ತಿಯನ್ನು ಏಕ ಬೆಳೆಯಾಗಿ ಬೆಳೆಯೋದರ ಬದಲು ಅದರ ಜೊತೆಗೆ ಅಂತರ ಬೆಳೆಯಾಗಿ ಬೆಳೀತಕ್ಕಂಥದ್ದು ಭಾಳ. ಈಗಾಗಲೇ ಧಾರವಾಡ, ಬೆಳಗಾಮು ಮತ್ತು ನಮ್ಮ ಹಾವೇರಿ, ರಾಣೆಬೆನ್ನೂರು ಸುತ್ತಮುತ್ತ ಅದರ ಜೊತೆ ಜೊತೆಗೇ ಈಗ ಸಿನ್ನೂರು ಅಥವಾ ಅಲ್ಲೆಲ್ಲ ಭಾಳಷ್ಟು ಹತ್ತಿ ಜೊತೆಗೆ ಅಂತರ ಬೆಳೆಯಾಗಿ ಬೆಳೀತಾರೆ. ಅಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಹತ್ತಿ ಜೊತೆಗೆ ಯಾವುದು ಬೆಳಿಬೋದು ಅಂತಂದರೆ ಈ ಒಂದು ಸಾಲು ಹತ್ತಿ, ಒಂದು ಸಾಲು ಮೆಣಸಿನಕಾಯಿ. ಸೊ ಇದು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ಸರ್. ಭಾಳಷ್ಟು ಒಂದು ಸಾಲು ಮೆಣಸಿನಕಾಯಿ. ಸೊ ಒಂದು ಸಾಲು ಇದನ್ನು ಮಾಡ್ಕೊಳ್ಬೋದು. ಹತ್ತಿ ಜೊತೆಗೆ ಈರುಳ್ಳಿ ಸರ್, ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಈರುಳ್ಳಿ ಕೂಡ ಡಿಮ್ಯಾಂಡ್ ಇದೆ. ಸೊ 20-50 ರೂಪಾಯಿ ಕೆ ಜಿವರೆಗೂ ಹೋಗುತ್ತೆ. ಸೊ ಒಂದು ಅದರಲ್ಲಿ ಒಂದು ಸಾಲು ಹತ್ತಿ, 5 ಸಾಲು ಈರುಳ್ಳಿಯನ್ನು ಬೆಳೀತಕ್ಕಂಥದ್ದು ಸರ್. ಅಂದರೆ ನಾವು ಸಾಲಿನಿಂದ ಸಾಲಿಗೆ ಹತ್ತಿಗೆ ಜಾಸ್ತಿ ಕೊಟ್ಟು ಕೊನೆಗೆ 5 ಸಾಲು ಅಂತರ ಬೆಳೆಯಾಗಿ ನಾವು ಈರುಳ್ಳಿಯನ್ನು ಬೆಳೀತಕ್ಕಂಥದ್ದು. ಇನ್ನು ದೇಸಿ ಹತ್ತಿ, ಇತ್ತೀಚೆಗೆ ಮೊದಲೆಲ್ಲ ದೇಸಿ ಹತ್ತಿ ಬರ್ತಿತ್ತು, ಅದಕ್ಕೆ ನಾವು ಜೈದರ್ ಅಂತ ಕರಿತಿದ್ವಿ. ಸೊ ಅದ್ರ ಜೊತೆಗೂ ಕೂಡ ಏನಾದರೂ ಬೀಜ ನಮ್ಮ ಅಖಿಲ ಭಾರತ ಹತ್ತಿ ಸಂಶೋಧನಾ ಏನು ವಿಭಾಗದಲ್ಲಿ ದೇಸಿಯ ಬೀಜಗಳು ಸಿಕ್ತು ಅಂದರೆ, ಸೊ ಅದರಲ್ಲಿನೂ ಕೂಡ ನಾವು ದೇಸಿಯ ಹತ್ತಿಯ ಜೊತೆಗೆ ಈಗ ಗದಗ್ ಮತ್ತು ಮುಂಡ್ರಿಗಿ ಮತ್ತು ಧಾರವಾಡ ಸುತ್ತಮುತ್ತ ಎಲ್ಲ ದೇಸಿಯ ಹತ್ತಿಯ ಜೊತೆಗೆ ಮೆಣಸಿನಕಾಯಿಯನ್ನು ಅಂತರ ಬೆಳೆಯಾಗಿ ಬೆಳೀತಾರೆ ಸರ್. ಅದ್ರ ಜೊತೆಗೆ ಈರುಳ್ಳಿಯನ್ನು ಕೂಡ ಅಂತರ ಬೆಳೆಯಾಗಿ ಬೆಳೀತಿರ್ತಾರೆ. ಸೊ ಮೂರು ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೀತಾರೆ. ಸೊ ಅದನ್ನು ಕೂಡ ನಾವು ಮಾಡ್ಕೊಳ್ಬೋದು ಸರ್. ಇನ್ನು ಹತ್ತಿ ಜೊತೆಗೆ ಶೇಂಗಾವನ್ನು ಕೂಡ ಮಾಡ್ಕೊಳ್ಬೋದು. ಭಾಳ ಜನರು ರೈತರು ಪ್ರಶ್ನೆ ಕೇಳ್ಬೋದು ಸರ್, ಹತ್ತಿ ಭಾಳ ಎತ್ತರ ಬೆಳೆದು ಬಿಡ್ತೈತಿ, ಶೇಂಗಾ ಹೆಂಗೆ ಬರುತ್ತೆ ಅಂತೇಳಿ. ಸೊ ಅದನ್ನು ಕೂಡ ನಾವು ಹೇಗೆ ಯಾವ ರೀತಿಯಲ್ಲಿ ಅಂತಂದರೆ 1 ಸಾಲು ಹತ್ತಿ, 2 ಸಾಲು ಶೇಂಗಾ ಅಥವಾ 2 ಸಾಲು ಹತ್ತಿ, 4 ಸಾಲು ಶೇಂಗಾವನ್ನು ಈ ಪ್ರಮಾಣದಲ್ಲಿನೂ ಕೂಡ ಬೆಳ್ಕೊಳ್ಬೋದು. ಇಲ್ಲಾಂದರೆ 4 ಇದ್ರೆ 1 ಸಾಲು ಹತ್ತಿ 3 ಸಾಲು ಶೇಂಗಾವನ್ನು ಕೂಡ ನಾವು ಮಾಡ್ಕೊಳ್ಬೋದು ಸರ್. ಅದರ ಜೊತೆಗೆ ಇನ್ನೊಂದು ಯಾವುದು ಅಂದರೆ, ಇತ್ತೀಚಿನ ದಿನಗಳಲ್ಲಿ ಸರ್ ಈಗ ಕೇವಲ ಬೀದರು, ಧಾರವಾಡ, ಬೆಳಗಾಮು ಮತ್ತು ಇಲ್ಲಿ ಸೋಯಾಬೀನನ್ನು ಬೆಳೀತಿದ್ರು. ಆದರೆ 2 ವರ್ಷದಿಂದನೂ ಕೂಡ ರೈತರಿಗೆ ಸೋಯಾಬೀನು ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಈಗಾಗಲೇ ರೈತರಿಗೂ ಮನವರಿಕೆ ಆಗಿದೆ. ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲೂ ಕೂಡ ಸಂಶೋಧನೆ ನಡೀತಾ ಇದೆ. ಸೊ ಹತ್ತಿ ಜೊತೆಗೆ ನಾವು ಸೋಯಾಬೀನನ್ನು ಕೂಡ ಅಂತರ ಬೆಳೆಯಾಗಿ ನಾವು ಮಾಡ್ಕೊಳ್ಬೋದು ಸರ್. ಅದನ್ನು ಯಾವ ಒಂದು ಸಾಲಿನಲ್ಲಿ ಬೆಳಿಬೇಕಂದ್ರೆ 1 ಸಾಲು ಹತ್ತಿ 2 ಸಾಲು ನಾವು ಸೋಯಾಬೀನನ್ನು ಬೆಳೀತಕ್ಕಂಥದ್ದು. ಇನ್ನು ಹತ್ತಿ ಜೊತೆಗೆ ನಾನು ಈಗಾಗಲೇ ಹೇಳ್ದಂಗೆ ತೊಗರಿ ಜೊತೆಗೆ ನಾವು ಹೆಸರು ಅಥವಾ ಉದ್ದು ಹೇಗೆ ಬೆಳಿತೇವಲ್ಲ, ಸೊ ಆ ರೀತಿಯಾಗಿಯೂ ಹತ್ತಿ ಜೊತೆಗೆ ನಾವು 1 ಸಾಲು ಹತ್ತಿ 2 ಸಾಲು ಹೆಸರು ಅಥವಾ 1 ಸಾಲು ಹತ್ತಿ 2 ಸಾಲು ಉದ್ದನ್ನು ಕೂಡ ನಾವು ಬೆಳ್ಕೊಳ್ಬೋದು ಸರ್. ಅದರ ಜೊತೆಗೆ ನಮಗೆ ಇಲ್ಲಿ ಒಂದು ಭಾಳ ಸೂಕ್ತವಾಗಿರ್ತಕ್ಕಂಥದ್ದು ನಮ್ಮ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಅಥವಾ ರಾಯಚೂರಿಗೆ ಭಾಳ ಸೂಕ್ತವಾಗಿರ್ತಕ್ಕಂಥದ್ದು ನಾನು ಈಗಾಗಲೇ ಹೇಳಿದೆ, ತೊಗರಿ ಜೊತೆಗೆ ಹೆಸರು, ತೊಗರಿ ಜೊತೆಗೆ ಜೋಳ, ತೊಗರಿ ಜೊತೆಗೆ ಸೂರ್ಯಕಾಂತಿ, ತೊಗರಿ ಜೊತೆಗೆ ಶೇಂಗಾ, ತೊಗರಿ ಜೊತೆಗೆ ಗೋವಿನ ಜೋಳ. ಇಲ್ಲಿ ಗೋವಿನ ಜೋಳ ಬೆಳೆಯೋದಿಲ್ಲ, ಆದರೆ ಜೋಳವನ್ನು ಮಾಡ್ಕೊಳ್ಬೋದು ಮತ್ತು ಶೇಂಗಾ ಜೊತೆಗೆ ಮೆಣಸಿನಕಾಯಿ. ಇಂತಹ ಪ್ರಮುಖವಾಗಿರ್ತಕ್ಕಂಥ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಶಿಫಾರಸು ಮಾಡಿರ್ತಕ್ಕಂಥ ಈ ಅಂತರ ಬೆಳೆಗಳನ್ನು ಅಥವಾ ಬಹು ಬೆಳೆಗಳನ್ನು, ಮಿಶ್ರ ಬೆಳೆಗಳನ್ನು ಬೆಳೆಯೋದ್ರಿಂದ ರೈತರು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದರ ಜೊತೆಗೆ ಹೆಚ್ಚಿನ ಇಳುವರಿಯನ್ನು ಪಡೆಯೋದರ ಜೊತೆಗೆ ಕೀಟ ಮತ್ತು ರೋಗಗಳ ಬಾಧೆಯನ್ನು ಕಮ್ಮಿ ಮಾಡೋದ್ರ ಜೊತೆಗೆ ಹೆಚ್ಚಿನ ಆದಾಯವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಆಹಾರವನ್ನು ಕೂಡ ಸೇವನೆ ಮಾಡಲಿಕ್ಕಾಗುತ್ತೆ. ಯಾಕೆ ಉತ್ತಮವಾದ ಗುಣಮಟ್ಟದ ಆಹಾರವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅಂತರ ಬೆಳೆ ಬೆಳೆದಾಗ ಕೀಟಗಳ ಸಂಖ್ಯೆ ಕಮ್ಮಿ ಇರುತ್ತೆ, ರೋಗಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಮತ್ತು ನಾವು ಕೀಟನಾಶಕಗಳನ್ನು ಮತ್ತು ಶಿಲೀಂದ್ರನಾಶಕಗಳನ್ನು ಕಮ್ಮಿ ಮಾಡಿದೆ ಬಳಸ್ತೀವಿ. ಹಾಗಾಗಿ ಉತ್ತಮ ಗುಣಮಟ್ಟದ ಆಹಾರವನ್ನು ಪಡ್ಕೊಳ್ಬೋದು. ಹಾಗಾಗಿ ಒಂದು ತಿಂತಕ್ಕಂಥ ಎಲ್ಲರಿಗೂ ಕೂಡ ಉತ್ತಮವಾದ ಆರೋಗ್ಯವನ್ನು ಪಡ್ಕೊಳ್ಬೋದು.
1: ಇಲ್ಲೇ ರೈತರಿಗೆ ಭಾಳಷ್ಟು ಜನ ರೈತರಿಗೆ ಪ್ರಶ್ನೆಯನ್ನು ಕೇಳಿದಾಗ, ಯಾಕ್ರಿ ಹತ್ತಿ ಒಂದೇ ಬೆಳಿತೀರಿ, ಅದರಲ್ಲಿ ಮಧ್ಯದಲ್ಲಿ ಏನಾದರೂ ಬೆಳೆ ಹಾಕ್ಬೇಕಲ್ಲ, ತೊಗರಿ ಬೆಳೆ ಅಂತವ್ರಿಗೆ ಕೇಳಿದಾಗ ತೊಗರಿ ಅಷ್ಟೇ ಯಾಕೆ ಬೆಳಿತೀರಿ, ಮಧ್ಯದಲ್ಲಿ ಏನಾದರೂ ಹಾಕೋರಿ, ಹೆಸರು ಹಾಕೋರಿ, ಏನಾರು ಹಾಕೋರಿ ಅಂದರೆ ರೈತರು ಹೇಳೋದು, ಇಲ್ಲ ರೀ ಕಳೆಗಳು ಭಾಳ ಬಂದುಬಿಡ್ತವೆ, ಅದನ್ನು ಕಳೆ ಹೊಡೆಯೋದು ಮಾಡಲಿಕ್ಕೆ ನಮಗೆ ಸಮಸ್ಯೆ ಆಗಿಬಿಡುತ್ತೆ, ಆಮೇಲೆ ಹೆಸರು ಹಾಕಿದರೆ ಅದನ್ನು ಬಿಡಿಸ್ಲಿಕ್ಕೆ ಲೇಬರ್ ಬೇಕು, ಭಾಳಷ್ಟು ಸಮಸ್ಯೆ ಆಗುತ್ತೆ, ಹಿಂಗೆ ಹೇಳ್ತಿರ್ತಾರೆ. ಏನು ಹೇಳ್ತೀರಿ ಇಲ್ಲಿ?
0: ಸರ್, ಇದು ಭಾಳ ಭಾಳ ಒಳ್ಳೆಯ ಪ್ರಶ್ನೆ. ಯಾಕೆ ಅಂತಂದರೆ, ರೈತರು ಸರ್ ನಾವು ಅಂತರ್ಬೆಳೆಯನ್ನು ಬೆಳೆಯಿರಿ ಅಂಥೇಳಿ ನಾವು ವಿಜ್ಞಾನಿಗಳು ಹೇಳ್ತೀವಿ, ಬಟ್ ರೈತರಿಗೆ ನಾವು ಬೆಳೆಯೋದು ಭಾಳ ಕಷ್ಟ ಅಂತ ಅಂದ್ಕೊಂಡಿರ್ತಾರೆ.
1: ಪ್ರಾಕ್ಟಿಕಲ್ ಸಮಸ್ಯೆ
0: ಅವರು ಅಲ್ಲಿ ಪ್ರಾಯೋಗಿಕವಾಗಿ ಅವರು ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನು ಅವರು ಎದುರಿಸ್ತಾರೆ. ಆದರೆ ಅಂತರ್ಬೆಳೆ ಬೆಳೆಯೋದ್ರಿಂದ ಒಳ್ಳೆಯದು ಸಾಕು. ಅಕಸ್ಮಾತ್ ಹೆಸರಿನಿಂದ ಕಾಳು ಬರಲಿಲ್ಲ ಅಂದ್ರೂ, ಹೆಸರು ಬೆಳೆದು ಹೊಲದಲ್ಲಿನೇ ರೋಟೋವೇಟ್ರಿಂದ ಸಣ್ಣ ರೋಟೋವೇಟ್ರಿಂದ ಹೊಲದಲ್ಲಿ ಸೇರಿಸಿದರೆ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ, ಸಾರಜನಕದ ಬಳಕೆಯ ಪ್ರಮಾಣ ಕಮ್ಮಿ ಆಗುತ್ತೆ, ಮತ್ತು ಕೀಟಗಳ ರೋಗಗಳ ಬಾಧೆ ಕಮ್ಮಿ ಆಗುತ್ತೆ. ಸೊ ಅದನ್ನು ಕೂಡ ಮಾಡ್ಕೊಳ್ಬೋದು. ಹತ್ತಿ ಜೊತೆಗೆ ನಾವು ಮೆಣಸಿನಕಾಯಿಯನ್ನು ಕೂಡ ಹಾಕ್ಬಿಡ್ಬೋದು ಅಥವಾ ಈರುಳ್ಳಿಯನ್ನು ಕೂಡ ಬೆಳ್ಕೊಳ್ಬೋದು ಸರ್. ಒಂದನೇದು, ಕಳೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಇಂಥ ಅಂತರ ಬೆಳೆಗಳನ್ನು ಬೆಳೆದಾಗ ಕಳೆಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಸರ್. ಅದಕ್ಕಿಂತ ಮುಂಚಿತವಾಗಿ ಎರಡೂ ಬೆಳೆಗಳನ್ನು ನಾವು ಒಂದೇ ಕಾಲಕ್ಕೆ ಬಿತ್ತಿದಾಗ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಳೆನಾಶಕಗಳು ಕೂಡ ಇದ್ದಾವೆ ಸರ್. ಹತ್ತಿ ಜೊತೆಗೆ ಹೆಸರು ಅಥವಾ ಉದ್ದನ್ನು ಬೆಳೆಸಿದಾಗ ನಾವು ಪೆಂಡಿಮಿಥಲಿನ್ 30 CS ಅಂತ ಇದೆ, ಆ ಕಳೆನಾಶಕವನ್ನು ಬಳಸ್ಕೊಳ್ಬೋದು. ಇಲ್ಲ, ಪೆಂಡಿಮಿಥಲಿನ್ 37.7 CS ಅಂತ ಕಳೆನಾಶಕವಿದೆ. ಸೊ ಯಾವುದು ಎರಡೂ ಬೆಳೆಗಳನ್ನು ಬೆಳೆದಾಗ ಈ ಕಳೆನಾಶಕವನ್ನು ಬಳಸಿದಾಗ ಏನೇ ಸಮಸ್ಯೆ ಇಲ್ಲ. ಸೊ ಹಾಗಾಗಿ ಅಂತರ ಬೆಳೆಯನ್ನು ಕೂಡ ನಾವು ಮಾಡ್ಕೊಳ್ಬೋದು.
1: ಇನ್ನು ಮೆಣಸಿನಕಾಯಿ ಬೆಳೆಯುವಂಥ ರೈತರಿಗೆ ಏನು ಹೇಳ್ತೀನಿ, ಮೆಣಸಿನಕಾಯಿ ನೀರಾವರಿ ಆಶ್ರಯದಲ್ಲಿ ಸಾಮಾನ್ಯವಾಗಿ ಬೆಳೀತಾರೆ, ಇಲ್ಲಿ ಏನಾದರೂ ಮೆಣಸಿನಕಾಯಲ್ಲಿ ಏನು ಅಂತರ ಬೆಳೆ ಮಾಡ್ಕೋಬೋದು ಅಂತೀರಾ ಹೇಗೆ
0: ಸರ್? ಮೆಣಸಿನಕಾಯಿನಲ್ಲಿ ಅಂತರ ಬೆಳೆಯನ್ನು ಮಾಡಲಿಕ್ಕೆ ಭಾಳ ಸೂಕ್ತವಾಗಿರ್ತಕ್ಕಂಥದ್ದು ಅಂತಂದರೆ ಈರುಳ್ಳಿಯನ್ನು ಅಂತರ ಬೆಳೆ ಏನು ಮಾಡ್ಕೊಳ್ಬೋದು, ಇಲ್ಲ ಸೋಯಾಬೀನನ್ನು ಕೂಡ ಅಂತರ ಬೆಳೆಯನ್ನಾಗಿ ಮಾಡ್ಕೊಳ್ಬೋದು, ಇಲ್ಲ ಹೆಸರು ಉದ್ದನ್ನು ಬೆಳ್ಕೊಳ್ಬೋದು. ಆದರೆ ಮೆಣಸಿನ ಗಿಡಕ್ಕೆ ಜಾಸ್ತಿ ನೀರು ಹಾಸಿದಾಗ ಏನಾಗುತ್ತೆ, ಸೊ ಹೆಸರು ಉದ್ದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಎರಡೂ ಮೆಣಸಿನ ಗಿಡಗಳ ಮಧ್ಯೆ
1: ನಮ್ಮ
0: ನಡುವೆ ಜಾಗ ಇರುತ್ತೆ, ಅಲ್ಲಿ ಕೈಗಾಳನ್ನು ಊರ್ತಕ್ಕಂಥದ್ದು ಭಾಳ ಒಳ್ಳೆಯದು ಸರ್. ಸೊ ಅದಕ್ಕೆ ಮನೆಗೆ ಹೆಸರುಕಾಳು ಬರುತ್ತೆ, ಮತ್ತು ಕೀಟ ರೋಗಗಳ ಬಾಧೆನೂ ಕಮ್ಮಿ ಆಗುತ್ತೆ, ಮತ್ತು ಆದಾಯನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಯಾವುದೇ ಒಂದು ಮೆಣಸಿನ ಗಿಡಕ್ಕೆ ಕೀಟನಾಶಕ ಅಥವಾ ಶಿಲೀಂದ್ರನಾಶಕ ಬಳಸಿದಾಗ ಇದಕ್ಕೆ ಬರತಕ್ಕಂಥದ್ದನ್ನು ರೋಗ ಅಥವಾ ಕೀಟಗಳನ್ನು ಕೂಡ ಹತೋಟಿ ಮಾಡ್ಕೊಳ್ಬೋದು. ಮತ್ತು ನಿರ್ದಿಷ್ಟವಾದ ನಾನು ಆಗಲೇ ಹೇಳ್ದಂಗೆ 2 ಸಾಲು ಈರುಳ್ಳಿ 1 ಸಾಲು ಮೆಣಸಿನ ಗಿಡನೂ ಅಂತರ ಬೆಳೆಯಾಗಿ ಮಾಡ್ಕೊಳ್ಬೋದು ಸರ್. ಸೊ ಇದು ಸೂಕ್ತವಾಗಿರ್ತಕ್ಕಂಥದ್ದು ರೈತರಿಗೆ.
1: ಈಗ ನೋಡಿರಿ ಸರ್, ರೈತರು ಏನು ಮಾಡ್ತಾರೆ, ಎಲ್ಲಾದರೂ ನೋಡಿಬಿಟ್ರೆ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಏನಾದರೂ ಒಂದು ರೈತರ ಹೊಲದಲ್ಲಿ ಇವು ಮಾಡಿದಾನೆ ಅಂತರ ಬೆಳೆಯನ್ನು ಒಳ್ಳೆ ಪ್ರಾಯೋಗಿಕವಾಗಿ ಮಾಡಿದ್ದಾನೆ ಚೆನ್ನಾಗಿದೆ ಅಂತ ತಿಳ್ಕೊಂಡಾಗ ರೈತರು ಅದನ್ನೇ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಬೆಳೆಗಳನ್ನು ಬೇರೆ ಬೇರೆ ಅಂತರ ಬೆಳೆ ಪದ್ಧತಿಗಳನ್ನು ರೈತರಿಗಾಗಿ ಏನೋ ಒಂದು ಪ್ರಾಯೋಗಿಕವಾಗಿ ಸ್ವಲ್ಪ ಸ್ವಲ್ಪ ಕ್ಷೇತ್ರದಲ್ಲಿ ರೈತರಿಗೆ ತಿಳಿಸ್ಕೊಡ್ಲಿಕ್ಕೆ ಏನಾದರೂ ಮುಂದಿನ ದಿನಗಳಲ್ಲಿ?
0: ಸರ್, ಈಗಾಗಲೇ ತಾವು ಕೇಳಿದ ಪ್ರಶ್ನೆ ಹಾಗೆ ನಾವು ಕೃಷಿ ಏನು ಮೇಳ ಮಾಡ್ತಿರ್ತೀವಿ, ಅದಕ್ಕಿಂತ ಮೊದಲೇದಾಗಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಒಂದು ಬಿಲ್ಡಿಂಗಿನ ಎದುರುಗಡೆನೆ ನಾವು ಒಂದು ಪ್ರಾತ್ಯಕ್ಷಿಕೆಗಳನ್ನು ಮಾಡ್ತಿರ್ತೀವಿ. ಅಲ್ಲಿ ಹೊಸ ಹೊಸ ಬೆಳೆಗಳನ್ನು ಮತ್ತು ಬೆಳೆಗಳ ಜೊತೆಗೆ ಅಂತರ ಬೆಳೆಗಳನ್ನು ಕೂಡ ಮಾಡ್ತಕ್ಕಂಥದ್ದು ಮತ್ತು ಕಳೆನಾಶಕಗಳನ್ನು ಬಳಸ್ತಕ್ಕಂಥದ್ದು ಮತ್ತು ಈಗ ನ್ಯೂಟ್ರಿ ರಿಚ್ ಸೀರಿಯಲ್ಸ್ ಅಂತ ಕರಿತೀವಿ ಸರ್, ಅಂದರೆ ಪೋಷಕಾಂಶಗಳು ಹೆಚ್ಚಿರತಕ್ಕಂಥದ್ದು, ಚಿಯಾ ಇರ್ಬೋದು ಅಥವಾ ಟೆಫ್ ಇರ್ಬೋದು, ಇಂಥವುಗಳನ್ನು ಸುಮಾರು 20-25 ಪ್ರಾತ್ಯಕ್ಷಿಕೆಗಳನ್ನು ನಾವು ರೈತರಿಗಾಗಿನೇ ನಾವಲ್ಲಿ ಮಾಡಿ ತೋರಿಸ್ತಿರ್ತೀವಿ. ಮತ್ತು ಈ ಅಂತರ ಬೆಳೆಗಳನ್ನು ಸುಮ್ಮನೆ ನಾವು ಹಾಗೆ ಹೇಳೋದಿಲ್ಲ, ಇದನ್ನು ಸಂಶೋಧನೆಯನ್ನು ಮಾಡಿ ನಾವೀಗಾಗಲೇ ನಮ್ಮ ಒಂದು ಅಧಿಕ ಇಳುವರಿಗಾಗಿ ಕೈಪಿಡಿ ಅಂತೇಳಿ ವಿಶ್ವವಿದ್ಯಾಲಯದಿಂದ ತಂದಿದ್ದೀವಿ. ಸೊ ಅದರಲ್ಲಿ ಆಗಲೇ ನಾವು ಶಿಫಾರಸು ಮಾಡಿದ್ದೀವಿ. ಸೊ ಅಂಥದ್ದನ್ನು ಈಗಾಗಲೇ ಏನು MSc ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ, PhD ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಪ್ರಾಯೋಗಿಕವಾಗಿ ನಾವು ಆ ಕ್ಷೇತ್ರಗಳಲ್ಲಿ ನಾವು ಮಾಡಿಸ್ತಾ ಇದ್ದೀವಿ.
1: ಇನ್ನು ಕೊನೆಯ ಪ್ರಶ್ನೆ ಏನಂತಂದರೆ, ರೈತರು ನಮ್ಮ ಭಾಗದಲ್ಲಿ ಆಳವಾದ ಕಪ್ಪು ಭೂಮಿ, ಆಳವಾದ ಕಪ್ಪು ಭೂಮಿಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ರೈತರು ಯಾವುದೇ ಬೆಳೆಗಳನ್ನು ಹಾಕೋದಿಲ್ಲ, ಹಂಗೆ ಬಿಟ್ಟುಬಿಟ್ಟಿರ್ತಾರೆ. ಅವರು ಮುಂದೆ ಹಿಂಗಾರು ಹಂಗಾಮಿಗೆ ಹಾಕೋದು ಕಡಲೆ ಅಥವಾ ಜೋಳವನ್ನು ಕಡಲೆ ಹಾಕ್ತಾರೆ, ಸಾಮಾನ್ಯವಾಗಿ ಕಡಲೆ ಹಾಕ್ತಿರ್ತಾರೆ. ಕಡಲೆ ಹಾಕುವವರಿಗೂ ಆ ಹೊಲವನ್ನು ಹಾಗೆ ಬಿಟ್ಟಿರ್ತಾರೆ.
0: ಹೌದು,
1: ಇಂಥ ಭೂಮಿಯಲ್ಲಿ ಮುಂಗಾರು ಹಂಗಾಮಿಲ್ಲ, ಅದರ ಸದುಪಯೋಗ ಹೇಗೆ ಮಾಡ್ಕೋತೀರ?
0: ಸೊ ಇದು ಬಹಳ ಅತಿ ಪ್ರಮುಖವಾದ ಪ್ರಶ್ನೆ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಇದು ಆಳವಾದ ಕಪ್ಪು ಭೂಮಿ ಇರೋದ್ರಿಂದ, ಸೊ ನಾವು ಮುಂಗಾರಿನಲ್ಲಿ ಹಾಗೆ ಭಾಳಷ್ಟು ಜನ ಖಾಲಿ ಬಿಟ್ಟಿರ್ತಾರೆ.
1: ಸಮಸ್ಯೆ
0: ಅದು ಕೂಡ ಹೌದು. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನಾವು ಇವಾಗ ಈ ಹಸಿರೆಲೆ ಗೊಬ್ಬರಗಳು ಬೆಳೆಗಳು ಅಂತ ಕರಿತೀವಿ, ಈಗ ಸೆಣಬು ಆಗಲಿ ಅಥವಾ ದಹಿಂಚೆ ಆಗಲಿ, ಅವುಗಳನ್ನು ಬೆಳೆದು ಮುಂಗಾರಿನಲ್ಲಿ ಬಿದ್ದಿರತಕ್ಕಂಥ ಮಳೆಯನ್ನು ಬಳಸ್ಕೊಂಡು ಅದನ್ನು ಬೆಳೆದು ಹೊಲದಲ್ಲಿ ರೋಟಾವೇಟರ್ನಿಂದ ಮುಗ್ಗು ಹೊಡೆಯೋದು ಅಂತ ಕರಿತೀವಿ, ಅದನ್ನು ಕೂಡ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಅದನ್ನು ಹೊಲನ ಪದೇ ಪದೇ, ಈಗ ಹೆಸರು ಅಥವಾ ಉದ್ದು ಅಂತ ಹೇಳ್ತೀವಿ, ಈ ವರ್ಷ ಒಳ್ಳೆ ಮಳೆ ಬಂದಿದೆ, ಈಗ ಭಾಳ ಸೂಕ್ತವಾಗಿರ್ತಕ್ಕಂಥದ್ದು ಬಿತ್ತನೆ ಸಮಯಕ್ಕೆ,

0: ಜೂನ್ 30ರವರೆಗೂ ಕೂಡ ನಾವು ಬಿತ್ತನೆ ಮಾಡ್ಕೊಳ್ಬೋದು. ಸೊ ಕೇವಲ ತಾವು ಹೇಳಿದಂಗೆ 75ರಿಂದ 80 ದಿವಸಕ್ಕೇ ಬರ್ತಕ್ಕಂಥ ಬೆಳೆಗಳಿವು. ಸೊ ಅವುಗಳನ್ನು ಬೆಳ್ಕೊಂಡು ಅದನ್ನು ತಕ್ಕೊಂಡಾದಮೇಲೆ ನಾವು ಮತ್ತೆ ಇವಾಗ ಹಿಂಗಾರಿ ಬೆಳೆಗಳಾಗಿರ್ತಕ್ಕಂಥ ಹಿಂಗಾರಿ ಬಿಳಿಜೋಳ ಆಗಿರ್ಬೋದು, ಕಡಲೆ ಆಗಿರ್ಬೋದು, ಅಥವಾ ನಮಗೆ ಏನು ಇನ್ನೊಂದು ಕುಸುಬೆ ಆಗಿರ್ಬೋದು, ಇಂಥದನ್ನು ಬೆಳೀಲಿಕ್ಕೆ ಭಾಳ ಸೂಕ್ತವಾಗಿರ್ತಕ್ಕಂಥದ್ದು.
1: ಒಳ್ಳೆಯದು ಡಾಕ್ಟರ್ ಬಸವಣ್ಣಪ್ಪರು. ಇದುವರೆಗೆ ಮುಂಗಾರು ಹಂಗಾಮಿಗೆ ವಿವಿಧ ಅಂತರ್ಬೆಳೆ ಪದ್ಧತಿಗಳು ಯಾವ್ಯಾವ ಮಾಡ್ಕೋಬೋದು, ಅಂತರ್ಬೆಳೆ ಪದ್ಧತಿ ಮಾಡೋದ್ರಿಂದ ಯಾವ ರೀತಿ ರೈತರಿಗೆ ಲಾಭಗಳಾಗ್ತವೆ, ಜೊತೆಗೆ ಬೇರೆ ಬೇರೆ ಬೆಳೆಯಲ್ಲಿ ಯಾವ್ಯಾವ ರೀತಿ ರೈತರು ಮುಂದುವರೆದ್ರೆ ಖಂಡಿತ ಅವರಿಗೆ ಲಾಭ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳಿದಿರಿ. ರೈತ ಬಾಂಧವರು ಈ ಸಲ ಒಳ್ಳೆ ರೀತಿಯಿಂದ ಮಳೆಯಾಗಿದೆ, ಮುಂದಿನ ದಿನಗಳಲ್ಲಿ ನೀವು ಹೇಳಿದಂಥ ವಿವಿಧ ಅಂತರ್ಬೆಳೆ ಪದ್ಧತಿಗಳನ್ನು ಅಥವಾ ಮಿಶ್ರ ಬೆಳೆ ಪದ್ಧತಿಗಳಿಗೆ ಹೋದರೆ ಖಂಡಿತ ಲಾಭ ಆಗತ್ತೆ, ರೈತರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ.
0: ಧನ್ಯವಾದಗಳು ಸರ್. ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು ಸರ್.
2: ಇದುವರೆಗೆ ಮುಂಗಾರು ಹಂಗಾಮಿನ ವಿವಿಧ ಬೆಳೆ ಪದ್ಧತಿಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎಂಎ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರ ವರದಿಯಂತೆ ದಿನಾಂಕ 11/6/2026 ಅಂದರೆ ನಾಳೆ ರಾಯಚೂರು ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಧ್ಯಮ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 34-35 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 23-24 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 74-78% ಮತ್ತು ಕನಿಷ್ಠ ಆರ್ದ್ರತೆಯು 45-53% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈ ಹವಾಮಾನ ಮುನ್ಸೂಚನೆಯನ್ನು ಪರಿಗಣಿಸಿ ರೈತರು ಕೆಲವು ಕೃಷಿ ಚಟುವಟಿಕೆಗಳನ್ನು ಅನುಸರಿಸಲು ಸಲಹೆಯನ್ನು ನೀಡಲಾಗಿದೆ. ಆ ಸಲಹೆಗಳು ಈ ರೀತಿಯಾಗಿವೆ. ಸಾಮಾನ್ಯವಾಗಿ ರಾಜ್ಯದಲ್ಲಿ ಮುಂಗಾರು ಸಕ್ರಿಯವಾಗಿದೆ. ಮುಂಗಾರು ಬೆಳೆಗಳಾದ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ಹಸಿ ಮಳೆ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆಯನ್ನು ಮಾಡಬೇಕು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆ ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗಡೆ ಕಟ್ಟದೆ ಸುರಕ್ಷಿತವಾದ ಸ್ಥಳಗಳಲ್ಲಿ ಕಟ್ಟಬೇಕು. ಭೂಮಿ ತಯಾರಿ, ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸದ್ಯಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2 ಸಲ ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧಪಡಿಸಿಕೊಳ್ಳಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಕೊಳ್ಳಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಇನ್ನು ಹೆಸರು BGS 9, ಇದನ್ನು ಬೆಳೆಯುವ ರೈತ ಬಾಂಧವರು ಪ್ರತಿ ಎಕರೆಗೆ ಬೀಜ 5-6 ಕಿಲೋಗ್ರಾಂ ಬೇಕಾಗುತ್ತದೆ. ಬೀಜೋಪಚಾರ ರೈಜೋಬಿಯಂ 200 ಗ್ರಾಮ್ನಿಂದ ಮಾಡಬಹುದು. ರಂಜಕ ಕರಗಿಸುವ ವೈಜಿಕ ಗೊಬ್ಬರ 500 ಗ್ರಾಂ ಬೇಕಾಗುತ್ತದೆ. ಶಿಫಾರಸಿದ ಪೂರ್ತಿ ಪ್ರಮಾಣದ ಗೊಬ್ಬರವನ್ನು ಬಿತ್ತುವ ಸಮಯದಲ್ಲಿ ಕೊಡಬೇಕು. ಆ ಪ್ರಮಾಣ 10-20 kg NPK ಆಗಿರುತ್ತದೆ. 8 kg ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 kg ಜಿಪ್ಸಂ ರೂಪದಲ್ಲಿ ಒದಗಿಸಬೇಕು. ಕಳೆ ನಿಯಂತ್ರಣ ಮಾಡಲು ಹಸಿರು ಬಿತ್ತನೆ ದಿನ ಅಥವಾ ಬಿತ್ತನೆಯಾದ ಮರುದಿನ 1:3 ಪ್ರಮಾಣದಲ್ಲಿ ಪೆಂಡಮೆಥಾಲಿನ್ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆಯನ್ನು ಕೈಗೊಳ್ಳಬೇಕು. ಇನ್ನು ಟೊಮ್ಯಾಟೊ ಬೆಳೆಯನ್ನು ಬೆಳೆಯುವ ರೈತ ಬಾಂಧವರು ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗ ಕಂಡುಬಂದಲ್ಲಿ 2.0 gram ಮ್ಯಾಂಕೋಶಿಪ್ ಅಥವಾ 2.0 gram ರೋರ್ವಲ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪಡಿಸಬೇಕು. ಟೊಮ್ಯಾಟೊದಲ್ಲಿ ಎಲೆಮುಟ್ಟು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸೆಟಮಾಪ್ರೇಟ್ ಅನ್ನು 4 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಕುರಿ ಸಾಕಣೆಯನ್ನು ಮಾಡುತ್ತಿರುವಂಥ ರೈತ ಬಾಂಧವರು, ಕರುಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನು ಹಾಕಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಬಹುದು. ಇನ್ನು ಜಾನುವಾರುಗಳಲ್ಲಿ ಗಂಟಲುಬೇನೆ ಪ್ರತಿ ವರ್ಷವೂ ಈ ರೋಗ ಮುಂಗಾರು ಮಳೆ ಪ್ರಾರಂಭದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಉದ್ಭವಗೊಳ್ಳುವುದರಿಂದ ಗಂಟಲುಬೇನೆ ಲಸಿಕೆಯನ್ನು ಮೇ ತಿಂಗಳಿನಲ್ಲಿ ಮಾಡಿಸಬೇಕು. ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ.

ಕೇಳೋಣ. ಪೇಟೆ ಧಾರಣೆ ದರ ಪ್ರತಿ ಕ್ವಿಂಟಾಲ್ನಂತೆ ಕನಿಷ್ಠ ಹಾಗೂ ಗರಿಷ್ಠಗಳಲ್ಲಿ. ಮೊದಲಿಗೆ ಮಾರುಕಟ್ಟೆ ಮಾನ್ವಿಯ ಪೇಟೆ ಧಾರಣೆ. ಸಜ್ಜೆ ಕನಿಷ್ಠ ಹಾಗೂ ಗರಿಷ್ಠ ಬೆಲೆ 2400 ರೂಪಾಯಿಗಳು. ಜೋಳ ಇತರೆ 2860 ರೂಪಾಯಿಗಳಿಂದ 2875 ರೂಪಾಯಿಗಳು. ಭತ್ತ ಹಳೆ ಸೋನ ಮಸೂರಿ 3140 ರೂಪಾಯಿಗಳಿಂದ 3373 ರೂಪಾಯಿಗಳು. ಇನ್ನು ಮಾರುಕಟ್ಟೆ ರಾಯಚೂರಿನ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಸ್ಥಳೀಯ ಕನಿಷ್ಠ ಹಾಗೂ ಗರಿಷ್ಠ ಬೆಲೆ 2499 ರೂಪಾಯಿಗಳು. ಕಡಲೆಕಾಳು ಜವಾರಿ ಸ್ಥಳೀಯ 5902 ರೂಪಾಯಿಗಳಿಂದ 6092 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 8989 ರೂಪಾಯಿಗಳಿಂದ 9564 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 4619 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 2049 ರೂಪಾಯಿಗಳಿಂದ 2823 ರೂಪಾಯಿಗಳು. ಇನ್ನು ತೊಗರಿ ಕೆಂಪು 6129 ರೂಪಾಯಿಗಳಿಂದ 7719 ರೂಪಾಯಿಗಳು. ಇನ್ನು ಮಾರುಕಟ್ಟೆ ಲಿಂಗಸೂರಿನ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಹೈಬ್ರಿಡ್ ಕನಿಷ್ಠ 2050 ರೂಪಾಯಿಗಳಿಂದ ಗರಿಷ್ಠ ಬೆಲೆ 2600 ರೂಪಾಯಿಗಳು. ತೊಗರಿ 7500 ರೂಪಾಯಿಗಳು ಕನಿಷ್ಠ ಹಾಗೂ ಗರಿಷ್ಠ ಬೆಲೆ. ಇದುವರೆಗೆ ಮಾರುಕಟ್ಟೆ ಮಾನ್ವಿ ರಾಯಚೂರು ಹಾಗೂ ಲಿಂಗಸೂರಿನ ಪೇಟೆ ಧಾರಣೆಯನ್ನು ಕೇಳಿದಿರಿ.

ನಾಳೆ ಸಂಜೆ 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ತಾವು ಕೇಳಲಿದ್ದೀರಿ. ಮುಂಗಾರು ಹಂಗಾಮಿನಲ್ಲಿ ಗ್ರಾಮೀಣ ಭಾಗದ ರೈತರಿಗೆ ಬೀಜ, ಗೊಬ್ಬರ ಹಾಗೂ ಇಲಾಖೆ ಯೋಜನೆಗಳ ಕುರಿತು ರಾಯಚೂರು ಗ್ರಾಮೀಣ ಭಾಗದ ಶಾಸಕರಾದ ಬಸನಗೌಡ ದದ್ದಲ್ ಅವರೊಂದಿಗೆ ಮಾತುಕತೆ ಕೇಳಲಿದ್ದೀರಿ. ಅವರೊಂದಿಗೆ ವೆಂಕಟೇಶ್ ಬೇವಿನಬೆಂಚಿ ಅವರು ಭಾಗವಹಿಸಲಿದ್ದಾರೆ. ನಂತರ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಲಿದ್ದೀರಿ ಮತ್ತು ಪೇಟೆ ಧಾರಣೆ ಬಿತ್ತರಗೊಳ್ಳಲಿದೆ. ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:23.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ.
5: ಮೇಡಮ್
6: ಹೇಳಿ.
5: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
6: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
5: ಆದ್ರೆ ಇದನ್ನು ಹೇಗ್ ಮಾಡೋದು?
6: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
5: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
6: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
5: ಅಷ್ಟೇ?
6: ಅಷ್ಟೇ.
5: ಗೊತ್ತಾಯ್ತು.
6: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
5: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಈಗ ಜನಪದ ಸಂಗೀತ. ಯಲಬುರ್ಗಾ ತಾಲೂಕಿನ ಲಿಂಗನಬಂಡಿ ಗ್ರಾಮದ ಹಿರೇ ಹನುಮಂತ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಿ.

ಮಾಡಿ ಮನವಿ ಮಾಡಿಕೊಂಡು ಮತ್ತ ಲೋಕ ತಲವಿತ್ತು ಕರೆ ಶಕ್ತಿ ವಟಿಲ ಜೀವ ಬುದ್ಧಿ.

0: ಇದುವರೆಗೆ ಜನಪದ ಸಂಗೀತದಲ್ಲಿ ಯಲಬುರ್ಗಾ ತಾಲೂಕಿನ ಲಿಂಗಟ್ಬಂಡಿ ಗ್ರಾಮದ ಹಿರಿಯ ಹನುಮಂತ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನ ಕೇಳಿದ್ರಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇನ್ನು ಮುಂದೆ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು. ಈಗ ಮೊದಲಿಗೆ ವಾಣಿಜ್ಯ ಪ್ರಕಟಣೆ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ ಯಶಸ್ವಿ 12 ವರ್ಷ, ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಆಡಳಿತದ ಸಂಭ್ರಮ, ನವದೆಹಲಿಯಲ್ಲಿ ಎನ್ಡಿಎ ಸಭೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. 2014-15 2025-26 ಅವಧಿಯಲ್ಲಿ ಭಾರತಕ್ಕೆ ದಾಖಲೆಯ 843 ಶತಕೋಟಿ ಡಾಲರ್ ಮೌಲ್ಯದ ನೇರ ವಿದೇಶಿ ಹೂಡಿಕೆ ಆಕರ್ಷಣೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ಇಂದು ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ಆಯೋಜಿಸಲಾಗಿರುವ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸುವ ಸಲುವಾಗಿ ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲಿ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಮತ್ತು ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದ್ದಾರೆ. ಈ ನಡುವೆ ತಮಗೆ ಶುಭ ಹಾರೈಸಿದ ಎನ್ಡಿಎ ಮೈತ್ರಿಕೂಟದ ಎಲ್ಲಾ ಘಟಕ ಪಕ್ಷಗಳ ನಾಯಕರಿಗೆ ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಮೀರಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಶ್ಲಾಘಿಸಿ ಕೇಂದ್ರ ಸಚಿವ ಸಂಪುಟವು ಇಂದು 7 ಅಂಶಗಳ ಅಭಿನಂದನಾ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ಈ ಐತಿಹಾಸಿಕ ಮೈಲಿಗಲ್ಲು ಸರ್ಕಾರದ ಜನಕಲ್ಯಾಣ ಹಾಗೂ ದೇಶ ಸೇವೆಯ ಸಾಧನೆಗಳನ್ನು ಒಳಗೊಂಡಿದೆ ಎಂದು ತಿಳಿಸಿದರು. ಸರ್ಕಾರದ ಆಡಳಿತದಲ್ಲಿ ಬಡವರ ಕಲ್ಯಾಣಕ್ಕೆ ಆದ್ಯತೆ ನೀಡಲಾಗಿದ್ದು ಪಕ್ಕಾ ಮನೆ, ವಿದ್ಯುತ್ ಮತ್ತು ಶುದ್ಧ ಕುಡಿಯುವ ನೀರನ್ನು ಒದಗಿಸಲಾಗಿದೆ ಎಂದು ನಿರ್ಣಯದಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಸ್ತುತ 80 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರಧಾನ್ಯ ಹಾಗೂ 60 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ಸಿಗುತ್ತಿದ್ದು, ಇದು 25 ಕೋಟಿಗೂ ಹೆಚ್ಚು ಜನರನ್ನು ಬಡತನದಿಂದ ಮುಕ್ತಗೊಳಿಸಿದೆ. ಯುವ ಜನತೆಯ ಬೆಂಬಲದಿಂದ ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ದೇಶವಾಗಿ ಹೊರಹೊಮ್ಮಿದೆ ಮತ್ತು ಚಂದ್ರಯಾನದಂತಹ ವೈಜ್ಞಾನಿಕ ಮೈಲುಗಲ್ಲುಗಳನ್ನು ಸಾಧಿಸಿದೆ. ಮಹಿಳಾ ಸಬಲೀಕರಣಕ್ಕಾಗಿ ಶೇಕಡ 33% ಮೀಸಲಾತಿ ಮತ್ತು ಲಖ್ಪತಿ ದೀದಿ ಯೋಜನೆ ತರಲಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮತ್ತು ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯಂತಹ ಕ್ರಮಗಳಿಂದ ಕೃಷಿ ರಫ್ತು 5 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ಮೇಕ್ ಇನ್ ಇಂಡಿಯಾ ಮೂಲಕ ರಕ್ಷಣೆ ಮತ್ತು ಕೃತಕ ಬುದ್ದಿಮತ್ತೆ ವಲಯಗಳಲ್ಲಿ ಉತ್ಪಾದನಾ ಸಾಮರ್ಥ್ಯ ಬಲಗೊಂಡಿದೆ ಎಂದು ನಿರ್ಣಯದಲ್ಲಿ ಶ್ಲಾಘಿಸಲಾಗಿದೆ. ಇದೇ ವೇಳೆ ಕೇಂದ್ರ ಸಚಿವ ಸಂಪುಟವು ಅಹಮದಾಬಾದ್ ಮೆಟ್ರೋ ರೈಲು ಯೋಜನೆಯ 2A ಹಂತಕ್ಕೆ ಅನುಮೋದನೆ ನೀಡಿದ್ದು, ಇದು ಕೋಟೇಶ್ವರ ರಸ್ತೆಯಿಂದ ವಿಮಾನ ನಿಲ್ದಾಣದವರೆಗಿನ 6 ಕಿಲೋಮೀಟರ್ ವಿಸ್ತರಣೆಯನ್ನು ಒಳಗೊಂಡಿದೆ. ಇದರ ಜೊತೆಗೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಆಂಧ್ರಪ್ರದೇಶದ ಅಮರಾವತಿಯಲ್ಲಿ ಕೇಂದ್ರ ಸರ್ಕಾರದ 2 ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಾಳೆ ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಎಂಬ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ, ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಕಳೆದ 2014-15 2025-26 ಅವಧಿಯಲ್ಲಿ ಭಾರತವು ಒಟ್ಟು 843 ಶತಕೋಟಿ ಡಾಲರ್ ಮೌಲ್ಯದ ನೇರ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಿದ್ದು, ಇದು ಹಿಂದಿನ 12 ವರ್ಷಗಳ ಅವಧಿಗೆ ಹೋಲಿಸಿದರೆ ಶೇಕಡ 169% ಅಭೂತಪೂರ್ವ ಪ್ರಗತಿ ದಾಖಲಿಸಿದೆ. ಉದ್ಯಮ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಡಿಪಿಐಐಟಿಯ

0: ಮಾಹಿತಿಯ ಪ್ರಕಾರ ಜಾಗತಿಕ ಆರ್ಥಿಕ ಅನಿಶ್ಚಿತತೆಗಳ ನಡುವೆಯೂ ಭಾರತವು 2025-26 ಸಾಲಿನಲ್ಲಿ $94 ಶತಕೋಟಿ ಅಧಿಕ ದಾಖಲೆಯ ಎಫ್ಡಿಐ ಹರಿವನ್ನು ಕಂಡಿದೆ. ಇದರಲ್ಲಿ ಶೇಕಡಾ 90ಕ್ಕಿಂತ ಹೆಚ್ಚು ಈಕ್ವಿಟಿ ಹರಿವು ಸ್ವಯಂಚಾಲಿತ ಮಾರ್ಗದ ಮೂಲಕವೇ ಬಂದಿರುವುದು ವಿಶೇಷ. ಈ ಕುರಿತು ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಡಿಪಿಐಐಟಿ ಜಂಟಿ ಕಾರ್ಯದರ್ಶಿ ಸುಮಿತ್ ಜರಂಗಲ್, ಮೇಕ್ ಇನ್ ಇಂಡಿಯಾ ಮತ್ತು ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆಗಳಂತಹ ಪ್ರಮುಖ ಉಪಕ್ರಮಗಳು ಜಾಗತಿಕ ಹೂಡಿಕೆಯನ್ನು ವಿದೇಶಿ ಉತ್ಪಾದನಾ ಪ್ರಗತಿಯನ್ನಾಗಿ ಪರಿವರ್ತಿಸಲು ನೆರವಾಗಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಗಾಗಿ 20 ಅತ್ಯಾಧುನಿಕ ಸಾಮರ್ಥ್ಯದ ಜಾಗತಿಕ ಸಂಚಾರ ಉಪಗ್ರಹ ವ್ಯವಸ್ಥೆ ಜಿಎನ್ಎಸ್ಎಸ್ ಜಾಮರ್ಗಳ ಖರೀದಿಗೆ ರಕ್ಷಣಾ ಸಚಿವಾಲಯ ಇಂದು 449 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಸ್ವದೇಶಿ ವಿನ್ಯಾಸ ಅಭಿವೃದ್ಧಿ ಮತ್ತು ಉತ್ಪಾದನೆ ವರ್ಗದಡಿ ಈ ಒಪ್ಪಂದ ನಡೆದಿದ್ದು, ಜಾಮರ್ಗಳಲ್ಲಿ ಕನಿಷ್ಠ ಶೇಕಡ 75%ರಷ್ಟು ಸ್ವದೇಶಿ ವಸ್ತುಗಳನ್ನು ಬಳಸಲಾಗಿದೆ. ಜವಳಿ ವಲಯಕ್ಕಾಗಿ ಜಾರಿಗೆ ತರಲಾಗಿರುವ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆ ಪಿಎಲ್ಐ 3ನೇ ಸುತ್ತಿನಡಿ ಕೇಂದ್ರ ಸರ್ಕಾರ 22 ಹೊಸ ಅರ್ಜಿದಾರರಿಗೆ ಅನುಮೋದನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿರುವ ಜವಳಿ ಸಚಿವಾಲಯ, ಯೋಜನೆಯ ಒಟ್ಟು 3 ಸುತ್ತುಗಳಡಿ ಇದುವರೆಗೆ 96 ಕಂಪನಿಗಳನ್ನು ಆಯ್ಕೆ ಮಾಡಲಾಗಿದ್ದು, ಇವುಗಳಿಂದ ಒಟ್ಟು 12,822 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಬದ್ಧತೆಯ ಹೂಡಿಕೆಯಾಗಲಿದೆ ಹಾಗೂ 58,000 ಕೋಟಿ ರೂಪಾಯಿಗಳನ್ನು ಮೀರಿದ ವಹಿವಾಟು ನಿರೀಕ್ಷಿಸಲಾಗಿದೆ ಎಂದು ತಿಳಿಸಿದೆ. ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಸಂಸದೆ ಸುಷ್ಮಿತಾ ದೇವ್ ಅವರು ಮೇಲ್ಮನೆಯ ಸದಸ್ಯತ್ವಕ್ಕೆ ನೀಡಿರುವ ರಾಜೀನಾಮೆಯನ್ನು ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅಂಗೀಕರಿಸಿದ್ದಾರೆ. ಪಕ್ಷದೊಳಗಿನ ಆಂತರಿಕ ಭಿನ್ನಮತದ ನಡುವೆಯೇ ಒಂದೇ ವಾರದಲ್ಲಿ ಪಕ್ಷದ ಸಂಸದೀಯ ವರ್ಗದಿಂದ ಹೊರಬಿದ್ದ 2ನೇ ರಾಜೀನಾಮೆ ಇದಾಗಿದೆ. ರಾಜೀನಾಮೆ ನೀಡಿದ ನಂತರ ಸುಷ್ಮಿತಾ ದೇವ್ ಅವರು ನವದೆಹಲಿಯಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಸರ್ಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ದಕ್ಷಿಣ ಭಾರತ ಚಿತ್ರರಂಗದ ಹಿರಿಯ ನಿರ್ದೇಶಕ ಭಾರತಿರಾಜ ಇಂದು ನಿಧನರಾಗಿದ್ದಾರೆ. ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ಅವರು ಪತ್ನಿ ಮತ್ತು ಪುತ್ರಿಯನ್ನು ಅಗಲಿದ್ದಾರೆ. ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಹಲವು ಚಿತ್ರಗಳನ್ನು ನಿರ್ದೇಶಿಸಿರುವ ಅವರು ಕನ್ನಡದ ಖ್ಯಾತ ನಿರ್ದೇಶಕ ಪುಟ್ಟಣ ಕನಗಾಲ್ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡುವ ಮೂಲಕ ಸಿನಿಮಾ ನಿರ್ದೇಶನದ ಕಲೆಯನ್ನು ಕರಗತ ಮಾಡಿಕೊಂಡಿದ್ದರು. ಪುಟ್ಟಣ ಕನಗಾಲ್ ತನ್ನ ಗುರು ಎಂದು ಅವರು ಹೇಳಿಕೊಳ್ಳುತ್ತಿದ್ದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಬಲ್ಗೇರಿಯಾದ ಸೋಫಿಯಾದಲ್ಲಿ ಇರುವ ರಾಷ್ಟೀಯ ಐತಿಹಾಸಿಕ ವಸ್ತು ಸಂಗ್ರಹಾಲಯಕ್ಕೆ ಇಂದು ಭೇಟಿ ನೀಡಿದರು. ಪ್ರಸ್ತುತ ಸೋಫಿಯಾ ಪ್ರವಾಸದಲ್ಲಿರುವ ಸಚಿವರು ಬಲ್ಗೇರಿಯಾದ ಉನ್ನತ ನಾಯಕರನ್ನು ಭೇಟಿಯಾಗಲಿದ್ದಾರೆ ಹಾಗೂ ಅಲ್ಲಿನ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ಫಿನ್ಲ್ಯಾಂಡ್ಗೆ ಭೇಟಿ ನೀಡಲಿದ್ದು ಅಲ್ಲಿ 14ನೇ ಆವೃತ್ತಿಯ ಕುಲ್ತಾರಂತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬದಲಾಗುತ್ತಿರುವ ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬ ವಿಷಯದಡಿ ಈ ಬಾರಿಯ ಸಂವಾದವನ್ನು ಆಯೋಜಿಸಲಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಇಂದು ಪ್ರೀಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಎನೆಸ್ ಕ್ಯಾಸ್ಟಿಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪಿಯ ಚಿಯು ಪಿನ್ ಚಿಯಾನ್ ವಿರುದ್ಧ 21-12, 22-20 ಅಂತರದಲ್ಲಿ ಜಯ ಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ ಯಶಸ್ವಿ 12 ವರ್ಷ, ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಆಡಳಿತದ ಸಂಭ್ರಮ, ನವದೆಹಲಿಯಲ್ಲಿ ಎನ್ಡಿಎ ಸಭೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. 2014-15 2025-26 ಅವಧಿಯಲ್ಲಿ ಭಾರತಕ್ಕೆ ದಾಖಲೆಯ $843 ಶತಕೋಟಿ ಮೌಲ್ಯದ ನೇರ ವಿದೇಶಿ ಹೂಡಿಕೆ ಆಕರ್ಷಣೆ. ಮತ್ತು ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ತನ್ವಿ ಶರ್ಮಾ ಪ್ರೀಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಈಗ ಕೇಳೋಣ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಗೀತೆ, ಹಾಡಿರುವವರು ಸೋನು ನಿಗಮ್. ಕವಿರಾಜ್ ಇವರ ಗೀತ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿರುವವರು ವಿ ಹರಿಕೃಷ್ಣ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ನಾಗಣ್ಣ ಇವರು ಗೀತ ರಚಿಸಿ, ಪ್ರಶಾಂತ್ ರಾಜ್ ಇವರು ಸಂಗೀತ ನಿರ್ದೇಶಿಸಿರುವ ಪ್ರೇಮ ಕೈದಿ ಚಿತ್ರದ ಗೀತೆಯನ್ನ

ಇದುವರೆಗೆ ಕೃಷ್ಣ ರುಕ್ಕು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರಿ. ಕಾರ್ತಿಕ್ ಹಾಗೂ ಅನುರಾಧ ಭಟ್ಟಿವರ ಯುಗಳ ಸ್ವರಗಳಲ್ಲಿ ಸಂಗೀತ ಶ್ರೀಧರ್ ವಿ ಸಂಭ್ರಮ್ ಹಾಗೂ ಸಾಹಿತ್ಯ ಅನಿಲ್ ಕುಮಾರ್ ಅವರದಾಗಿತ್ತು. ಕಾರ್ಯಕ್ರಮದ ಮುಂದಿನ ಗೀತೆ ಚೆಲುವಿನ ಚಿತ್ತಾರ ಚಿತ್ರದಿಂದ ಗಾಯಕಿ ಶ್ರೇಯಾ ಘೋಷಾಲ್, ಸಂಗೀತ ಮನೋಮೂರ್ತಿ, ಗೀತರಚನೆ ಎಸ್ ನಾರಾಯಣ್.

ಈಗ ಕೇಳಿ ಕೃಷ್ಣಲೀಲಾ ಚಿತ್ರದ ಗೀತೆಯನ್ನು ಟಿಪ್ಪು ಹಾಗೂ ಅಪೂರ್ವ ಶ್ರೀಧರ್ ಇವರ ಯುಗಳ ಸ್ವರಗಳಲ್ಲಿ. ಸಂಗೀತ ಶ್ರೀಧರ್ ವಿ ಸಂಭ್ರಮ್, ಸಾಹಿತ್ಯ ಶಿವ ತೇಜಸ್ವಿ ಹಾಗೂ ಸಾಯಿ ಸರ್ವೇಶ್.

ರಾಜೇಶ್ ಕೃಷ್ಣನಿಯವರ ಧ್ವನಿಯಲ್ಲಿರುವ ಕೃಷ್ಣ ಗಾರ್ಮೆಂಟ್ಸ್ ಚಿತ್ರದ ಗೀತೆ, ಸಿದ್ದು ಪೂರ್ಣಚಂದ್ರ ಅವರ ಗೀತ ಸಾಹಿತ್ಯ ಹಾಗೂ ರಘು ಧನ್ವಂತರಿಯವರ ಸಂಗೀತವಿದೆ ಈ ಗೀತೆಗೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಈಗ ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ಗುಮಗೇರಾ ಗ್ರಾಮದ ಮೊಹಮ್ಮದ್ ಮುಸ್ತಫಾ ಮತ್ತು ಸಂಗಡಿಗರಿಂದ ರಿವಾಯತ್ ಪದಗಳನ್ನು ಈಗ ಕೇಳಿ.

ಶಣ್ಣವ್ವ ಹಳವಾದೊ ಯದಕ್ಕ ಆ ಗೋಣ ಕೊಯ್ಯ ಹೋಗ್ತೇನೆ ಮೋಕ್ಷಕ್ಕ ಆ ಮುಟ್ಟ ನಿನ್ನ ಭಾವನ ವಚನಕ್ಕ ಎನ್ನ

ಆಯಚ್ಚಿ ಕಂಡ ತೆಗಿದಾಳ ಕಡಿಯಾಕ ಆ ಬೇಕಾದಷ್ಟು ಮಸಾಲೆ ನಾಜೋಕ್ಕ ಆ ಬಾಳ

0: ಇದುವರೆಗೆ ಕುಷ್ಟಗಿ ತಾಲೂಕಿನ ಗುಮಗೇರಾ ಗ್ರಾಮದ ಮೊಹಮ್ಮದ್ ಮುಸ್ತಫಾ ಮತ್ತು ಸಂಗಡಿಗರಿಂದ ರಿವಾಯತ್ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಪ್ರಸಾರವಾಯಿತು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೇಳುವರೆ, ಇಂದು ರಾತ್ರಿ 9:15 ಪ್ರಚಲಿತ ವಿದ್ಯಮಾನ ಹಾಗೂ 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಸೋನಿಕಾ ಗೌಡ ಜಿಮ್ನಾಸ್ಟಿಕ್ ಆಟಗಾರ್ತಿಯ ಸಂದರ್ಶನ ಹಾಗೂ ರಾತ್ರಿ 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ. ಇನ್ನು ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಜಾದೇವಿಯವರಿಂದ ಹಾಡುಗಾರಿಕೆಯ ಧ್ವನಿ ಮುದ್ರಿಕೆಯನ್ನು ತಾವು ಕೇಳಲಿದ್ದೀರಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 8:45. ಮೊದಲಿಗೆ ಸಮಾಚಾರ ಸಂಧ್ಯೆ ಹಾಗೂ 9:00 ನ್ಯೂಸ್ ಎಟ್ 9 ದೆಹಲಿ ಕೇಂದ್ರದಿಂದ 9:15 ಪ್ರಚಲಿತ ವಿದ್ಯಮಾನ ಕಾರ್ಯಕ್ರಮ, 9:30 ಕ್ರೀಡಾಲೋಕ ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದಿಂದ. ಈಗ ಮೊದಲಿಗೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

ಯನ್ನು 2014ರ ಶೇಕಡ 39ರಿಂದ ಸಾರ್ವತ್ರಿಕ ವ್ಯಾಪ್ತಿಗೆ ಏರಿಸಲಾಗಿದೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು 10.57 ಕೋಟಿಗೂ ಹೆಚ್ಚು ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಿದ್ದು ಮಹಿಳೆಯರ ಆರೋಗ್ಯವನ್ನು ಸುಧಾರಿಸಿದೆ ಮತ್ತು ಮನೆಯೊಳಗಿನ ಮಾಲಿನ್ಯವನ್ನು ಕಡಿಮೆ ಮಾಡಿದೆ. ಆಯುಷ್ಮಾನ್ ಭಾರತ್ 43.93 ಕೋಟಿ ಆರೋಗ್ಯ ಕಾರ್ಡುಗಳನ್ನು ವಿತರಿಸಿದ್ದು ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಿಗೆ ಕೈಗೆಟುಕುವ ಆರೋಗ್ಯ ಸೇವೆಯನ್ನು ವಿಸ್ತರಿಸಿದೆ. 81 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಆಹಾರ ಧಾನ್ಯಗಳನ್ನು ಖಚಿತಪಡಿಸಿದ್ದು ರಾಷ್ಟ್ರವ್ಯಾಪಿ ಬಡ ಕುಟುಂಬಗಳಿಗೆ ಆಹಾರ ಭದ್ರತೆಯನ್ನು ಬಲಪಡಿಸಿದೆ. ಮಹಿಳಾ ಪ್ರಾಥಮಿಕ ಶಾಲಾ ಶಿಕ್ಷಣ ತೊರೆದವರ ಪ್ರಮಾಣ 2013-14ರಲ್ಲಿ ಶೇಕಡ 4.6ರಿಂದ 2024-25ರಲ್ಲಿ ಶೇಕಡ 0.3ಕ್ಕೆ ತೀವ್ರವಾಗಿ ಇಳಿಕೆಯಾಗಿದೆ. ಡಿಜಿಟಲ್ ಆಡಳಿತ ಸುಧಾರಣೆಗಳು ಆಧಾರ್ ಆಧಾರಿತ ಪಡಿತರ ವಿತರಣೆಯನ್ನು ಸಕ್ರಿಯಗೊಳಿಸಿವೆ. ಗುರಿ ಆಧಾರಿತ ನೀರು ನೈರ್ಮಲ್ಯ ಮತ್ತು ಜೀವನೋಪಾಯದ ಮಧ್ಯಸ್ಥಿಕೆಗಳ ಮೂಲಕ ಆಕಾಂಕ್ಷಾ ಜಿಲ್ಲೆಗಳು ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ಕಲ್ಯಾಣ ವಿತರಣೆಯನ್ನು ಸಹ ವಿಸ್ತರಿಸಲಾಗಿದೆ. ಗಮನಾರ್ಹವಾಗಿ ಸರಾಸರಿ ಹಣದುಬ್ಬರವು 2004ರಿಂದ 2014ರ ಅವಧಿಯಲ್ಲಿ ಶೇಕಡ 8.1 ಇದ್ದದ್ದು 2014ರಿಂದ 2025ರ ಅವಧಿಯಲ್ಲಿ ಶೇಕಡ 5.1ಕ್ಕೆ ಇಳಿಕೆಯಾಗಿದೆ. ಇದು ಹೆಚ್ಚಿನ ಬೆಲೆ ಸ್ಥಿರತೆಗೆ ಮತ್ತು ಕುಟುಂಬಗಳ ಕೊಳ್ಳುವ ಶಕ್ತಿಯ ಸುಧಾರಣೆಗೆ ಕೊಡುಗೆ ನೀಡಿದೆ. ಅದೇ ಸಮಯದಲ್ಲಿ ಭಾರತದಲ್ಲಿ ಬಹು ಆಯಾಮದ ಬಡತನ 2013-14ರಲ್ಲಿ ಶೇಕಡ 29.17 ಇದ್ದದ್ದು 2022-23ರಲ್ಲಿ ಶೇಕಡ 11.28ಕ್ಕೆ ತೀವ್ರವಾಗಿ ಇಳಿಕೆ ಕಂಡಿದೆ. ಇದು 17.89% ಶೇಕಡವಾರು ಅಂಶಗಳ ಪ್ರತಿಬಿಂಬಿಸುತ್ತದೆ. ಈ ಅವಧಿಯಲ್ಲಿ ಸುಮಾರು 25 ಕೋಟಿ ಜನರು ಬಹು ಆಯಾಮದ ಬಡತನದಿಂದ ಹೊರಬಂದಿದ್ದಾರೆ. ಈ ಪ್ರಗತಿಯು ಕಲ್ಯಾಣ ಯೋಜನೆಗಳು ಮತ್ತು ಸಾಮಾಜಿಕ ರಕ್ಷಣಾ ಕ್ರಮಗಳ ಬೃಹತ್ ವಿಸ್ತರಣೆಯಿಂದ ಚಾಲಿತವಾಗಿದೆ. ಪ್ರಮುಖ ಮಧ್ಯಸ್ಥಿಕೆಗಳಲ್ಲಿ ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಕೈಗೆಟುಕುವ ಆರೋಗ್ಯ ಸೇವೆ, ಆಹಾರ ಭದ್ರತೆ, ವಸತಿ, ಜೀವನೋಪಾಯದ ಬೆಂಬಲ ಮತ್ತು ಡಿಜಿಟಲ್ ಆಡಳಿತ ಸುಧಾರಣೆಗಳು ಸೇರಿವೆ. ಸುಧಾರಿತ ಮೂಲಸೌಕರ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯು ಈ ಪ್ರಯತ್ನಗಳನ್ನು ಮತ್ತಷ್ಟು ಬಲಪಡಿಸಿವೆ. ಈ ಉಪಕ್ರಮಗಳು ಗ್ರಾಮೀಣ ಮತ್ತು ನಗರ ಭಾರತದಾದ್ಯಂತ ಲಕ್ಷಾಂತರ ಬಡ ಕುಟುಂಬಗಳ ಜೀವನ ಮಟ್ಟವನ್ನು ಹೆಚ್ಚಿಸಿವೆ. ಸರ್ಕಾರದ ಮಧ್ಯಸ್ಥಿಕೆಗಳು ಗ್ರಾಮೀಣ ಮತ್ತು ನಗರ ಭಾರತದಾದ್ಯಂತ ನೀರಿನ ಸಂಪರ್ಕ, ನೈರ್ಮಲ್ಯ ವ್ಯಾಪ್ತಿ, ಎಲ್ಪಿಜಿ ಲಭ್ಯತೆ ಮತ್ತು ಗ್ರಾಮೀಣ ವಿದ್ಯುದೀಕರಣದ ಮೇಲೆ ಕೇಂದ್ರೀಕರಿಸಿವೆ. ಈ ಪ್ರಯತ್ನಗಳು ಸುಧಾರಿತ ಜೀವನಮಟ್ಟ, ಮಾನವ ಅಭಿವೃದ್ಧಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಮೂಲಭೂತ ಸೇವಾ ವಿತರಣೆಯ ಕಡೆಗಿನ ವಿಶಾಲ ಪರಿವರ್ತನೆಯನ್ನು ಪ್ರತಿಬಿಂಬಿಸುತ್ತದೆ. ಕಳೆದ 1 ದಶಕದಲ್ಲಿ ಸ್ವಚ್ಛ ಇಂಧನ, ಸುರಕ್ಷಿತ ಕುಡಿಯುವ ನೀರು ಮತ್ತು ಸುಧಾರಿತ ನೈರ್ಮಲ್ಯಕ್ಕೆ ಪ್ರವೇಶವು ಭಾರತದ ಕಲ್ಯಾಣ ಮತ್ತು ಸಾರ್ವಜನಿಕ ಆರೋಗ್ಯ ಕಾರ್ಯತಂತ್ರದ ಕೇಂದ್ರ ಸ್ತಂಭವಾಗಿ ಹೊರಹೊಮ್ಮಿದೆ. ಬೃಹತ್ ಪ್ರಮಾಣದ ಮಧ್ಯಸ್ಥಿಕೆಗಳು ಜೀವನ ಮಟ್ಟವನ್ನು ಗಮನಾರ್ಹವಾಗಿ ಹೆಚ್ಚಿಸಿವೆ ಮತ್ತು ಆರೋಗ್ಯದ ದುರ್ಬಲತೆಗಳನ್ನು ಕಡಿಮೆ ಮಾಡಿದೆ. ಇದು ವಿಶೇಷವಾಗಿ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಮಾನವ ಘನತೆಯನ್ನು ಬಲಪಡಿಸಿದೆ. 2019ರಲ್ಲಿ ಪ್ರಾರಂಭಿಸಲಾದ ಜಲಜೀವನ್ ಮಿಷನ್ ಗ್ರಾಮೀಣ ಕುಟುಂಬಗಳಿಗೆ ಕುಡಿಯುವ ನೀರಿನ ಸಾರ್ವತ್ರಿಕ ಪ್ರವೇಶವನ್ನು ಸಾಂಸ್ಥಿಕಗೊಳಿಸುವ ಒಂದು ಪರಿವರ್ತನಾಶೀಲ ಮೂಲಸೌಕರ್ಯ ಉಪಕ್ರಮವಾಗಿದೆ. ಗ್ರಾಮೀಣ ಮಹಿಳೆಯರು ನೀರನ್ನು ಹೊತ್ತು ತರುವ ದೀರ್ಘಕಾಲದ ಹೊರೆಯನ್ನು ಕಡಿಮೆ ಮಾಡಲು ಈ ಮಿಷನ್ ಅನ್ನು ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮವು ಗ್ರಾಮೀಣ ಜನಸಂಖ್ಯೆಯ ಆರೋಗ್ಯ, ಶೈಕ್ಷಣಿಕ ಸಾಧನೆ ಮತ್ತು ಸಾಮಾಜಿಕ ಆರ್ಥಿಕ ಸ್ಥಿತಿಯಲ್ಲಿ ಮಹತ್ತರವಾದ ಪ್ರಗತಿಯನ್ನು ಸುಗಮಗೊಳಿಸುತ್ತದೆ. ಇದರ ಕಾರ್ಯತಂತ್ರದ ಆದ್ಯತೆಯನ್ನು ಪ್ರತಿಬಿಂಬಿಸುವಂತೆ ಹಣಕಾಸಿನ ಹಂಚಿಕೆಯು 2020-21 ಮತ್ತು 2026-27 ನಡುವೆ ಸುಮಾರು ಶೇಕಡ 488ರಷ್ಟು ಹೆಚ್ಚಾಗಿ 67,670 ಕೋಟಿ ರೂಪಾಯಿಗಳನ್ನು ತಲುಪಿದೆ. ಆಗಸ್ಟ್ 2019.23 ಕೋಟಿ ಇದ್ದ ಮನೆಯ ನಲ್ಲಿ ನೀರಿನ ಸಂಪರ್ಕ ಮೇ 2026ರ ವೇಳೆಗೆ 15.84 ಕೋಟಿಗೆ ಏರಿದೆ. ಇದು ಒಟ್ಟು 19.35 ಕೋಟಿ ಕುಟುಂಬಗಳಲ್ಲಿ ಶೇಕಡ 81.87ರಷ್ಟು ವ್ಯಾಪ್ತಿಯನ್ನು ಸೂಚಿಸುತ್ತದೆ. ಇದಲ್ಲದೆ ಹರ್ ಘರ್ ಜಲ್ ಅಭಿಯಾನದಡಿ 2.77 ಲಕ್ಷ ಗ್ರಾಮಗಳು 100% ನಲ್ಲಿ ನೀರಿನ ಸಂಪರ್ಕವನ್ನು ಸಾಧಿಸಿವೆ. ಇದಲ್ಲದೆ ಈ ಉಪಕ್ರಮವು ಆಕಾಂಕ್ಷಾ ಜಿಲ್ಲೆಗಳು ಮತ್ತು ಬ್ಲಾಕ್ಗಳಲ್ಲಿನ ಗುರಿ ಆಧಾರಿತ ಮಧ್ಯಸ್ಥಿಕೆಗಳ ಮೂಲಕ ಅಭಿವೃದ್ಧಿಯ ಅಸಮಾನತೆಗಳನ್ನು ನಿವಾರಿಸಿದೆ. ಆಕಾಂಕ್ಷಾ ಜಿಲ್ಲೆಗಳಲ್ಲಿ ಮನೆಯ ನಲ್ಲಿ ನೀರಿನ ಸಂಪರ್ಕವು ಆಗಸ್ಟ್ 2019ರಲ್ಲಿ 23.62 ಲಕ್ಷ ಇದ್ದದ್ದು ಮೇ 2026ರ ವೇಳೆಗೆ 2.20 ಕೋಟಿಗೆ ಏರಿದೆ. ಅದೇ ರೀತಿ ಆಕಾಂಕ್ಷಾ ಬ್ಲಾಕ್ಗಳಲ್ಲಿ ಮೇ 2026ರ ವೇಳೆಗೆ 1.11 ಕೋಟಿ ಕುಟುಂಬಗಳು ನಲ್ಲಿ ನೀರಿನ ಸಂಪರ್ಕವನ್ನು ಪಡೆದಿವೆ. ಈ ವ್ಯವಸ್ಥಿತ ವಿಸ್ತರಣೆಯು ಸಾರ್ವಜನಿಕ ಆರೋಗ್ಯ ಮತ್ತು ಗ್ರಾಮೀಣ ಘನತೆಯನ್ನು ಹೆಚ್ಚಿಸುವ ಬಲವಾದ ಬದ್ಧತೆಯನ್ನು ಉಲ್ಲೇಖಿಸುತ್ತದೆ. ಜಲಜೀವನ್ ಮಿಷನ್ನ ಕಾರ್ಯಾಚರಣೆಯ ಮಾರ್ಗಸೂಚಿಗಳು ಹರ್ ಘರ್ ಜಲ್ ಚೌಕಟ್ಟಿನ ಅಡಿಯಲ್ಲಿ ಗ್ರಾಮಗಳಿಗೆ ಪ್ರಮಾಣೀಕರಣದ ಅವಶ್ಯಕತೆಗಳನ್ನು ನಿರ್ದಿಷ್ಟಪಡಿಸುತ್ತವೆ. ಈ ಸಾಂಸ್ಥಿಕ ಗಮನವು ಕುಡಿಯುವ ನೀರಿನ ಲಭ್ಯತೆಯ ಗಮನಾರ್ಹ ವಿಸ್ತರಣೆಗೆ ಕಾರಣವಾಗಿದೆ. ಪ್ರಮುಖ ಸಮುದಾಯ ಸಂಸ್ಥೆಗಳು ಮತ್ತು ಕುಟುಂಬಗಳಾದ್ಯಂತ ನಲ್ಲಿ ನೀರಿನ ಪ್ರವೇಶದ ಸಮಗ್ರ ಪೂರ್ಣತ್ವವನ್ನು ಸಾಧಿಸಿದ ನಂತರವೇ ಗ್ರಾಮವನ್ನು ಪ್ರಮಾಣೀಕರಿಸಲಾಗುತ್ತದೆ.

0: ಮುಖ್ಯಮಂತ್ರಿ. ಈ ಸಂದರ್ಭದಲ್ಲಿ ನಲ್ಲಿ ನೀರಿನ ಸಂಪರ್ಕ ಹೊಂದಿರುವ ಶಾಲೆಗಳ ಸಂಖ್ಯೆಯು ಆಗಸ್ಟ್ 2019ರಲ್ಲಿ 29,711 ಇದ್ದದ್ದು ಮೇ 2026ರ ವೇಳೆಗೆ 9.23 ಲಕ್ಷಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ನಲ್ಲಿ ನೀರಿನ ವ್ಯಾಪ್ತಿ 15,464ರಿಂದ 9.66 ಲಕ್ಷಕ್ಕೆ ಏರಿಕೆ ಕಂಡಿದೆ. ಇದಲ್ಲದೆ ಗ್ರಾಮ ಪಂಚಾಯಿತಿಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ನಲ್ಲಿ ನೀರಿನ ಸಂಪರ್ಕ 3.93 ಲಕ್ಷ ಸಂಸ್ಥೆಗಳನ್ನು ತಲುಪಿದ್ದು ಇಂತಹ ಸೌಲಭ್ಯಗಳ ಪೈಕಿ 77.27% ಒಳಗೊಂಡಿದೆ. ಶುದ್ಧ ಕುಡಿಯುವ ನೀರಿನ ಲಭ್ಯತೆಯು ನೀರಿನಿಂದ ಹರಡುವ ರೋಗಗಳನ್ನು ಕಡಿಮೆ ಮಾಡಿದೆ, ನೈರ್ಮಲ್ಯವನ್ನು ಬಲಪಡಿಸಿದೆ ಮತ್ತು ವಿಶೇಷವಾಗಿ ಮಕ್ಕಳು ಹಾಗೂ ಹದಿಹರೆಯದ ಬಾಲಕಿಯರಿಗೆ ಉತ್ತಮ ಶೈಕ್ಷಣಿಕ ಫಲಿತಾಂಶಗಳನ್ನು ಬೆಂಬಲಿಸಿದೆ. ಸ್ವಚ್ಛ ಭಾರತ ಮಿಷನ್ ನಗರ 2014ರಲ್ಲಿ ಉದ್ಘಾಟಿಸಲ್ಪಟ್ಟಿದ್ದು ಇದು ಭೌತಿಕ ಮೂಲಸೌಕರ್ಯ ಮತ್ತು ನಡವಳಿಕೆ ಬದಲಾವಣೆ ಎರಡನ್ನೂ ಗುರಿಯಾಗಿಸಿಕೊಂಡಿರುವ ಬಹುಮುಖಿ ಕಾರ್ಯತಂತ್ರವಾಗಿದೆ. ಬಯಲು ಶೌಚ ಮತ್ತು ಮಲಹೊರುವ ಪದ್ಧತಿಯನ್ನು ನಿರ್ಮೂಲನೆ ಮಾಡುವುದರ ಜೊತೆಗೆ ಕಳಪೆ ಗುಣಮಟ್ಟದ ನೈರ್ಮಲ್ಯ ಸೌಲಭ್ಯಗಳನ್ನು ಪರಿವರ್ತಿಸುವುದು ಮತ್ತು ಪುರಸಭೆಯ ಘನತ್ಯಾಜ್ಯ ನಿರ್ವಹಣೆಯನ್ನು ಸಾಂಸ್ಥಿಕಗೊಳಿಸುವುದಕ್ಕೆ ಈ ಉಪಕ್ರಮವು ಆದ್ಯತೆ ನೀಡುತ್ತದೆ. ಈ ಪ್ರಮುಖ ಆಂದೋಲನ ಸಾಮಾಜಿಕ ರೂಢಿಗಳನ್ನು ಮೂಲಭೂತವಾಗಿ ಬದಲಾಯಿಸಿದೆ ಮತ್ತು ನೈರ್ಮಲ್ಯ ಮೂಲಸೌಕರ್ಯಕ್ಕಾಗಿ ಬೇಡಿಕೆಯನ್ನು ಹಾಗೂ ಬಳಕೆಯನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಒಡಿಎಫ್ ಎಂದರೆ ಬಯಲು ಶೌಚ ಮುಕ್ತ ಸ್ಥಿತಿಯಾಗಿದೆ. ಈ ಸ್ಥಿತಿಯಲ್ಲಿ ಯಾರೂ ಬಯಲಿನಲ್ಲಿ ಮಲವಿಸರ್ಜನೆ ಮಾಡುವುದಿಲ್ಲ ಮತ್ತು ಪ್ರತಿಯೊಬ್ಬರೂ ಶೌಚಾಲಯಗಳನ್ನು ಬಳಸುತ್ತಾರೆ. ಒಡಿಎಫ್ ಪ್ಲಸ್ ಎಂದರೆ ಆ ಪ್ರದೇಶ ಕೇವಲ ಬಯಲು ಶೌಚ ಮುಕ್ತವಾಗಿರುವುದು ಮಾತ್ರವಲ್ಲದೆ ಅಲ್ಲಿ ಪರಿಣಾಮಕಾರಿಯಾದ ಘನ ಮತ್ತು ದ್ರವ್ಯ ತ್ಯಾಜ್ಯ ನಿರ್ವಹಣೆಯ ವ್ಯವಸ್ಥೆಯೂ ಇರುತ್ತದೆ. ಇದರ ಪರಿಣಾಮವಾಗಿ ಆ ಪ್ರದೇಶದಲ್ಲಿ ಒಟ್ಟಾರೆ ಸ್ವಚ್ಛತೆಯು ಕಣ್ಣಿಗೆ ಕಾಣುವ ಮಟ್ಟದಲ್ಲಿರುತ್ತದೆ. ಮುಂದಿನ ಹಂತವಾಗಿ ಒಡಿಎಫ್ ಪ್ಲಸ್ ಪ್ಲಸ್ ಎಂದರೆ ಆ ಪ್ರದೇಶದಲ್ಲಿರುವ ಎಲ್ಲ ಶೌಚಾಲಯಗಳು ಕಾರ್ಯನಿರ್ವಹಿಸುತ್ತಿರುತ್ತವೆ ಮತ್ತು ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಲಾಗುತ್ತಿರುತ್ತದೆ. ಅಷ್ಟೇ ಅಲ್ಲದೆ ಆ ಪ್ರದೇಶದಲ್ಲಿನ ಮಲದ ಕೆಸರು ಮತ್ತು ಒಳಚರಂಡಿ ನೀರನ್ನು ನೇರವಾಗಿ ಚರಂಡಿಗಳಿಗೆ ಅಥವಾ ಜಲಮೂಲಗಳಿಗೆ ಬಿಡುವ ಬದಲಿಗೆ ಸುರಕ್ಷಿತವಾಗಿ ಸಂಸ್ಕರಿಸಲಾಗುತ್ತದೆ. 2014ಕ್ಕಿಂತ ಮೊದಲು ಗ್ರಾಮೀಣ ಭಾರತದಲ್ಲಿ ಸುಮಾರು 55 ಕೋಟಿ ಜನರಿಗೆ ಸೂಕ್ತ ನೈರ್ಮಲ್ಯ ಸೌಲಭ್ಯಗಳ ಕೊರತೆ ಇತ್ತು. ಇದು ಗಂಭೀರ ಸಾರ್ವಜನಿಕ ಆರೋಗ್ಯ ಸವಾಲುಗಳಿಗೆ ಮತ್ತು ಸಾಮಾಜಿಕ ಘನತೆಯ ಕುಸಿತಕ್ಕೆ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳಿಗೆ ಕಾರಣವಾಗಿತ್ತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಅಕ್ಟೋಬರ್ 2014ರಲ್ಲಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣವನ್ನು ಉದ್ಘಾಟಿಸಲಾಯಿತು. ಈ ಕಾರ್ಯತಂತ್ರದ ಆದ್ಯತೆಯು ಹಣಕಾಸಿನ ಹಂಚಿಕೆಯಲ್ಲಿನ ಶೇಕಡ 83ರಷ್ಟು ಹೆಚ್ಚಳದಲ್ಲಿ ಪ್ರತಿಬಿಂಬಿತವಾಗಿದೆ. ಬಜೆಟ್ ಹಂಚಿಕೆಯು 2014-15ರಲ್ಲಿ 3,929 ಕೋಟಿ ರೂಪಾಯಿನಿಂದ 2026-27ರಲ್ಲಿ 7,192 ಕೋಟಿ ರೂಪಾಯಿಗಳಿಗೆ ಏರಿಕೆ ಕಂಡಿದೆ. ಈ ಮಿಷನ್ ಅಡಿಯಲ್ಲಿ ಇಲ್ಲಿಯವರೆಗೆ 12.11 ಕೋಟಿಗೂ ಹೆಚ್ಚು ವೈಯಕ್ತಿಕ ಮನೆಯ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಮೊದಲ ಹಂತದಲ್ಲಿ ನೈರ್ಮಲ್ಯ ವ್ಯಾಪ್ತಿಯು 2014ರಲ್ಲಿ ಶೇಕಡ 39ರಷ್ಟು ಇದ್ದದ್ದು 2019ರ ವೇಳೆಗೆ ಶೇಕಡ 100ಕ್ಕೆ ಗಮನಾರ್ಹವಾಗಿ ಹೆಚ್ಚಾಯಿತು. ಇದರ ನಂತರ 2019ರಲ್ಲಿ ಭಾರತವನ್ನು ಬಯಲು ಶೌಚಮುಕ್ತ ಎಂದು ಘೋಷಿಸಲಾಯಿತು. ಮಾರ್ಚ್ 2026ರ ವೇಳೆಗೆ 5 ಲಕ್ಷಕ್ಕೂ ಹೆಚ್ಚು ಗ್ರಾಮಗಳು ಒಡಿಎಫ್ ಪ್ಲಸ್ ಮಾದರಿ ಸ್ಥಾನಮಾನವನ್ನು ಪಡೆದುಕೊಂಡಿವೆ. ಗ್ರಾಮೀಣ ಭಾರತದಲ್ಲಿ ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳ ಮೂಲಕ ಸಮಗ್ರ ಗ್ರಾಮ ಸ್ವಚ್ಛತೆಯನ್ನು ಒಡಿಎಫ್ ಪ್ಲಸ್ ಒಳಗೊಂಡಿದೆ. ಈ ಪ್ರಗತಿಯು ಮೂಲಭೂತ ಸೌಕರ್ಯದಿಂದ ಸಮಗ್ರ ಪರಿಸರ ನೈರ್ಮಲ್ಯದ ಕಡೆಗಿನ ವ್ಯವಸ್ಥಿತ ಬದಲಾವಣೆಯನ್ನು ಉಲ್ಲೇಖಿಸುತ್ತದೆ. ಗ್ರಾಮೀಣ ಭಾರತದಾದ್ಯಂತ ಸಮಗ್ರ ತ್ಯಾಜ್ಯ ನಿರ್ವಹಣಾ ಶಿಷ್ಟಾಚಾರಗಳನ್ನು ಸಾಂಸ್ಥಿಕಗೊಳಿಸಲಾಗಿದೆ. 5.31 ಲಕ್ಷ ಗ್ರಾಮಗಳಲ್ಲಿ ಘನ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳು ಮತ್ತು 5.50 ಲಕ್ಷ ಗ್ರಾಮಗಳಲ್ಲಿ ಬೂದು ನೀರಿನ ನಿರ್ವಹಣಾ ವ್ಯವಸ್ಥೆಗಳು ಸಕ್ರಿಯವಾಗಿವೆ. ಈ ಮೂಲಸೌಕರ್ಯ 5,482 ಬ್ಲಾಕ್ಗಳಲ್ಲಿ ಹರಡಿರುವ 2,415 ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕಗಳಿಂದ ಮತ್ತಷ್ಟು ಬಲಗೊಂಡಿದೆ. ಸ್ವಚ್ಛ ಭಾರತ ಮಿಷನ್ ಸಾಧನೆಯು ಅನಾರೋಗ್ಯ ಮತ್ತು ಮರಣ ಪ್ರಮಾಣದಲ್ಲಿನ ಗಮನಾರ್ಹ ಇಳಿಕೆಯೊಂದಿಗೆ ಸಂಬಂಧ ಹೊಂದಿದೆ. ಇದಲ್ಲದೆ ಗೋಬರ್ಧನ್ ಉಪಕ್ರಮ ತೀವ್ರ ಬೆಳವಣಿಗೆಯನ್ನು ಕಂಡಿದೆ. ಇದು 2018-19ರ ಹಣಕಾಸು ವರ್ಷದಲ್ಲಿ 14 ಕಾರ್ಯನಿರ್ವಹಣಾ ಬಯೋಗ್ಯಾಸ್ ಸ್ಥಾವರಗಳಿಂದ ಮೇ 2026ರ ವೇಳೆಗೆ 1,213ಕ್ಕಿಂತ ಹೆಚ್ಚು ಸ್ಥಾವರಗಳಿಗೆ ವಿಸ್ತರಿಸಿದೆ. ತ್ಯಾಜ್ಯ ನಿರ್ವಹಣಾ ಮೂಲಸೌಕರ್ಯ ಮತ್ತು ಜೈವಿಕ ಶಕ್ತಿ ಉತ್ಪಾದನೆಯ ಈ ವ್ಯವಸ್ಥಿತ ಏಕೀಕರಣ ವೃತ್ತಾಕಾರದ ಆರ್ಥಿಕತೆಯತ್ತ ದೃಢವಾದ ಪರಿವರ್ತನೆಯನ್ನು ಉಲ್ಲೇಖಿಸುತ್ತದೆ. ಸಾರ್ವತ್ರಿಕ ಇಂಧನ ಲಭ್ಯತೆಗಾಗಿ ಭಾರತದ ಸಮಗ್ರ ಕಾರ್ಯತಂತ್ರವು ಸ್ವಚ್ಛ ಅಡುಗೆ ಇಂಧನ, ರೂಫ್ಟಾಪ್ ಸೋಲಾರ್ ಅಳವಡಿಕೆ ಮತ್ತು ಸಂಪೂರ್ಣ ಗ್ರಾಮೀಣ ವಿದ್ಯುದೀಕರಣದ ಮೇಲೆ ಕೇಂದ್ರೀಕರಿಸುತ್ತದೆ. 2016ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಲ್ಲಿ ಸಾಂಪ್ರದಾಯಿಕ ಅಡುಗೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತದೆ. ಈ ಯೋಜನೆಯು ಬಡ ಕುಟುಂಬಗಳ ವಯಸ್ಕ ಮಹಿಳಾ ಫಲಾನುಭವಿಗಳಿಗೆ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಮತ್ತು ರೀಫಿಲ್ ಬೆಂಬಲವನ್ನು ಒದಗಿಸುತ್ತದೆ. ಪಿಎಂಯುವೈ ಮನೆಯೊಳಗಿನ ವಾಯುಮಾಲಿನ್ಯವನ್ನು ಮತ್ತು ಜೈವಿಕ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಮೂಲಕ ಗ್ರಾಮೀಣ ಆರೋಗ್ಯ ಮತ್ತು ಜೀವನ ಪರಿಸ್ಥಿತಿಗಳನ್ನು ಸುಧಾರಿಸಿದೆ. ಈ ಯೋಜನೆಯು ಮಹಿಳೆಯರ ಕಷ್ಟವನ್ನು ಕಡಿಮೆ ಮಾಡುತ್ತದೆ, ಅಲ್ಲದೆ ಪರಿಸರ ಸಂರಕ್ಷಣೆಗೆ ಬೆಂಬಲ ನೀಡುತ್ತದೆ ಮತ್ತು ಪೌಷ್ಟಿಕಾಂಶದ ಫಲಿತಾಂಶಗಳನ್ನು ಸುಧಾರಿಸುತ್ತದೆ. May 2026ರ ಹೊತ್ತಿಗೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಮಹಿಳೆಯರಿಗೆ 10.57 ಕೋಟಿಗೂ ಹೆಚ್ಚು ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. ಪರಿಣಾಮವಾಗಿ ದೇಶದಲ್ಲಿ ಎಲ್ಪಿಜಿ ಸಂಪರ್ಕಗಳ ಒಟ್ಟು ಸಂಖ್ಯೆಯು 2014ರಲ್ಲಿ 14.52 ಕೋಟಿಯಿಂದ 2026ರಲ್ಲಿ 33.39 ಕೋಟಿಗೆ ಏರಿಕೆಯಾಗಿದೆ. 2024ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯು ಸೋಲಾರ್ ಮೇಲ್ಛಾವಣಿ ಸೌರಶಕ್ತಿ ವ್ಯವಸ್ಥೆಗಳ ಅಳವಡಿಕೆಯನ್ನು ಉತ್ತೇಜಿಸುತ್ತದೆ. ಇದು ಮನೆಯ ಸೌರವಿದ್ಯುತ್ ಸ್ಥಾಪನೆಗಳಿಗೆ ಸಬ್ಸಿಡಿಗಳನ್ನು ಒದಗಿಸುತ್ತದೆ ಮತ್ತು ತಿಂಗಳಿಗೆ 300 ಯೂನಿಟ್ವರೆಗೆ ಉಚಿತ ವಿದ್ಯುತ್ ಒದಗಿಸುತ್ತದೆ. ಇದು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೆಚ್ಚುವರಿ ವಿದ್ಯುತ್ತನ್ನು ಮಾರಾಟ ಮಾಡುವ ಮೂಲಕ ಹೆಚ್ಚಿನ ಆದಾಯವನ್ನು ಗಳಿಸಲು ಇದು ಅನುವು ಮಾಡಿಕೊಡುತ್ತದೆ. ಕಲ್ಯಾಣ ಆಧಾರಿತ ಉಪಕ್ರಮವಾಗಿ ಇದು ಇಂಧನ ಸ್ವಾವಲಂಬನೆಯನ್ನು ಬೆಂಬಲಿಸುತ್ತದೆ ಮತ್ತು ಪಳೆಯುಳಿಕೆ ಇಂಧನ ಆಧಾರಿತ ವಿದ್ಯುತ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ಈ ಯೋಜನೆಯ ಮೇಲಿನ ಹೆಚ್ಚುತ್ತಿರುವ ಒತ್ತು ಗಮನಾರ್ಹವಾಗಿದ್ದು 2026-27ರಲ್ಲಿ ಕೇಂದ್ರ ಬಜೆಟ್ ಹಂಚಿಕೆಯು 22,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಆರಂಭಿಕ ಹಂಚಿಕೆಯು 2024-25ರಲ್ಲಿ 6,250 ಕೋಟಿ ರೂಪಾಯಿ ಆಗಿತ್ತು. April 2026ರ ಹೊತ್ತಿಗೆ ಈ ಯೋಜನೆಯು 36.8 ಲಕ್ಷ ಕುಟುಂಬಗಳಿಗೆ ಪ್ರಯೋಜನವನ್ನು ನೀಡಿದೆ. ಸೋಲಾರ್ ರೂಫ್ಟಾಪ್ ಘಟಕಗಳ ಸಂಖ್ಯೆ December 2024ರಲ್ಲಿ 6.3 ಲಕ್ಷ ಇದ್ದದ್ದು April 2026ರ ವೇಳೆಗೆ 30 ಲಕ್ಷಕ್ಕೆ ಗಮನಾರ್ಹವಾಗಿ ಏರಿಕೆ ಕಂಡಿದೆ. ಸಾರ್ವತ್ರಿಕ ಗೃಹ ವಿದ್ಯುದೀಕರಣವನ್ನು ಖಚಿತಪಡಿಸಿಕೊಳ್ಳಲು 2017ರಲ್ಲಿ ಪ್ರಧಾನಮಂತ್ರಿ ಸಹಜ್ ಬಿಜ್ಲಿ ಹರ್ ಘರ್ ಯೋಜನೆ ಸೌಭಾಗ್ಯ ಪ್ರಾರಂಭಿಸಲಾಯಿತು. ಇದು ರಾಷ್ಟ್ರವ್ಯಾಪಿ ಎಲ್ಲ ಆಸಕ್ತ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕವನ್ನು ಒದಗಿಸುತ್ತದೆ. ಈ ಯೋಜನೆಯು ಉತ್ತಮ ಆರೋಗ್ಯ ಮತ್ತು ಶೈಕ್ಷಣಿಕ ಫಲಿತಾಂಶಗಳಿಗೆ ಕೊಡುಗೆ ನೀಡಿದ್ದು ಸೀಮೆ ಎಣ್ಣೆಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿದೆ. ಇದು ವಿಶೇಷವಾಗಿ ಮಹಿಳೆಯರಿಗೆ ಒಟ್ಟಾರೆ ಜೀವನ ಪರಿಸ್ಥಿತಿಗಳನ್ನು ಸುಧಾರಿಸುತ್ತದೆ. ಈ ಯೋಜನೆಯಡಿಯಲ್ಲಿ March 2019ರ ವೇಳೆಗೆ ರಾಷ್ಟ್ರವ್ಯಾಪಿ 100% ಆಸಕ್ತ ಕುಟುಂಬಗಳನ್ನು ವಿದ್ಯುದೀಕರಿಸಲಾಗಿದೆ. ವಿದ್ಯುದೀಕರಣದ ವ್ಯಾಪ್ತಿಯನ್ನು ಮನೆಗಳಿಗೆ ಮಾತ್ರವಲ್ಲ ಬೀದಿಗಳು ಮತ್ತು ಸಮುದಾಯ ಮೂಲಸೌಕರ್ಯಗಳಿಗೂ ವಿಸ್ತರಿಸಲಾಗಿದ್ದು 2014ರಲ್ಲಿ ಪ್ರಾರಂಭಿಸಲಾದ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮಜ್ಯೋತಿ ಯೋಜನೆಯು ಗ್ರಾಮೀಣ ವಿದ್ಯುತ್ ಮೂಲಸೌಕರ್ಯವನ್ನು ಬಲಪಡಿಸುವತ್ತ ಗಮನಹರಿಸಿತು. ಈ ಯೋಜನೆಯು ಕೃಷಿ ಚಟುವಟಿಕೆಗಳಿಗೆ ವಿಶ್ವಾಸಾರ್ಹ ವಿದ್ಯುತ್ ಪೂರೈಕೆಯನ್ನು ಸಹ ಖಚಿತಪಡಿಸುತ್ತದೆ. ಈ ಯೋಜನೆಯಡಿ 2025ರ ವೇಳೆಗೆ 100% ಗ್ರಾಮ ವಿದ್ಯುದೀಕರಣವನ್ನು ಸಾಧಿಸಲಾಗಿದೆ. ಅಂತಹ ಗುರಿ ಆಧಾರಿತ ಮಧ್ಯಸ್ಥಿಕೆಗಳು ರಾಷ್ಟ್ರವ್ಯಾಪಿ ವಿದ್ಯುತ್ ಪ್ರವೇಶ ಮತ್ತು ಲಭ್ಯತೆಯನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸರಾಸರಿ ದೈನಂದಿನ ವಿದ್ಯುತ್ ಪೂರೈಕೆಯು 2014-15ರ ಹಣಕಾಸು ವರ್ಷದಲ್ಲಿ 12.5 ಗಂಟೆಗಳಷ್ಟು ಇದ್ದದ್ದು 2025-26ರ ಹಣಕಾಸು ವರ್ಷದಲ್ಲಿ 22.6 ಗಂಟೆಗಳಿಗೆ ಏರಿಕೆಯಾಗಿದೆ.
1: ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ఆకాశవాణి క్రీడాలోక సాప్తాహిక క్రీడా సంచికే ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ಸ್ ಕ್ರೀಡಾಪಟು ಸೋನಿಕಾ ಗೌಡ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಜಿಮ್ನಾಸ್ಟ್ ಸೋನಿಕಾ ಗೌಡ ಅವರು. ಈ ಬ್ಯಾಲೆನ್ಸಿಂಗ್ ಗೇಮ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕರಾಗಲು ಹೇಗೆ ಸಾಧ್ಯ ಆಯಿತು ಅನ್ನುವುದರ ಕುರಿತಾಗಿ

0: ಅವರ ಜೊತೆಗೆ ಮಾತನಾಡೋಣ. ಸೋನಿಕಾ ಗೌಡ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ತೆ ಎಲ್ಲರಿಗೂ.
0: ಸೋನಿಕಾ ಅವರೇ, ಹೇಳಿ, ಈ ಡಿಫಿಕಲ್ಟ್ ಮತ್ತು ರಿಸ್ಕಿ ಗೇಮ್ ನಿಮ್ಮ ಜೀವನದ ಭಾಗವಾಗಲು ಕಾರಣ ಏನು? ಎಷ್ಟನೇ ವಯಸ್ಸಿನಲ್ಲಿ ಈ ಆಟದಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡ್ರಿ?
1: 3 ವರ್ಷ ಇದ್ದಾಗ ಜಿಮ್ನಾಸ್ಟಿಕ್ ಶುರು ಮಾಡಿದ್ದೆ. ನನ್ನ ಅಣ್ಣ ಇದ್ದಾರೆ, ಅವ್ರ ಜೊತೆ ಶುರು ಮಾಡಿದ್ದೆ. 3 ವರ್ಷದಿಂದ 5 ವರ್ಷ ತನಕ ಸುಮ್ನೆ ಅವನ ಜೊತೆ ಹೋಗಿ ಆಟ ಆಡ್ತಿದ್ದೆ. ಆಮೇಲೆ 5 ವರ್ಷ ಆದ್ಮೇಲೆ ಮನೋಹರ್ ಕಾಮತ್ ಸರ್ ಹತ್ರ ಜಾಯ್ನ್ ಆದೆ, ಜಯನಗರ್ ಅಲ್ಲಿ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ ಅಂತ. ಆ ಅಕಾಡೆಮಿಲಿ ಜಾಯ್ನ್ ಆದ್ಮೇಲಿಂದ ನನ್ನ ಜಿಮ್ನಾಸ್ಟಿಕ್ಸ್ ಜರ್ನಿ ಸ್ಟಾರ್ಟ್ ಆಯ್ತು. ಸರ್ ಹೆಂಗಂದ್ರೆ ತುಂಬಾ ಸ್ಟ್ರಿಕ್ಟ್, ತುಂಬಾ ಡಿಸಿಪ್ಲಿನ್, ತುಂಬಾ ಪಂಚುಯಲ್, ಆ ಎಲ್ಲ ನಮ್ ಜೀವನದಲ್ಲಿ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ.
0: ಈ ಜಿಮ್ನಾಸ್ಟಿಕ್ ಕ್ರೀಡೆನೆ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬೇರೆ ಬೇಕಾದಷ್ಟು ಕ್ರೀಡೆಗಳಿದ್ದು ಅದು ನಿಮ್ಮನ್ನ ಆಕರ್ಷಣೆ ಮಾಡ್ಲಿಕ್ಕೆ ಕಾರಣ ಏನು?
1: ಅದೇನಕ್ಕಂದ್ರೆ ಮೊದ್ಲು ನಾನು ಡಾನ್ಸ್ ಮಾಡ್ತಿದ್ದೆ. ಅಲ್ಲಿ ಆ ಸರ್ ಏನಂದಿದ್ರು ಫ್ಲೆಕ್ಸಿಬಿಲಿಟಿ ಎಲ್ಲ ಬೇಕು ಅಂತ. ಒಂದ್ಸರಿ ಜಿಮ್ನಾಸ್ಟಿಕ್ ಜಾಯಿನ್ ಮಾಡಿ ಅದರಿಂದ ಫ್ಲೆಕ್ಸಿಬಿಲಿಟಿ ಬರುತ್ತೆ, ಆಮೇಲೆ ಮತ್ತೆ ಡಾನ್ಸ್ ಕಂಟಿನ್ಯೂ ಮಾಡ್ಬೋದಂತ. ನಮ್ಮಅಮ್ಮ ಫಸ್ಟ್ ಜಿಮ್ನಾಸ್ಟಿಕ್ ಜಾಯಿನ್ ಮಾಡಿಸ್ರು, ಅದಾದ್ಮೇಲಿಂದ ಡಾನ್ಸ್ ಬೇಡ ಇದೆ ಕಂಟಿನ್ಯೂ ಆಗ್ಲಿ ಅಂತ ಹಂಗೆ ಕಂಟಿನ್ಯೂ ಮಾಡಿದ್ರು.
0: ಒಂಚೂರು ನಿಮ್ಗೆ ಲಯ ತಪ್ಪಿದ್ರೆ ಬೆನ್ನು ಅಥವಾ ಕಾಲಿಗೆ ಪೆಟ್ಟಾಗುವ ಸಂಭವ ಜಾಸ್ತಿ ಈ ಆಟದಲ್ಲಿ.
1: ತುಂಬಾ ಜಾಸ್ತಿ.
0: ಹೌದು, ಪಾಲಕರು ಹೇಗೆ ಪ್ರೋತ್ಸಾಹ ನೀಡಿದ್ರು?
1: ಇಲ್ಲಿ ಜಿಮ್ನಾಸ್ಟಿಕ್ ಅಲ್ಲಿ ತುಂಬಾ ಏನ್ ಇಂಪಾರ್ಟೆಂಟ್ ಅಂದ್ರೆ ನಮ್ ಮೈಂಡ್. ಮ್ಯಾಮ್, ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ ಮೈಂಡ್ ಕಾನ್ಸಂಟ್ರೇಟ್ ಆಗಿಟ್ರೇನೆ ನಾವು ಜಿಮ್ನಾಸ್ಟಿಕ್ ನ ನೀಟಾಗಿ ಮಾಡಕ್ ಆಗತ್ತಿಲ್ಲ ಅಂದ್ರೆ ಇಂಜುರೀಸ್ ತುಂಬಾ ಆಗೋ ಸಾಧ್ಯತೆ ಇದೆ ಜಿಮ್ನಾಸ್ಟಿಕ್ಸ್ ಅಲ್ಲಿ. ನಾವು ಮಾಡ್ಬೇಕಾದ್ರೆ ನಮ್ ಫ್ರೆಂಡ್ಸ್ ಆಗಿರ್ಲಿ ಯಾರೇ ಆಗಿರ್ಲಿ ಅವ್ರ ಮೋಟಿವೇಶನ್ ಕೊಡ್ತಾರಲ್ವಾ, ಅದು ನಮ್ಗಿನ್ನೂ ಹೈ ಆಗಿ ಹೋಗತ್ತೆ. ಅದು ಲೈಕ್ ಮಾಡ್ಬೇಕು ಅದು ಅಂತ, ಆಮೇಲೆ ಕಾನ್ಸಂಟ್ರೇಟ್ ಬರುತ್ತೆ, ಇದು ಕಲಿಬೇಕು ನಾವು, ಲೈಕ್ ಸಾಧಿಸ್ಬೇಕು ಏನಾದ್ರು ಇದ್ರಲ್ಲಿ ಅಂತ. ಫ್ರೆಂಡ್ಸ್ ಇರೋದು ತುಂಬಾ ಇಂಪಾರ್ಟೆಂಟ್ ಜಿಮ್ನಾಸ್ಟಿಕ್ ಅಲ್ಲಿ. ಅವರಿಂದಾನೇ ಲೈಕ್ ಅರ್ಧ ಕಾನ್ಸಂಟ್ರೇಟ್ ಮೈಂಡ್ ಸೆಟ್ ಇದು ಮಾಡ್ಬೇಕು ಅನ್ನೋದು ಅವರಿಂದಾನೇ ಬರುತ್ತೆ. ಆಮೇಲೆ ನಮ್ ಕೋಚ್ ಇದಾರೆ, ಅವ್ರು ತುಂಬಾ ಲೈಕ್ ಮಾಡೋಕ್ಕೂ ಮುಂಚೆ ಹೆಂಗ್ ಮಾಡ್ಬೇಕು, ಮೈಂಡ್ ಎಲ್ಲಿರ್ಬೇಕು, ಅಲ್ಲಿ ಇಲ್ಲಿ ಹೋಗ್ಬಾರ್ದು ಅನ್ನೋದು ತುಂಬಾ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಆತರ. ಸೊ ಅದರಿಂದ ಅಭ್ಯಾಸ ಆಗಿ ಮಾಡ್ತೀವಿ.
0: ಅಪ್ಪ ಅಮ್ಮ ಮೊದ್ಲಿಗೆ ಬೇಡ ಅಂತ ಹೇಳಿಲ್ಲ?
1: ಇಲ್ಲ ಇಲ್ಲ, ಆತರ ಹೇಳೇ ಇಲ್ಲ. ಆಕ್ಚುಲಿ ನಾನು ಜಿಮ್ನಾಸ್ಟಿಕ್, ನಮ್ಮ ಅಣ್ಣನು ಜಿಮ್ನಾಸ್ಟೇ ಮ್ಯಾಮ್, ಅವನು ಇಂಟರ್ನ್ಯಾಷನಲ್ ಎಲ್ಲ ರೆಪ್ರೆಸೆಂಟ್ ಮಾಡೋವನೆ, ರೂಪೇಶ್ ಗೌಡ ಅಂತ. ಆಕ್ಚುಲಿ ಇನಿಷಿಯೇಟಿವ್ ತಗೊಂಡಿದ್ದು ಜಿಮ್ನಾಸ್ಟಿಕ್ ಜಾಯಿನ್ ಮಾಡ್ಸಕ್ಕೆ ನಮ್ಮ ಅಮ್ಮ. ಏನೇನ್ ಸಾಧಿಸ್ಬೇಕು ಅದನ್ ಬಿಟ್ಟು ಅವ್ರ ಕೆಲ್ಸನೆಲ್ಲ ಬಿಟ್ಟು ದಿನ ನಮ್ಗೆ ಡ್ರಾಪ್ ಮಾಡೋದು ಬರೋದು ಎಲ್ಲ ಅವರೇ ಮಾಡಿದ್ ಮ್ಯಾಮ್. ಆಮೇಲೆ ನಮ್ಮಅಪ್ಪ ತುಂಬಾ ಸಪೋರ್ಟಿವ್ ಇದ್ರು ಇದ್ರಲ್ಲಂತೂ. ಯಾವ ಕಾಂಪಿಟೇಷನ್ಗು ಯಾವತ್ತು ಪ್ರಾಕ್ಟೀಸ್ಗು ಬೇಡ ಈ ತರ ಹೋಗ್ಬೇಡ ಅದು ಇದು ಏನು ಅಂದಿಲ್ಲ. ನಮ್ ಫ್ಯಾಮಿಲಿಲಿ ಆಕ್ಚುಲಿ ಎಲ್ಲರೂ ಬೈತಿದ್ರು ನಮ್ಮ ಅಪ್ಪ ಅಮ್ಮಂಗೆ, ಇವಳು ಹುಡುಗಿ ಏನಕ್ಕೆ ಇವಳಿಗೆ ಸೇರಿಸ್ತೀಯ, ಇವಳಿಗೆ ಏನಾದ್ರು ಬಿದ್ರೆ ಏನಾದ್ರು ಆದ್ರೆ ಏನಾಗ್ಬೋದು ಅಂತ,
0: ಮುಂದೆ
1: ಏನು ಆಗ್ಬೋದು ಅಂತ. ಬಟ್ ಅದನ್ನ ಅಪ್ಪ ಅಮ್ಮ ಯಾರು ತಲೆ ಕೆಡ್ಸ್ಕೊಂಡಿರ, ಏನಾದ್ರು ಸಾಧಿಸ್ಬೇಕು ನಮ್ ಮಕ್ಳುನ ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಸಪೋರ್ಟ್ ಮಾಡಿದಾರೆ ನಮ್ ಪೇರೆಂಟ್ಸ್ ಅಂತೂ.
0: ಹೌದು
1: ನಿಜ, ಅವ್ರದೇ 50% ಇದು ಅಂತ.
0: ನಿಮ್ಗೆ ಜಿಮ್ನಾಸ್ಟಿಕ್ ನಲ್ಲಿ ಆಸಕ್ತಿ ಹೆಚ್ಚಿತ್ತು, ಹಾಗಾಗಿ ಈ ಕ್ರೀಡೆಯಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡ್ರಿ ಅಂತ ಹೇಳಿದ್ರಿ. ನಿಮ್ಮ ಎಷ್ಟನೇ ವಯಸ್ಸಿನಲ್ಲಿ ಜಿಮ್ನಾಸ್ಟಿಕ್ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಲಿಕ್ಕೆ ಪ್ರಾರಂಭಿಸಿದ್ರಿ? ನಿಮ್ಮ ಮೊದಲ ಸ್ಪರ್ಧೆಯನ್ನ ನೆನಪಿಸಿಕೊಳ್ಳೋದಾದ್ರೆ?
1: ನಾನು ಮೊದ್ಲು 3 ವರ್ಷ ಇದ್ದಾಗ ಸುಮ್ನೆ ಜಿಮ್ನಾಸ್ಟಿಕ್ ಹೋಗ್ತಿದ್ದೆ. ಆಕ್ಚುಲಿ ಅವಾಗ ಒಂದು ನ್ಯಾಷನಲ್ಸ್ ಬಂದಿತ್ತು ಹೈದರಾಬಾದ್ ಅಲ್ಲಿ, ಅವಾಗ ನಾನು ಇನ್ನೂ 4 ಇಯರ್ಸ್ ಇದ್ದೆ.
0: ಅಷ್ಟು ಚಿಕ್ಕ ವಯಸ್ಸು. ಕಾಂಪಿಟೇಷನ್ ಅಂದ್ರೆ ಏನ್ ಅನ್ನೋದೇ
1: ಗೊತ್ತಿರಲಿಲ್ಲ ನಂಗೆ, ಇನ್ನು ಜಿಮ್ನಾಸ್ಟಿಕ್ ಅನ್ನೋದೇ ಏನಂತ ಗೊತ್ತಿರಲಿಲ್ಲ. ಆ ವಯಸ್ಸಲ್ಲಿ ಫಸ್ಟ್ ನಾನು ಕೋರ್ಮಂಗಲದಲ್ಲಿ ಒಂದ್ ಜಿಮ್ನಾಸ್ಟಿಕ್ ಇತ್ತು, ಅಲ್ಲಿ ಹೋಗ್ತಿದ್ದೆ. ಅವಾಗ ಸುಮ್ನೆ ನೋಡೋಣ ಹೆಂಗಿರತ್ತೆ ಕಾಂಪಿಟೇಷನ್ ಅಂತ ಫಸ್ಟ್ ನಾನು ಹೋಗಿದ್ದು ಹೈದರಾಬಾದ್ಗೆ. ಅಲ್ಲಿ ಹೋಗಿ ಎಲ್ಲ ಕಾಂಪಿಟೇಷನ್ ನೋಡಿ ಆಮೇಲೆ ನಮ್ಗೆ ಅನ್ಸ್ತು, ನಾನ್ ಇವಾಗ ಹೆಂಗ್ ಪ್ರಾಕ್ಟೀಸ್ ಮಾಡ್ತಿರೋ ತರ ಮಾಡ್ತಿದ್ನೋ ಅದ್ರಲ್ಲಿ ನಾನೇನು ಸಾಧಿಸಕ್ ಆಗಲ್ಲ, ಮಾಡಿದ್ರೆ ಒಂದ್ ಒಳ್ಳೆ ಕೋಚ್ ಇರ್ಬೇಕು. ನಮ್ಮಅಮ್ಮ ಎಲ್ಲ ತುಂಬಾ ಅಬ್ಸರ್ವ್ ಮಾಡಿದ್ರು. ಆ ಕಾಂಪಿಟೇಷನ್ ಇನ್ನು ಚಿಕ್ಕ ವಯಸ್ಸು, ಏನು ನೆನಪಿರ್ಲಿಲ್ಲ.
0: ಅಂದ್ರೆ 4ನೇ ವಯಸ್ಸಿನಿಂದ ಕಾಂಪಿಟೇಷನ್ ಪ್ರಾರಂಭ ಆಗುತ್ತಾ, ಹೇಗೆ ಅದು?
1: ಇಲ್ಲ ಆಕ್ಚುಲಿ ಅದ್ ಸುಮ್ನೆ ನಂಗೆ ಹಂಗೆ ಕಳ್ಸಿದ್ದು. ಆ ಕಾಂಪಿಟೇಷನ್ ಆದ್ಮೇಲೆ ನಾನು ಇಲ್ಲಿ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ ಮನೋಹರ್ ಕಾಮತ್ ಸರ್ ಇದ್ದಾರೆ ಅವ್ರ ಹತ್ರ ಜಾಯ್ನ್ ಆಗಿದ್ದೆ. ಯಾಕಂದ್ರೆ ತುಂಬಾ ಡಿಸಿಪ್ಲಿನ್,
0: ಅಂದ್ರೆ ಅವ್ರು ನೋಡಿದ್ರ ಅಲ್ಲಿ ನಿಮ್ಮ,
1: ಅವ್ರು ನೋಡಿರ್ಲಿಲ್ಲ, ಅವ್ರ ಕ್ಲಬ್ ಇಂದ ಇನ್ ಕೆಲವು ಜನ ಬಂದಿದ್ರು. ಅವಾಗ ಅವ್ರು ನಮ್ಮ ಅಮ್ಮಂಗೆ ಇದನ್ನ ಹೇಳಿದ್ರು, ಈ ತರ ಇಲ್ಲೊಂದಿದೆ ಜಯನಗರ ಅಲ್ಲಿ ಒಂದು ಅಕಾಡೆಮಿ ಇದೆ, ಅಲ್ಲಿ ಸೇರಿಸಿದ್ರೆ ನೀವು ಮುಂದಕ್ಕೆ ಹೋಗ್ಬೋದು ಅಂತ ಅವಾಗ ನಮ್ಮ ಅಮ್ಮಂಗೆ ಹೇಳಿದ್ದು. ಆಮೇಲೆ ವಾಪಸ್ ಬಂದ್ಮೇಲೆ ಇಲ್ಲಿಗೆ ಸೇರಿಸಿದ್ರು ನನಗೆ.
0: 2023 ಜೂನಿಯರ್ ಅಕ್ರೋಬೆಟಿಕ್ ಜಿಮ್ನಾಸ್ಟಿಕ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ವುಮೆನ್ ಫೇರ್ ಬ್ಯಾಲೆನ್ಸಿಂಗ್ ನಲ್ಲಿ ಸಿಲ್ವರ್ ಮೆಡಲ್, ಫೇರ್ ಡೈನಾಮಿಕ್ ಮತ್ತು ಫೇರ್ ಕಂಬೈನ್ ನಲ್ಲಿ ಗೋಲ್ಡ್ ಮೆಡಲ್

0: ತಗೊಂಡ್ರಿ. ಜಿಮ್ನಾಸ್ಟಿಕ್ ನಲ್ಲಿ ಈ ಇವೆಂಟ್ಸ್ ಕುರಿತಾಗಿ ಹೇಳಿ.
1: ಆಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ಸ್, ಲೈಕ್ ಜಿಮ್ನಾಸ್ಟಿಕ್ಸ್ ಅಲ್ಲಿ ಎಷ್ಟೋ ಡಿಸಿಪ್ಲಿನ್ ಇದೆ. ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್, ಆಕ್ರೋಬ್ಯಾಟಿಕ್ಸ್, ರಿದಮಿಕ್ ಜಿಮ್ನಾಸ್ಟಿಕ್ಸ್, ಏರೋಬಿಕ್ ಜಿಮ್ನಾಸ್ಟಿಕ್, ಟಂಬ್ಲಿಂಗ್ ಜಿಮ್ನಾಸ್ಟಿಕ್ ಅಂತ. ಇವಾಗ ಇದ್ರಲ್ಲಿ ನಾನು ಸೂರತ್ ಅಲ್ಲಿ ನ್ಯಾಷನಲ್ಸ್ ಅಲ್ಲಿ ಮಾಡಿದ್ದು ಆಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್. ಅದರಲ್ಲಿ ವುಮೆನ್ಸ್ ಪೇರ್ ಅಂದ್ರೆ ಇಬ್ರು ಹುಡ್ಗಿರ್ ಮಾಡೋದು. ಒಬ್ಳು ಹುಡ್ಗಿ ನನ್ಕಿಂತ ಚಿಕ್ಕವಳು, ಅವಳು ನನ್ ಮೇಲೆ ಜಿಮ್ನಾಸ್ಟಿಕ್ಸ್ ಮಾಡೋದು. ಬ್ಯಾಲೆನ್ಸ್ ಅಂದ್ರೆ ಇವಾಗ ಬರೀ ಒಂದ್ ಪೊಸಿಷನ್ ಹೋಗಿ ಹೋಲ್ಡ್ ಮಾಡ್ಬೇಕು, ಅಲ್ಲಿ ಒಂದ್ 4 seconds ಹೋಲ್ಡ್ ಮಾಡ್ಬಿಟ್ಟು ಆಮೇಲೆ ಡ್ರಾಪ್ ಮಾಡ್ಬೇಕು. ಇವಾಗ ನನ್ ಕೈ ಮೇಲೆ ಬರ್ತಾಳೆ, ಅಲ್ಲಿ ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ತಾಳೆ, ಮಾಡಿ ಒಂದ್ 3 seconds ಡ್ರಾಪ್ ಮಾಡಿ ವಾಪಸ್ ಬರ್ಬೇಕು. ಆತರನೆ ಬೇರೆ ಬೇರೆ ಎಲಿಮೆಂಟ್ಸ್ ಇರತ್ತೆ, ಅದು ಬ್ಯಾಲೆನ್ಸ್ ಅಂದ್ರೆ. ಬ್ಯಾಲೆನ್ಸ್ ಅಲ್ಲಿ ಹಿಂಗ್ ಸಿಲ್ವರ್ ಬಂದಿತ್ತು. ಇವಾಗ ವುಮೆನ್ಸ್ ಪೇರ್ ಅಲ್ಲಿ ಡೈನಾಮಿಕ್ ಅಂದ್ರೆ ನಮ್ ಮೇಲ್ ನಿಂತ್ಕೊಂಡು ನಾನು ಇವಾಗ ಕೈಯಲ್ಲಿ ನಿಂತಿರ್ತಾಳೆ, ಎಸ್ದೆ ಅಲ್ಲಿಂದ ಅವಳು ಏನಾದ್ರು ಬ್ಯಾಕ್ ಸಾಲ್ಟ್, ಫ್ರಂಟ್ ಸಾಲ್ಟ್ ಆತರ ಮಾಡಿ ಕೆಳಗ್ ಲ್ಯಾಂಡ್ ಆಗಿ, ಅದಕ್ಕೆ ಡೈನಾಮಿಕ್ ಅಂತಾರೆ. ಕಂಬೈನ್ ಅಂದ್ರೆ ಬ್ಯಾಲೆನ್ಸ್ ಮತ್ತೆ ಡೈನಾಮಿಕ್ ಎರಡು ಮಿಕ್ಸ್ ಆಗಿರತ್ತೆ. ಇವಾಗ ಬ್ಯಾಲೆನ್ಸ್ ಅಲ್ಲಿ ನಾವು ಬರೀ 5 elements ಮಾಡ್ಬೇಕು, ಡೈನಾಮಿಕ್ ಅಲ್ಲೂ 5 elements ಮಾಡ್ಬೇಕು. ಕಂಬೈನ್ ಏನ್ ಹೆಂಗಂದ್ರೆ 3 balance 3 dynamic ಆತರ ಕಂಬೈನ್ ಮಾಡಿ ಮಾಡ್ಬೇಕು. ಅಕ್ರೋಬ್ಯಾಟಿಕ್ಸ್ ಅಲ್ಲಿ ಆಕ್ಚುಲಿ ವುಮೆನ್ಸ್ ಪೇರ್ ಅಂತ ಇದೆ, ಮೆನ್ಸ್ ಪೇರ್ ಅಂತ ಇದೆ, ಮಿಕ್ಸ್ ಪೇರ್ ಅಂದ್ರೆ ಒಂದ್ ಹುಡುಗ ಹುಡುಗಿ ಮಾಡೋದು, ಆಮೇಲೆ ವುಮೆನ್ಸ್ ಗ್ರೂಪ್ ಅಂತ ಇದೆ, 3 ಹುಡುಗಿರ್ ಮಾಡೋದು. ಮೆನ್ಸ್ ಗ್ರೂಪ್ ಇದೆ, 4 ಹುಡುಗರು ಮಾಡೋದು. ಅದ್ರಲ್ಲಿ ನಾನು ವುಮೆನ್ಸ್ ಪೇರ್ ಮಾಡೋದು. ನಾನು ಮತ್ತೆ ಫಸ್ಟ್ ನನ್ ಪಾರ್ಟ್ನರ್ ಇದ್ದದ್ದು ವೈಷ್ಣವಿ ಆಚಾರ್ಯ ಅಂತ, ಇವಾಗ ಜಾನ್ವಿ ಗೌಡ.
2: ನ್ಯಾಷನಲ್ ಚಾಂಪಿಯನ್ಶಿಪ್ ಗೆ ಆಯ್ಕೆ ಆಗುವ ಪೂರ್ವದಲ್ಲಿ ಸ್ಟೇಟ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರ, ಹೇಗೆ ಆಯ್ಕೆ ಮಾಡಿದ್ರಿ ಇದನ್ನ?
1: ಈ ನ್ಯಾಷನಲ್ ಚಾಂಪಿಯನ್ಶಿಪ್ ಮುಂಚೆ ಲೈಕ್ ಕರ್ನಾಟಕದಲ್ಲೇ ಸೆಲೆಕ್ಷನ್ಸ್ ನಡೆಯುತ್ತೆ. ಅಲ್ಲಿ ಸೆಲೆಕ್ಟ್ ಆಗೋದು ಈಸಿನೇ ಆಕ್ಚುಲಿ, ಯಾಕಂದ್ರೆ ಆಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ಸ್ ಅಷ್ಟೊಂದು ಯಾರು ಮಾಡಲ್ಲ ಕರ್ನಾಟಕದಲ್ಲಿ, ಬೆಂಗಳೂರಲ್ಲೇ ಜಾಸ್ತಿ ಮಾಡೋದು. ಸೊ ನಮ್ಗೆ ಸೆಲೆಕ್ಟ್ ಆಗೋದಂತ ಕಷ್ಟ ಅಂತ ಏನಿರ್ಲಿಲ್ಲ.
2: ಯಾಕೆ ಜಾಸ್ತಿ ಜನ ಇದನ್ನ ಮಾಡಲ್ಲ? ಬ್ಯಾಲೆನ್ಸ್ ಏನಾದ್ರೂ ತಪ್ಪಿದ್ರೆ ಕೈ ಕಾಲಿಗೆ ಪೆಟ್ಟ
1: ಅಂದ್ರೆ, ಇದು ಆಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ಸರಿಯಾಗಿರೋ ಕೋಚಸ್ ಬೇಕು ಆಕ್ಚುಲಿ. ಆಮೇಲೆ ಕರ್ನಾಟಕದಲ್ಲಿ ನಂಗನ್ಸೋ ಪ್ರಕಾರ ಅಷ್ಟು ಕೋಚಸ್ ಲೈಕ್ ಹೆಲ್ಪ್
2: ಮಾಡಲ್ಲ,
1: ಕಾಂಪಿಟೇಷನ್ ಲೆವೆಲ್ ಮಾಡಲ್ಲ ಅವ್ರಿಗೆ. ಲೈಕ್ ಎಷ್ಟು ಬೇಕೋ ಸುಮ್ನೆ ಬೇಸಿಕ್ಸ್ ಹೇಳ್ಕೊಡ್ತಾರೆ, ಕಾಂಪಿಟೇಷನ್ ಲೆವೆಲ್ ಗೆ ಯಾರು ಟ್ರೈನ್ ಮಾಡಲ್ಲ ಅಂತ. ಬೆಂಗಳೂರಲ್ಲಿ ನಮ್ ಕೋಚ್ ಎಲ್ಲದಕ್ಕೂ ಮಾಡ್ತಾರೆ.
2: ನ್ಯಾಷನಲ್ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ನಿಮ್ದು ಅಲ್ಲಿ ಪದಕಗಳನ್ನ ತಗೊಂಡ್ರಿ, ಹೇಗಿತ್ತು ಅನುಭವ ಅದು? ಅಂದ್ರೆ ನಿಮ್ಮ ಮೊದಲ ನ್ಯಾಷನಲ್ ಆ ಇದು ಹೇಗೆ?
1: ಇಲ್ಲ ಇಲ್ಲ, ನಾನು ಮೊದಲು ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಮಾಡ್ತಿದ್ದೆ. ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಅಂದ್ರೆ ಇದು ಇಂಡಿವಿಜುವಲ್, ಈ ತರ ಆಕ್ರೋಬ್ಯಾಟಿಕ್ಸ್ ತರ ಇಬ್ರಿಬ್ರು ಮಾಡೋದು ಆತರ ಎಲ್ಲ. ಆರ್ಟಿಸ್ಟಿಕ್ ಅಲ್ಲಿ ಬರೀ ಇಂಡಿವಿಜುವಲ್ ಗೇಮ್ ಅದು. ಇವಾಗ ಆರ್ಟಿಸ್ಟಿಕ್ ವುಮೆನ್ಸ್ ಅಲ್ಲಿ ಹೆಂಗಿರತ್ತೆ ಅಂದ್ರೆ 4 apparatus ಇರತ್ತೆ. ಒಂದು ಬೀಮ್ ಬ್ಯಾಲೆನ್ಸಿಂಗ್ ಬೀಮ್, ಇನ್ನೊಂದು ಫ್ಲೋರ್, ಇನ್ನೊಂದು ಟೇಬಲ್ ವಾಲ್ಟ್, ಇನ್ನೊಂದು ಅನ್ಇವನ್ ಬಾರ್ಸ್ ಅಂತ. ಈ ತರ 4 apparatus ಇರುತ್ತೆ, ಆದ್ರೆ ಎಲ್ಲಾದ್ರಲ್ಲೂ ಮಾಡ್ಬೇಕು. ಬಟ್ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಏನಂದ್ರೆ ಇಂಡಿಯಾದಲ್ಲಿ ತುಂಬಾ ಕಷ್ಟ, ತುಂಬಾ ಕಾಂಪಿಟೇಟರ್ಸ್ ಇದಾರೆ. ಇವಾಗ ಸಿಮೋನ್ ಬೈಲ್ಸ್ ಇದಾರೆ ನೋಡಿ, ಅವರು ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್ ಮಾಡೋದು ಆಕ್ಚುಲಿ. ಸೊ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಅಷ್ಟ ನಂಗೆ ಆಗ್ತಿರ್ಲಿಲ್ಲ ಅಂತ. ನಾನು ಆಕ್ಚುಲಿ ಆಕ್ರೋಬ್ಯಾಟಿಕ್ಸ್ ಅಲ್ಲಿ ನ್ಯಾಷನಲ್ ಮುಂಚೆ ನಾನು ಇಂಟರ್ನ್ಯಾಷನಲ್ ಫಸ್ಟ್ ಮಾಡಿದ್ದು. ಏಷ್ಯನ್ ಚಾಂಪಿಯನ್ಶಿಪ್ ಸೆಲೆಕ್ಷನ್ಸ್ ಇತ್ತು, ಅದರಲ್ಲಿ ನಮ್ ಕೋಚ್ ಸುಮ್ನೆ ಟ್ರೈ ಮಾಡೋಣ ಅಂತ ಅಂದ್ರು. ಲೈಕ್ ನಾನು ಯಾವತ್ತೂ ಆಕ್ರೋಬ್ಯಾಟಿಕ್ಸ್ ಕಾಂಪಿಟೇಷನ್ ಲೆವೆಲ್ಗೆ ಮಾಡಿರ್ಲಿಲ್ಲ, ಮಾಡಿದ್ದೆ ಬಟ್ ಕಾಂಪಿಟೇಷನ್ ಲೆವೆಲ್ಗೆ ಮಾಡಿರ್ಲಿಲ್ಲ. ಟ್ರೈ ಮಾಡೋಣ ಯಾಕೆ ಅಂತ ಕರ್ನಾಟಕದಿಂದ ಒಂದು 4 teams ಕಳಿಸಿದ್ರು. ಆ ಸೆಲೆಕ್ಷನ್ ಮಹಾರಾಷ್ಟ್ರ ಅಲ್ಲಿ ನಡೀತು. ಅದೇ ನನ್ ಫಸ್ಟ್ ದೊಡ್ಡ ಆಕ್ರೋಬ್ಯಾಟಿಕ್ ಸೆಲೆಕ್ಷನ್ ಅಂದ್ರೆ ಏಷ್ಯನ್ ಚಾಂಪಿಯನ್. ಅಲ್ಲಿ ನಾವೇನ್ ಅನ್ಕೊಂಡಿದ್ವಿ, ನಾವೇನ್ ಸೆಲೆಕ್ಟ್ ಆಗಲ್ಲ, ಲೈಕ್ ಅಷ್ಟು ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಆಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ಅಲ್ಲಿ, ಇದೇ ಫಸ್ಟ್ ಟೈಮ್ ನಾವು ಮಾಡ್ತಿರೋದು ಅಂತ ಅನ್ಕೋತಿದ್ವಿ. ಸುಮ್ನೆ ಏನೋ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ವಾಪಸ್ ಬರ್ಬೇಕು ಅಷ್ಟೇ, ಆ ಮೈಂಡ್ ಸೆಟ್ ಅಲ್ಲಿ ಇದ್ವಿ ನಾವು. ನಮ್ ವುಮೆನ್ಸ್ ಪೇರ್ ಅಲ್ಲಿ ನಾವು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ವಿ, ಆಮೇಲೆ ನಾವು ಸೆಲೆಕ್ಟ್ ಆದ್ವಿ ಇಂಟರ್ನ್ಯಾಷನಲ್ ಏಷ್ಯನ್ ಚಾಂಪಿಯನ್ಶಿಪ್ ಗೆ ಸೆಲೆಕ್ಟ್ ಆದ್ವಿ. ಅಲ್ಲಿ ಉಜ್ಬೇಕಿಸ್ತಾನ್ಗೆ ಹೋಗಿದ್ವಿ. ಸೊ ಫಸ್ಟ್ ನಾನು ಆಕ್ರೋಬ್ಯಾಟಿಕ್ ಸ್ಟಾರ್ಟ್ ಆಗಿದ್ದು ಇಂಟರ್ನ್ಯಾಷನಲ್.
2: ಅಂದ್ರೆ ಈಗ ಬೇರೆ ಸ್ಪೋರ್ಟ್ಸ್ ಗಳಲ್ಲೆಲ್ಲ ಏನಿರುತ್ತೆ, ರ್ಯಾಂಕಿಂಗ್ ಮೇಲೆ ತಗೋತಾರೆ, ಆಯ್ಕೆ ಮಾಡ್ತಾರೆ, ಇದ್ರಲ್ಲಿ ಹಾಗಿಲ್ಲ.
1: ಇದ್ರೂ ನಮ್ದು ಎಷ್ಟು ಸ್ಕೋರ್ ಬರುತ್ತೆ ಅಂತ ಅದ್ರ ಮೇಲೆ ಡಿಸೈಡ್ ಆಗತ್ತೆ. ಇವಾಗ
2: ಟ್ರಯಲ್ ಇಟ್ಟಿರ್ತಾರೆ,
1: ಸೆಲೆಕ್ಷನ್ ಇಟ್ಟಿರ್ತಾರೆ. ಇವಾಗ ಏನು ಜಿಮ್ನಾಸ್ಟಿಕ್ ಫೆಡರೇಷನ್ ಅವರು ಇಷ್ಟು ಸ್ಕೋರ್ ಅಂತ ಇಟ್ಟಿರ್ತಾರೆ, ನಮ್ ವುಮೆನ್ಸ್ ಪೇರ್ ಅವ್ರಿಗೆ 40 ಬಂದ್ರೆ ಕರ್ಕೊಂಡು ಹೋಗ್ತಾರೆ. ಹಾ, ಅವ್ರ 38 ಬಂದು ಅವ್ರು ಫಸ್ಟ್ ಇದ್ರು ಅವ್ರಿಗೆ ಕರ್ಕೊಂಡು ಹೋಗಲ್ಲ.
2: ಆ ರೀತಿ
1: ಆಯ್ಕೆ ಮಾಡೋದು. ಸೊ ಒಂದ್ ಸ್ಕೋರ್ ಸೆಟ್ ಮಾಡಿರ್ತಾರೆ, ಅದ್ರ ಮೇಲೆ ನಾವೇನಾದ್ರೂ ಬಂದ್ರೆ ಅವಾಗ ನಮ್ನ ಸೆಲೆಕ್ಟ್ ಮಾಡೋದು.
2: ಆ ರೀತಿ ಆಯ್ಕೆಯನ್ನ ಮಾಡ್ತಾರೆ. ಅದೇ ವರ್ಷ ನೀವು ಜೂನಿಯರ್ ಟಂಬ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಬೆಳ್ಳಿಯ ಪದಕ ಪಡೆದುಕೊಂಡ್ರಲ್ಲ. ಈ ಟಂಬ್ಲಿಂಗ್ ಚಾಂಪಿಯನ್ಶಿಪ್ ಅಂದ್ರೆ ಏನು, ಹೇಗಿರುತ್ತೆ ಈ ಸ್ಪೋರ್ಟ್?
1: ಟಂಬ್ಲಿಂಗ್ ಅಂದ್ರೆ ನಾನು ಹೇಳ್ದಂಗೆ, ಇವಾಗ ಜಿಮ್ನಾಸ್ಟಿಕ್ ಅಲ್ಲಿ ಎಷ್ಟೊಂದು ಡಿಸಿಪ್ಲಿನ್ಸ್ ಇದೆ, ಅದರಲ್ಲಿ ಟಂಬ್ಲಿಂಗ್ ಅಂದ್ರೆ ಒಂದ್ ಸಿಂಗಲ್ ಫ್ಲೋರ್, ಅದರಲ್ಲಿ ಕಂಟಿನ್ಯೂಸ್ ಎಲಿಮೆಂಟ್ಸ್ ಮಾಡ್ಕೊಂಡು ಹೋಗ್ಬೇಕು, 7 ಕಂಟಿನ್ಯೂಸ್ ಎಲಿಮೆಂಟ್ಸ್ ಮಾಡ್ಬೇಕು. ಟಂಬ್ಲಿಂಗ್ ಅಂದ್ರೆ ಇವಾಗ ಒಂದ್ ಸಿಂಗಲ್ ಫ್ಲೋರ್ ಇರುತ್ತೆ, ಎಷ್ಟೋ ಎಲಿಮೆಂಟ್ಸ್.
2: ಇಂಡಿವಿಜುವಲ್ ಗೇಮ್,
1: ಇಂಡಿವಿಜುವಲ್ ಗೇಮ್, ಇದನ್ನು ಇಂಡಿವಿಜುವಲ್ ಗೇಮ್. 7 ಎಲಿಮೆಂಟ್ಸ್ ಮಾಡ್ಬೇಕು ಟಂಬ್ಲಿಂಗ್ ಅಲ್ಲಿ, ಕಂಟಿನ್ಯೂಸ್ ಹೋಗ್ತಾ ಇರ್ಬೇಕು, ಲೈಕ್ ಬ್ಯಾಕ್ ಲಿಫ್ಟ್, ರೌಂಡ್ ಆಫ್, ಸಾಲ್ಟೋಸ್, ರೋಲ್ಸ್, ಅದೆಲ್ಲ ಕಂಟಿನ್ಯೂಸ್ ಮಾಡ್ಬೇಕು.
2: ಎಷ್ಟು ನಿಮಿಷ ಅದು ಮಾಡೋದಿರುತ್ತೆ?
1: ಅದು ಒಂದ್ ಜಸ್ಟ್ ಏನೋ ಒಂದ್ 10 seconds ಇಲ್ಲ,
2: ಆದ್ರೆ
1: ಕಂಟಿನ್ಯೂ ಇರ್ಬೇಕು. ಅಕಸ್ಮಾತ್ ಸ್ಟಾಪ್ ಮಾಡಿದ್ರೆ ಮಧ್ಯದಲ್ಲಿ
2: ಪಾಯಿಂಟ್
1: ಕಟ್ ಆಗುತ್ತೆ, ಆಮೇಲೆ ಬಿದ್ರೆ ಮಧ್ಯದಲ್ಲಿ ಏನಾದ್ರು ಆಗ್ಬೋದು. ಅದಕ್ಕೆ
2: ಎಷ್ಟು ಜನ ಭಾಗವಹಿಸಿದ್ರಿ ಈಗ ಇದು ನ್ಯಾಷನಲ್ ಚಾಂಪಿಯನ್ಶಿಪ್ ಇತ್ತಲ್ಲ, ಎಲ್ಲೆಲ್ಲಿಂದ ಬಂದಿದ್ರು? ಬೆಳ್ಳಿಯ ಪದಕ ಪಡೆದಿದ್ರಿ, ಗೋಲ್ಡ್ ಯಾರು ಪಡೆದುಕೊಂಡಿದ್ರಲ್ಲಿ?
1: ಟಂಬ್ಲಿಂಗ್ ಅಲ್ಲಿ ಗೋಲ್ಡ್ ಕೇರಳದಿಂದ ಬಂದಿತ್ತು. ಆಕ್ಚುಲಿ ಕೇರಳ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಕೇರಳ, ಮಹಾರಾಷ್ಟ್ರ. ಆಕ್ಚುಲಿ ನಾನು ಟಂಬ್ಲಿಂಗ್ ಅನ್ನು ಅದೇ ಫಸ್ಟ್ ಟೈಮ್ ಮಾಡಿದ್ದು, ನಾನು ಬೇರೆ ಯಾವ ಸರಿನೂ ಮಾಡಿರ್ಲಿಲ್ಲ. ನಾವ್ ಇನ್ನೊಬ್ರು ಕೋಚ್ ಮಂಜುನಾಥ್ ಸರ್ ಅಂತ ಇದಾರೆ, ಅವರು ಸುಮ್ನೆ ಟ್ರೈ ಮಾಡು, ಏನ್ ಮೆಡಲ್ ಏನ್ ಬೇಕಾಗಿಲ್ಲ, ಸುಮ್ನೆ ಎಕ್ಸ್ಪೀರಿಯನ್ಸ್ ಟ್ರೈ ಮಾಡು ಅಂತ ಅಂದ್ರು. ಅದನ್ನು ಟ್ರೈ ಮಾಡಿದೆ, ಅವಾಗ ಸಿಲ್ವರ್ ಬಂತು. ಈ ಟಂಬ್ಲಿಂಗ್ ಅಲ್ಲಿ ಮಹಾರಾಷ್ಟ್ರ, ಕೇರಳ, ವೆಸ್ಟ್ ಬೆಂಗಾಲ್, ಕರ್ನಾಟಕ ಅವರೆಲ್ಲಾರು ಪಾರ್ಟಿಸಿಪೇಟ್ ಮಾಡಿದ್ರು.
2: ಅವರು ಡಾಮಿನೇಟಿಂಗ್ ಇದ್ದಾರೆ,
1: ಮಹಾರಾಷ್ಟ್ರ ಡಾಮಿನೇಟಿಂಗ್ ಇದ್ರು ಇದರಲ್ಲಿ, ಮಹಾರಾಷ್ಟ್ರ ಮತ್ತೆ ಕೇರಳನು.
2: ಅಲ್ಲಿ ಮಲ್ಲಕಂಬ ಎಲ್ಲ ಜಾಸ್ತಿ ಅಂತ ಕೇಳ್ಪಟ್ಟಿದ್ದೀನಿ ಮಹಾರಾಷ್ಟ್ರದಲ್ಲಿ.
1: ಮಹಾರಾಷ್ಟ್ರದಲ್ಲಿ ಹೌದು, ಮಹಾರಾಷ್ಟ್ರದಲ್ಲಿ ಮಲ್ಲಕಂಬ ತುಂಬಾ ಜಾಸ್ತಿ. ಇವಾಗ ನಾವ್ ಯಾರ್ಯಾರ ಜೊತೆ ಕಾಂಪಿಟೇಟ್ ಮಾಡ್ತಿದೀವೋ ಅವ್ರು ಮಲ್ಲಕಂಬ ಕಾಂಪಿಟೇಷನ್ ಹೋಗ್ತಾರೆ ಮಹಾರಾಷ್ಟ್ರದ,
2: ಅದಕ್ಕೆ ಅವ್ರಿಗೆ ಒಂಥರ ಹಿಡಿತಾ ಇರುತ್ತೆ,
1: ಅವ್ರಿಗೇನು ಭಯ ಅನ್ನೋದು ಜಾಸ್ತಿ ಇರಲ್ಲ.
2: 2024 ಸೂರತ್ ನಲ್ಲಿ ನಡೆದ ಅಕ್ರೋಬೆಟಿಕ್ ಜಿಮ್ನಾಸ್ಟಿಕ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಯಾವ್ಯಾವ ಇವೆಂಟ್ಸ್ ನಲ್ಲಿ ಭಾಗವಹಿಸಿದ್ರಿ, ಹಾಗೆ ಅದರ ರಿಸಲ್ಟ್ ಏನಿತ್ತು?
1: ಸೂರತ್ ನ್ಯಾಷನಲ್ಸ್ ಅಲ್ಲೂ ನಾನು ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ಸ್ ಮಾಡಿದ್ದೆ, ಅದರಲ್ಲಿ ವುಮೆನ್ಸ್ ಪೇರ್ ಜೂನಿಯರ್ ಅಲ್ಲಿ ಮಾಡಿದ್ದೆ ಅವಾಗ. ಸೊ ವುಮೆನ್ಸ್ ಪೇರ್ ಬ್ಯಾಲೆನ್ಸ್ ಅಲ್ಲಿ ನನಗೆ ಬ್ರಾನ್ಸ್ ಬಂದಿತ್ತು, ವಿಚ್ ವಾಸ್ ವೆರಿ ಡಿಸಪಾಯಿಂಟ್ಮೆಂಟ್ ಆಕ್ಚುಲಿ. ಯಾಕಂದ್ರೆ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ಅಲ್ಲಿ ಒಂದು ಶೀಟ್ ಇರುತ್ತೆ, ತಾರೀಫ್ ಶೀಟ್ ಅಂತ, ಅದರಲ್ಲಿ ನಾವು ಯಾವ ಎಲಿಮೆಂಟ್ಸ್ ಮಾಡ್ತೀವೋ ಅದೆಲ್ಲ ಹಾಕಿರ್ಬೇಕು, ಆ ಡ್ರಾ ಮಾಡಿ ಅಥವಾ ಪ್ರಿಂಟ್ ಮಾಡಿ ಅದರದ್ದು ಸ್ಕೋರ್ ಬರ್ದಿ ಜಡ್ಜಸ್ ಕೊಡ್ಬೇಕು ನಾವು. ನಂದು ತಾರೀಫ್ ಶೀಟ್ ಅಲ್ಲಿ ಏನಾಗಿತ್ತಂದ್ರೆ ಒಂದು ಮಿಸ್ ಆಗಿತ್ತು ಎಲಿಮೆಂಟ್, ಸೊ ಆತರ ಮಿಸ್ ಆಗಿ ನಾವು ಬೇರೆ ಎಲಿಮೆಂಟ್ ಮಾಡಿದ್ರೆ ನಮ್ಗೆ ಮಾರ್ಕ್ಸ್ ಕಟ್ ಮಾಡ್ತಾರೆ,
2: ಹಾಗೂ
1: ಆತರನು ಮಾಡ್ತಾರೆ. ಹೌದು,
2: ನಿಮ್ದು ತಪ್ಪಿರಲ್ಲ, ಅವಾಗ
1: ನಮ್ದು ತಪ್ಪಿರಲ್ಲ, ಬಟ್ ಆ ಶೀಟ್ ಅಲ್ಲಿ ನಾವು ಬೈ ಮಿಸ್ ಆಗಿ ತಪ್ಪಾಕಿರ್ತೀವಿ. ಸೊ ಅದರಿಂದ ನನಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅದ್ ಬ್ಯಾಲೆನ್ಸ್ ಅಲ್ಲಿ, ಬಟ್ ಅದೊಂದು ಮಿಸ್ಟೇಕ್ ಇಂದ ನನಗೆ ಬ್ರಾನ್ಸ್ ಬಂತು ಆಕ್ಚುಲಿ.
2: ಅದು ಬೇಜಾರಾಗಿತ್ತು,
1: ತುಂಬಾ ಬೇಜಾರ.
2: ಎಷ್ಟು ಜನ ಇದ್ರು ಅವಾಗ ಅಲ್ಲಿ ಪಾರ್ಟಿಸಿಪೇಟ್?
1: ನಾ ವುಮೆನ್ಸ್ ಪೇರ್ ಅಲ್ಲಿ 10 states ಇತ್ತು.
2: ಬಹಳ ಟಫ್ ಕಾಂಪಿಟೇಷನ್,
1: ಟಫ್ ಕಾಂಪಿಟೇಷನ್ ಇರುತ್ತೆ. ಆಮೇಲೆ ಡೈನಾಮಿಕ್ ಅಲ್ಲಿ ಏನಾಯ್ತು ಅಂದ್ರೆ ಅದ್ರಲ್ಲಿ ನನಗೆ ಸಿಲ್ವರ್ ಬಂತು, ಯಾಕಂದ್ರೆ ನಮ್ದು ಫಾಲ್ ಆಯ್ತು ಒಂದು. ನನ್ನ ಪಾರ್ಟ್ನರ್ ಗೆ ಮೇಲಿಂದ ಮಾಡಿಸಿದ್ನ, ಒಂದ್ ಎಲಿಮೆಂಟ್ ಮಾಡಿ ನೆಲಕ್ಕೆ ಕೈ ಟಚ್ ಮಾಡಿದ ಅಷ್ಟೇ,
2: ಸ್ಲಿಪ್ ಆಯ್ತಲ್ಲ,
1: ಅದಕ್ಕೆ ಸಿಲ್ವರ್ ಬಂತು. ಆಮೇಲೆ ಕಂಬೈನ್ ಅಲ್ಲಿ ನಮಗೆ ಗೋಲ್ಡ್ ಬಂತು.
2: ಒಟ್ಟು 3 ವರ್ಣದ ಪದಕಗಳು ನಿಮಗೆ
1: ಗೋಲ್ಡ್ ಸಿಲ್ವರ್ ಬಂತು.
2: ಅಂದ್ರೆ ನೀವು ಹೋದಲ್ಲೆಲ್ಲ ಪದಕಗಳನ್ನ ಜಾಸ್ತಿ ತಗೊಂಡ್ಬರ್ತೀರಿ, ಏನಿದ್ರ ಗುಟ್ಟು, ಯಶಸ್ಸಿನ ಗುಟ್ಟು?
1: ನಮ್ ಲೈಕ್ ಅಕ್ರೋಬ್ಯಾಟಿಕ್ಸ್ ಏನಂದ್ರೆ ನನ್ ಒಂಥರ ಮೇನ್ ತರ ಆಗ್ಬಿಟ್ಟಿದೆ ನನ್ಗೆ. ಇವಾಗ ಹೋದ್ರೆ ನಂಗ್ ಮೆಡಲ್ ಬರ್ಲೇಬೇಕು ಅಲ್ಲಿ,
2: ಅಂದ್ರೆ ಆ ರೀತಿ ಒಂದು ಮನಸ್ಥಿತಿಯಲ್ಲೇ ಹೋಗ್ಬಿಡ್ತೀರಾ.
1: ವುಮೆನ್ಸ್ ಪೇರ್ ಅಲ್ಲಿ ಇಲ್ಲಿಯವ್ರಿಗೆ ಏನ್ ಮಾಡಿದ್ರು, ನಾನು ನನ್ನ ಪಾರ್ಟ್ನರ್ ಏನಾಗಿರ್ಲಿ ಎಲ್ಲರಿಗಿಂತ ಲೈಕ್ ಬೆಸ್ಟ್ ಎಲಿಮೆಂಟ್ಸ್ ಇದೆ. ಯಾಕಂದ್ರೆ ಅಕ್ರೋಬ್ಯಾಟಿಕ್ಸ್ ಮುಂಚೆ ನಾವು ಆರ್ಟಿಸ್ಟಿಕ್ ಮಾಡ್ತಿದ್ವಿ, ಆರ್ಟಿಸ್ಟಿಕ್ ಒಂಥರ ಬೇಸ್ ಇಂದಾಗೆ ಅಕ್ರೋಬ್ಯಾಟಿಕ್ಸ್ ಗೆ. ನಾವು ಆರ್ಟಿಸ್ಟಿಕ್ ಅಲ್ಲಿ ಏನೇನ್ ಎಲಿಮೆಂಟ್ಸ್ ಮಾಡ್ತೀವೋ ಅದೇ ಅಕ್ರೋಬ್ಯಾಟಿಕ್ಸ್ ಗೆ ಹೆಲ್ಪ್ ಆಗೋದು. ಸೊ ನಾವು ಅಕ್ರೋಬ್ಯಾಟಿಕ್ಸ್ ಶಿಫ್ಟ್ ಆದಾಗ ಬೇಗ ಪಿಕಪ್ ಮಾಡ್ಕೊಂಡ್ವಿ, ಲೈಕ್ ಎಲ್ಲ ಬೇರೆ ಎಲಿಮೆಂಟ್ಸ್ ಎಲ್ಲ ಬೇಗ ಬೇಗ ಮಾಡಕ್ ಶುರು ಮಾಡಿದ್ವಿ. ನಾವಿನ್ನೂ ಇವಾಗ ಎಷ್ಟೊಂದ್ ಜನ ಇದಾರೆ, ಅವ್ರ ಎಷ್ಟೋ ವರ್ಷದಿಂದ ಅಕ್ರೋಬ್ಯಾಟಿಕ್ಸ್ ಮಾಡ್ತಿರ್ಬೋದು, ಇನ್ನು ಬೇಸಿಕ್ಸ್ ಅಲ್ಲೇ ಇದಾರೆ. ಬಟ್ ನಮಗೆ ಏನ್ ಹೆಲ್ಪ್ ಅಂದ್ರೆ ಈ ಆರ್ಟಿಸ್ಟಿಕ್ ಮಾಡಿದ್ವಲ್ಲ, ಸೊ ಅದಕ್ಕೆ ನಮ್ಗೆ ಬೇಗ ಎಲಿಮೆಂಟ್ ಪಿಕಪ್ ಮಾಡ್ಕೊಳಕ್ಕೆ ಹೆಲ್ಪ್ ಆಯ್ತು.
2: ಆ ರೀತಿ ನೀವು ಕಾಂಪಿಟೇಷನ್ ನಲ್ಲಿ ಪದಕಗಳನ್ನ ಗಳಿಸ್ಲಿಕ್ಕೆ ಸಹಾಯಕಾರಿ ಹೇಳ್ಬೋದು. 2025 ಜಮ್ಮುವಿನಲ್ಲಿ ನಡೆದ ಏರೋಬಿಕ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಏರೋ ಡ್ಯಾನ್ಸ್ ಮತ್ತೆ ಏರೋಬಿಕ್ಸ್ ನಲ್ಲಿ ಪದಕಗಳನ್ನ ಪಡೆದಿದ್ದೀರಿ. ಈ ಏರೋಬಿಕ್ಸ್ ಮತ್ತೆ ಜಿಮ್ನಾಸ್ಟಿಕ್ಸ್ ನಲ್ಲಿ ಏನಾದ್ರೂ ಸಾಮ್ಯತೆ ಇದೆನಾ?
1: ಏರೋಬಿಕ್ಸ್ ಅಂದ್ರೆ ಇವಾಗ ಜಿಮ್ನಾಸ್ಟಿಕ್ಸ್ ಅಲ್ಲಿ 2 ಏರೋಬಿಕ್ಸ್ ಇದೆ, ಒಂದು ಸ್ಪೋರ್ಟ್ಸ್ ಏರೋಬಿಕ್ಸ್, ಒಂದು ಜಿಮ್ನಾಸ್ಟಿಕ್ಸ್ ಏರೋಬಿಕ್ಸ್. ಜಿಮ್ನಾಸ್ಟಿಕ್ಸ್ ಏರೋಬಿಕ್ಸ್ ಅಂದ್ರೆ ಮೂಮೆಂಟ್ಸ್ ಇರುತ್ತೆ, ಒಂದ್ 7 ಬೇಸಿಕ್ ಸ್ಟೆಪ್ಸ್ ಇರುತ್ತೆ. ಆ 7 ಬೇಸಿಕ್ ಸ್ಟೆಪ್ಸ್ ಅಲ್ಲಿ ನಾವು AMPs ಅಂತ ಇರುತ್ತೆ, ಅದು ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ಮಧ್ಯ ಮಧ್ಯದಲ್ಲಿ ನಾವು ಎಲಿಮೆಂಟ್ಸ್ ಲೈಕ್ ಸ್ಮಾಲ್ ಸ್ಮಾಲ್ ಎಲಿಮೆಂಟ್ಸ್, ಏರೋಬಿಕ್ಸ್ ಅಲ್ಲಿ ಹೆಂಗಿರತ್ತೆ ಅಂದ್ರೆ ಪಿವೋಟ್ ಟರ್ನ್ ಅನ್ನೋದು, ಹೆಲಿಕಾಪ್ಟರ್ ಅನ್ನೋದು, ಆತರ ಎಲಿಮೆಂಟ್ಸ್ ಇರುತ್ತೆ. ಅದನ್ನ ನಾವು ಮಧ್ಯ ಮಧ್ಯದಲ್ಲಿ ಹಾಕೊಂಡು ಫುಲ್ ಕಾಂಬಿನೇಷನ್ ನ ಕಂಪ್ಲೀಟ್ ಮಾಡ್ಬೇಕು.

0: ಅದಕ್ಕೆ ಟೈಮಿಂಗ್ ಏನಾದ್ರೂ ಇದೆ?
1: ಹಾ, ಏರೋಬಿಕ್ಸ್ ಅಲ್ಲಿ 2 ಮಿನಿಟ್ಸ್, ಏರೋ ಡ್ಯಾನ್ಸ್ ಆಗಿರ್ಬೋದು ಏರೋಬಿಕ್ಸ್ ನಲ್ಲಿ
0: ಇಲ್ಲ
1: ಆಗಿರ್ಬೋದು.
0: ಆಕ್ಚುಲಿ ಏರೋಬಿಕ್ಸ್ ಅಲ್ಲಿ 1 ಮಿನಿಟ್ 30 ಸೆಕೆಂಡ್ಸ್. ಏರೋ ಡ್ಯಾನ್ಸ್ ಹೆಂಗಂದ್ರೆ ಅದು 8 ಮೆಂಬರ್ಸ್ ಮಾಡೋದು. ಏರೋ ಡ್ಯಾನ್ಸ್ ಅಲ್ಲಿ ಎಲಿಮೆಂಟ್ಸ್ ಇರಲ್ಲ, ಬರೀ ಏರೋಬಿಕ್ಸ್ ಪ್ಲಸ್ ನಮ್ ಡಾನ್ಸ್, ನಾರ್ಮಲ್ ಡಾನ್ಸ್ ಇರುತ್ತೆ ನೋಡಿ, ಇವಾಗ ವೆಸ್ಟರ್ನ್ ಆಗಿರ್ಲಿ ಕ್ಲಾಸಿಕಲ್ ಆಗಿರ್ಲಿ, ಅದ್ ನಾವ್ ಜಾಯಿನ್ ಮಾಡ್ಕೋಬಹುದು. 30 ಸೆಕೆಂಡ್ಸ್ ನಾರ್ಮಲ್ ಡಾನ್ಸ್ ಇರಬೇಕು, 1 ಮಿನಿಟ್ ಏರೋಬಿಕ್ಸ್ ಇರಬೇಕು, ಅದು ಏರೋ ಡಾನ್ಸ್. 8 ಮೆಂಬರ್ಸ್ ಮಾಡೋದು ಅದು ಮಾತ್ರ. ಅಲ್ಲಿ ಏನಿತ್ತು ನಿಮ್ ರಿಸಲ್ಟ್? ಈ ಏರೋ ಡ್ಯಾನ್ಸ್,
1: ಏರೋ ಡಾನ್ಸ್ ಅಲ್ಲಿ ನಮ್ಗೆ ಸಿಲ್ವರ್ ಬಂದಿತ್ತು ಆಕ್ಚುಲಿ. ಆಮೇಲೆ ಏರೋ ಡಾನ್ಸ್ ನಾವು ರೀಸೆಂಟ್ ಆಗಿ ಶುರು ಮಾಡ್ಕೊಂಡ್ ಬಂದಿದ್ದು ಏರೋ ಡಾನ್ಸ್, ಅದು ಜಮ್ಮುಲಿ ನನ್ ಫಸ್ಟ್ ಟೈಮ್, ಅದನ್ನು ಫಸ್ಟ್ ಟೈಮ್ ಮಾಡಿದ್ದು.
0: ಎಲ್ಲ ಫಸ್ಟ್ ಟೈಮ್, ಆದ್ರೆ ಪದಕಗಳ ಮಾತ್ರ ಗ್ಯಾರಂಟಿ ಅಂತ ಹೇಳ್ಬೋದು.
1: ನಾನು ಆದ್ರೆ ಆರ್ಟಿಸ್ಟಿಕ್ ತುಂಬಾ ಸರಿ ಮಾಡಿದ್ದೀನಿ, ಆರ್ಟಿಸ್ಟಿಕ್ ಅಲ್ಲಿ ತುಂಬಾ ನ್ಯಾಷನಲ್ಸ್ ಹೋಗಿದ್ದೀನಿ, ಬಟ್ ಯಾವತ್ತೂ ಆರ್ಟಿಸ್ಟಿಕ್ ಅಲ್ಲಿ ಮೆಡಲ್ ಅಂತ ಆಗಿಲ್ಲ, ತುಂಬಾ ಕಷ್ಟ ಇರುತ್ತೆ ಅದು ಅದಕ್ಕೆ. ಬಟ್ ಏರೋಬಿಕ್ಸ್, ಏರೋ ಡಾನ್ಸ್, ಅಕ್ರೋಬಾಟಿಕ್ಸ್ ಅದೆಲ್ಲ ಮೆಡಲ್ಸ್
0: ಆಗಿದೆ. ಸೋನಿಕಾ, 38ನೇ ನ್ಯಾಷನಲ್ ಗೇಮ್ಸ್ ನಲ್ಲಿ ಕಂಚಿನ ಪದಕವನ್ನ ಪಡೆದಿದ್ರಿ, ಇದ್ರ ಕುರಿತಾಗಿ ಹಂಚಿಕೊಳ್ಳಿ.
1: ನ್ಯಾಷನಲ್ ಗೇಮ್ಸ್ ತಂದು ಹೋಗೋದು ಆಕ್ಚುಲಿ ಡಿಸೈಡ್ ಆಗಿರ್ಲಿಲ್ಲ, ಒಬ್ರು ಬಿಟ್ರು ಅಂತ ನನ್ನ ಸೇರ್ಸ್ಕೊಂಡಿದ್ದೆ ಅದ್ರಲ್ಲಿ. ಮನು ಅವ್ರ ಸೇರಿದಲ್ವಾ, ಅವ್ರು ನನ್ ಲೈಕ್ ನೀನ್ ಟ್ರೈ ಮಾಡ್ಬೋದು ಇದ್ರಲ್ಲಿ, ಯಾಕಂದ್ರೆ ನಾನು ಅಕ್ರೋಬಾಟಿಕ್ಸ್ ಮುಂಚಿಂದನೂ ಮಾಡ್ತಿದ್ದೆ, ಸೊ ಅದಕ್ಕೆ ನಾನ್ ಟ್ರೈ ಮಾಡ್ಬೋದು ಅಂತ ಮಾಡಿದ್ರು. ಬಟ್ ಇದ್ರಲ್ಲಿ ನಾನ್ ಮಾಡಿದ್ದು ವುಮೆನ್ಸ್ ಗ್ರೂಪ್, 3 ಜನ ಇರೋದು,
0: 3 ಜನ.
1: ಒಬ್ರು ಕೆಳಗೆ, ಅವ್ರ ಮೇಲೆ ನಾನು, ನನ್ ಮೇಲೆ ಇನ್ನೊಬ್ಳು, ಆತರ ಮಾಡೋದು. ನಾನ್ ಮಿಡಲ್ ಬೇಸ್ ಆಗಿದ್ದೆ. ಇದು ನಂದು ಫಸ್ಟ್ ಟೈಮ್ ಮಾಡ್ತಿರೋದು ವುಮೆನ್ಸ್ ಗ್ರೂಪ್ ನ್ಯಾಷನಲ್ ಲೆವೆಲ್ ಅಲ್ಲಿ. ಆಮೇಲೆ ನಾನು ನ್ಯಾಷನಲ್ ಗೇಮ್ಸ್ ಹೋಗ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ನ್ಯಾಷನಲ್ ಗೇಮ್ಸ್ ಇಂಡಿಯಾದಲ್ಲಿ ತುಂಬಾ ದೊಡ್ಡದು, ಅದಕ್ಕೆ ಹೋಗಕ್ಕೆ ತುಂಬಾ ಕಷ್ಟ ಆಕ್ಚುಲಿ.
0: ಅದು ನಿಮ್ಗೆ ಸಡನ್ ಆಗಿ ಸಿಕ್ಕಿಟಿ,
1: ವೆರಿ ಸಡನ್ ಆಗಿ ಸಿಕ್ತ ಆಪರ್ಚುನಿಟಿ, ಅದಕ್ಕೆ ನಂಗೆ ತುಂಬಾ ಖುಷಿಯ ಆಪರ್ಚುನಿಟಿ ಸಿಕ್ಕಿದಕ್ಕೆ. 3 ಜನ ಏನ್ ಮಾಡ್ತಿದ್ವಿ ಮುಂಚೆನೂ, ಯಾತರಾದ್ರೂ ಪಾರ್ಟ್ನರ್ಸ್ ಇರ್ಲಿಲ್ಲ, ಸೊ ಅದೆಲ್ಲ ಲೈಕ್ ಪಾರ್ಟ್ನರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಅಕ್ರೋಬಾಟಿಕ್ಸ್ ಅಲ್ಲಿ. ಮಾಡ್ಬೇಕಾದ್ರೆ ನಮ್ ಮೈಂಡ್ ಸೆಟ್ ಎಲ್ಲಾರ್ಜು ಸೇಮ್ ಇರ್ಬೇಕು, ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಪಾರ್ಟ್ನರ್ಶಿಪ್. ಅದು ವುಮೆನ್ಸ್ ಗ್ರೂಪ್ ಅಲ್ಲಂತೂ 3 ಜನ ಮಾಡೋದು ಡಿಫಿಕಲ್ಟ್ ಇರತ್ತೆ, ಸೊ ಅದ್ರಲ್ಲಿ ನಂಗೆ ಬ್ರಾನ್ಸ್ ಬಂತು ಅಂದ್ರೆ ತುಂಬಾ. ಆಮೇಲೆ ಇದು ಸೀನಿಯರ್ಸ್ ಅಲ್ಲಿ ನಾನು ಮಾಡಿದ್ದೆ ಆಕ್ಚುಲಿ, ಸೊ ಸೀನಿಯರ್ಸ್ ಅಲ್ಲಿ ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್, ಗುಜರಾತ್ ಅವರೆಲ್ಲ ತುಂಬಾ ಲೈಕ್ ಎಕ್ಸ್ಟ್ರೀಮ್ ಕಾಂಪಿಟೇಷನ್ ಅವ್ರದ್ದು ಅಕ್ರೋಬಾಟಿಕ್ಸ್ ಅಲ್ಲಿ.
0: ಅಂದ್ರೆ ಅವರೆಲ್ಲ ಮಾಡ್ತಾನೆ
1: ಮಾಡ್ತಾನೆ ಮುಂಚಿಂದನೆ. ಮಹಾರಾಷ್ಟ್ರ ಅವರೆಲ್ಲ ಏನಂದ್ರೆ ಆಕ್ಚುಲಿ ಅವ್ರು ಯಾರು ಆರ್ಟಿಸ್ಟಿಕ್ ಹತ್ರ ಚೇಂಜ್ ಮಾಡಿಲ್ಲ, ಮೊದ್ಲು ಸ್ಟಾರ್ಟಿಂಗ್ ಇಂದ ಇವಾಗ ತನಕ ಅವ್ರು ಬರೀ ಅಕ್ರೋಬಾಟಿಕ್ಸ್ ಮಾಡ್ಕೊಂಡು,
0: ಅಂದ್ರೆ ಒಂದೇ ಇವೆಂಟ್ ಅಲ್ಲಿ ಅವ್ರು
1: ಕಾನ್ಸಂಟ್ರೇಷನ್ ಎಷ್ಟೋ. ಲೈಕ್ ಇವಾಗ ಮಹಾರಾಷ್ಟ್ರದಲ್ಲಿ ಸೀನಿಯರ್ಸ್ ಇದ್ದಾರೆ, ಅವರು ಇವಾಗ ಏಜ್ ಅವ್ರದ್ದು 20 ಇಯರ್ಸ್ ಏನೋ ಆಗಿರ್ಬೋದು, ಚಿಕ್ಕ ವಯಸ್ಸಿಂದ ಇವಾಗಿನ ತನಕ ಬರೀ ಅಕ್ರೋಬಾಟಿಕ್ಸ್ ಮಾಡ್ಕೊಂಡ್ ಬಂದಿದ್ದು. ನಾವುಗಳು ಇವಾಗ ಒಂದ್ 3 ಇಯರ್ಸ್ ಬ್ಯಾಕ್ ಇಂದ ಅಕ್ರೋಬಾಟಿಕ್ಸ್ ಶುರು ಮಾಡಿದ್ದು.
0: ಸೊ ಇವೆಲ್ಲ ಜಿಮ್ನಾಸ್ಟಿಕ್ ಮಾಡುವಾಗ ಹಿನ್ನೆಲೆ ಮ್ಯೂಸಿಕ್ ಏನಾದ್ರೂ ಹಾಕ್ತಾರಾ?
1: ಹೌದು, ಇವಾಗ ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಅಲ್ಲಿ ನಾವು ಇವಾಗ ಬ್ಯಾಲೆನ್ಸ್ ಅಂತ ತಗೊಳ್ಳೋಣ, ಅದರಲ್ಲಿ ಇವಾಗ ನಾವು 5 ಎಲಿಮೆಂಟ್ ಮಾಡ್ಬೇಕು. ಬರೀ 5 ಎಲಿಮೆಂಟ್ ಮಾಡ್ಬಿಟ್ಟು ಸುಮ್ನೆ ಆಗೋದಲ್ಲ, ನಾವೇ ಒಂದು ಕೊರಿಯೋಗ್ರಫಿ ಸೆಟ್ ಮಾಡ್ಬೇಕು, ಒಂದ್ ಮ್ಯೂಸಿಕ್ ಸೆಲೆಕ್ಟ್ ಮಾಡಿ ಆ ಸಾಂಗ್ ಪ್ರಕಾರ ಕೊರಿಯೋಗ್ರಾಫ್ ಮಾಡಿ ಅದ್ರ ಮಧ್ಯದಲ್ಲಿ ಎಲಿಮೆಂಟ್ಸ್ ಹಾಕೊಂಡಿ, ಆಮೇಲೆ ಏನೋ ಟ್ರಾನ್ಸಿಷನ್ಸ್ ಅಂದ್ರೆ ಲಿಫ್ಟ್ಸ್,
0: ಅಂದ್ರೆ ಆ ಮ್ಯೂಸಿಕ್ಗೆ ತಕ್ಕ ಹಾಗೆ ನಿಮ್ಮ ಮೂಮೆಂಟ್ ಇರಬೇಕು.
1: ಹಾ, ಡಾನ್ಸ್ ಎಲ್ಲ ಹೌದು, ಅದನ್ನು ಆಕ್ಚುಲಿ ಜಡ್ಜಿಂಗ್ ತುಂಬಾ ಹೆಲ್ಪ್ ಆಗತ್ತೆ. ನಮ್ ಮ್ಯೂಸಿಕ್ ಮೇಲೂ ಜಡ್ಜ್ ಮಾಡ್ತಾರೆ, ನಮ್ದು ಕೊರಿಯೋಗ್ರಫಿ ಸಾಂಗ್ ಪ್ರಕಾರ ಇದೆಯಾ ಅಂತಾನು ಅದ್ರ ಮೇಲೂ ಜಡ್ಜ್ ಮಾಡ್ತಾರೆ. ಹಂಗ್ ನಡಿ
0: ಅಲ್ಲೂ ಎಲ್ಲ ಪಾಯಿಂಟ್ಸ್ ಗಳು
1: ಸಿಗತ್ತೆ. ಹೌದು,
0: ಹಾಗಾದ್ರೆ ಮ್ಯೂಸಿಕ್ ಬೇಸಿಕ್ ಇರ್ಲೇಬೇಕು.
1: ಇರ್ಲೇಬೇಕು ಹೌದು, ಅಕ್ರೋಬಾಟಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ಇರ್ಲೇಬೇಕು.
0: 2023ರಲ್ಲಿ ಉಜ್ಬೇಕಿಸ್ತಾನದಲ್ಲಿ ನಡೆದ ಏಷ್ಯನ್ ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಕಂಚಿನ ಪದಕವನ್ನ ಪಡೆದಿದ್ರಿ. ಇದು ನಿಮ್ಮ ಮೊದಲ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಆಗಿತ್ತ? ಮೊದಲ ಪ್ರಯತ್ನದಲ್ಲಿ ಪದಕಗಳನ್ನ ಪಡೆದ್ರಲ್ಲ, ಹೇಗಿತ್ತು ಆ ಅನುಭವ?
1: ಇಲ್ಲ ಆಕ್ಚುಲಿ 2018 ಅಲ್ಲಿ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ನಾನು US ಹೋಗಿದ್ದೆ, ಅಲ್ಲಿ ಲೈಕ್ ಸುಮ್ನೆ ಪಾರ್ಟಿಸಿಪೇಟ್ ಮಾಡಕ್ಕಂತ ಅಷ್ಟೇ ಹೋಗಿದ್ದು. ಸುಮ್ನೆ ಲೈಕ್ ಈ ತರ ಕಾಂಪಿಟೇಷನ್ ಇತ್ತು ಅಂತ ಹೇಳಿದ್ರು. ಕರ್ನಾಟಕದಿಂದ 8 ಜನ ಹೋಗಿದ್ವಿ US. ನಾನಿನ್ನು ಚಿಕ್ಕವಳಿದ್ದೆ ಅವಾಗ,
0: ಟೆನ್
1: ಲೆವೆನ್ಸ್ ಅಲ್ಲಿ ಇದ್ದೆ ಅವಾಗ ನಾನು ಅಷ್ಟೇ. ಅವಾಗ ನಾನು ಫಸ್ಟ್ ಆಕ್ಚುಲಿ ದೇಶ ಬಿಟ್ಟು ಹೋಗಿ ನಂದೆ
0: ಇಂಟರ್ನ್ಯಾಷನಲ್
1: US ಹೋಗಿದ್ ನಾನು. ಅಲ್ಲಿ ಏರೋಬಿಕ್ಸ್ ಮಾಡಿದ್ವಿ, ಸೆಕೆಂಡ್ ರೌಂಡ್ ಗೆ ನಾನು ಸೆಲೆಕ್ಟ್ ಆಗಿದ್ದೆ. 6th ಪೊಸಿಷನ್ ಅಲ್ಲಿದ್ದೆ, ಸೆಕೆಂಡ್ ರೌಂಡ್ ಗೆ ಸೆಲೆಕ್ಟ್ ಆದ್ರೆ ಅಲ್ಲಿ 5th ಪೊಸಿಷನ್ ಬಂದೆ.
0: ಕಾಂಪಿಟೇಷನ್ ಜಾಸ್ತಿ. ಯಾವ ದೇಶದವರು ಡಾಮಿನೇಟ್ ಇದ್ದಾರೆ ಈ ಜಿಮ್ನಾಸ್ಟಿಕ್ಸ್ ನಲ್ಲಿ?
1: ಎಲ್ಲಾ ದೇಶಗಳು ಇದೆ, ನಮ್ ಇಂಡಿಯಾ ಸ್ವಲ್ಪ ಕೆಳಗೆ
0: ಇದೆ
1: ಇವಾಗ, ಆದ್ರೆ ತುಂಬಾ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ತುಂಬಾ ಇಂಪ್ರೂವ್ ಆಗಿದೆ ಇಂಡಿಯಾ. ಆಕ್ಚುಲಿ ಮುಂಚಿನ ತರ
0: ಇಲ್ಲ,
1: ಎಷ್ಟೊಂದ್ ಜನ ಇವಾಗ ರೆಪ್ರೆಸೆಂಟ್ ಮಾಡೋರೆ ಇಂಡಿಯಾ.
0: ಇಂಡಿಯಾದಲ್ಲಿ
1: 2 ಟೀಮ್ ಸೆಲೆಕ್ಟ್ ಆಗಿದ್ದು, ನಾನು ಮತ್ತೆ ನನ್ನ ಪಾರ್ಟ್ನರ್, ಮಹಾರಾಷ್ಟ್ರದಿಂದ ಇನ್ನೂ ಇಬ್ರು ಹುಡುಗಿಯರು. ಸೊ ಅಲ್ಲಿ

0: ಅದ್ವಿ ನಾವು.
1: ಅಂದ್ರೆ ಇವೆರಡರಲ್ಲಿ
2: ಬ್ಯಾಲೆನ್ಸ್ ಮತ್ತೆ ಡೈನಾಮಿಕಲಿ ಎರಡರಲ್ಲೂ ಪಾಯಿಂಟ್ಸ್ ಸೇರಿಸಿ ಅದು ಚೆನ್ನಾಗಿದೆ ಅಂತ ನೋಡಿ ಆಮೇಲೆ ಇದಕ್ಕೆ ಕಂಬೈನ್ಗ್ ಹೋಗ್ಬೇಕು. ಇಂಡಿಯಾದಿಂದ ಎರಡ್ ಟೀಮ್ ಇದೆ, ಬಟ್ ಒಂದೇ ಟೀಮ್ ಕಳ್ಸೋದು ಕಂಬೈನ್ಗೆ, ಒಂದ್ ಟೀಮ್ ಡ್ರಾಪ್ ಔಟ್ ಮಾಡ್ತಾರೆ. ನಂದು ಮತ್ತೆ ನನ್ನ ಪಾರ್ಟ್ನರ್ ನ ಸೆಲೆಕ್ಟ್ ಲೈಕ್
1: ಅಂದ್ರೆ ಎರಡ್ ಟೀಮ್ ಹೋಗಿತ್ತು, ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರೆ ಇಂಡಿಯಾದಿಂದ ಎರಡ್ ಟೀಮ್.
2: ಯಾಕಂದ್ರೆ ಬ್ಯಾಲೆನ್ಸ್ ಮತ್ತೆ ಡೈನಾಮಿಕಲ್ ನಮ್ದು ಜಾಸ್ತಿ ಸ್ಕೋರ್ ಬಂದಿತ್ತು ಅವ್ರಿಗಿಂತ. ಸೊ ಅದ್ರಲ್ಲಿ ನಾವು ಮತ್ತೆ ಕಂಬೈನ್ ಮಾಡಿದ್ವಿ, ಆಮೇಲೆ ಕಾಂಪಿಟೇಟ್ ಮಾಡಿದ್ವಿ. ಬಟ್ ಕಜಾಕಿಸ್ತಾನ್ ಉಜ್ಬೇಕಿಸ್ತಾನ್ ಅವ್ರನ್ನೆಲ್ಲ ಬೀಟ್ ಮಾಡೋದು ತುಂಬಾ ಕಷ್ಟ. ಅವ್ರದ್ದು ಎಲಿಮೆಂಟ್ಸ್ ಹೆಂಗಿರತ್ತಂದ್ರೆ ನಮ್ಕಿಂತ ತ್ರಿಪಲ್ ಚೆನ್ನಾಗಿರುತ್ತೆ. ಕಜಾಕಿಸ್ತಾನ್ ಫಸ್ಟ್ ಬಂತು, ಉಜ್ಬೇಕಿಸ್ತಾನ್ ಸೆಕೆಂಡ್ ಬಂತು, ನಾವ್ ಥರ್ಡ್ ಬಂದ್ವಿ.
1: ಆದ್ರೂ ಕಂಚಿನ ಪದಕ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲ. ಕಳೆದ ವರ್ಷ ಗೋವಾದಲ್ಲಿ ನಡೀತಲ್ಲ ಅಕ್ರೋಬಟಿಕ್ ಜಿಮ್ನಾಸ್ಟಿಕ್ ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ ಮೂರು ಇವೆಂಟ್ ನಲ್ಲಿ ಭಾಗವಹಿಸಿ ಮೂರು ಬೆಳ್ಳಿಯ ಪದಕ ಪಡೆದಿದ್ದೀರಿ. ಪೇರ್ ಬ್ಯಾಲೆನ್ಸ್ ಯಾವ ರೀತಿ ಇರುತ್ತೆ ಆ ಕಾಂಪಿಟೇಷನ್?
2: ಇದನ್ನು ಅಕ್ರೋಬಾಟಿಕ್ಸ್, ಇವಾಗ ನಾನು ಹೆಂಗ್ ಉಜ್ಬೇಕಿಸ್ತಾನ್ ಹೋಗಿದ್ನು, ಇದನ್ನು ಸೇಮ್ ಕಾಂಪಿಟೇಷನ್. ಬಟ್ ಇದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಡೆದಿದ್ದು ಏಷ್ಯನ್ ಚಾಂಪಿಯನ್ಶಿಪ್. ಸೊ ಇದಕ್ಕೂ ಮುಂಚೆ ನಮ್ಗೆ ಕ್ಯಾಂಪ್ ಗಳಿರತ್ತೆ ಲೈಕ್ ಆಲ್ ಓವರ್ ಇಂಡಿಯಾ, ಯಾರು ಸೆಲೆಕ್ಟ್ ಆಗಿದ್ರು ಅವ್ರ ಜೊತೆ ಎಲ್ಲಾರ ಜೊತೆ ಒಂದು ಗೋವಾದಲ್ಲೇ ಕಾಂಪಿಟೇಷನ್ ಮುಂಚೆ
1: 20 days
2: ಕ್ಯಾಂಪ್ ಇತ್ತು ನಮ್ಗೆ ಅಲ್ಲೇ ಗೋವಾದಲ್ಲೇ. ಸೊ 20 days ಕ್ಯಾಂಪ್, ಆಮೇಲೆ ಕಾಂಪಿಟೇಷನ್ ಇತ್ತು. ಫಸ್ಟ್ ಏಷ್ಯನ್ ಚಾಂಪಿಯನ್ಶಿಪ್ ಆಯ್ತು, ಆಮೇಲೆ ಅದ್ರ ಮಧ್ಯದಲ್ಲಿ ಇನ್ನೂ ಎರಡ್ ನ್ಯಾಷನಲ್ಸ್ ನಡೀತು. ಆ ಗ್ಯಾಪ್ ಅಲ್ಲಿ ನಾವು ಇಂಪ್ರೂವ್ ಮಾಡಕ್ ಶುರು ಮಾಡಿದ್ವಿ. ನಮ್ದು ಎಲಿಮೆಂಟ್ಸ್ ಇನ್ನೂ ಹೈಯರ್ ಲೆವೆಲ್ ಗೋಯ್ತು, ನಮ್ ಸ್ಕೋರ್ಸ್ ಇನ್ನೂ ಹೈಯರ್ ಲೆವೆಲ್ ಗೋಯ್ತು. ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ನಮ್ ಸ್ಕೋರ್ ಎಷ್ಟಿತ್ತು ಲೈಕ್ ಎಲಿಮೆಂಟ್ಸ್ ಅಂದ್ರೆ ಡಿಫಿಕಲ್ಟಿ 30 ಹಂಗಿತ್ತು. ಆದ್ರೆ ಇವಾಗ ನಮ್ ಡಿಫಿಕಲ್ಟಿ ಎಷ್ಟಿದೆ ಅಂದ್ರೆ 70-80 ಅದ್ರಲ್ಲಿದೆ.
1: ಸೊ ಸ್ವಲ್ಪ ಹೈ ಆಗಿತ್ತು.
2: ಹೈ ಆಗಿ
1: ಏನ್ ಕಾರಣ ಅಂತೀರಾ? ಯಾರ ಕೋಚ್ಗಳೆಲ್ಲ ಚೆನ್ನಾಗಿ,
2: ನಮ್ ಮನೋಹರ್ ಕಾಮತ್ ಸರ್ ಇದಾರೆ, ಮಂಜುನಾಥ್ ಸರ್ ಇದಾರೆ, ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಅವರು ಅಕ್ರೋಬಾಟಿಕ್ಸ್ ಜಿಮ್ನಾಸ್ಟಿಕಲ್ ಆಕ್ಚುಲಿ ಸ್ಮಾಲ್ ಸ್ಮಾಲ್ ಟೆಕ್ನಿಕ್ಸ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್.
1: ಮೇನ್ ಟೆಕ್ನಿಕ್
2: ವೆರಿ ಮೈನರ್, ವೆರಿ ಇಂಪಾರ್ಟೆಂಟ್ ಆ ಟೆಕ್ನಿಕ್ಸ್ ಎಲ್ಲ ಕೋಚಸ್ ಹೇಳ್ಕೊಡ್ತಾರಲ್ವಾ, ಅದರಿಂದ ಲೈಕ್ ತುಂಬಾ ಚೇಂಜಸ್ ಆಗುತ್ತೆ. ಇವಾಗ ಒಂದ್ ತಪ್ಪು ಮಾಡ್ತಿರ್ತೀವಿ ನಾವು, ಒಂದ್ ಕಡೆ ನಾನ್ ಮಾಡ್ತಿರ್ತೀನಿ, ಎಲ್ಲೋ ಒಂದ್ ಕೈ ಬೆಂಡ್ ಇರತ್ತೆ, ಆ ಸ್ಮಾಲ್ ಟೆಕ್ನಿಕ್ ನ ಚೇಂಜ್ ಮಾಡ್ತಾರೆ ಅವರು, ಅವಾಗ ಇಂಪ್ರೂವ್ ಆಗುತ್ತೆ. ಸೊ ಅದರಿಂದ ನಾವು ಇವಾಗ ಒಂದ್ ಎಲಿಮೆಂಟ್ ಕಲಿತೀವಿ, ಅದರಿಂದ ನೆಕ್ಸ್ಟ್ ಎಲಿಮೆಂಟ್ ಕಲಿಬೇಕು ಅಂತ ಆಸೆ ಇರತ್ತೆ. ಅದಕ್ಕೆ ನಾವು ಡ್ರಿಲ್ಸ್ ಅನ್ನೋದಿರತ್ತೆ, ಆ ಎಕ್ಸಸೈಸ್ ಮಾಡಿ ಮಾಡಿ ಮಾಡಿ ಮಾಡಿ ಬರ್ತಾ ಇರತ್ತೆ ಎಲಿಮೆಂಟ್ಸ್.
1: ಸನಿಕಾ, ನಿಮ್ಮ ಎಜುಕೇಶನ್ ಏನು, ಹೇಗೆ ಸಮಯವನ್ನ ಹೊಂದಿಸ್ಕೋತೀರಿ ಜಿಮ್ನಾಸ್ಟಿಕ್?
2: ಇವಾಗ ನಂದು ಸೆಕೆಂಡ್ ಪಿ ಯು ಮುಗ್ದಿದೆ JNCMS ಯೂನಿವರ್ಸಿಟಿ, ಅಲ್ಲಿ ನಾನು BBA ಇನ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ತಗೊಂಡಿದ್ದೀನಿ. ಆಮೇಲೆ ನಾನು PU ಲಿದ್ದಾಗನು ನಾನು CMR ಕಾಲೇಜ್ ಅಂತ ಜಾಯ್ನ್ ಆಗಿದ್ದೆ. ಅಲ್ಲಿ ಟೈಮಿಂಗ್ಸ್ ಹೆಂಗಿತ್ತಂದ್ರೆ ಮಾರ್ನಿಂಗ್ 8:00 to 12 ಅಷ್ಟೇ. ಸೊ ನನ್ ಜಿಮ್ನಾಸ್ಟಿಕ್ ಗೆ ಏನು ಅಡ್ಡ ಬರೋದು ಆತರ ಏನು ಇರಲಿಲ್ಲ. ಸೊ ನಂದು ಪ್ರಾಕ್ಟೀಸ್ ಇದ್ದಿದ್ದೆ 4:00, 12 to 4 ಗ್ಯಾಪ್ ಇತ್ತು. ಅಷ್ಟರಲ್ಲಿ ನಂಗೆ ಏನಾದ್ರು ರೆಸ್ಟ್ ಏನಾದ್ರು ಓದೋದು ಎಲ್ಲ ಅಷ್ಟರಲ್ಲೇ ಮುಗಿತಿತ್ತು ನಂಗೆ. ಲೈಕ್ ಮಂಡೇ ಟು ಸಾಟರ್ಡೇ ನಾವು 4:00 ಇಂದ ಒಂದು 8:30 ತನಕ ಮಾಡ್ತೀವಿ. ಸಂಡೇಸ್ ಹೆಂಗಂದ್ರೆ ವೈಟ್ ಫೀಲ್ಡ್ ಹೋಗ್ತಿದ್ವಿ, ಗೋಪಾಲನ್ ಸ್ಕೂಲ್ ಇದೆ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ. ಇವಾಗ ಚಂದಾಪುರದಲ್ಲಿ ಎಲೈಟ್ ಸ್ಕ್ವಾಡ್ ಜಿಮ್ನಾಸ್ಟಿಕ್ಸ್ ಅಂತ ಇದೆ. ಸೊ ಎವ್ರಿ ಸಂಡೇ ನಾವ್ ಅಲ್ಲಿ ಹೋಗ್ತಿವಿ, ಯಾಕಂದ್ರೆ ಅಲ್ಲಿ ಸ್ಪಾಂಜ್ ಪಿಟ್ ಅಂತ ಇದೆ, ಅಲ್ಲಿ ನಾವ್ ಹೊಸ ಹೊಸ ಎಲಿಮೆಂಟ್ಸ್ ಕಲಿಯಕ್ಕೆ ಅಲ್ಲಿ ಹೆಲ್ಪ್ ಆಗತ್ತೆ. ಇಂಜುರೀಸ್ ಏನೂ ಆಗಲ್ಲ, ಅದ್ರೊಳಗ್ ಬಿದ್ರು ಏನೂ ಆಗಲ್ಲ. ಸೊ ಎವ್ರಿ ಸಂಡೇಸ್ ನಾವ್ ಅಲ್ಲಿ ಒಂದ್ 7:30 ಹಂಗ್ ಹೋಗ್ತಿವಿ, 7:30 ಒಂದ್ 11:30 ತನಕ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಸಂಡೇಸ್.
1: ಈ ರೀತಿ ನಿಮ್ಮ ದಿನಚರಿ?
2: ಹೌದು.
1: ಸೋನಿಕಾ, ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪದಕಗಳನ್ನ ಪಡೆದಿದ್ದೀರಿ, ನಿಮ್ಮ ಮುಂದಿನ ಗುರಿ ಏನು?
2: ಮೇನ್ ಅಂದ್ರೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲೇಬೇಕು ಅನ್ನೋದು. ಇವಾಗ ಏಷ್ಯನ್ಸ್ ಅಲ್ಲಿ ಮಾಡಿದೀವಿ, ಓಕೆ, ಬಟ್ ವರ್ಲ್ಡ್ಸ್ ಅಲ್ಲಿ ಹೆಂಗಿರತ್ತಂದ್ರೆ ಅದು 100 times ಡಿಫಿಕಲ್ಟಿ. ಏಷ್ಯನ್
1: ಚಾಂಪಿಯನ್ಶಿಪ್
2: ತುಂಬಾ, ಇವಾಗ ಇದು ಬರೀ ಏಷ್ಯನ್ ಅಲ್ವಾ, ಇದು ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲಾ ಕಡೆನ ಬರ್ತಾರೆ. ಮೆಡಲ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರನ್ನ ನೋಡಿ ಕಲಿಬೇಕಿರೋದು ತುಂಬಾ ಇದೆ. ಬೇರೆ ಕಂಟ್ರಿ ಅವ್ರು ಮಾಡಿ ನೋಡಿ ಕಲಿಬೇಕಿರೋದು ತುಂಬಾ ಇದೆ. ಸೊ ನಾನು ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗ್ಲೇಬೇಕು ಅಂತ ಒಂದ್ ಮೈಂಡ್ ಸೆಟ್ ಇದೆ.
1: ಒಲಿಂಪಿಕ್ ಅಲ್ಲಿ ಯಾವ್ದಿದೆ ಇವೆಂಟ್? ಈ
2: ಜಿಮ್ನಾಸ್ಟಿಕ್ ಅಲ್ಲಿ ಒಲಿಂಪಿಕ್ ಅಲ್ಲಿ ಬರೀ ಆರ್ಟಿಸ್ಟಿಕ್ ಮತ್ತೆ ರಿದಮಿಕ್ ಎರಡೇ ಇರೋದು, ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಇನ್ನು ಬಂದಿಲ್ಲ.
1: ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿದೆ
2: ಇದೆ. ಹೌದು,
1: ಅದು ನಿಮ್ಮ ಗುರಿ ಅಂತ ಹೇಳಬಹುದು. ಒಳ್ಳೇದು ಸೋನಿಕಾ, ಜಿಮ್ನಾಸ್ಟಿಕ್ ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ನಮ್ಮ ದೇಶಕ್ಕೆ ಕೀರ್ತಿಯನ್ನ ತಂದಿದ್ದೀರಿ. ನಿಮ್ಮ ಮುಂದಿನ ಕ್ರೀಡಾ ಪಯಣ ಉಜ್ವಲವಾಗಿರಲೆಂದು ನಮ್ಮ ಹಾರೈಕೆ. ಧನ್ಯವಾದ, ನಮಸ್ಕಾರ.
2: ಥ್ಯಾಂಕ್ ಯು ಸೋ ಮಚ್.
3: ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ಸ್ ಕ್ರೀಡಾಪಟು ಸೋನಿಕಾ ಗೌಡ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ

ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಿರಿ, ಆಕಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
5: ಜಲ ಜಲ ಜಲ ಧಾರೆಯಾಗಿ ಭುವಿಯ ಅಂತರಾಳದಿಂದ ಸುರಿದ ಜೀವದ ಹೊಳೆ.
6: ಪರಂಪರೆಯನ್ನು ಪಸರಿಸುವ
7: ಐತಿಹಾಸಿಕ ಸ್ಥಳಗಳ ಪರಿಚಯ
6: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
7: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
6: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
7: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10 ಗಂಟೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದೇ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಾಯತ್ರಿ ದೇವಿಯವರಿಂದ ಹಾಡುಗಾರಿಕೆಯ ಧ್ವನಿ ಮುದ್ರಿಕೆಯನ್ನು ಕೇಳೋಣ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಜಾದೇವಿಯವರಿಂದ ಹಾಡುಗಾರಿಕೆಯ ಧ್ವನಿಮುದ್ರಿಕೆಯನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10:30. ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: economic and developmental progress over the years and played a key role in elevating India's global stature. The Union Cabinet has approved Phase 2A of the Ahmedabad Metro Rail project covering the Koteshwar Road to Airport Corridor. The project includes a metro corridor of over 6 kilometers with 5 stations. Mr. Vaishnav said that upon completion, the Ahmedabad-Gandhinagar metro network will expand to around 78 kilometers, providing seamless connectivity to the airport and significantly improving public transport. The Cabinet Committee on Economic Affairs has also approved two major central government infrastructure projects in Amravati, Andhra Pradesh. The government has approved 22 new applicants under the third round of the production-linked incentive, that is PLI scheme for textiles. The Ministry of Textiles said a total of 96 companies have been selected under round 3 of the scheme with a committed investment of more than 12,822 crore rupees and a projected turnover exceeding 58,000 crore rupees. The Defence Ministry today signed a contract worth 449 crore rupees for the procurement of 20 Enhanced Capability Global Navigation Satellite System GNSS jammers for the Indian Navy with a minimum indigenous content of 75%. Indian Railways has taken a major step to enhance passenger safety by launching nationwide fire safety audits at railway stations. The initiative aims to assess existing fire safety systems and identify areas requiring improvement to enhance passenger safety and protect railway assets. The Ministry of Railways said the audit will cover all critical safety infrastructure, including station buildings, electrical installations, air conditioning and ventilation systems, emergency exits and firefighting equipment. In badminton, PV Sindhu and Tanvi Sharma today advanced to the second round of women's singles event at Australian Open Tournament in Sydney. Two-time Olympic medalist Sindhu defeated Peru's world number 76, Inés Castillo, 21-13-21-11 in the first round clash of the tournament. Sindhu's pre-quarter-final match will be played against compatriot and world number 39, Isharani Barua. And that is the end of this news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಮುಖ್ಯಾಂಶಗಳು ಈ ರೀತಿಯಾಗಿವೆ. ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಗಿರಿಜಾಪತಿಯವರಿಂದ ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, 6:40 ರೈತರಿಗೆ ಸಲಹೆ ಅಮರೇಶ್ ಆಶಿಯಾಳಿವರಿಂದ, 7:45 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ, 8:30 ವೈದ್ಯಲೋಕದ ಅವಿಸ್ಮರಣೀಯ ಜೀವನ ಅನುಭವಗಳನ್ನು ಮನಬಿಚ್ಚಿ ಹಂಚಿಕೊಂಡಿರುವ ರಾಯಚೂರಿನ ಹಿರಿಯ ವೈದ್ಯರಾದ ಡಾಕ್ಟರ್ ವಿಠಲ್ ಉದಗಟ್ಟಿಯವರ ಸಂದರ್ಶನ ಇದೆ. ಇವರೊಂದಿಗೆ ವೆಂಕಟೇಶ್ ಬೇವಿನ ವೆಂಚಿ. 9:30 ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳಲಿದ್ದೀರಿ. ಮಧ್ಯಾಹ್ನದ ಪ್ರಸಾರದಲ್ಲಿ 12:35 ಆರೋಗ್ಯ ಕಾರ್ಯಕ್ರಮ, 3:00 ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳು. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 5:30 ಯುವಾಣಿ ಕಾರ್ಯಕ್ರಮದಲ್ಲಿ ಹಾಡು ಹಕ್ಕಿಗಳ ಭಾವಬಂಡಿ, ಗಾಯಕರ ಜೊತೆ ಬದುಕಿನ ಕತೆ ಭಾಗವಹಿಸುತ್ತಾರೆ ರಾಯಚೂರಿನ ವರದೇಂದ್ರ ಗಂಗಾಕೇಟ್, ಪ್ರಸ್ತುತಿ ವೆಂಕಟೇಶ್ ಹೂಗಾರ್. ನಂತರ 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗದಲ್ಲಿ, ಮುಂಗಾರು ಹಂಗಾಮಿನಲ್ಲಿ ಗ್ರಾಮೀಣ ಭಾಗದ ರೈತರಿಗೆ ಬೀಜ ಗೊಬ್ಬರ ಹಾಗೂ ಇಲಾಖೆ ಯೋಜನೆಗಳ ಕುರಿತು ರಾಯಚೂರು ಗ್ರಾಮೀಣ ಶಾಸಕರಾದ ಬಸವನಗೌಡ ದದ್ದಲವರೊಂದಿಗೆ ಮಾತುಕತೆ, ಅವರೊಂದಿಗೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆಯನ್ನು ಕೇಳಲಿದ್ದೀರಿ. 7:45 ಹಿಂದಿ ಚಿತ್ರಗೀತೆಗಳು, 9:30 ನಾಟಕ ಅವನ ಪ್ರೇಮ ಮೂಲಕತೆ ವಾಣಿ ಬಾನುಲಿಗೆ ಅಳವಡಿಸಿದವರು ಹೆಚ್ ಎಸ್ ಪಾರ್ವತಿ. ರಾತ್ರಿ 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ದಕ್ಕೆ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದಿಂದ. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 11:11:35. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ಭೇಟಿಯಾಗೋಣ ನಿಲಯದ ನಾಳೆ ಬೆಳಗಿನ ಪ್ರಸಾರದಲ್ಲಿ ಎಂದಿನಂತೆ 5:55. ಅಲ್ಲಿಯವರೆಗೂ ವಿಜಯಶ್ರೀಯ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.